0: ಪ್ಲಾಟ್ಫಾರ್ಮ್ ಇದೆ.
1: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಏಳು ಕೋಟಿ ಒಡೆಯನಾಗಿರತಕ್ಕಂಥ ಮಲ್ಹಾರಿ ದೇವನು ಭೂಲೋಕ ಜನರ ಕಲ್ಯಾಣಕ್ಕೋಸ್ಕರ ಕೈಲಾಸನಾಥನಾದ ಪರಮಾತ್ಮನ ಪ್ರತಿರೂಪವನ್ನು ಪಡೆದವನಾಗಿ ಪಟ್ಟೆ ಪೀತಾಂಬರ ಧರಿಸಿ ನೀಲಕುದುರೆ ಏರಿಕೊಂಡು ಗಿರಿಸಾಲು ಸುತ್ತಿಕೊಂಡು ಮಣಿಚೂಲ ಪರ್ವತಗಳ ಮಾರ್ಗವಾಗಿ ಬಂದು ಶಿಷ್ಯರನ್ನು ರಕ್ಷಣೆ ಮಾಡುತ್ತಾ ದುಷ್ಟ ಜನತೆಯನ್ನು ನಿಗ್ರಹಿಸುತ್ತಾ ಭಕ್ತರಿಗೆ ಒಳ್ಳೆಯದನ್ನು ಮಾಡುತ್ತಿದ್ದಾನೆ.

ಮಲ್ಲೇಶ ಲಿಂಗೇಶ ಸರ್ವೇಶನಾದಂಥ ಶಿವ ಪರಮಾತ್ಮನು ಮಣಿಚೂಲ ಗುಡ್ಡದಲ್ಲಿ ಅಶ್ವಾರೂಢನಾಗಿ ಕಾಡಿನ ತುಂಬೆಲ್ಲ ಅಲಿಯುತ್ತಿರಬೇಕಾದರೆ ಕಾಡಿನಲ್ಲಿರುವ ಋಷಿಮುನಿಗಳೆಲ್ಲ ನೊಂದ ಮನಸ್ಸಿನವರಾಗಿ ಕಾಪಾಡು ಕಾಪಾಡು ಮಹದೇವ ಎಂದು ಶಿವನನ್ನೇ ಧ್ಯಾನಿಸುತ್ತ ಕಾಡೆಲ್ಲ ಅಲಿಯುತ್ತಿರಬೇಕಾದರೆ ಆಗ ಸಂಕಟಹರನಾದ ನಮ್ಮ ಶಂಕರನು ಮುನಿಶ್ರೇಷ್ಠರ ಕಷ್ಟವನ್ನು ಅರಿತವನಾಗಿ

ಬ್ರಹ್ಮನಿಂದ ಹೊರಪಡೆದ ಮಣಿಮಲ್ಲಾಸುರನು ಮೂರು ಲೋಕದಲ್ಲಿ ತಮಗೆ ಸಮರಾರು ಇಲ್ಲೆನ್ನುತ್ತಾನೆ. ದುಷ್ಟ ಗರ್ಭದಲ್ಲಿ ಋಷಿಮುನಿಗಳಿಗೆ ಮತ್ತಷ್ಟು ಕಷ್ಟವನ್ನು ನೀಡುತ್ತಾನೆ. ಗೋವುಗಳನ್ನು ಕತ್ತರಿಸಿ ಹಾಕುತ್ತಾ ಯಜ್ಞಕುಂಡವನ್ನು ನಾಶ ಮಾಡುತ್ತಾ ನಡೆದಿರಲು ರಕ್ಕಸರ ಬಾಧೆ ತಾಳಲಾರದ ಮುನಿಗಳು ಮತ್ತೊಮ್ಮೆ ಘೋರ ತಪದಿಂದ ಶಿವನನ್ನು ಪ್ರಾರ್ಥಿಸಲು ಪರಶಿವನು ಪ್ರತ್ಯಕ್ಷನಾಗಿ ನೊಂದು ಬಂದ ಭಕ್ತ ಮುನಿಗಳ ಗೋಳನ್ನು ಕೇಳಿ

ಮಾರ್ತಾಂಡ ಭೈರವ ರೂಪದಲ್ಲಿ ಮಣಿಕಮಲ್ಲರನ್ನು ಕೊಂದ ನಮ್ಮ ಶಿವಪರಮಾತ್ಮನು ಮಲ್ಲಾಸುರನ ಹಿರಿದಾದ ಆಸೆಯಂತೆ ಅಸುರ ಮಲ್ಲಾಸುರನಿಗೆ ಮುಕ್ತಿಯನ್ನು ಕರುಣಿಸಿ ದೇವಮಲ್ಹಾರಿಯನ್ನಾಗಿ ಮಾಡಿರಲು ಮಲ್ಹಾರಿ ನಾಮಾಂಕಿತನಾದ ಮಲ್ಲಾಸುರನ ತಾಣವೇ ಮಣ್ಣ ಮೈಲಾರವಾಯಿತು.

ಶುಭ ಮುಂಜಾನೆ. ಇದುವರೆಗೂ ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ವಿವಿಧ ಕಾರ್ಯಕ್ರಮಗಳನ್ನ ಕೇಳಿದಿರಿ. ಈಗ ಆಪ್ನ ಜೊತೆಗೆ ರೇಡಿಯೋದಲ್ಲೂ ಕೂಡ ಇಂದಿನ ಕಾರ್ಯಕ್ರಮಗಳ ಪ್ರಸಾರ ಆರಂಭವಾಗಲಿದೆ.

0: ಶುಭೋದಯ. ನೀವು ಕೇಳ್ತಾ ಇದೀರಾ ರೇಡಿಯೋ ಶೋ ಮೊಗ್ಗ 90.1 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇಂದು 2026 May 10 ಭಾನುವಾರ. ಪರಾಭವ ಸಂವತ್ಸರ, ಉತ್ತರಾಯಣ, ವಸಂತ ಋತು, ಅಷ್ಟಮಿ ತಿಥಿ, ಧನಿಷ್ಠ ನಕ್ಷತ್ರ, ಬ್ರಹ್ಮಯೋಗ, ಕೌಲವಾಕರಣವಿದೆ. ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಇಂದಿನ ಪ್ರಸಾರ ಇಂತಿದೆ. ಬೆಳಗ್ಗೆ 6:10 ಬೆಳಗಿನ ಭಕ್ತಿ ಗಾಯನದೊಂದಿಗೆ ಮಾತುಗಳು, ಅರುಣೋದಯ ಕಾರ್ಯಕ್ರಮದಲ್ಲಿ ವಿಶೇಷ ಕಾರ್ಯಕ್ರಮ ಇರಲಿದೆ. ಆರ್ಜೆ ಶ್ವೇತಾ ಕಾರ್ಯಕ್ರಮ ನಡೆಸಿಕೊಡಲಿದ್ದಾರೆ. ಬೆಳಗ್ಗೆ 7 ಪರಿಸರ ಸಂರಕ್ಷಣೆ ಯಾರ ಹೊಣೆ ಸರಣಿ ಕಾರ್ಯಕ್ರಮ ಇರಲಿದೆ. ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ವಿಶ್ರಾಂತ ಮುಖ್ಯ ಪರಿಸರ ಅಧಿಕಾರಿ ಡಿಎಂ ಕುಮಾರಸ್ವಾಮಿ ಪರಿಸರ ಕಾನೂನುಗಳ ಕುರಿತಾಗಿ ಮಾತನಾಡಲಿದ್ದಾರೆ. ಬೆಳಗ್ಗೆ 7:15 ಧ್ವನಿ ಧಾರವಾಡ ಇವರು ಅರ್ಪಿಸುವ ಕಾರ್ಯಕ್ರಮ ಪ್ರಸಾರವಾಗಲಿದೆ. 7:30 ಮಂಕುತಿಮ್ಮನ ಕಗ್ಗ ವಿಜಯ ಗಣೇಶ್ ನಡೆಸಿಕೊಡಲಿದ್ದಾರೆ. ರಂಗಪಾಠಗಳು ನಾ ಶ್ರೀನಿವಾಸ್ ಪಾಪು ನಡೆಸಲಿದ್ದಾರೆ. ಬೆಳಗ್ಗೆ 8 ಮಕ್ಕಳ ಲೋಕ, ಮಕ್ಕಳ ಪ್ರತಿಭೆಗೊಂದು ವೇದಿಕೆ, ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳಿಂದ ಮೂಡಿ ಬರಲಿರುವ ಕಾರ್ಯಕ್ರಮದಲ್ಲಿ ಮಕ್ಕಳಿಂದ ಕತೆ, ಕವನ, ಹಾಡಿನ ಕಾರ್ಯಕ್ರಮಗಳು ನಡೆಯಲಿವೆ. ಶಾಲೆಯ ಮಕ್ಕಳಿಂದ ಕಾರ್ಯಕ್ರಮ ಕೇಳಲಿದ್ದೀರಿ. ಬೆಳಗ್ಗೆ 9 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಬೆಳಗ್ಗೆ 10 ಮಧುರ ಗಾನ ನೇರ ಪ್ರಸಾರ ಕಾರ್ಯಕ್ರಮವಿದ್ದು ನೀವು ಕೂಡ ಕರೆ ಮಾಡಿ ಮಾತನಾಡಬಹುದು, ಹಾಡಬಹುದು. ಮಧ್ಯಾಹ್ನ 12:30 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಮಧ್ಯಾಹ್ನ 1:30 ಸ್ಥಳೀಯ ವಿದ್ಯಮಾನಗಳನ್ನು ತಿಳಿಸುವ ಸುತ್ತಮುತ್ತ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಮಧ್ಯಾಹ್ನ 2 ಹರಿಕತೆ ಕೇಳಲಿದ್ದೀರಿ. ಮಧ್ಯಾಹ್ನ 3 ಕನ್ನಡ ಹಾಗೂ ಹಿಂದಿಯ ಹಳೆಯ ಚಲನಚಿತ್ರ ಗೀತೆಗಳನ್ನು ಕೇಳಲಿದ್ದೀರಿ. ಸಂಜೆ 4:30 ಕೇಳುಗರ ಸ್ಪಂದನೆಯ ಕಾರ್ಯಕ್ರಮ ಭಾವಬಾನುಲಿ ಇರಲಿದೆ. ಇದನ್ನು ಆರ್ಜೆ ರಕ್ಷಿತಾ ಹೊಳೆ ನಡೆಸಿಕೊಡಲಿದ್ದಾರೆ. ಸಂಜೆ 5 ಚಿತ್ರಗೀತೆಗಳು ಪ್ರಸಾರವಾಗಲಿವೆ. ಸಂಜೆ 6 ರೈತ ಚಳುವಳಿಯ ಸಿಂಹಾವಲೋಕನವನ್ನು ರಾಜ್ಯ ರೈತ ಸಂಘದ ಪ್ರಮುಖರಾದ ಕೆಟಿ ಗಂಗಾಧರ್ ಇವರು ನಡೆಸಿಕೊಡಲಿದ್ದಾರೆ. ಸಂಜೆ 6:15 ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ವಿಶೇಷ ಸರಣಿ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ. ಸಂಜೆ 6:30 ಪ್ರೊಫೆಸರ್ ಶ್ರೀಪತಿಯವರು ಪಶ್ಚಿಮ ಘಟ್ಟಗಳ ಕುರಿತು ಮಾತನಾಡಲಿದ್ದಾರೆ. ಸಂಜೆ 7 ಜಾನಪದ ಜಗತ್ತಿನ ಅನಾವರಣ ಜನಪದ ಕಾರ್ಯಕ್ರಮ ಪ್ರಸಾರವಾಗಲಿದೆ. ಈ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರ ದಿನೇಶ್ ನಡೆಸಿಕೊಡಲಿದ್ದಾರೆ. ಸಂಜೆ 7:57 ರೈತನ ನಿಸ್ವಾರ್ಥ ಸೇವೆಯನ್ನು ಕೊಂಡಾಡುವ ರೈತಗೀತೆ ಪ್ರಸಾರವಾಗಲಿದೆ. ರಾತ್ರಿ 8 ನಾಳೆ ಬೆಳಗ್ಗೆ 6 ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಕನ್ನಡ ಹಿಂದಿ ಚಲನಚಿತ್ರ ಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲ ಕಾರ್ಯಕ್ರಮಗಳು ನಿಮಗಾಗಿ. ಎಲ್ಲರಿಗೂ ಶುಭ ದಿನ.
1: ಶುಭೋದಯ ಕರ್ನಾಟಕ, ಶುಭೋದಯ ಶಿವಮೊಗ್ಗ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಕಣ್ಣಿಗೆ ಕಾಣುವ ದೇವರುಗಳಿಗೆ ನನ್ನ ನಮನಗಳು. ನಮ್ಮ ಅಪ್ಪ ಅಮ್ಮ ಗುರುಗಳು, ನಮ್ಮನ್ನು ಪೋಷಿಸುವ ರೈತರು ಸೈನಿಕರು, ಹಾಗೆ ನಮ್ಮ ನಗರವನ್ನು ಸ್ವಚ್ಛವಾಗಿ ಹಾಗೂ ಸುಂದರವಾಗಿ ಇರಲು ಕಾರಣರಾದ ಪೌರ ಕಾರ್ಮಿಕರಿಗೆ, ಹಾಗೆ ಸಮಾಜದಲ್ಲಿ ನಮಗೆ ಒಳಿತನ್ನ ಬಯಸೋರೆಲ್ಲರಿಗೂ ನನ್ನ ನಮನಗಳು ತಿಳಿಸುತ್ತಾ ಇವತ್ತಿನ ನಮ್ಮ ಅರುಣೋದಯ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಸ್ವಾಗತ. ಎಲ್ಲರಿಗೂ ಭಾನುವಾರದ ಭರ್ಜರಿಯ ಶುಭಾಶಯಗಳು. ವೀಕೆಂಡ್ ಬಂತು ಅಂತಂದ್ರೆ ಎಂಜಾಯ್ ಮಾಡೋದಕ್ಕೆ, ಫ್ಯಾಮಿಲಿ ಜೊತೆ ಟೈಮ್ ಕಳೆಯೋದಕ್ಕೆ, ಹೊಸದನ್ನ ಕಲಿಯೋದಕ್ಕೆ ಒಂದು ಒಳ್ಳೆ ದಿನ ಅಂತ ಹೇಳಬಹುದು ಅಲ್ವಾ? ಇಡೀ ದಿನ ಖುಷ್ ಖುಷಿಯಾಗಿರಿ, ನಗ್ತಾ ಇರಿ, ನಗಿಸ್ತಾ ಇರಿ ಅಂತ ಹೇಳ್ತಾ ಎಲ್ರಿಗೂ ನಮಸ್ಕಾರ. ಇವತ್ತು ನಮ್ಮ ರೇಡಿಯೋ ಸ್ಟೇಷನ್ ಅಲ್ಲಿ ಒಂಥರ ಹಬ್ಬದ ವಾತಾವರಣ. ಯಾಕೆ ಗೊತ್ತಾ? ಇವತ್ತು ನಾವು ಮಾತಾಡ್ತಾ ಇರೋದು ಒಬ್ಬ ವ್ಯಕ್ತಿಯ ಬಗ್ಗೆ ಅಲ್ಲ, ಒಂದು ಶಕ್ತಿಯ ಬಗ್ಗೆ ಅಂತಾನೆ ಹೇಳಬಹುದು. 8 ಕನ್ನಡಿಗರ ಆಸ್ತಿ, ಅಭಿಮಾನದ ಚಕ್ರವರ್ತಿ, ನಮ್ಮೆಲ್ಲರ ಪ್ರೀತಿಯ ಬಂಗಾರದ ಮನುಷ್ಯ, ಅಣ್ಣವರ ಬಗ್ಗೆ. ಎಸ್, ಹೌದು ಸ್ನೇಹಿತರೆ, ಅವರು ತೆರೆ ಮೇಲೆ ಬಂದ್ರೆ ಸಾಕು, ಆ ಕಳೆ, ಆ ನಗು, ಆ ಗಾಂಭೀರ್ಯ, ಇವೆಲ್ಲವನ್ನು ನೋಡಿದ್ರೆ ಮನಸ್ಸಿಗೆ ಸಿಗ್ತಾ ಇದ್ದಂತಹ ಖುಷಿ ಇದೆಯಲ್ಲ, ಅದು ಹೇಳೋದಕ್ಕೂ ಸಾಧ್ಯವಿಲ್ಲ. ಗಂಧದ ಗುಡಿಯಿಂದ ಹಿಡಿದು ಶಬ್ದ ವೇದಿಯವರೆಗೂ ಅವರು ನಟಿಸಿದ ಪ್ರತಿ ಪಾತ್ರವು ನಮ್ಮ ಬದುಕಿಗೆ ಒಂದೊಂದು ಪಾಠ ಅಂತಾನೆ ಹೇಳಬಹುದು. ಕೇವಲ ನಟನೆಯಷ್ಟೇ ಅಲ್ಲ, ಅವರ ಸರಳತೆ ಇದೆಯಲ್ಲ, ಅದು ಅವರಿಗೆ ಸಿಕ್ಕ ದೊಡ್ಡ ಆಭರಣ ಅಂತಾನೆ ಹೇಳಬಹುದು. ಕೋಟಿ ಕೋಟಿ ಅಭಿಮಾನಿಗಳಿದ್ದರೂ ನಾನು ನಿಮ್ಮವ, ನಿಮ್ಮನೆಯ ಮಗ ಅಂತ ವಿನಯದಿಂದ ಬಾಗುತ್ತಿದ್ದ ಆ ರಾಜಕುಮಾರನಿಗೆ ಇವತ್ತಿನ ನಮ್ಮ ಈ ವಿಶೇಷ ಕಾರ್ಯಕ್ರಮ ಅರ್ಪಣೆ. ಬನ್ನಿ ಸ್ನೇಹಿತರೆ, ಇವತ್ತು ಅಣ್ಣವರ ನೆನಪಿನ ಅಂಗಳದಲ್ಲಿ ಸುಮ್ಮನೆ ಒಂದ್ ರೌಂಡ್ ಹಾಕೋಣ. ಅವರ ಮಧುರ ಗೀತೆಗಳು, ಅವರ ಸಿನಿಮಾದ ಡೈಲಾಗ್ಗಳು ಮತ್ತು ಅವರ ಜೀವನದ ಅಪರೂಪದ ಕಥೆಗಳನ್ನ ನಿಮ್ಮ ಮುಂದೆ ಇಡ್ತೀನಿ. ಆದ್ರೆ ಅದಕ್ಕಿಂತ ಮುಂಚೆ ಈಗ ಅಣ್ಣವರ ಚಿತ್ರದಿಂದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ಕನ್ನಡದ ವರನಟ ರಾಜ್ಕುಮಾರ್ ಅವರು ಭಾರತದ ಒಬ್ಬ ಅನುಪಮ ಕಲಾವಿದ ಅಂತಲೇ ಹೇಳಬಹುದು. ತನ್ನ ಅಭಿಮಾನಿಗಳನ್ನು ದೇವರು ಅಂತ ಹೇಳಿಕೊಂಡ ವಿನಯವಂತರು. ಸಭೆಗಳಲ್ಲಿ ಮಾತನಾಡಲು ಎದ್ದು ನಿಂತಾಗ ಅಭಿಮಾನಿ ದೇವರುಗಳೇ ಎಂದು ಸಂಬೋಧಿಸಿ ಮಾತನಾಡ್ತಾ ಇದ್ರು. ಕನ್ನಡ ಜನತೆ ಅವರನ್ನು ಪ್ರೀತಿಯಿಂದ ಅಣ್ಣವರು ಎಂದು ಕರೀತಾ ಇದ್ರು. ಡಾಕ್ಟರ್ ರಾಜ್ ನಟರಾಗಿದ್ದರ ಜೊತೆಗೆ ಶ್ರೇಷ್ಠ ಗಾಯಕರೂ ಆಗಿದ್ದರು. ರಾಜಕೀಯ ಕ್ಷೇತ್ರ ಅವರನ್ನು ಕೈ ಬೀಸಿ ಕರೆದರು. ನಾನೊಬ್ಬ ಸಾಮಾನ್ಯ ನಟ ಅಷ್ಟೇ, ನನಗೂ ರಾಜಕಾರಣಕ್ಕೂ ದೂರ ಎಂದು ವಿನೀತರಾಗಿ ಹೇಳಿಕೊಂಡರು. ಒಟ್ಟು 206 ಕನ್ನಡ ಚಿತ್ರಗಳಲ್ಲಿ ಹೆಚ್ಚು ಕಡಿಮೆ ಎಲ್ಲದರಲ್ಲೂ ನಾಯಕ ನಟನಾಗಿ ಅಭಿನಯಿಸಿದರೂ ಕೂಡ ನಾನಿನ್ನು ಕಲಿಯುವುದು ಸಾಕಷ್ಟಿದೆ ಎಂದು ಹೇಳುತ್ತಿದ್ದರು. ಮೇರು ಪರ್ವತದೆತ್ತರಕ್ಕೆ ಬೆಳೆದರು, ವಿನಯದ ಸಾಕಾರ ಮೂರ್ತಿಯೇ ಆಗಿದ್ದರು. ರಾಜ್ ಇವತ್ತಿಗೂ ಭೌತಿಕವಾಗಿ ನಮ್ಮ ಜೊತೆಲೇ ಇದ್ದಾರೆ, ಆದರೆ ಅವರು ಸದಾ ಕನ್ನಡಿಗರ ಮನದಲ್ಲಿ ಉಳಿದಿರುತ್ತಾರೆ. ಅವರು ಅಮರ ಅಂತಾನೆ ಹೇಳಬಹುದು. 1928 ಏಪ್ರಿಲ್ 24 ರಾಜ್ಕುಮಾರ್ ರಂಗಭೂಮಿಯ ಖ್ಯಾತ ನಟ ಸಿಂಗನೆಲ್ಲೂರು ಪುಟ್ಟಸ್ವಾಮಯ್ಯನವರಿಗೆ ಹಿರಿಯ ಮಗನಾಗಿ ಜನಿಸಿದರು. ಇವರ ತಮ್ಮ ವರದರಾಜ್. ರಾಜ್ ಅವರ ಬಾಲ್ಯದ ಹೆಸರು ಮುತ್ತುರಾಜ್ ಆಗಿತ್ತು. ಹುಟ್ಟಿದ ಊರು ಗಾಜನೂರು, ತಾಯಿ ಲಕ್ಷ್ಮಮ್ಮ. ರಾಜ್ ಅವರು ಹೆಚ್ಚೇನು ಓದಿರಲಿಲ್ಲ, ಬಾಲೇಗೌಡ ಅವರ ತಾತ ಅಕ್ಷರ ಕಲಿಸಿದ ಗುರು. ಕನ್ನಡ 4ನೇ ತರಗತಿಯವರೆಗಷ್ಟೇ ಓದಿದರು. ರಾಜ್ ಓದಿದ್ದೆಲ್ಲ ಜೀವನವೆಂಬ ವಿಶ್ವವಿದ್ಯಾಲಯದಲ್ಲಿ. ರಂಗಭೂಮಿ ಹಾಗೂ ಚಿತ್ರರಂಗದಲ್ಲಿ ಪುಟ್ಟ ಸ್ವಾಮಯ್ಯನವರಿಗೆ ಮುತ್ತುರಾಜ್ ಎಂದರೆ ಪ್ರೀತಿ. ಮಗನಲ್ಲಿದ್ದ ಸಂಗೀತದ ಪ್ರೀತಿ ನಟನ ಚಾತುರ್ಯ ಕಂಡು ನೀನೊಬ್ಬ ದೊಡ್ಡ ನಟನಾಗುವೆ ಎಂದು ಹರಿಸಿದರು. ಅಪ್ಪಾಜಿ ಗೌಡ ಹಾಗೂ ಸಣ್ಣೇಗೌಡ ಎಂಬುವರಲ್ಲಿ ಸಂಗೀತ ಶಿಕ್ಷಣ ಕೊಡಿಸಿದರು. ಇವರಿಬ್ಬರು ಮಾವಂದಿರೆ ಅಂತಾನೆ ಹೇಳಬಹುದು. ಮುತ್ತುರಾಜ್ 8ನೆಯ ವಯಸ್ಸಿಗೆ ಬಣ್ಣ ಹಚ್ಚಿದರು, ರಂಗದ ಮೇಲೆ ಮಿಂಚಿದರು. ಎಂವಿ ಸುಬ್ಬಯ್ಯ ನಾಯ್ಡು ಅವರ ನಾಟಕ ಕಂಪನಿಯಲ್ಲಿನ ನಾಟಕಗಳಲ್ಲಿ ಪಾತ್ರ ವಹಿಸಿದರು. ಗುಬ್ಬಿ ವೀರಣ್ಣನವರ ಕಂಪನಿಯಲ್ಲಿ ತಂದೆಯೊಂದಿಗೆ ಅಭಿನಯಿಸಿದ್ದರು. 1954 ರಾಜ್ ಚಿತ್ರರಂಗಕ್ಕೆ ಪಾದಾರ್ಪಣೆ ಮಾಡಿದರು. ಚಿತ್ರ ಬೇಡರ ಕಣ್ಣಪ್ಪ. ನಿರ್ದೇಶಕ HLN ಸಿಂಹ ಅವರು ರಾಜ್ಕುಮಾರ್ ಎಂದು ನಾಮಕರಣ ಮಾಡಿದರು. ಈ ಹೆಸರು ಮುಂದೆ ಕನ್ನಡ ನಾಡಿನಲ್ಲಿ ಒಂದು ಪ್ರಚಂಡ ಶಕ್ತಿಯಾಯಿತು. ಸ್ನೇಹಿತರೆ, ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ರಾಜ್ರದ್ದು ಮನೋಜ್ಞ ಅಭಿನಯ. ಶಿವನಿಗೆ ತನ್ನೆರಡು ಕಣ್ಣುಗಳನ್ನ ಅರ್ಪಿಸುವ ದೃಶ್ಯ ಪ್ರೇಕ್ಷಕರ ಮನ ಗೆದ್ದಿತು. ಚಿತ್ರ ರಾಷ್ಟ್ರ ಪ್ರಶಸ್ತಿ ಪಡೆಯಿತು. ಪ್ರಥಮ ಚಿತ್ರದಲ್ಲೇ ತಾನೊಬ್ಬ ಉತ್ತಮ ನಟ ಎಂಬುದನ್ನ ರಾಜ್ ಸಾಬೀತುಪಡಿಸಿದರು. ಆ ನಂತರ ಅವರು ಪ್ರತಿ ವರ್ಷ ಚಿತ್ರಗಳಲ್ಲಿ ಅಭಿನಯಿಸುತ್ತಾ ಬಂದರು. ಕನ್ನಡ ಬಿಟ್ಟು ಬೇರೆ ಯಾವ ಭಾಷೆಯ ಚಿತ್ರಗಳಲ್ಲೂ ಅಭಿನಯಿಸದಿದ್ದದ್ದು ಅವರ ಕನ್ನಡ ಅಭಿಮಾನದ ಕುರುಹು ಅಂತಾನೆ ಹೇಳಬಹುದು. ಅವರಂತೆ ನಟಿಸಿದ ನಟ ಇನ್ನೊಬ್ಬ ಇಲ್ಲ. ರಾಜ್ಕುಮಾರ್ ಅವರಿಗೆ ಸರಿಸಾಟಿ ರಾಜ್ಕುಮಾರ್ ಅವರೇ ಅಂತಾನೆ ಹೇಳಬಹುದು. ಸೋ ಸ್ನೇಹಿತರೆ, ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅಭಿನಯಿಸುವ ಹೊತ್ತಿಗೆ ಅವರಿಗೆ ಪಾರ್ವತಮ್ಮ ಎಂಬುವರ ಜೊತೆಗೆ ವಿವಾಹವಾಗಿತ್ತು. ಇಬ್ಬರದು ಅನುಕೂಲ ದಾಂಪತ್ಯವಾಗಿತ್ತು. ಪತ್ನಿ ಪಾರ್ವತಮ್ಮ ಗಂಡನಿಗೆ ಸ್ಫೂರ್ತಿ ದೇವತೆ.

ಯಾದರು. ಗಂಡನಿಗೆ ಸಂಪೂರ್ಣ ಸಹಕಾರ ನೀಡಿದರು. ಸೊ ಸ್ನೇಹಿತರೆ, ಈಗ ಬೇಡರ ಕಣ್ಣಪ್ಪ ಚಿತ್ರದಿಂದ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ನಿಮ್ಮ ಆರ್ ಜೆ ಸ್ಮೈಲಿಂಗ್ ಶ್ವೇತಾ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ನೇಹಿತರೆ, ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ಬೇಡರ ಕಣ್ಣಪ್ಪ ಚಿತ್ರದಲ್ಲಿ ಅಭಿನಯಿಸುವ ಹೊತ್ತಿಗೆ ಅವರಿಗೆ ಪಾರ್ವತಮ್ಮ ಎಂಬುವರ ಜೊತೆಗೆ ವಿವಾಹವಾಯಿತು ಅಂತ ಹೇಳ್ತಾ ಇದ್ದೆ. ಒಂದು ಪಾತ್ರದಲ್ಲಿ ರಾಜ್ಕುಮಾರ್ ಅವರು ಎಷ್ಟು ತಮ್ಮನ್ನ ತಾವು ತೊಡಗಿಸಿಕೊಳ್ತಾ ಇದ್ರು ಅಂತಂದ್ರೆ ತಾವೇ ಆ ಪಾತ್ರವಾಗಿ ಬಿಡ್ತಾ ಇದ್ರು. ಅಂತಹ ಅದ್ಭುತ ಶಕ್ತಿ ಅವರಲ್ಲಿತ್ತು. ನೂರಾರು ಪಾತ್ರಗಳಲ್ಲಿ ಅವರು ಅಭಿನಯಿಸಿದ್ರು. ಪೌರಾಣಿಕವಿರಬಹುದು, ಭಕ್ತಿ ಪಾತ್ರವಿರಬಹುದು, ಐತಿಹಾಸಿಕ, ಜಾನಪದ, ಸಾಮಾಜಿಕ, ಬಾಂಡ್ ಶೈಲಿಯಲ್ಲಿ ಯಾವುದೇ ಇರಲಿ ಶ್ರೇಷ್ಠ ಅಭಿನಯ ನೀಡಿದರು. 1954 to 2000 ಸತತವಾಗಿ ಬಿಡುವಿಲ್ಲದಂತೆ 207 ಚಿತ್ರಗಳಲ್ಲಿ ಅಭಿನಯಿಸಿದರು. ನಾಡಿನ ಭಾಗ್ಯ, ಭಾಗ್ಯವಂತ, ಶಿವ ಮೆಚ್ಚಿದ ಕಣ್ಣಪ್ಪ ಹಾಗೂ ಗಂಧದ ಗುಡಿ ಭಾಗ 2 ಈ ಚಿತ್ರಗಳಲ್ಲಿ ಗೌರವ ನಟರಾಗಿ ಅಭಿನಯಿಸಿದ್ದು ಬಿಟ್ಟರೆ ಉಳಿದೆಲ್ಲವೂ ಕೂಡ ನಾಯಕನಾಗಿಯೇ ಅಭಿನಯಿಸಿದ್ರು. ಪ್ರಥಮ ಬಾರಿಗೆ ಸತಿಶಕ್ತಿ ಚಿತ್ರದಲ್ಲಿ ದ್ವಿಪಾತ್ರ ಮಾಡಿದ್ರು. ಸಂಪತ್ತಿಗೆ ಸವಾಲ್ ಚಿತ್ರದಿಂದ ಪೂರ್ಣ ಮಟ್ಟದ ಹಿನ್ನೆಲೆ ಗಾಯನ ಆರಂಭಿಸಿದರು. ಜೀವನ ಚೈತ್ರ ಚಿತ್ರಕ್ಕಾಗಿ ಹಾಡಿದ ನಾದಮಯ ಗೀತೆ ಮೊದಲ ರಾಷ್ಟ್ರ ಪ್ರಶಸ್ತಿಗೆ ಪಾತ್ರವಾಯಿತು. ಸ್ನೇಹಿತರೆ, ಬಂಗಾರದ ಮನುಷ್ಯ ರಾಜ್ ಅವರ ಅಭಿನಯದ ಸೂಪರ್ ಹಿಟ್ ಚಿತ್ರ ಆಯಿತು. ಅದು 104 ಪ್ರದರ್ಶನಗೊಂಡಿತು ಅಂತಾನೆ ಹೇಳಬಹುದು. ಸೊ ಈಗ ಮತ್ತೊಂದು ರಾಜ್ ರವರ ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ಸ್ಟೇ ಟ್ಯೂನ್ಡ್.

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ಡಾಕ್ಟರ್ ರಾಜ್ ಅವರು ಕನಕದಾಸ, ಕಂಠೀರವ, ತುಕಾರಾಮ್, ಪುರಂದರದಾಸ, ಕುಂಬಾರ, ರಾಮ, ಕೃಷ್ಣ, ನಾರದ, ಕೈವಾರ ನಾರಾಯಣಪ್ಪ, ಅರ್ಜುನ, ಕೃಷ್ಣದೇವರಾಯ, ಮಯೂರ, ಹರಿಶ್ಚಂದ್ರ, ಶ್ರೀನಿವಾಸ, ವಾಲ್ಮೀಕಿ, ಸರ್ವಜ್ಞ, ಚಂದ್ರಹಾಸ, ಗುರು ರಾಘವೇಂದ್ರರು, ಭಸ್ಮಾಸುರ, ಶಿವ, ಸತ್ಯವಾನ್, ಪುಲಿಕೇಶಿ, ಬಭ್ರುವಾಹನ, ಕಾಳಿದಾಸ, ಹಿರಣ್ಯಕಶಿಪು, ಬಿಜ್ಜಳ ಮೊದಲಾದ ಹಲವು ಪುರಾಣ ಹಾಗೂ ಇತಿಹಾಸ ವ್ಯಕ್ತಿಗಳ ಪಾತ್ರಗಳಲ್ಲಿ ಅಭಿನಯಿಸಿದ್ರು. ಸನಾದಿ ಅಪ್ಪಣ್ಣ ಸಂಗೀತಗಾರನ ಜೀವನವಿರುವ ಪಾತ್ರಗಳಲ್ಲಿಯೂ ಕೂಡ ನಟನೆ ಮಾಡಿದ್ರು. ಹಲವು ಸಾಮಾಜಿಕ ಪಾತ್ರಗಳು ಎಲ್ಲವನ್ನು ಅತ್ಯುತ್ತಮವಾಗಿ ಅಭಿನಯಿಸಿ 5 ಕೋಟಿ ಕನ್ನಡಿಗರ ಆರಾಧ್ಯ ದೈವವೇ ಆಗಿ ಹೋಗಿದ್ದರು ಡಾಕ್ಟರ್ ರಾಜ್ಕುಮಾರ್ ಅವರು. ಭಾರತದಲ್ಲಿ ಬೇರೆ ಯಾವ ಇಷ್ಟೊಂದು ವೈವಿಧ್ಯಮಯ ಪಾತ್ರಗಳಲ್ಲಿ ಅಭಿನಯಿಸಿದ ನಿದರ್ಶನ ಇನ್ನೊಂದಿಲ್ಲ ಅಂತಾನೆ ಹೇಳಬಹುದು. ಗಾಯಕ ಪಿಬಿ ಶ್ರೀನಿವಾಸ್ ಅವರು ತಮ್ಮ ನುಡಿ ನಮನಗಳಲ್ಲಿ ಹೇಳಿದಂತೆ, ಅಭಿನಯ ಸೀಮೆಯ ರಾಜಾದಿರಾಜ, ಗಾಯನ ಗಂಧರ್ವ ಡಾಕ್ಟರ್ ರಾಜ್ ಅಂತ. ರಾಜ್ಕುಮಾರ್ ಅವರು ಇಡೀ ಚಲನಚಿತ್ರ ರಂಗದ ಒಂದು ಶಕ್ತಿಯಾಗಿದ್ರು. ಸ್ನೇಹಿತರೆ, ತಾವು ಬೆಳೆಯುವುದರ ಜೊತೆಗೆ ತಮ್ಮ ಸುತ್ತಮುತ್ತಲಿನವರನ್ನೂ ಬೆಳೆಸಿದರು. ಚಿತ್ರರಂಗದ ಬೆಳವಣಿಗೆಗೂ ಕಾರಣರಾದರು. ರಾಜ್ ಅವರನ್ನು ಅವರ ಇಳಿ ವಯಸ್ಸಿನಲ್ಲಿ ವೀರಪ್ಪನ್ ಎಂಬ ನರಹಂತಕ ದಂತಚೋರ ಅಪಹರಿಸಿ 108 ದಿನಗಳ ಕಾಲ ಕಾಡಿನಲ್ಲಿ ಇರಿಸಿದ್ದು ಇಡೀ ನಾಡಿನ ಜನತೆಯನ್ನು ದುಃಖಕ್ಕೀಡು ಮಾಡಿತು ಅಂತಾನೆ ಹೇಳಬಹುದು. ಆ ದಿನಗಳಲ್ಲಿ ಕನ್ನಡ ಚಿತ್ರರಂಗ ಸೋತೇ ಹೋಗಿತ್ತು. ಕಡೆಗೆ ರಾಜ್ ವೀರಪ್ಪನಿಂದ ಬಿಡುಗಡೆಯಾಗಿ ಬಂದದ್ದು ಸುದೈವ ಅಂತಾನೆ ಹೇಳಬಹುದು. ಡಾಕ್ಟರ್ ರಾಜ್ಕುಮಾರ್ ಅವರು ಕನ್ನಡದ ಯಾವುದೇ ಸಮಸ್ಯೆಗೆ ಸ್ಪಂದಿಸುತ್ತಿದ್ದರು. ಅವರು ಮುಂದೆ ಬಂದು ನಿಂತರೆ ಸಾಕು, ಸಮಸ್ಯೆಗೆ ಪರಿಹಾರ ಸಿಗ್ತಾಯಿತ್ತು. ಕನ್ನಡ ಭಾಷಾ ಸಮಸ್ಯೆ ಉದ್ಭವಿಸಿದಾಗ ಅವರು ಗೋಕಾಕ್ ವರದಿ ಕುರಿತಾದ ಚಳುವಳಿಯ ನೇತಾರರೇ ಆದರು. ಸಾಹಿತಿಗಳು ರಾಜಕಾರಣಿಗಳಿಂದಾಗದ ಕೆಲಸ ಅವರ ಪ್ರವೇಶದಿಂದಾಗಿ ಸುಲಭ ಸಾಧ್ಯವಾಯಿತು ಅಂತಾನೆ ಹೇಳಬಹುದು. ಹಾಗೆಯೇ ಸ್ನೇಹಿತರೆ, ಡಾಕ್ಟರ್ ರಾಜ್ಕುಮಾರ್ ಅವರು ನಟರು ಹೇಗೋ ಹಾಗೆ ಗಾಯಕರೂ ಆಗಿದ್ದರು. ಚಲನಚಿತ್ರಗಳಿಗಾಗಿ ಹಾಡಿದ್ದಷ್ಟೇ ಅಲ್ಲದೆ 100 ಭಕ್ತಿ ಭಾವ ಗೀತೆಗಳನ್ನು ಕೂಡ ಹಾಡಿದ್ರು. ಗುರು ರಾಘವೇಂದ್ರ, ರಾಮ, ಹನುಮಂತ ಈ ದೇವರುಗಳ ಕುರಿತಾದ ಅವರ ಹಾಡುಗಳು ಲಕ್ಷಾಂತರ ಜನರ ಮನಸ್ಸನ್ನು ಸೋರೆಗೊಂಡಿದೆ ಅಂತಾನೆ ಹೇಳಬಹುದು. ಸೊ ಈಗ ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ.

0: ಶಿವಮೊಗ್ಗದಲ್ಲಿ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ಕನ್ನಡ ಭಾಷೆಯನ್ನು ಹೇಗೆ ಉಚ್ಚಾರಿಸಬೇಕೆಂಬುದಕ್ಕೆ ರಾಜ್ ಅವರು ಒಂದು ನಿದರ್ಶನವಾಗಿದ್ರು. ಅವರ ಭಾಷಾ ಉಚ್ಚಾರಣೆ ಅದ್ಭುತ ಅಂತಾನೆ ಹೇಳಬಹುದು. ಕನ್ನಡ, ಸಂಸ್ಕೃತ, ಯಾವ ಭಾಷೆಯೇ ಇರಲಿ, ಸಹಜವಾಗಿ ಮಾತನಾಡ್ತಾ ಇದ್ರು. ಅವರ ಕಣ್ಣುಗಳೂ ಮಾತನಾಡುತ್ತಿದ್ದವು. ಅಂತಹ ಅಭಿನಯ ಅವರದ್ದಾಗಿತ್ತು. ಸ್ನೇಹಿತರೆ, ಎಷ್ಟೋ ಸಿರಿವಂತಿಕೆಯ ಪಾತ್ರಗಳನ್ನ ಮಾಡಿದ್ದರೂ ಕೂಡ ಕೆಳಸ್ತರದ ಪಾತ್ರಗಳನ್ನೂ ಅವರು ಇಷ್ಟಪಟ್ಟು ಮಾಡುತ್ತಿದ್ದರು. ಡಾಕ್ಟರ್ ರಾಜ್ ಅವರ ಅಭಿನಯ ಕುರಿತು ಬರೆಯೋದಕ್ಕೆ ಪದಗಳೇ ಸಾಲದು ಅಂತಾನೆ ಹೇಳಬಹುದು. ಹಾಗೆಯೇ ಸ್ನೇಹಿತರೆ, ಡಾಕ್ಟರ್ ರಾಜ್ ಅವರಿಗೆ ಬಂದ ಪ್ರಶಸ್ತಿಗಳು ಅಸಂಖ್ಯ. ಬಹು ಹಿಂದೆಯೇ ಮೈಸೂರು ವಿಶ್ವವಿದ್ಯಾನಿಲಯ 1975 ಅವರಿಗೆ ಗೌರವ ಡಾಕ್ಟರೇಟ್ ನೀಡಿತು. ಒಂದು ಉದ್ಯಮವನ್ನು ಬೆಳೆಸಿದ ಕುರು ಹಾಕಿ ಈ ಗೌರವ ಅವರ ಪಾಲಿಗೆ ಬಂದಿತು. ಪದ್ಮಭೂಷಣರೂ ಆದರು. ಕನ್ನಡ ಸರ್ಕಾರ ಅವರಿಗೆ ರಾಜ್ಯೋತ್ಸವ ಪ್ರಶಸ್ತಿ, ಕರ್ನಾಟಕ ರತ್ನ ಪ್ರಶಸ್ತಿಗಳನ್ನು ನೀಡಿತು. ಅವರು ಅಭಿನಯಿಸಿದ ಕೆಲವು ಚಿತ್ರಗಳಿಗೆ ರಾಜ್ಯ ಹಾಗೂ ರಾಷ್ಟ್ರ ಪ್ರಶಸ್ತಿಗಳು, 10 ಫಿಲಂಫೇರ್ ಪ್ರಶಸ್ತಿಗಳು ಕೂಡ ಬಂದವು. ಕಲಾ ಕೌಸ್ತುಭ, ಗುಬ್ಬಿ ವೀರಣ್ಣ, ನಾಡೋಜ ಪ್ರಶಸ್ತಿಗಳು ಅವರನ್ನ ಅಲಂಕರಿಸಿದೆ ಅಂತಾನೆ ಹೇಳಬಹುದು. ಸಾರ್ಥಕ ಸುವರ್ಣ ರಾಜ್ಯ ಸರ್ಕಾರ ನೀಡಿದ ಗೌರವವಾಗಿತ್ತು. ಇಟಿವಿ ಚಾನೆಲ್ ವರ್ಷದ ಕನ್ನಡಿಗ ಎಂದು ಗೌರವಿಸಿತು. ರಸಿಕರ ರಾಜ, ಕನ್ನಡ ಕಂಠೀರವ, ನಟ ಸಾರ್ವಭೌಮ, ಗಾನ ಗಂಧರ್ವ ಅವರಿಗೆ ಸಂದ ಬಿರುದುಗಳು. ಅಮೆರಿಕದ ಕೆಂಟಕಿ ಕರ್ನಲ್ ಒಂದು ವಿದೇಶ ಪ್ರಶಸ್ತಿ ಕೂಡ ಅವರನ್ನರಿಸಿ ಬಂದಿತು. ಅವರು ತೀರಿಕೊಂಡ ಬಳಿಕ ಮರಣೋತ್ತರ ಪ್ರಶಸ್ತಿಯೊಂದನ್ನು 2007 ಮಂತ್ರಾಲಯದ ಶ್ರೀ ಗುರುಗಳು ನೀಡಿದರು. ದಾದಾ ಸಾಹೇಬ್ ಫಾಲ್ಕೆ ಪ್ರಶಸ್ತಿ 1995 ರಾಜ್ ಅವರಿಗೆ ಬಂದು ಕನ್ನಡಕ್ಕೆ ರಾಷ್ಟ್ರಮನ್ನಣೆ ದೊರಕುವಂತಾಯಿತು. ಸೊ ಸ್ನೇಹಿತರೆ, ಈಗ ಮತ್ತೊಂದು ಡಾಕ್ಟರ್ ರಾಜ್ಕುಮಾರ್ ಅವರು ಹಾಡಿರುವಂತಹ ಒಂದು ಗೀತೆಯನ್ನ ಕೇಳಿ ವಾಪಸ್ ಬರೋಣ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಸ್ಟೇ ಟ್ಯೂನ್ಡ್.
3: ರಾಗ ಅನುರಾಗ

ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, ನಿಮಗೆಲ್ಲ ಗೊತ್ತಿರೋ ಹಾಗೆ ಡಾಕ್ಟರ್ ರಾಜ್ಕುಮಾರ್ ಅವರು ಯೋಗಾಸನ ಪಟುಗಳಾಗಿದ್ರು. ಕಡೆಯವರೆಗೂ ಕೂಡ ಅವರು ಆರೋಗ್ಯವಾಗಿಯೇ ಇದ್ದರು. ಅಂತಿಮ ದಿನಗಳಲ್ಲಿ ಸ್ವಲ್ಪ ಹೃದಯ ಬಾಧೆ ಇದ್ದಿದ್ದಷ್ಟೇ. ತೀರಿಕೊಂಡಾಗ ಅವರ ಎರಡೂ ಕಣ್ಣುಗಳನ್ನು ದಾನ ಮಾಡಲು ಹೇಳಿದರು. ಆ ಕಣ್ಣುಗಳನ್ನು ದಾನ ಮಾಡಲಾಯಿತು. ಶಿವನಿಗೆ ಕಣ್ಣಪ್ಪ ಕಣ್ಣುಗಳನ್ನು ಅರ್ಪಿಸುವಂತೆ ಡಾಕ್ಟರ್ ರಾಜ್ರವರ ಕಣ್ಣುಗಳು ಅಂಧರ ಪಾಲಿಗೆ ಬೆಳಕಾದವು. ಸ್ನೇಹಿತರೆ, ಏಪ್ರಿಲ್ 12, 2006 ಡಾಕ್ಟರ್ ರಾಜ್ ಅವರು ಬೆಂಗಳೂರಿನಲ್ಲಿ ನಿಧನರಾದರು. ಬೆಂಗಳೂರಿನ ಕಂಠೀರವ ಸ್ಟುಡಿಯೋ ಆವರಣದಲ್ಲಿ ಅವರ ಸಮಾಧಿ ಇದ್ದು ಡಾಕ್ಟರ್ ರಾಜ್ಕುಮಾರ್ ಅವರು ಪುಣ್ಯಭೂಮಿ ಎಂದು ಅದನ್ನು ಕರೆಯಲಾಗಿದೆ. ನೂರಾರು ಜನ ಸಮಾಧಿಗೆ ಪ್ರತಿನಿತ್ಯ ಎನ್ನುವಂತೆ ಭೇಟಿ ನೀಡುತ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅವರು ತೀರಿಕೊಂಡ ಬಳಿಕ ಅವರ ಪುತ್ಥಳಿಯನ್ನು ರಾಜ್ಯದಲ್ಲಿ ಅಲ್ಲಲ್ಲಿ ಪ್ರತಿಷ್ಠಿಸಲಾಗಿದೆ. ಬೆಂಗಳೂರಿನಲ್ಲೇ 10 ಪ್ರತಿಮೆಗಳನ್ನ ನೀವು ನೋಡಬಹುದು. ಇಂತಹ ಗೌರವ ಬೇರಾವ ನಟರಿಗೂ ಸಿಕ್ಕಿದ್ದಿಲ್ಲ ಅಂತಾನೆ ಹೇಳಬಹುದು. ರಾಜ್ಕುಮಾರ್ ಅವರು ನಟರ ವಂಶದಲ್ಲಿ ಹುಟ್ಟಿದಂತೆ ತಮ್ಮ ಮಕ್ಕಳು ಕೂಡ ನಟರಾಗುವಲ್ಲಿ ಉತ್ತೇಜಿಸಿದ್ದಾರೆ. ಪೃಥ್ವಿರಾಜ್ ಕಪೂರ್ ಕುಟುಂಬದಂತೆ ಡಾಕ್ಟರ್ ರಾಜ್ ಕುಟುಂಬವು ನಟನೆಗೆ ಮೀಸಲಾಗಿದೆ. ಡಾಕ್ಟರ್ ರಾಜ್ಕುಮಾರ್ ಅವರ ಮೂವರು ಗಂಡು ಮಕ್ಕಳು ಶಿವರಾಜ್ಕುಮಾರ್, ರಾಘವೇಂದ್ರ ರಾಜ್ಕುಮಾರ್ ಹಾಗೂ ಪುನೀತ್ ರಾಜ್ಕುಮಾರ್ ಉತ್ತಮ ನಟರಾದರು. ಶಿವರಾಜ್ಕುಮಾರ್ ನಡು ವಯಸ್ಸಿಗೆ 150 ಚಿತ್ರಗಳಲ್ಲಿ ಅಭಿನಯಿಸಿದ್ದಾರೆ. ರಾಜ್ರ ಅಳಿಯ ರಾಮ್ಕುಮಾರ್ ಅವರು ಸಹ ನಟರೇ ಅಂತಾನೆ ಹೇಳಬಹುದು. ಶಿವರಾಜ್ಕುಮಾರ್ ಮತ್ತು ರಾಘವೇಂದ್ರ ರಾಜ್ಕುಮಾರ್ ಅವರು ಗಾಯಕರು ಕೂಡ. ಸೊ ಸ್ನೇಹಿತರೆ, ಈಗ ಡಾಕ್ಟರ್ ರಾಜ್ಕುಮಾರ್ ಅಭಿನಯಿಸಿದ ಒಂದು ಚಿತ್ರಗೀತೆಯ ಹಾಡನ್ನ ಕೇಳಿ ವಾಪಸ್ ಬರೋಣ.

0: ನನ್ನೆಲ್ಲಾ ಪ್ರೀತಿಯ ಕೇಳುಗರಿಗೆ ಮತ್ತೊಮ್ಮೆ ಅರುಣೋದಯ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆರ್ಜೆ ಸ್ಮೈಲಿಂಗ್ ಶ್ವೇತಾ. ಇದು ನಿಮ್ಮ ನೆಚ್ಚಿನ ಅಣ್ಣವರ ವಿಶೇಷ ಸಂಚಿಕೆ. ಸ್ನೇಹಿತರೆ, 1961 ರಾಜ್ಕುಮಾರ್ ಅವರು ಅಭಿನಯದ ಕೈವಾರ ಮಹಾತ್ಮೆ ಎಂಬ ಸಿನಿಮಾ ಬಿಡುಗಡೆಯಾಗಿ 6 ತಿಂಗಳ ನಂತರ ಅಣ್ಣವರು ತಾತಯ್ಯನ ದರ್ಶನಕ್ಕೆಂದು ಕೈವಾರಕ್ಕೆ ಹೊರಟರು. ಯಾರಿಗೂ ಹೇಳದೆ ಗುಟ್ಟಾಗಿಯೇ ದರ್ಶನ ಮಾಡಿಕೊಂಡು ಬರೋಣ, ಜನರ ಗದ್ದಲ ಬೇಡ ಎಂದು ಹೇಳಿಕೊಂಡರು. ಆದರೆ ಹೇಗೋ ಏನೋ ರಾಜ್ಕುಮಾರ್ ಅವರು ಬರುವ ಸುದ್ದಿ ತಿಳಿದು ಕೈವಾರ ಆಶ್ರಮದ ಸುತ್ತಲೂ ಪಕ್ಕದ ಊರುಗಳಿಂದ ಎಲ್ಲಾ ಜನ ಸೇರಿ ಸಾವಿರಾರು ಸಂಖ್ಯೆಯಲ್ಲಿ ರಾಜ್ಕುಮಾರ್ ಅವರು ಬರುವಿಕೆಗಾಗಿ ಕಾದು ಕುಳಿತಿದ್ದರು. ಆಶ್ರಮದೊಳಗೆ ಪ್ರವೇಶಿಸಲು ಸ್ಥಳವಿಲ್ಲದಷ್ಟು ಗದ್ದಲವಾಯಿತು. ರಾಜ್ರವರು ಅಲ್ಲಿಗೆ ಬಂದು ಕಾರ್ನಲ್ಲಿ ಇಳಿಯುತ್ತಿದ್ದಂತೆ ಕೈವಾರದ ನಾರಾಯಣಪ್ಪನವರಿಗೆ ಜೈ, ಕನ್ನಡದ ರಾಜ್ಕುಮಾರ್ ಅವರಿಗೆ ಜೈ ಎಂಬ ಜಯಘೋಷಗಳನ್ನು ಕೇಳಿ ಅಣ್ಣವರು ಆಶ್ಚರ್ಯಗೊಂಡರು. ತಕ್ಷಣವೇ ಜನತೆಗೆ ಕೈ ಮುಗಿದು, ದಯವಿಟ್ಟು ಯಾರೂ ಗಲಾಟೆ ಮಾಡಬೇಡಿ, ನಾನು ನಾರಾಯಣ ತಾತಯ್ಯನವರನ್ನ ದರ್ಶನ ಪಡೆದುಕೊಂಡು ಬರುತ್ತೇನೆ, ದಯವಿಟ್ಟು ಅವಕಾಶ ಮಾಡಿಕೊಡಿ ಎಂದು ಜನತೆಯರನ್ನ ಕೇಳ್ತಾರೆ. ಎಲ್ಲಾ ಜನರು ತಾವಾಗಿ ಪಕ್ಕಕ್ಕೆ ಸರಿದು ರಾಜ್ಕುಮಾರ್ ಅವರಿಗೆ ಮತ್ತು ತಂಡದವರಿಗೆ ಒಳಗೆ ಹೋಗೋದಕ್ಕೆ ಅನುಕೂಲ ಮಾಡಿಕೊಡ್ತಾರೆ. ಆಶ್ರಮದ ಮುಖ್ಯಸ್ಥರು ರಾಜ್ಕುಮಾರ್ ಅವರನ್ನ ನೇರವಾಗಿ ನಾರಾಯಣಪ್ಪನವರ ಗದ್ದುಗೆ ಮುಂದೆ ಕರೆದುಕೊಂಡು ಬಂದು ನಿಲ್ಲಿಸುತ್ತಾರೆ. ಅಲ್ಲಿ ಅವರು ಏಕಾಂತವಾಗಿ ದೇವರನ್ನು ಧ್ಯಾನಿಸಲಿ ಎಂದು ದೂರ ಸರಿದು ನಿಲ್ಲುತ್ತಾರೆ. ಕೈವಾರ ತಾತಯ್ಯನವರ ಗದ್ದುಗೆಯ ಮುಂದೆ ರಾಜ್ರವರು ಕೈ ಮುಗಿದು ನಿಲ್ಲುತ್ತಾರೆ. ಮೈಯಲ್ಲಿ ಅದೆಂತಹದ್ದೋ ಶಕ್ತಿ ಹರಿದಂತೆ ಅವರಿಗೆ ಅನುಭವವಾಯಿತು. ಕಣ್ಣಿಂದ ಅಶ್ರುಧಾರೆ ತಾನಾಗಿಯೇ ಸುರಿಯಿತು. ಮನಸ್ಸು ಮತ್ತು ದೇಹಕ್ಕೆ ಏನೋ ವಿಶೇಷವಾದ ಭಕ್ತಿರಸ ತುಂಬಿ ಬಂದಂತೆ ಅನುಭವವಾಯಿತು. ಇಂತಹ ಅನುಭವವನ್ನು ರಾಜ್ರವರು ಎಂದೂ ಕಂಡಿರಲಿಲ್ಲ. ತಾತಯ್ಯನವರು ಬದುಕಿದ್ದಾಗ ಮಾಡುತ್ತಿದ್ದ ಅವರ ಕುಲಕಸುಬು ಬಳೆಗಳನ್ನು ಮಾರುತ್ತಿರುವುದು, ಅವರು ಮಾರಾಟ ಮಾಡುವಾಗ ಉಳಿದ ಬಳೆಗಳನ್ನು ಗದ್ದುಗೆ ಪಕ್ಕದಲ್ಲಿ ಇಟ್ಟಿದ್ದರು. ರಾಜ್ರವರು ಒಂದು ಬಾರಿ ಆ ಬಳೆಯ ಉಳಿದ ಚೂರುಗಳನ್ನು ಮುಟ್ಟಿ ನಮಸ್ಕರಿಸಿದ್ದರು. ಅವರಿಗೆ ತುಂಬಾ ಆನಂದ ಮತ್ತು ರೋಮಾಂಚಕ ಎನಿಸಿತು. ಹೊರಗಡೆ ಅವರ ಅಭಿಮಾನಿಗಳ ಜಯಘೋಷ ಹಾಗೆಯೇ ಕೇಳ್ತಲೇ ಇತ್ತು. ಹೌದು, ಆ ಅಭಿಮಾನಿ ಜನರ ಮನಸ್ಸಿನಲ್ಲಿಯೂ ಕೂಡ ನಾರಾಯಣಪ್ಪನವರು ಇದ್ದಾರೆ. ಅವರನ್ನು ಭೇಟಿ ಮಾಡಬೇಕು ಎಂದು ರಾಜ್ ಎದ್ದು ಹೊರಗೆ ಬಂದು ಎಲ್ಲ ಜನರನ್ನ ಉದ್ದೇಶಿಸಿ ಮಾತನಾಡಿದರು. ಅಲ್ಲಿ ಸೇರಿದ ಸಾವಿರಾರು ಜನತೆಯ ಮನಸ್ಸಿನಲ್ಲಿ ಸಾಕ್ಷಾತ್ ಕೈವಾರದ ತಾತಯ್ಯನವರನ್ನೇ ನೋಡಿದಷ್ಟು ಸಂತೋಷ ಪಟ್ಟದ್ದನ್ನ ಕಂಡು ಬಂದಿತು. ಸ್ನೇಹಿತರೆ, ಡಾಕ್ಟರ್ ರಾಜ್ ಅವರು ಅಲ್ಲಿಂದ ಹೊರಟು ಬಂದರು. ಆದರೆ ಅಲ್ಲಿಯ ನೆನಪುಗಳು ರಾಜ್ರವರ ಮನಸ್ಸಿನಲ್ಲಿ ತುಂಬಾ ವರ್ಷಗಳ ಕಾಲ ಮನೆ ಮಾಡಿದ್ದು ಗಮನಾರ್ಹವಾದ ವಿಷಯ ಅಂತಾನೆ ಹೇಳಬಹುದು. ರಾಜ್ಕುಮಾರ್ ಅಭಿನಯದ ಕೈವಾರ ಮಹಾತ್ಮೆ 1961 ನಾರಾಯಣ ಸಿಂಗ್ ಎಂಬುವರು ಕೈವಾರ ಕ್ಷೇತ್ರದವರು. ತಮ್ಮ ಊರಿನ ಆ ಸ್ಥಳದ ಕ್ಷೇತ್ರ ಮಹಿಮೆಯನ್ನು ಸಿನಿಮಾ ಮಾಡಿ ಜನರಿಗೆ ತಿಳಿಸಬೇಕೆಂದು ಬಹಳ ದಿನದ ಆಸೆಯಾಗಿತ್ತು. ನಾರಾಯಣ ಸಿಂಗ್ ಅವರು ಚಿತ್ರದ ಆರಂಭದಲ್ಲಿ 1-2 ನಿಮಿಷ ಸಿನಿಮಾದಲ್ಲಿ ಕಾಣಿಸಿಕೊಳ್ಳುತ್ತಾರೆ. ಅವರು ಆ ಚಿತ್ರ ನಿರ್ಮಿಸಿ ಆ ಚಿತ್ರದಿಂದ ಬಂದ ಲಾಭದ ಹಣವನ್ನೆಲ್ಲ ಆ ಕ್ಷೇತ್ರದಲ್ಲಿ ಶಾಲೆ ಕಟ್ಟಲು, ಕ್ಷೇತ್ರದ ಅಭಿವೃದ್ಧಿಗೆ ಬಳಸಿಕೊಂಡರು. ಈ ಚಿತ್ರ 1961 ಅಕ್ಟೋಬರ್ 5 ಬೆಂಗಳೂರಿನ ಸಾಗರ ಹಾಗೂ ಮಿನರ್ವ ಚಿತ್ರಮಂದಿರಗಳಲ್ಲಿ ಬಿಡುಗಡೆಯಾದಾಗ 4 ವಾರಗಳ ಯಶಸ್ವಿ ಪ್ರದರ್ಶನ ಕಂಡಿತು. ಈ ಸಿನಿಮಾದಲ್ಲಿ ಜಿವಿ ಅಯ್ಯರವರು ಬರೆದ ಆನಂದ ಕಾರಣ ಭೂಲೋಕ ಮೋಹನ, ಪಿ ಕಾಳಿಂಗರಾವ್ ಅವರು ಹಾಡಿದ ಈ ಗೀತೆಯಾಗಿತ್ತು. ಹಾಗೂ ನಿಧಿರಾ ದೇವಿ ಕರೆಯೇ ಮಗನ ಎಂಬ ಗೀತೆಯನ್ನು ಎಸ್ ಜಾನಕಿಯವರು ಹಾಡಿದರು. ಈ ಎರಡೂ ಗೀತೆಗಳು ತುಂಬಾ ಜನಪ್ರಿಯತೆ ಪಡೆದವು. ನಾರಾಯಣ ಸಿಂಗ್ ಅವರು ತಮ್ಮ ಜೀವನದಲ್ಲಿ ಇದೊಂದೇ ಸಿನಿಮಾದ ನಿರ್ಮಾಣ ಮಾಡಿದರು, ಅದು ಅವರ ಆಸೆಯೂ ಆಗಿತ್ತು. ಮುಂದೆ ಮತ್ಯಾವ ಬೇರೆ ಚಿತ್ರವನ್ನು ಅವರು ನಿರ್ಮಿಸಿರಲಿಲ್ಲ. ಗುಬ್ಬಿ ಕಂಪನಿ ಚಿಂತಾಮಣಿಯಲ್ಲಿ ನಾಟಕದ ಕ್ಯಾಂಪ್ ಮಾಡಿದ ದಿನಗಳಲ್ಲಿ ಪುಟ್ಟಸ್ವಾಮಿ ಅವರು ಆಯಾ ಪ್ರದೇಶದಲ್ಲಿರುವ ಸನ್ಯಾಸಿಗಳನ್ನು, ದೇವಸ್ಥಾನವನ್ನು ಭೇಟಿ ಮಾಡುವುದು ಅಭ್ಯಾಸ ಮಾಡಿಕೊಂಡಿದ್ರು. ತುಂಬಾ ಹತ್ತಿರದಲ್ಲೇ ಇದ್ದ ಕೈವಾರ ಕ್ಷೇತ್ರಕ್ಕೆ ರಾಜ್ಕುಮಾರ್ ಅವರನ್ನ ಕರೆದುಕೊಂಡು ಹೋದರು. ಪುರಾಣ ಪ್ರಸಿದ್ಧವಾದ ಆ ಸ್ಥಳ ರಾಜ್ಕುಮಾರ್ ಅವರಿಗೆ ತುಂಬಾ ಇಷ್ಟವಾಗಿತ್ತು. ಮುಂದೊಂದು ದಿನ ಆ ಸಿನಿಮಾ ಬರುತ್ತೆ. ಅದರಲ್ಲಿ ನಾನೇ ಕೈವಾರ ತಾತಯ್ಯನ ಪಾತ್ರ ಮಾಡುತ್ತೇನೆ ಎಂಬ ಅರಿವು ರಾಜ್ಕುಮಾರ್ ಅವರಿಗೆ ಯಾವತ್ತಿಗೂ ಇರಲಿಲ್ಲ. ಎಂತಹ ದೈವ ಪ್ರೇರಣೆಯೋ ಏನು, ಅಂದು ತಂದೆಯೊಂದಿಗೆ ನೋಡಿದ ಆ ಕೈವಾರ ಕ್ಷೇತ್ರದ ತಾತಯ್ಯನ ಪಾತ್ರ ರಾಜ್ಕುಮಾರ್ ಅವರ ಪಾಲಿಗೆ ಒಲಿದು ಬಂತು ಅಂತಾನೆ ಹೇಳ್ಬೋದು ಸ್ನೇಹಿತರೆ. ಸ್ನೇಹಿತರೆ, ರಾಜ್ ತೀರಿಕೊಂಡ ಬಳಿಕ ಅವರನ್ನು ಸ್ಮರಿಸಿ ಹಲವು ಪುಸ್ತಕಗಳು ಹೊರಬಂದವು. ಕನ್ನಡ ಕಲಾ ಕಂಠೀರವ ಡಾಕ್ಟರ್ ರಾಜ್ಕುಮಾರ್, ಭಾರತ ರತ್ನ ಡಾಕ್ಟರ್ ರಾಜ್ಕುಮಾರ್, ಅಭಿಮಾನಿಗಳ ದೇವರು, ಕನ್ನಡ ಮುತ್ತಿನ ಕತೆ, ಅಣ್ಣ ಅಜರಾಮರ, ಇವು ಈ ಕೆಲವು ಪುಸ್ತಕಗಳು ಅಂತಾನೆ ಹೇಳಬಹುದು. ದ ಲೈಫ್ ಅಂಡ್ ದ ಟೈಮ್ಸ್ ಆಫ್ ಡಾಕ್ಟರ್ ರಾಜ್ಕುಮಾರ್ ಎಂಬ ಒಂದು ಪುಸ್ತಕ ಇಂಗ್ಲಿಷ್ನಲ್ಲಿ ಪ್ರಕಟವಾಗಿದೆ. ರಾಜ್ರವರು ಬದುಕಿದ್ದಾಗ ಬಂಗಾರದ ಮನುಷ್ಯ ಎಂಬ ಕೃತಿಯನ್ನು ರಾಜ್ಯದ ವಾರ್ತಾ ಇಲಾಖೆಯು ಪ್ರಕಟಿಸಿತು. ರಾಜ್ಪುತ್ರ ಪುನೀತ್ ರಾಜ್ಕುಮಾರ್ ವರ್ಣರಂಜಿತ ಕನ್ನಡ ಹಾಗೂ ಇಂಗ್ಲಿಷ್ಗಳಲ್ಲಿ ಪುಸ್ತಕ ಹೊರತಂದಿದವರು ಅಂತಾನೆ ಹೇಳಬಹುದು. ಸ್ನೇಹಿತರೆ, ಅಣ್ಣವರ ಬಗ್ಗೆ ಎಷ್ಟು ಹೇಳಿದರೂ ಸಾಲದು, ಸಮಯ ಹೋಗಿದ್ದೇ ಗೊತ್ತಾಗ್ಲಿಲ್ಲ. ನೋಡಿ, ಅಣ್ಣವರ ಬಗ್ಗೆ ಮಾತನಾಡ್ತಾ ಕೂತ್ರೆ ಒಂದು ದಿನ ಸಾಲದು ಅಂತಾನೆ ಹೇಳಬಹುದು. ಅವರ ಹಾಡುಗಳು ನಮ್ಮ ಕಿವಿಯಲ್ಲಿ ಇನ್ನು ಗುನುಗ್ತಾ ಇದೆ. ಅವರ ಆ ಅದ್ಭುತ ಮಾತುಗಳು ನಮ್ಮ ಮನಸ್ಸಿನಲ್ಲಿ ಇನ್ನು ರಿಂಗಣಿಸ್ತಾ ಇದೆ ಅಂತಾನೆ ಹೇಳಬಹುದು. ಸೊ ಸ್ನೇಹಿತರೆ, ಡಾಕ್ಟರ್ ರಾಜ್ ಅಂದ್ರೆ ಕೇವಲ ಒಬ್ಬ ನಟನಲ್ಲ, ಅವರು ಪ್ರತಿ ಕನ್ನಡಿಗನ ಸ್ವಾಭಿಮಾನ. ಅವರು ನಮಗೆ ಕಲಿಸಿಕೊಟ್ಟ ಆ ವಿನಯ, ಆ ಭಾಷಾ ಪ್ರೇಮ, ಆ ಶಿಸ್ತು ನಮ್ಮ ಬದುಕಿನಲ್ಲಿ ಸದಾ ದಾರಿದೀಪವಾಗಲಿ. ನಾವು ಅವರಿಗೆ ಸಲ್ಲಿಸೋ ದೊಡ್ಡ ಗೌರವ ಅಂದ್ರೆ ಅವರು ಪ್ರೀತಿಸಿದ ಈ ಕನ್ನಡ ಭಾಷೆ ಮತ್ತು ಮಣ್ಣನ್ನು ನಾವು ಕೂಡ ಅಷ್ಟೇ ಗೌರವದಿಂದ ಕಾಣೋಣ. ಇವತ್ತಿನ ಈ ಅಣ್ಣವರ ವಿಶೇಷ ಸಂಚಿಕೆ ನಿಮಗೆ ಇಷ್ಟ ಆಯ್ತು ಅಂತ ನಂಬಿದ್ದೀನಿ. ಅಣ್ಣವರು ಹೇಳಿದ ಹಾಗೆ ಅಭಿಮಾನಿ ದೇವರುಗಳೇ, ನಿಮ್ಮ ಪ್ರೀತಿ ಹೀಗೆ ಇರಲಿ. ಈ ಸುಂದರ ಕಾರ್ಯಕ್ರಮವನ್ನು ಇಲ್ಲಿಗೆ ಮುಕ್ತಾಯ ಮಾಡೋ ಸಮಯ ಬಂದಿದೆ. ನಾಳೆ ಮತ್ತೆ ಇದೇ ಸಮಯಕ್ಕೆ ಇದೇ ನಮ್ಮ ರೇಡಿಯೋ ಸ್ಟೇಷನ್ನಲ್ಲಿ ಸಿಗ್ತೀನಿ ಅಂತ ಹೇಳ್ತಾ, ಕನ್ನಡವೇ ಸತ್ಯ ಕನ್ನಡವೇ ನಿತ್ಯ ಅಂತ ಹೇಳ್ತಾ ಇವತ್ತಿನ ಅರುಣೋದಯ ಕಾರ್ಯಕ್ರಮವನ್ನ ಮುಗಿಸ್ತಾ ಇದ್ದೀನಿ. ನಾನು ಆರ್ ಜೆ ಸ್ಮೈಲಿಂಗ್ ಶ್ವೇತಾ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
1: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
3: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
6: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
5: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
7: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
5: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
8: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
10: ಸ್ವಲ್ಪ ತಾಳಿ, ನೀವು ಬಳಸಿರುವ ಈ ಡಬ್ಬಿ ಹಾಲಿನಲ್ಲಿ ಕಲುಷಿತ ನೀರು, ಮೈದಾ ಹಿಟ್ಟು, ಯೂರಿಯಾ ಬೆರೆತಿರಬಹುದಲ್ವೇ? ನಿಲ್ಲಿ, ಈ ನಿಮ್ಮ ಪ್ಯಾಕೆಟ್ ಹಾಲಿನಲ್ಲಿ ಮೋಸದ ಗುಣಮಟ್ಟಕ್ಕಾಗಿ ಸಕ್ಕರೆ, ಗೆಣಸಿನ ಪೌಡರ್, ರಾಸಾಯನಿಕ ಆಮ್ಲ ಬಳಸಿರಬಹುದಲ್ವೇ?
11: ಹಾಗಾದ್ರೆ ನಾನು ಯಾವ ಹಾಲನ್ನ ಬಳಸಲಿ?
10: KMF ನ ನಂದಿನಿ ಹಾಲು ನೀವು ಬಳಸಲು ಯೋಗ್ಯವಾದ ಹಾಲು.
12: ಬಳಸಿ ಪರಿಶುದ್ಧ ನಂದಿನಿ.
0: ಸತತ 8ನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
12: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
13: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
14: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
15: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
15: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
15: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
15: ಎಸ್ಎಸ್ ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
13: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ ಎಸ್ಎಸ್ ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
16: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೇ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆಯವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
17: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
18: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
19: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
20: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶೋ ಮೊಗ್ಗ 90.2 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಪರಿಸರ ಸಂರಕ್ಷಣೆ ಯಾರ ಹೊಣೆ? ಇದು ಎಲ್ಲರ ಪ್ರಶ್ನೆ. ಪರಿಸರದ ಕಾನೂನುಗಳ ಕುರಿತಾದ ಮಾಹಿತಿಯನ್ನ ಈಗ ನೀವು ಕೇಳಲಿದ್ದೀರಿ. ಈ ಮಾಹಿತಿಯನ್ನ ಡಿಆರ್ ಕುಮಾರಸ್ವಾಮಿ ಅವರು ನೀಡಲಿದ್ದಾರೆ. ಶ್ರೀಯುತ ಡಿಆರ್ ಕುಮಾರಸ್ವಾಮಿ ಅವರು ನಮ್ಮ ಶಿವಮೊಗ್ಗದ ದಿವಂಗತ ರಂಗಪ್ಪ ಮತ್ತು ದಿವಂಗತ ಲಕ್ಷ್ಮಮ್ಮರವರ ಪುತ್ರರಾಗಿ 1959 ಜನಿಸಿದ್ದಾರೆ. ಪ್ರಾಥಮಿಕ ಶಿಕ್ಷಣವನ್ನು ಜಿಲ್ಲೆಯ ವಿವಿಧೆಡೆ ನಡೆಸಿ ಆನಂತರ ಇಂಜಿನಿಯರಿಂಗ್ ಪದವಿಯನ್ನು ದಾವಣಗೆರೆಯಲ್ಲಿ 1983 ಪಡೆದುಕೊಂಡಿರುತ್ತಾರೆ. ಆನಂತರ 1984 ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಲ್ಲಿ ಪರಿಸರ ವಿಜ್ಞಾನಿಯಾಗಿ ಸೇರಿಕೊಂಡು ಅವಿರತ 35 ವರ್ಷಗಳಷ್ಟು ಕಾಲ ಕಾರ್ಯನಿರ್ವಹಿಸಿರುತ್ತಾರೆ. ಇಲಾಖೆಯ ಪ್ರಮುಖ ಜವಾಬ್ದಾರಿಯಾದ ಸದಸ್ಯ ಕಾರ್ಯದರ್ಶಿ, ಮುಖ್ಯ ಪರಿಸರಾಧಿಕಾರಿ, ಮುಖ್ಯ ವೈಜ್ಞಾನಿಕಾಧಿಕಾರಿಯಾಗಿ ಕಾರ್ಯನಿರ್ವಹಿಸಿ ನಿವೃತ್ತರಾಗಿರುತ್ತಾರೆ. ಶ್ರೀಯುತರು ಗುಜರಾತಿನ ಸರ್ದಾರ್ ಪಟೇಲ್ ವಿಶ್ವವಿದ್ಯಾಲಯದಲ್ಲಿ ಎಂಟೆಕ್ ಪದವಿಯನ್ನು ಪಡೆದುಕೊಂಡಿರುತ್ತಾರೆ. ವಿಶ್ವದ ಹಲವಾರು ದೇಶಗಳಲ್ಲಿ ಅಧ್ಯಯನ ಪ್ರವಾಸ ಮಾಡಿದ ಅನುಭವಿಗಳಾಗಿದ್ದಾರೆ. ಪ್ರಸ್ತುತ ನಿವೃತ್ತ ಜೀವನವನ್ನು ಬೆಂಗಳೂರಿನಲ್ಲಿ ಪತ್ನಿಯೊಂದಿಗೆ ಕಳೆಯುತ್ತಿದ್ದಾರೆ. ಇದರ ಜೊತೆಗೆ ಕರ್ನಾಟಕ ರಾಜ್ಯವನ್ನು ರಾಷ್ಟ್ರ ಮಟ್ಟದಲ್ಲಿ ಪರಿಸರದ ಕುರಿತು ಇರುವ ಕಾರ್ಯಕ್ರಮಗಳ ಅರಿವನ್ನು ಶಾಲಾ ಕಾಲೇಜುಗಳಿಗೆ, ಉದ್ಯಮಗಳಿಗೆ ನೀಡುತ್ತಾ ತಮ್ಮ ವಿಶ್ರಾಂತ ಜೀವನವನ್ನ ನಡೆಸುತ್ತಿದ್ದಾರೆ. ಶ್ರೀಯುತರು ಪ್ರೀತಿಯಿಂದ ನಮ್ಮ ರೇಡಿಯೋ ಶಿವಮೊಗ್ಗ ಎಫ್ಎಂ ಕೇಳುಗರಿಗಾಗಿ ಪರಿಸರದ ಕಾನೂನು ಮಾಹಿತಿಯನ್ನು ಈ ಸರಣಿ ಕಾರ್ಯಕ್ರಮದ ಮೂಲಕ ಹಂಚಿಕೊಳ್ಳುತ್ತಿದ್ದಾರೆ. ಬನ್ನಿ ಶ್ರೀಯುತ ಕುಮಾರಸ್ವಾಮಿಯವರ ಮಾತುಗಳನ್ನ ಕೇಳೋಣ.
2: ಮೂರನೆಯ ಎಪಿಸೋಡ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇಲ್ಲಿ ಕುಡಿಯುವ ನೀರಿನಲ್ಲಿ ಲೋಹಗಳು ಬೆರೆತರೆ ಅದರಿಂದ ಉಂಟಾಗುವ ದುಷ್ಪರಿಣಾಮಗಳ ಬಗ್ಗೆ ತಿಳಿದುಕೊಳ್ಳೋಣ. ಲೆಡ್, ತಮಗೆ ಈಗಾಗಲೇ ಲೆಡ್ ಬಗ್ಗೆ ತಿಳಿಸಿದ್ದೇರಿ. ಆಕಸ್ಮಿಕವಾಗಿ ಕುಡಿಯುವ ನೀರಿನಲ್ಲಿ ಲೆಡ್ ಅಥವಾ ಸೀಸ ಇದು ಇದ್ದರೆ ಮನುಷ್ಯನಿಗಾಗುವ ದುಷ್ಪರಿಣಾಮಗಳು ಅಂದರೆ ಅನಿಮಿಯವಾಗಬಹುದು, ಅಥವಾ ಅನಿಮಿಯ ಅಂದರೆ ರಕ್ತ ಕಡಿಮೆ ಆಗತಕ್ಕಂಥದ್ದು, ಹಾಗೂ ವಾಮಿಟ್ ಆಗಬಹುದು, ಅಂದರೆ ವಾಂತಿ ಆಗುವ ಸಾಧ್ಯತೆ ಇರುತ್ತದೆ, ಹಾಗೂ ಲಾಸ್ ಆಫ್ ಅಪಟೈಟ್. ಕಂಟಿನ್ಯೂಸ್ ಆಗಿ ಈ ಕಲುಷಿತ ನೀರನ್ನು ಕುಡಿದಾಗ ಹೊಟ್ಟೆ ಹಸಿಯುವುದು ಕಡಿಮೆ ಆಗುತ್ತದೆ. ಕನ್ವಲ್ಯೂಷನ್ಸ್ ಬರಬಹುದು, ಅಂದರೆ ಮೂರ್ಛಾ ರೋಗ ಇದು ಬರಬಹುದು. ಅಲ್ಲದೆ ಡ್ಯಾಮೇಜ್ ಆಗುತ್ತದೆ, ಡ್ಯಾಮೇಜ್ ಅಂದರೆ ಇದಕ್ಕೆ ಲಿವರ್ಗೆ, ಮಾನವನ ಬಾಡಿಯಲ್ಲಿ ಇರತಕ್ಕಂಥ ಲಿವರ್ಗೆ ಡ್ಯಾಮೇಜ್ ಆಗ್ಬೋದು, ಅಥವಾ ಬ್ರೈನ್ ಮೆದುಳಿಗೆ ಡ್ಯಾಮೇಜ್ ಆಗ್ಬೋದು, ಅಥವಾ ಕಿಡ್ನಿ. ಈ ಕಿಡ್ನಿ, ಲಿವರ್ ಮತ್ತು ಬ್ರೈನ್ ಅತ್ಯಂತ ಇಂಪಾರ್ಟೆಂಟ್ ಆರ್ಗನ್ಗಳು, ಇವೆಲ್ಲ ಮಾನವನಲ್ಲಿ ಇಂಪಾರ್ಟೆಂಟ್ ಆರ್ಗನ್ಗಳು. ಲಿವರ್ ಕೆಲಸ ಮಾಡಿಲ್ಲ ಅಂದರೆ ಸಕ್ಕರೆ ಕಾಯಿಲೆ ಬರುತ್ತೆ, ಯಾಕಂದರೆ ಇನ್ಸುಲಿನ್ ಉತ್ಪತ್ತಿ ಆಗೋದಿಲ್ಲ. ಬ್ರೈನ್ ಕೆಲಸ ಮಾಡಿಲ್ಲ ಅಥವಾ ಮೆದುಳು ಕೆಲಸ ಮಾಡಿಲ್ಲ ಅಂತೇಳಿದ್ರೆ ಬುದ್ಧಿಮಾಂದ್ಯತೆ ಬರ್ತದೆ, ಹಾಗೂ ಕಿಡ್ನಿ ಕೆಲಸ ಮಾಡಿಲ್ಲ ಅಂದರೆ ಡಯಾಲಿಸಿಸ್ ಆಗುವುದಿಲ್ಲ. ಆಗ ನಾವು ಕೃತಕ ಡಯಾಲಿಸಿಸ್ಗಳನ್ನು ಮಾಡಿಸಿಕೊಂಡು ಆರೋಗ್ಯವನ್ನು ಕಾಪಾಡಿಕೊಳ್ಳಬೇಕಾಗುತ್ತದೆ. ಸೊ ಕೃತಕವಾದ ಡಯಾಲಿಸಿಸ್ ಅತ್ಯಂತ ಕಷ್ಟವಾದ ಒಂದು ಪ್ರೋಸೆಸ್. ಸೊ ಮನುಷ್ಯನಿಗೆ ಪೇಯ್ನ್ಫುಲ್ ಆಗಿರ್ತಕ್ಕಂತಹ ಡಯಾಲಿಸಿಸ್ ಅದು. ಸೊ ಹಾಗಾಗಿ ಕುಡಿಯುವ ನೀರಿನಲ್ಲಿ ಲೆಡ್ ಇದೆ ಎಂದು ನಾವು ಪರೀಕ್ಷಿಸಿಕೊಳ್ಳಬೇಕಾಗುತ್ತದೆ. ನಂತರವೇ ಆ ನೀರನ್ನು ನಾವು ಕುಡಿಯಬೇಕಾಗುತ್ತದೆ. ಲೆಡ್ ಇದ್ದರೆ ಇಂಪಾರ್ಟೆಂಟ್ ಬಾಡಿಯ ಆರ್ಗನ್ಗಳಾದ ಲಿವರ್, ಬ್ರೈನ್ ಮತ್ತು ಕಿಡ್ನಿಗಳಿಗೆ ಡ್ಯಾಮೇಜ್ ಆಗುತ್ತದೆ. ಇನ್ನು ಆರ್ಸೆನಿಕ್, ಆರ್ಸೆನಿಕ್ ನಿಮಗೆ ಈಗಾಗಲೇ ತಿಳಿಸಿದ್ದೇನೆ. ಕಲ್ಕಟ್ಟದಲ್ಲಿ ಬೋರ್ವೆಲ್ಗಳಲ್ಲಿ ಆರ್ಸೆನಿಕ್ನಿಂದ ಕಲುಷಿತವಾಗಿವೆ. ಆರ್ಗ್ಯಾನಿಕ್ ನ್ಯಾಚುರಲ್ ಆಗಿ ಕಲುಷಿತವಾಗಿದೆ. ಪ್ರಪಂಚದ ಬಹಳ ಕಡೆ ಈ ಆರ್ಗ್ಯಾನಿಕ್ ಆರ್ಸೆನಿಕ್ ಎಂಬ ವಿಷವಸ್ತು ಇದೆ. ಚಿಲಿಯಲ್ಲಿದೆ, ಅದೇ ರೀತಿ ಅಮೇರಿಕದಲ್ಲೂ ಸಹ ಇದೆ, ಹಾಗೆ ಕಲ್ಕಟ್ಟದ ಹತ್ತಿರ ಬಾಂಗ್ಲಾದೇಶದಲ್ಲೂ ಸಹ ಇದೆ. ಸೊ ಇದು ನ್ಯಾಚುರಲ್ಲಾಗಿ ಪೊಲ್ಯೂಷನ್ ಆಗಿದೆ, ಏಕೆಂದರೆ ಬೋರ್ವೆಲ್ ನೀರನ್ನು ಅತ್ಯಂತ ಹೆಚ್ಚು ವೇಗವಾಗಿ ನಾವು ಖರ್ಚು ಮಾಡಿದಾಗ ನೀರಿನ ಆಳ ಹೆಚ್ಚಾಗುತ್ತಾ ಹೋಗುತ್ತದೆ. ನೀರಿನ ಆಳ ಹೆಚ್ಚಾದಂತೆ ನಮಗೆ ಹೆಚ್ಚು ಹೆಚ್ಚು ಕೆಮಿಕಲ್ಗಳು ಕರಗಿರತಕ್ಕಂತಹ ನೀರು ಸಿಗುತ್ತದೆ. ಅಂಥ ನೀರನ್ನು ಕುಡಿದಾಗ ನಮಗೂ ಸಹ ಅದರ ಕಾಯಿಲೆಗಳ ಅನುಭವವು ಬರುತ್ತದೆ. ಸೊ ಇದು ಆರ್ಸೆನಿಕ್ ಡಿಸ್ಟ್ರಿಬ್ಯೂಟೆಡ್ ಪೆರಿಫೆರಲ್ ಸರ್ಕ್ಯುಲೇಷನ್ ಅಂತ ಒಂದು ಹೇಳ್ಬೋದು, ಮೆಂಟಲ್ ಡಿಸ್ಟರ್ಬೆನ್ಸ್ ಆಗುತ್ತದೆ. ಸೊ ಲಿವರ್ಗೆ ಇದು ಎಫೆಕ್ಟ್ ಆಗುತ್ತದೆ. ಸೊ ಹೈಪರ್ ಕ್ಯಾರೆಟೋಸಿಸ್ ಎಂಬ ಕಾಯಿಲೆ ಬರುತ್ತದೆ, ಲಂಗ್ಸ್ ಕ್ಯಾನ್ಸರ್ ಸಹ ಬರುತ್ತದೆ, ಅಲ್ಸರ್ ಇನ್ ಗ್ಯಾಸ್ಟ್ರೋ ಎಂಟಸ್ಟೈನಲ್ ಟ್ರ್ಯಾಕ್ ಅಲ್ಸರ್ ಆಗುವ ಸಾಧ್ಯತೆ ಇರ್ತದೆ, ಕಿಡ್ನಿ ಡ್ಯಾಮೇಜ್ ಆಗುವ ಸಾಧ್ಯತೆಯೂ ಸಹ ಇರ್ತದೆ. ಸೊ ಲೆಡ್ನಲ್ಲೂ ಸಹ ಕಿಡ್ನಿ ಡ್ಯಾಮೇಜ್ ಆಗ್ತದೆ, ಹಾಗೆ ಮೆಂಟಲ್ ಡಿಸ್ಟರ್ಬ್ ಆಗುತ್ತದೆ, ಲಿವರ್ ಡ್ಯಾಮೇಜ್ ಆಗ್ತದೆ. ಈ ಆರ್ಸೆನಿಕ್ನ ಸಹ ಅದೇ ಥರ ಆಗುತ್ತದೆ. ಆರ್ಸೆನಿಕ್ ನೀರನ್ನು ಸತತವಾಗಿ ಕುಡಿದರೆ ಬ್ಲಾಕ್ ಫುಡ್ ಡಿಸೀಸ್ ಅಂದರೆ ಎಲ್ಲ ಸೆಲ್ಗಳು ಕಪ್ಪು ಕಲ್ಲರ್ಗೆ ತಿರುಗುತ್ತವೆ, ಅಂಗೈ ಮತ್ತು ಅಂಗಾಲುಗಳು ಸಹ ಕಪ್ಪು ಕಲ್ಲರ್ಗೆ ತಿರುಗುತ್ತವೆ. ಹಾಗಾಗಿ ಆರ್ಸೆನಿಕ್ ಸಹ ಅತ್ಯಂತ ವಿಷವಸ್ತುವಾಗಿದೆ. ಸೊ ಕುಡಿಯುವ ನೀರಿನಲ್ಲಿ ಆರ್ಸೆನಿಕ್ ಇದೆ ಎಂದು ಪರೀಕ್ಷಿಸಿ ನಂತರವೇ ನೀರನ್ನು ನಾವು ಕುಡಿಯಬೇಕಾಗಿರುತ್ತದೆ. ಇನ್ನು ಮರ್ಕ್ಯುರಿ ಅತ್ಯಂತ ಹೆಚ್ಚು ವಿಷಯುಕ್ತವಾದ ಒಂದು ಹೆವಿ ಮೆಟಲ್. ಸೊ ಮರ್ಕ್ಯುರಿ ಕಲುಷಿತಗೊಂಡಿರುವ ನೀರನ್ನು ಕುಡಿದಾಗ ಅಬ್ಡಾಮಿನಲ್ ಪೇನ್ ಅಂದರೆ ಹೊಟ್ಟೆ ನೋವು ಬರುತ್ತದೆ, ಹೆಡ್ಏಕ್ ತಲೆನೋವು ಬರುತ್ತದೆ ಸತತವಾಗಿ, ನಂತರ ಡಯೇರಿಯಾ ಶುರುವಾಗಬಹುದು ಮನುಷ್ಯನಿಗೆ, ಅಲ್ಲದೆ ಚೆಸ್ಟ್ ಪೇನ್ ಅಂದರೆ ಎದೆಯ ನೋವು ಸಹ ಬರಬಹುದು, ಹೆಮೋಲಿಸಿಸ್ ಎಂಬ ಕಾಯಿಲೆಯು ಬರಬಹುದು, ಇದು ರಕ್ತಕ್ಕೆ ಸಂಬಂಧಪಟ್ಟ ಕಾಯಿಲೆ, ರಕ್ತದ ಸೆಲ್ಗಳು ಕಡಿಮೆಯಾಗಬಹುದು. ಸೊ ಮರ್ಕ್ಯುರಿಯಿಂದ ಬೋನ್ಗಳು ವೀಕ್ ಆಗಬಹುದು, ಮರ್ಕ್ಯುರಿಯು ಬೋನಿನಲ್ಲಿ ಶೇಖರಣೆಯಾಗುವ ಸಾಧ್ಯತೆ ಇದೆ, ಬ್ರೈನ್ನಲ್ಲಿ ಶೇಖರಣೆಯಾಗಿ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಇದು ಡಿಸ್ಟರ್ಬ್ ಮಾಡುತ್ತದೆ. ಹಾಗಾಗಿ ಮರ್ಕ್ಯುರಿಯ ಮೊದಲನೆಯ ಕಾಯಿಲೆ ಜಪಾನ್ನಲ್ಲಿ ಮೀನಾಮಾಟ ಬೇನಲ್ಲಿ ಇರತಕ್ಕಂಥ ಜನರಲ್ಲಿ ಕಾಣಿಸಿಕೊಂಡಿತು. ಹಾಗಾಗಿ ಮರ್ಕ್ಯುರಿ ಇಂದ ಬರುವ ಕಾಯಿಲೆಗೆ ಮೀನಾಮಾಟ ಬೇ ಅಂತಲೇ ಹೇಳೋದು. ಮೀನಾಮಾಟ ಬೇ ಡಿಸೀಸ್ ಅಂತಲೇ ಕರೀತಾರೆ. ಇನ್ನು ಕ್ಯಾಡ್ಮಿಯಂ ಸಹ ಒಂದು ಹೆವಿ ಮೆಟಲ್ ಆಗಿರ್ತದೆ. ಸೊ ಕ್ಯಾಡ್ಮಿಯಮ್ನಿಂದ ಗ್ರೋತ್ ರಿಟಾರ್ಡೆನ್ಸ್ ಆಗುತ್ತೆ, ಮಕ್ಕಳಲ್ಲಿ ಬೆಳವಣಿಗೆ ಆಗೋದಿಲ್ಲ, ಡಯೇರಿ ಆಗಬಹುದು, ಬೋನ್ ಡಿಫಾರ್ಮೇಷನ್ ಆಗ್ಬೋದು, ಅಂದರೆ ಬೋನ್ ತನ್ನ ಲೋಡನ್ನು ತೆಗೆದುಕೊಳ್ಳದೆ ಬೋನ್ ಬೆಂಡ್ ಆಗಬಹುದು. ಸೊ ಕಿಡ್ನಿ ಡ್ಯಾಮೇಜ್ ಆಗಬಹುದು, ಅನಿಮಿಯಾ ಅಂದರೆ ರಕ್ತಹೀನತೆ ಬರಬಹುದು, ಇಂಜುರಿ ಟು ದ ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಅಂದರೆ ಬ್ರೈನ್ಗೆ ಇದು ಎಫೆಕ್ಟ್ ಆಗಿ ಮನುಷ್ಯರು ಐ ಕ್ಯೂ ಇಲ್ಲದಂತೆ ಆಗಬಹುದು, ಅದರ ನೆಕ್ಸ್ಟ್ ಜನರೇಷನ್ಗೂ ಸಹ ಇದು ಎಫೆಕ್ಟ್ ಆಗಬಹುದು, ಹೈಪರ್ ಟೆನ್ಷನ್ ಆಗಬಹುದು ಮನುಷ್ಯನಿಗೆ, ಅಥವಾ ಇಂಜುರಿ ಟು ದ ಲಿವರ್, ಲೆಡ್ ಸಹ ಇಂಜುರಿ ಟು ದ ಲಿವರ್, ಇಂಜುರಿ ಟು ದ ಬ್ರೈನ್ ಆಗುತ್ತೆ, ಆರ್ಸೆನಿಕ್ ಸಹ ಮೆಂಟಲ್ ಡಿಸ್ಟರ್ಬರ್ಸ್ ಆಗುತ್ತೆ, ಲಿವರ್ ಡ್ಯಾಮೇಜ್ ಆಗುತ್ತೆ, ಮರ್ಕ್ಯುರಿನಲ್ಲೂ ಸಹ ಬೋನ್ಗೆ ಡಿಸ್ಟರ್ಬ್ ಆಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ, ಈ ಕ್ಯಾಡ್ಮಿಯಮ್ಗೂ ಸಹ ಗ್ರೋತ್ ರಿಟಾರ್ಡೇಷನ್ ಆಗುತ್ತೆ, ಬೋನ್ ರಿವಿಟ್ ಡಿಫಾರ್ಮೇಷನ್ ಆಗುತ್ತೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ, ಲಿವರ್ಗೆ ಡ್ಯಾಮೇಜ್ ಮಾಡುತ್ತೆ, ಕಿಡ್ನಿಗೆ ಡ್ಯಾಮೇಜ್ ಮಾಡುತ್ತೆ. ಹಾಗಾಗಿ ಲೆಡ್ಡು, ಆರ್ಸೆನಿಕ್ಕು, ಮರ್ಕ್ಯುರಿ, ಕ್ಯಾಡ್ಮಿಯಂನಿಂದ ಬರ್ತಕ್ಕಂಥ ಕಾಯಿಲೆಗೆ ಈಟಾ ಕಾಯಿಲೆ ಎಂದು ಕರೀತಾರೆ. ಇದು ಫಸ್ಟು ಜಪಾನ್ ದೇಶದಲ್ಲಿ ಕಾಣಿಸಿಕೊಂಡಿತ್ತು. ಇನ್ನು ಬೇರಿಯಮ್ಗೆ ಆಕ್ಚುಲಿ ಇದು ಎಕ್ಸ್ಪ್ರೆಸ್ಡ್ ಇನ್ ಸಲ್ವೇಷನ್, ಬೇರಿಯಮ್ನಿಂದಾಗಿ ವಾಮಿಟಿಂಗ್ ಸೆನ್ಸೇಷನ್ ಆಗಬಹುದು, ಅಥವಾ ಡಯರಿ ಆಗಬಹುದು, ಅಥವಾ ಪ್ಯಾರಾಲಿಸಿಸ್ ಆಗಬಹುದು, ಅಲ್ಲದೆ ಕೋಲಿಕ್ ಪೇನ್ ಆಗಬಹುದು. ಈ ಬೇರಿಯಮ್ ಕ್ಲೋರೈಡನ್ನು ಪಟಾಕಿಗಳಲ್ಲಿ ಉಪಯೋಗ ಮಾಡುತ್ತಾರೆ. ಸುಪ್ರೀಂ ಕೋರ್ಟ್ ಈಗಾಗಲೇ ತಿಳಿಸಿದೆ, ಬೇರಿಯಮ್ ಕ್ಲೋರೈಡನ್ನು 50%ನಷ್ಟು ಪಟಾಕಿಗಳಲ್ಲಿ ಕಡಿಮೆ ಮಾಡಬೇಕೆಂದು ನಾಗ್ಪುರದ ನೀರಿ ಎಂಬ ಸಂಸ್ಥೆಯು ಈಗಾಗಲೇ ವರದಿ ನೀಡಿದೆ. ಅದರಂತೆ ಸುಪ್ರೀಂ ಕೋರ್ಟ್ ಸಹ ಪಟಾಕಿ ಮಾಡುವವರು ಬೇರಿಯಂ ಕ್ಲೋರೈಡನ್ನು 50%ನಷ್ಟು ಕಡಿಮೆ ಮಾಡಲು ತಿಳಿಸಿರುತ್ತಾರೆ. ಆದರೆ ಅದು ಕಾರ್ಯಗತವಾಗಿದೆಯೋ ಇಲ್ಲೋ ಎಂದು ಸರಿಯಾದ ಮಾಹಿತಿ ಇಲ್ಲ. ಏಕೆಂದರೆ ಯಾವುದು ಹಸಿರು ಕಲ್ಲರ್ನಲ್ಲಿ ಕಿಡಿಗಳು ಹೊರಬರುತ್ತವೋ ಪಟಾಕಿಯಿಂದ ಅದರಲ್ಲೆಲ್ಲ ಈ ಬೇರಿಯಂ ಕ್ಲೋರೈಡ್ ಇರುತ್ತದೆ. ಇನ್ನು ಕೋಬಾಲ್ಟ್ ಸಹ ಒಂದು ಹೆವಿ ಮೆಟಲ್. ಸೊ ಇದರಿಂದ ಕೋಬಾಲ್ಟಿನಿಂದ ಕಲುಷಿತವಾದ ನೀರಿನಲ್ಲಿ ಡಯರಿಯಾ ಬರಬಹುದು, ಅಥವಾ ಲೋ ಬ್ಲಡ್ ಪ್ರೆಷರ್ ಆಗ್ಬೋದು, ಅಥವಾ ಲಂಗ್ಸ್ ಇರಿಟೇಷನ್, ಶ್ವಾಸಕೋಶಗಳಲ್ಲಿ ಉರಿತ ಶುರುವಾಗಬಹುದು, ಅಥವಾ ಬೋನ್ ಡಿಫಾರ್ಮೇಷನ್ ಆಗ್ಬೋದು. ಕ್ಯಾಡ್ಮಿಯಂನಲ್ಲೂ ಬೋನ್ಗಳು ಡಿಫಾರ್ಮೇಷನ್ ಆಗ್ತವೆ, ಅದೇ ರೀತಿ ಕೋಬಾಲ್ಟ್ನಲ್ಲೂ ಸಹ ಬೋನ್ಗಳು ಡಿಫಾರ್ಮೇಷನ್ ಆಗ್ತವೆ. ಸೊ ನಂತರ ಪ್ಯಾರಾಲಿಸಿಸ್ಗೂ ಇದು ಕಾರಣವಾಗಬಹುದು. ಕ್ಯಾಡಿಯಂನಲ್ಲೂ ಅದೇ ಥರದ ಸಿಂಪ್ಟಮ್ಸ್ಗಳಿರ್ತವೆ. ಸಾಮಾನ್ಯವಾಗಿ ಹೆವಿ ಮೆಟಲ್ಗಳಲ್ಲಿ ಈ ಸಿಂಪ್ಟಮ್ಸ್ಗಳು ಇರುತ್ತವೆ. ಇನ್ನು ಕ್ರೋಮಿಯಂ ಸಹ ಗ್ಯಾಸ್ಟ್ರೋ ಎಂಟಸ್ಟೈನಲ್ ಅಲ್ಸರ್. ಸೊ ಅಲ್ಸರ್ ಆಗಿ ಇದು ಕಾರಣವಾಗುತ್ತದೆ ಗ್ಯಾಸ್ಟ್ರೋ ಎಂಟಸ್ಟೈನಲ್ನಲ್ಲಿ. ಅಲ್ಲದೆ ಸೆಂಟ್ರಲ್ ನರ್ವಸ್ ಸಿಸ್ಟಮನ್ನು ಸಹ ಇದು ಡಿಸ್ಟರ್ಬ್ ಮಾಡುತ್ತೆ. ಕ್ಯಾಡ್ಮಿಯಂ ಮತ್ತು ಮರ್ಕ್ಯುರಿಗಳು ಸಹ ಸೆಂಟ್ರಲ್ ನರ್ವಸ್ಸನ್ನು ಡಿಸ್ಟರ್ಬ್ ಮಾಡ್ತವೆ. ಕ್ರೋಮಿಯಂ ಸಹ ಡಿಸ್ಟರ್ಬ್ ಮಾಡುತ್ತೆ. ಕ್ರೋಮಿಯಂ ದೇಹ ಪ್ರವೇಶಿಸಿದರೆ ಕ್ಯಾನ್ಸರ್ಗೆ ಕಾರಣವಾಗಬಹುದು, ಅಥವಾ ನೆಫರೈಟಿಸ್ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟ ಕಾಯಿಲೆಯು ಸಹ ಬರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಈ ಲೆಡ್ಡು, ಆರ್ಸೆನಿಕ್ಕು, ಮರ್ಕ್ಯುರಿ, ಕ್ಯಾಡ್ಮಿಯಂ, ಬೇರಿಯಂ, ಕೋಬಾಲ್ಟ್, ಕ್ರೋಮಿಯಂ, ಸೆಲೆನಿಯಂ, ಜಿಂಕ್ ಆ್ಯಂಡ್ ಕಾಪರ್, ಈ ಎಲ್ಲ ವಸ್ತುಗಳನ್ನು ಅಟ್ಲೀಸ್ಟು ಪ್ರತಿ ವರ್ಷವಾದರೂ ಬೋರ್ವೆಲ್ ನೀರುಗಳಲ್ಲಿ ಟೆಸ್ಟ್ ಮಾಡಬೇಕಾಗಿರುತ್ತದೆ. ಟೆಸ್ಟ್ ಮಾಡದೇ ಇದ್ದರೆ ಇದರಿಂದ ಆಗುವ ಡ್ಯಾಮೇಜ್ ಇದು ಪರ್ಮನೆಂಟ್ ಡ್ಯಾಮೇಜ್ ಆಗಿರ್ತದೆ. ಸೆಲೆನಿಯಂ ಅಷ್ಟೇ, ಇದು ಸಹ ಲಿವರ್ ಡ್ಯಾಮೇಜ್ ಮಾಡುತ್ತೆ, ಕಿಡ್ನಿ ಡ್ಯಾಮೇಜ್ ಮಾಡುತ್ತೆ, ಸ್ಪೀಲನ್ ಅಂತ ಇರುತ್ತೆ ಅದನ್ನು ಡ್ಯಾಮೇಜ್ ಮಾಡುತ್ತೆ, ಆಗಾಗ ಜ್ವರ ಬರುವ ಸಾಧ್ಯತೆ ಇರುತ್ತದೆ. ಸೊ ಅಲ್ಲದೆ ನರ್ವಸ್ನೆಸ್ ಇರುತ್ತದೆ, ವಾಮಿಟಿಂಗ್ ಸೆನ್ಸೇಷನ್ ಸಹ ಈ ಸೆಲೆನಿಯಂನಿಂದ ಆಗುತ್ತದೆ, ಲೋ ಬ್ಲಡ್ ಪ್ರೆಷರ್, ಲೋ ಬಿ ಪಿ ಆಗುತ್ತದೆ, ಅಲ್ಲದೆ ಬ್ಲೈಂಡ್ನೆಸ್ ಅಂದರೆ ಕಣ್ಣಿನ ದೃಷ್ಟಿಯು ಹಾನಿಯಾಗುತ್ತದೆ, ಕೆಲವೊಮ್ಮೆ ಸಾವು ಸಹ ಸಂಭವಿಸುತ್ತದೆ ಎಂದು ಹೇಳುತ್ತದೆ. ಹಾಗಾಗಿ ಸೆಲೆನಿಯಂ ಅತ್ಯಂತ ವಿಷಯುಕ್ತವಾದ ವಸ್ತು. ಜಿಂಕ್ ಸಹ, ಜಿಂಕ್ನ ಪ್ರಮಾಣ ಕುಡಿಯುವ ನೀರಿನಲ್ಲಿ ಹೆಚ್ಚಾದರೆ ವಾಮಿಟಿಂಗ್ ಸೆನ್ಸೇಷನ್ ಆಗ್ಬೋದು. ರೇನಲ್ ಡ್ಯಾಮೇಜ್ ಅಂದರೆ ಕಿಡ್ನಿಗೆ ಸಂಬಂಧಪಟ್ಟ ಕೆಲವು ಆರ್ಗನ್ಗಳಿಗೆ ತೊಂದರೆಯಾಗುವ ಸಾಧ್ಯತೆ ಇರುತ್ತದೆ. ಅಲ್ಲದೆ ಕಾಪರ್ ಲೋಟದಲ್ಲಿ ನೀರು ಕುಡಿಯಬೇಕೆಂಬುದನ್ನು ಎಲ್ಲರೂ ಹೇಳುತ್ತಾರೆ. ಆದರೆ ಕಾಪರ್ ದೇಹಕ್ಕೆ ಅಂಥ ಅವಶ್ಯಕತೆ ಇರುವ ವಸ್ತುವಲ್ಲ. ಸೊ ಕಾಪರ್ನ ಪುಡಿಯ ರೂಪದಲ್ಲಿ ಆಕಸ್ಮಿಕವಾಗಿ ಇದು ದೇಹ ಸೇರಿದರೆ ಹೈಪರ್ ಟೆನ್ಷನ್ ಆಗ್ಬೋದು, ಅಥವಾ ಉರೇಮಿಯಾ ಅನ್ನುವ ಕಾಯಿಲೆ ಬರಬಹುದು ಅಥವಾ ಕೋಮಾ ಸ್ಟೇಜ್ಗೆ ಹೋಗುವ ಸಾಧ್ಯತೆಯು ಇರುತ್ತದೆ. ಹಾಗಾಗಿ ಸರ್ಕಾರದವರು ಕುಡಿಯುವ ನೀರನ್ನು ಸಪ್ಲೈ ಮಾಡುವಾಗ ಅವರು ಎಸ್ಪೆಷಲಿ ಇವು ಬೋರ್ವೆಲ್ ನೀರುಗಳಲ್ಲಿ ಸರ್ಫೇಸ್ ನೀರುಗಳಲ್ಲಿ ಈ ವಸ್ತುಗಳು ಅತ್ಯಂತ ಕಡಿಮೆ ಪ್ರಮಾಣದಲ್ಲಿ ಇರುವ ಸಾಧ್ಯತೆ ಇದೆ. ಆದರೆ ಬೋರ್ವೆಲ್ಗಳು ಭೂಮಿಯ ಒಳಗೆ 1,000 ಫೀಟಿಂದ 2,000 ಫೀಟ್ಗಳ ಅಡಿಗೆ ಹೋದಾಗ ಭೂಮಿಯ ಮಣ್ಣಿನಲ್ಲಿ ಅಥವಾ ಕಲ್ಲುಗಳ ಸಂಧಿಯಲ್ಲಿ ಈ ಯಾವುದೇ ಮೆಟಲ್ಗಳು ಇರುವ ಸಾಧ್ಯತೆ ಇರುತ್ತದೆ. ಲೆಡ್ ಇರ್ಬೋದು, ಆರ್ಸೆನಿಕ್ ಇರ್ಬೋದು, ಮರ್ಕ್ಯುರಿ ಇರ್ಬೋದು, ಕ್ಯಾಡ್ಮಿಯಂ ಇರ್ಬೋದು, ಬೇರಿಯಂ ಇರ್ಬೋದು, ಕೋಬಾಲ್ಟು, ಕ್ರೋಮಿಯಮ್ಮು, ಸೆಲೇನಿಯಮ್ಮು, ಜಿಂಕ್ ಆ್ಯಂಡ್ ಕಾಪರ್, ಇವು ಯಾವುದೇ ಒಂದು ಮೆಟಲ್ ಸಹ ಕುಡಿಯುವ ನೀರಿನಲ್ಲಿ ಇರುವ ಸಾಧ್ಯತೆ ಇರುತ್ತದೆ. ಹಾಗಾಗಿ ಬೋರ್ವೆಲ್ನಿಂದ ಕುಡಿಯುವ ನೀರಿನ ಅಟ್ಲೀಸ್ಟ್ 1 ವರ್ಷಕ್ಕಾದರೂ ಒಮ್ಮೆ ಸಾರ್ವಜನಿಕರು ಯಾರು ಎಸ್ಪೆಷಲಿ ಈ ಅಪಾರ್ಟ್ಮೆಂಟ್ಗಳಲ್ಲಿ ಬೋರ್ವೆಲ್ಗಳ ನೀರನ್ನು ಕುಡಿತಾರೆ ಅವರು ಅಪಾರ್ಟ್ಮೆಂಟಲ್ಲಿರುವ ಮಾಲೀಕರು ಕುಡಿಯುವ ನೀರನ್ನು ವರ್ಷಕ್ಕೆ ಒಮ್ಮೆಯಾದರೂ ಈ ನಾನು ತಿಳಿಸಿದ ಈ ಮೆಟಲ್ಗಳನ್ನು ಟೆಸ್ಟ್ ಮಾಡಿ ನಂತರ ನೀರನ್ನು ಕುಡಿದರೆ ಅವರ ಆರೋಗ್ಯಕ್ಕೆ ಒಳ್ಳೆಯದಾಗುತ್ತದೆ. ಇಲ್ಲಾಂದರೆ ಅಡ್ಡ ಪರಿಣಾಮಗಳು ಪ್ರಾರಂಭವಾಗುತ್ತವೆ. ಅಡ್ಡ ಪರಿಣಾಮಗಳು ಪ್ರಾರಂಭವಾದ ದಿನ ನೀವು ಅದನ್ನು ದೇಹದಿಂದ ಹೊರತೆಗೆಯಲು ಸಾಧ್ಯವಾಗುವುದಿಲ್ಲ. ಹಾಗಾಗಿ ದೇಹದ ಒಳಗೆ ಹೋಗುವುದಕ್ಕಿಂತ ಮುಂಚೆನೆ ನೀವು ಕುಡಿಯುವ ನೀರನ್ನು ಚೆನ್ನಾಗಿ ಟೆಸ್ಟ್ ಮಾಡಿಸಬೇಕು. ಆ್ಯಕ್ಚುಲಿ 32 ಪ್ಯಾರಾಮೀಟರ್ಗಳನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ಆ್ಯಸ್ ಪರ್ IS 10,500 ಪ್ರಕಾರ 32 ಪ್ಯಾರಾಮೀಟರ್ಗಳನ್ನು ಟೆಸ್ಟ್ ಮಾಡಬೇಕಾಗುತ್ತೆ. ಅಷ್ಟು ಮಾಡೋಕ್ಕಾಗಿಲ್ಲ ಅಂದರೆ ನೀವು ಅಟ್ಲೀಸ್ಟ್ ಈ ಹೇಳಿದ 12 ಪ್ಯಾರಾಮೀಟರ್ಗಳನ್ನು ಟೆಸ್ಟ್ ಮಾಡಿಕೊಂಡು ಕುಡಿಯುವ ನೀರನ್ನು ಉಪಯೋಗಿಸಬೇಕಾಗುತ್ತದೆ. ಇಲ್ಲಿಗೆ ಮೆಟಲ್ ಟಾಕ್ಸಿಕ್ಗಳ ಬಗ್ಗೆ ವರದಿಯನ್ನು ಮಾಡಿರುತ್ತೇನೆ. ಇಲ್ಲಿಗೆ ಈ ವರದಿ ಮುಕ್ತಾಯವಾಗುತ್ತದೆ. ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ಧನ್ಯವಾದಗಳು.
1: ಇದುವರೆಗೂ ಪರಿಸರ ಸಂರಕ್ಷಣೆ ಯಾರ ಹೊಣೆ, ಪರಿಸರದ ಕಾನೂನು ಕುರಿತಾದ ಮಾಹಿತಿಯನ್ನ ಕೇಳಿದ್ದೀರಿ. ಇದನ್ನು ಕುಮಾರಸ್ವಾಮಿ ಅವರು ತಿಳಿಸಿದ್ದಾರೆ. ಈಗ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾರಿ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಡಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ.
21: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
22: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
23: ಅಬ್ಬಾ, ಏನ್ ಬಿಸಿಲು! ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
24: ಕಿರಣ್, ಯೋಚನೆ ಬಿಡು. ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರೋ
23: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕಲ್ ವಾ.
24: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು. 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ವರೆಗೂ ಪೆಟ್ರೋಲ್ ಉಳಿತಾಯ. ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
23: ವಾವ್!
24: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 1,45,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
25: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
23: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
25: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
26: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರ ಧಾರವಾಡ, ಇವರ ಪ್ರಸ್ತುತಿಯಲ್ಲಿ ಕಾರ್ಯಕ್ರಮಗಳು ಮೂಡಿಬರಲಿವೆ.
27: ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಕಳೆದ ಸುಮಾರು 23 ವರ್ಷಗಳಿಂದ ಶಿಕ್ಷಣ ಕ್ಷೇತ್ರದಲ್ಲಿ ಅರ್ಥಪೂರ್ಣವಾಗಿ ಕ್ರಿಯಾಶೀಲವಾಗಿದೆ. ನಿಜವಾದ ಸಮಗ್ರ ಕಲಿಕೆ ಎಂದರೇನು, ಅದು ಸಾಧ್ಯವಾಗುವುದು ಯಾವಾಗ, ಅದರಲ್ಲಿ ಶಿಕ್ಷಕರ ಮತ್ತು ಮಕ್ಕಳ, ಪಾಲಕರ ಹಾಗೂ ಒಟ್ಟು ಸಮಾಜದ ಪಾತ್ರವೇನು, ಇವೇ ಮುಂತಾದ ಪ್ರಶ್ನೆಗಳನ್ನು ಎತ್ತಿಕೊಂಡು ಶಿಕ್ಷಕರು ಮತ್ತು ಮಕ್ಕಳೊಂದಿಗೆ ಕೆಲಸ ಮಾಡ್ತಿದೆ. ಸಮಾಜ ವಿಜ್ಞಾನ ಹಾಗೂ ಭಾಷೆಗಳನ್ನು ತನ್ನ ಮುಖ್ಯ ವಿಷಯಗಳನ್ನಾಗಿ ಆಯ್ದುಕೊಂಡಿರುವ ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ಶಿಕ್ಷಕರ ತರಬೇತಿಗಳು ಹಾಗೂ ಸಂಪನ್ಮೂಲ ಸೃಷ್ಟಿಗೆ ಆದ್ಯತೆ ನೀಡಿದೆ. ಒಟ್ಟು ಶಿಕ್ಷಣ ಪ್ರಕ್ರಿಯೆಯಲ್ಲಿ, ಅದರಲ್ಲೂ ಭಾಷೆಯ ಕಲಿಕೆಯಲ್ಲಿ ಕಥೆಗಳ ಪಾತ್ರ ಅತ್ಯಂತ ಮಹತ್ವದ್ದು. ಕಥೆಗಳನ್ನು ಕೇವಲ ಮನರಂಜನೆಗೆ ಹೇಳುವುದಲ್ಲ, ಮನರಂಜನೆಗಾಗಿ ಕಲಿಯುವುದಲ್ಲ, ಒಟ್ಟು ವ್ಯಕ್ತಿತ್ವದ, ಒಟ್ಟು ಸಮಾಜದ ಒಂದು ಸ್ವಾಸ್ಥ್ಯಪೂರ್ಣ ಬೆಳವಣಿಗೆಗೆ ಅವುಗಳ ಪಾತ್ರ ಅತ್ಯಂತ ಮಹತ್ವದ್ದು. ಧ್ವನಿ ಶೈಕ್ಷಣಿಕ ಸಂಪನ್ಮೂಲ ಕೇಂದ್ರವು ನೂರಾರು ಕಥೆಗಳನ್ನು ಮಕ್ಕಳಿಗಾಗಿ, ಶಿಕ್ಷಕರಿಗಾಗಿ ಹೇಳಿದೆ. ಇವುಗಳನ್ನು ನೀವು ಈಗ ಕೇಳಿಸಿಕೊಳ್ಳಬಹುದು.

ಒಮ್ಮೆ ಕಾಡಿನಲ್ಲಿ ಎಲ್ಲ ಪ್ರಾಣಿಗಳಲ್ಲೂ ಒಂದು ಚರ್ಚೆ ಶುರುವಾಯಿತು. ನಮ್ಮೆಲ್ಲರ ಗೆಳೆಯ ಯಾರು ಅನ್ನೋದೇ ಆ ಚರ್ಚೆ ವಿಷಯ ಆಗಿತ್ತು. ಏ, ನನ್ನ ಗೆಳೆಯ ಕಬ್ಬು ಕಂಡ್ರೋ? ಆನೆ ಹೇಳ್ತು. ಓಯ್, ನನ್ನ ಗೆಳೆಯ ಹುಲ್ಲು ಕಂಡ್ರೋ ಅಂತ ಝೀಬ್ರಾ ಅನ್ನೋ ಅಷ್ಟರಲ್ಲೇ ಕುದುರೆ, ಅಯ್ಯೋ ಮಾರಾಯಿಗಳ್ರ, ನಾ ಕೇಳ್ತಾ ಇರೋದು ತಿನ್ನೋ ಆಹಾರ ಅಲ್ರಯ್ಯ, ನಮ್ಮ ಜೊತೆಗೆ ಒಡನಾಡೋ ಜೀವಿ ಯಾರು ಅಂತ ಕೇಳ್ತಾ ಇರೋದು ಎಂದಿತ್ತು. ಹೌದಲ್ವೇ, ನಮ್ಮ ಗೆಳೆಯ ಯಾರು? ಎಲ್ಲ ಪ್ರಾಣಿಗಳು ತಲೆ ಕೆಲ್ಕೊಳ್ಳೋಕ್ಕೆ ಶುರು ಮಾಡಿದ್ವು. ನನ್ನ ಮೈ ಮೇಲೆ ನೊಣಗಳು ಕುಳಿತಾಗ ಅವುಗಳನ್ನು ತಿಂದು ನನ್ನ ಮೈ ಹಗುರ ಮಾಡೋದೇ ಹಕ್ಕಿಗಳು. ಅವರು ನಮ್ಮ ಗೆಳೆಯರಲ್ವಾ ಎಂದು ಯೋಚಿಸಿ ಹೇಳಿತು ಕುದುರೆ. ಏ ಹೌದು, ನನ್ನ ಮೇಲೆ ಅಂಟ್ಕೊಳ್ಳೋ ಉಣ್ಣೆಗಳನ್ನು ಎಳೆದು ತಿನ್ನೋದೇ ಹಕ್ಕಿಗಳು ಅಂತ ಹಸು ಮತ್ತು ಕುರಿ ನೆನಪು ಮಾಡಿಕೊಂಡ್ವು. ಆಗ ಕತ್ತೆ, ಹಾಂ ನಿಜ ನಿಜ ನಿಜ, ನಾನು ಹುಲ್ ಮೇಯ್ತಿರ್ಬೇಕಾದ್ರೆ ಯಾರಾದರೂ ಬರ್ತಿದಾರಾ ಅಂತ ದೂರದಿಂದಲೇ ನೋಡಿ ಹೇಳೋದು ಈ ಹಕ್ಕಿನೇ ಎಂದಿತ್ತು. ವೈಯಾರದ ನಡಿಗೆಯಲ್ಲಿ ಸಾರಂಗ ಎಲ್ಲರನ್ನೂ ಸಮೀಪಿಸಿತು. ಎಲ್ಲ ಪ್ರಾಣಿಗಳು ಸಾರಂಗದ ಅಂದ ಚಂದವನ್ನು ನೋಡ್ತಾ ನಿಂತುಬಿಟ್ವು. ಹಾಂ ಹೌದು, ನಿಮ್ಮೆಲ್ಲರ ಮಾತು ಸರಿನೇ, ನನ್ನ ಸುಂದರವಾದ ಕೊಂಬುಗಳನ್ನು ಹೊಳೆಯುವಂತೆ ಮಾಡೋದೇ ಹಕ್ಕಿಗಳು. ನನ್ನ ಕೊಂಬಿಗೆ ಅಂಟಿದ ಸಣ್ಣ ಕ್ರಿಮಿಕೀಟಗಳನ್ನೆಲ್ಲ ಹೆಕ್ಕಿ ತಿಂದು ನನಗೆ ಉಪಕಾರ ಮಾಡುತ್ತವೆ ಎಂದಿತು ಸಾರಂಗ ಮುಗುಳುನಗೆ ಬೀರುತ್ತಾ. ಅಷ್ಟರಲ್ಲೇ ಅಲ್ಲಿಗೆ ತೆವಳುತ್ತ ಮೊಸಳೆ ಬಂತು. ಇವುಗಳ ಮಾತನ್ನೆಲ್ಲ ಕೇಳಿಸ್ಕೊಂತು. ನನ್ನ ಹಲ್ಲಿನಲ್ಲಿ ತಿಂದ ಆಹಾರ ಸಿಕ್ಕಾಕೊಂಡು ಹುಳ ಆಗಿ ನೋವಿನಿಂದ ನರಳುತ್ತಿರಬೇಕಾದ್ರೆ ಹಕ್ಕಿಗಳನ್ನೇ ನನಗೆ ಸಹಾಯ ಮಾಡಿದ್ದು. ಆಗಾಗ ನನ್ನ ಹಲ್ಲುಗಳನ್ನ ಸ್ವಚ್ಛ ಮಾಡಿ ಮತ್ತೆ ಹಲ್ಲು ನೋವು ಬರದೇ ಇರೋ ಹಾಗೆ ನೋಡ್ಕೊಳ್ಳುತ್ತವೆ ಎಂದಿತ್ತು. ಹೀಗೆ ಒಂದೊಂದು ಪ್ರಾಣಿಯು ತಮ್ಮ ತಮ್ಮ ಅನುಭವನ ಹಂಚ್ಕೊಳ್ಬೇಕಾದ್ರೆ ಅದೇ ಹೊತ್ತಿಗೆ ಅಲ್ಲಿಗೆ ಘೇಂಡಾ ಮೃಗ ಬಂತು. ಹೋಯ್ ಗೆಳೆಯರೆ, ಎಲ್ಲಕ್ಕಿಂತಲೂ ಹೆಚ್ಚಾಗಿ ಹಕ್ಕಿಗಳ ಹಾಡು ನಮಗೆಲ್ಲ ಎಷ್ಟು ಸಂತೋಷ ಕೊಡುತ್ತೆ ಅಲ್ವೇನ್ರೋ ಎಂದಿತ್ತು. ಅಲ್ಲಿದ್ದ ಎಲ್ಲ ಪ್ರಾಣಿಗಳು ಘೇಂಡಾ ಮೃಗದ ಮಾತಿಗೆ ತಲೆದೂಗಿದವು. ಅಷ್ಟರಲ್ಲೇ ಹಕ್ಕಿಗಳು ಬಂದು ಪ್ರಾಣಿಗಳ ಮೇಲೆ ಕುಳಿತುಕೊಂಡು ಹಾಡೋಕ್ಕೆ ಶುರು ಮಾಡಿದ್ವು. ಹಕ್ಕಿಗಳನ್ನು ನೋಡಿದ ಪ್ರಾಣಿಗಳು, ಹೋಯ್ ನಮ್ಮ ನಿಜವಾದ ಗೆಳೆಯರು ಅಂದರೆ ಇವರೇ ಎನ್ನುತ್ತಾ ಖುಷಿಯಿಂದ ಒಮ್ಮೆಲೆ ನರ್ತನವನ್ನು ಆರಂಭಿಸಿದ್ವು.

0: ಹೊರಗಿನಿಂದ ಬಂದ ಸಮ್ಮು ನನಗೆ ಮರ್ಯಾದೆಯೇ ಇಲ್ಲ, ಬೆಲೆನೇ ಇಲ್ಲ ಎಂದು ಅಳುತ್ತಾ ಸಿಕ್ಕಿದ್ದು ತೆಗೆದುಕೊಂಡು ಒಗೆಯಲಾರಂಭಿಸ್ದ. ಏನಾಯಿತು, ಬೆಳಗಿನಿಂದ ಎಷ್ಟು ಖುಷಿಯಿಂದ ಇದ್ದಿ, ಯಾರು ಏನಂದ್ರು ಎಂದಳು ಅಮ್ಮ.
1: ನೋಡು ಮತ್ತೆ, ನಾನು ಮೇಷ್ಟ್ರು ಹೇಳಿದ್ರು ಅಂತ ಬೆಳಗಿನಿಂದ ಪಕ್ಷಿಗಳಿಗೆ ಕುಡಿಯಲು ನೀರಿನ ಸಣ್ಣ ತೊಟ್ಟಿಯನ್ನು ಗಿಡಕ್ಕೆ ಕಟ್ಟಿರುವೆ, ಅಕ್ಕಿ ಜೋಳ ಹಾಕಿರುವೆ ಎಂದ.
0: ಒಳ್ಳೆ ಕೆಲಸ ಮಾಡಿರುವೆ, ಅದಕ್ಕೇಕೆ ಸಿಟ್ಟು ಎಂದಳು ಅಮ್ಮ.
1: ತಕ್ಷಣ, ನನ್ನ ಕೆಲಸಕ್ಕೆ ಸ್ವಲ್ಪನಾದರೂ ಬೆಲೆ ಇಲ್ಲೇನೋ ಎಂದು ಅಳತೊಡಗಿದ.
0: ಆದದಾದ್ರೂ ಏನು, ಯಾರಾದರೂ ಕಿತ್ತು ಹಾಕಿದ್ರಾ ಎಂದಳು ಅಮ್ಮ.
1: ಇಲ್ಲಮ್ಮ, ಮನೆ ಹಿಂದೆ ಗುಬ್ಬಿ, ಪಾರಿವಾಳ, ಗಿಳಿ, ಕಾಗೆ ಎಷ್ಟು ಗೂಡು ಕಟ್ಟಿವೆ, ಕುಡಿಯಲು ತಿನ್ನಲು ಒಂದಾದರೂ ಇಳಿದು ಬರ್ತಿಲ್ಲ, ನನಗೇನು ಮರ್ಯಾದೆನೇ ಇಲ್ಲೇನೋ
0: ಎಂದು ಮುಖ ಸೊಟ್ಟಿಗೆ ಮಾಡಿಕೊಂಡ. ಅಮ್ಮ ನಗುತ್ತಾ, ಅಯ್ಯೋ ಕೋಪ ಈ ಕಾರಣಕ್ಕ?
1: ನಾನು ಏನೋ ಆಯಿತು ಎಂದು ಗಾಬರಿಯಾಗಿದ್ದೆ.
0: ಅವುಗಳಿಗೆ ಹಸಿವು ನೀರಡಿಕೆಯಾದಾಗ ತಾವೇ ತಿಂತಾವ ಕುಡಿತಾವ, ಅದಕ್ಕೆ ತಲೆ ಕೆಡಿಸ್ಕೊಳ್ಳುವೆ ಎಂದಳು.
1: ಬೆಳಗ್ಗೆಯಿಂದ ಸಂಜೆವರೆಗೂ ಕಾದೆ, ಒಂದಾದರೂ ಕುಡಿಯಲು ತಿನ್ನಲು ಬರಲಿಲ್ಲ ಅಮ್ಮ
0: ಎಂದ. ಇಷ್ಟು ದಿನ ಅವುಗಳನ್ನು ಹಿಡಿಯಲು ನೋಡ್ತಿದ್ದೆ ನೀನು, ಈಗ ಬೇಸಿಗೆ ಬಂದೊಡನೆ ಅವುಗಳ ಮೇಲೆ ಪ್ರೀತಿ ಉಕ್ಕುತ್ತೇನೋ, ಈಗಲೂ ನೀನು ಹಿಡಿತೀಯ ಎಂದೇ ಹತ್ರ ಬಂದಿಲ್ಲ ಕಣೋ ಎಂದಳು ಅಕ್ಕ.
1: ಅಮ್ಮ ನೋಡಮ್ಮ, ಅಕ್ಕ ಹೇಗೆ ಕಾಡಿಸ್ತಾಳೆ.
0: ಇರಬಹುದು ಸಮ್ಮು.
1: ಹೋಗಮ್ಮ, ನೀನು ಅಕ್ಕನ ಪರವಾಗಿ ಮಾತಾಡ್ತೀಯ
0: ಎಂದು ಮುಖ ಗಂಟು ಹಾಕಿದ. ಇಲ್ಲ ಸಮ್ಮು, ನಿಜ ಹೇಳು, ನೀನು ಅಲ್ಲೇ ಹತ್ತಿರದಲ್ಲೇ ಕುಳಿತಿದ್ದಿ ತಾನೆ ಎಂದಳು ಅಮ್ಮ.
1: ಹೌದಮ್ಮ.
0: ಹಾಗಾದರೆ ಅವು ನೀನು ಹಿಡಿತೀಯ ಎಂದು ಅಂಜಿರಬೇಕು.
1: ನಾ ಹಿಡಿಯಲ್ಲಮ್ಮ, ಅವುಗಳಿಗೆ ಹೆಲ್ಪ್ ಮಾಡ್ತಿರ್ವೆ, ಪ್ರಾಮಿಸ್.
0: ಹೌದು ಸಮ್ಮು, ಅದು ನನಗೆ ಗೊತ್ತು ನಿನಗೆ ಗೊತ್ತು, ಆದರೆ ಅವುಗಳಿಗೆ ಹೇಗೆ ತಿಳಿಯಬೇಕು? ಮೊದಲೇ ಪಕ್ಷಿಗಳನ್ನು ಹಿಡಿದು ಹಿಂಸಿಸೋನು, ನಿನ್ನ ಮುಖ ನೋಡಿ ಹತ್ರನೂ ಸುಳಿದಿಲ್ಲ, ಕಾಗೆ ಸಹಿತ ಬಂದಿಲ್ಲ ಅಂದರೆ ನೀನು ಎಷ್ಟು ಕೆಟ್ಟವ ಇದ್ದಿ ಅಂತ ಅವಕ್ಕೂ ಗೊತ್ತಾಗಿದೆ ಎಂದು ಅಕ್ಕ ರೇಗಿಸಿದಳು.
1: ಅಮ್ಮ ನೋಡಮ್ಮ, ನಾನು ಮಾಡುವ ಕೆಲಸಕ್ಕೆ ಬರೀ ಎಡವಟ್ಟು ಮಾಡ್ತಾಳಾ
0: ಎಂದು ಚೀರ್ದ. ಅಕ್ಕ ತಮಾಷೆ ಮಾಡ್ತಿದ್ದಾಳೆ, ಯಾಕೆ ಕಿರಿಸ್ತೀಯಾ? ಇರಲಿ ಬಿಡು, ಕಾಳು ನೀರು ಎಲ್ಲ ಇಟ್ಟು ಒಂದೆರಡು ದಿನ ಆ ಕಡೆ ಹೋಗಬೇಡ, ನಂತರ ನೋಡು, ಈಗ ಊಟ ಮಾಡಿ ಮಲಗು ಎಂದಳು ಅಮ್ಮ.
1: ಸರಿ ಆಯ್ತಮ್ಮ
0: ಎಂದು ಮಲಗಿದ್ರೂ ನಿದ್ದೆ ಹತ್ತಲಿಲ್ಲ. ಹಿಂದೆ ಅವುಗಳನ್ನು ಬಲೆ ಹಾಕಿ ಹಿಡಿಯಲು ಗೆಳೆಯರೊಂದಿಗೆ ಯತ್ನಿಸಿದ್ದು, ಹಿಡಿದ ಪಾರಿವಾಳದ ರೆಕ್ಕೆಯನ್ನು ಬೇಡ ಎಂದರೂ ಗೆಳೆಯರು ಕಿತ್ತಿದ್ದು, ಅದು ಒದ್ದಾಡಿದ್ದನ್ನು ಸ್ಮರಿಸಿಕೊಂಡ. ಹೌದು, ನಾನು ಹಿಂದೆ ಮಾಡಿದ ತಪ್ಪಿಗೆ ಅವುಗಳಿಗೆ ಸಹಾಯ ಮಾಡಬೇಕು, ಅತ್ತ ಸುಳಿಯುವುದೇ ಬೇಡ ಎಂದು ನಿರ್ಧರಿಸಿದ. ಎರಡು ದಿನ ಕಳೆದಿರಲಿಲ್ಲ. ಬೆಳಿಗ್ಗೆ 6 ಗಂಟೆಗೆ
1: ಅಮ್ಮ, ಅಕ್ಕ, ಅಪ್ಪ ನೋಡಿ ಬನ್ನಿ
0: ಎಂದು ಜೋರಾಗಿ ಕರೆದ. ಅವನ ಕೂಗಾಟಕ್ಕೆ ಗಾಬರಿಯಾಗಿ ಎಲ್ಲರೂ ಎದ್ದು ಬಂದರು. ಮನೆಯ ಹಿಂದೆ ಗುಬ್ಬಿ, ಗಿಳಿ, ಪಾರಿವಾಳ ಎಲ್ಲವೂ ಕಾಳು ತಿನ್ನುತ್ತಿದ್ವು, ನೀರು ಕುಡಿಯುತ್ತಿದ್ವು, ಸಮ್ಮುವಿನ ಹೆಗಲ ಮೇಲೆ ಬಂದು ಕುಳಿತುಕೊಂಡಿದ್ವು, ಅಂಜಿಕೆ ಇಲ್ಲದೆ ಕಾಳು ತಿನ್ನುತ್ತಿದ್ವು. ಸಮ್ಮುವಿನ ಖುಷಿಗೆ ಪಾರವೇ ಇರಲಿಲ್ಲ.

0: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಏನಮ್ಮ ಇದು, ರೂಮ್ ತುಂಬಾ ಕಸ ಹರಡಿಸ್ಕೊಂಡಿದ್ಯಲ್ಲಮ್ಮ.
2: ಅದು ಪಾರ್ಸೆಲ್ ತರಿಸಿದ್ನಲ್ಲಪ್ಪ, ಅದ್ರದ್ದು ಇದು
1: ನೋಡು ಎಷ್ಟು ವೇಸ್ಟೇಜು. ನೀನೇ ಒಂದು ಹೆಜ್ಜೆ ಹೋಗಿ ಅಲ್ಲೇ ತಿಂದು ಬಂದಿದ್ರೆ ಇಷ್ಟೊಂದು ಕಸ ಕ್ರಿಯೇಟ್ ಆಗ್ತಿರ್ಲಿಲ್ಲ.
2: ಸಾರಿ ಅಪ್ಪ, ಗೊತ್ತಾಗ್ಲಿಲ್ಲ.
1: ಅಷ್ಟು ಮಾತ್ರ ಅಲ್ಲ ಮಗಳೇ, ನಾವು ಮಾರ್ಕೆಟ್ ಹೋದಾಗಲೇ ಒಟ್ಟಿಗೆ ಖರೀದಿಸಿ ತಂದಾಗ ಎಷ್ಟೊಂದು ವೇಸ್ಟೇಜ್ಗಳನ್ನ ಕಡಿಮೆ ಮಾಡಬಹುದು. ನಾವು ವೇಸ್ಟೇಜ್ ಕಡಿಮೆ ಮಾಡೋದನ್ನ ಮೊದಲು ನಮ್ಮಿಂದನೇ ಆರಂಭಿಸೋಣ.
2: ಸರಿಯಪ್ಪ.
3: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನು ನೀಡುತ್ತಿದೆ.
4: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
5: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
6: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
7: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
8: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
9: ಏನೇ, ಒಂದೇ ಮಗು ಸಾಕು ಅಂತನಾ?
10: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
9: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
11: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
12: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
13: ಹೂನೆ, ರೆಡಿ ಆಗ್ತಾ ಇದೆ.
12: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
14: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
12: ಕನ್ನಡದ ಭಗವದ್ಗೀತೆ ಎಂದೇ ಪ್ರಸಿದ್ಧಿ ಪಡೆದಿರುವ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಶ್ರೀಮತಿ ವಿಜಯ ಗಣೇಶ್ ಶಿವಮೊಗ್ಗ ಇವರು ಅರ್ಥ ವಿವರಣೆಯೊಂದಿಗೆ ವಾಚನ ಮಾಡಲಿದ್ದಾರೆ. ಬನ್ನಿ ಕೇಳೋಣ.
16: ನಮಸ್ಕಾರ. ಶ್ರೀಯುತ ಡಿವಿ ಗುಂಡಪ್ಪನವರ ಮಂಕುತಿಮ್ಮನ ಕಗ್ಗದ ಭಾವಾರ್ಥದೊಂದಿಗೆ ನಾನು ವಿಜಯ ನಿಮ್ಮ ಮುಂದೆ. ಕಗ್ಗ ಶಿಶುವೆಂದು ತಿದ್ದು ಅಂತಾನು ಮಿಂತಾನು ಮೆಂತೊನಿನಗಾದಂತೆ ಶಾಂತಿಯನೆ ನೀನರಸು ಮನ ಕೆರಳಿದಂದು ಸಂತವಿಡು ತೊಮ್ಮೆ ಶಿಕ್ಷಿಸು ತೊಮ್ಮೆ ಶಿಶುವೆಂದು ಸ್ವಾಂತಮಂ ತಿದ್ದು ತಿರು ಮಂಕುತಿಮ್ಮ. ಅಂತಾನು ಮಿಂತಾನು ಮೆಂತು ಅಂತಾನು ಹಾಗಾದ್ರು ಇಂತಾನು ಹೀಗಾದ್ರು ಎಂತೋ ಹೇಗೋ ನಿನಗಾದಂತೆ ಶಾಂತಿಯನೇ ನೀನರಸು, ಶಾಂತವಾಗಿರೋದನ್ನೇ ನೀನು ಹುಡುಕು. ಮನ ಕೆರಳಿದಂದು, ಮನಸ್ಸು ಕೆರಳಿರುತ್ತಲ್ಲ ಆಗ, ಸಂತವಿಡು ತೊಮ್ಮೆ, ಸಂತವ ಇಡುತ್ತಾ ಒಮ್ಮೆ, ಸಮಾಧಾನನ ಕೊಡ್ತಾ ಒಮ್ಮೊಮ್ಮೆ, ಶಿಕ್ಷಿಸು ತೊಮ್ಮೆ, ಒಂದೊಂದ್ಸಲ ಶಿಕ್ಷೆ ಕೂಡ ಕೊಡ್ತಾ, ಶಿಶುವೆಂದು ಪುಟ್ಟ ಮಗು ಅಂತ ಅನ್ಕೊಂಡು, ಸ್ವಾಂತಮಂ ತಿದ್ದುತ್ತಿರು, ಸ್ವ ಅಂತಮಂ ಅಂದರೆ ತನ್ನ ಸ್ವಂತ ಮನಸ್ಸನ್ನು ತಿದ್ದುತ್ತಾ ಇರು ಅಂತ. ಇನ್ನೊಮ್ಮೆ ಈ ಕಗ್ಗನ ಹೇಳ್ತೀನಿ ನೋಡಿ.

0: ಮನಸ್ಸನ್ನ ಒಮ್ಮೆ ಸಂತೈಸಿದ್ರೆ ಇನ್ನೊಮ್ಮೆ ಶಿಕ್ಷಿಸು. ಮಗು ಅಂತ ಭಾವಿಸಿ ತಿಳುವಳಿಕೆ ಹೇಳು ಅಂತಿದ್ದಾರೆ ಇಲ್ಲಿ ಗುಂಡಪ್ಪನವರು. ಇದಕ್ಕೂ ನಿಮ್ಗೆ ಪುಟ್ಟ ಕಥೆನ ಹೇಳ್ತೀನಿ. ಒಂದು ದೊಡ್ಡ ವ್ಯಾಪಾರಿ ಮಳಿಗೆ ಅದು. ಅಲ್ಲಿನ ಅಜ್ಜ ತನ್ನ ಮೊಮ್ಮಗನ್ನ ಕರ್ಕೊಂಡು ಬಂದಿರ್ತಾರೆ. ಅವನು ಮಹಾ ಉಪದ್ರದ ಹುಡುಗ ಆಯ್ತಾ, ಒಂದೇ ಒಂದು ಕ್ಷಣ ಸುಮ್ಮನಿರೋನಲ್ಲ. ಹುಡುಗ ಓಡ್ತಾನೆ, ಯಾವುದೋ ಪ್ಲಾಸ್ಟಿಕ್ ಡಬ್ಬಿನ ಹಿಡಿದೆಳಿತಾನೆ. ದಡ ದಡ ದಡ ಅಂತ ಒಂದು 10-6 ಡಬ್ಬಿಗಳು ಉರುಳ್ಬಿಡತ್ತೆ. ದೊಡ್ಡಕ್ಕೆ ಸಪ್ಪಳಾಗತ್ತೆ. ಮಳಿಗೆ ಸೇವಕರೆಲ್ಲ ಓಡ್ ಬರ್ತಾರೆ, ಅಜ್ಜ ಕೂಡ ಓಡ್ ಬರ್ತಾರೆ. ಗುಂಡಪ್ಪ ಶಾಂತನಾಗಪ್ಪ, ಕೋಪ ಬೇಡಪ್ಪ ಅಂತ ನಿಧಾನವಾಗಿ ಆ ಮೊಮ್ಮಗನ್ನ ಕರ್ಕೊಂಡು ಮುಂದೆ ಹೋಗ್ತಾರೆ. ಅವ್ರು ಏನೋ ತಗೊಳ್ಳೋದಕ್ಕೆ ಅಂತ ಒಂದ್ ಕಡೆ ಹೋದಾಗ ಆ ಮೊಮ್ಮಗ ಇನ್ನೊಂದ್ ಕಡೆ ನುಗ್ತಾನೆ. ನೇತ ಆಡ್ತಾ ಇರೋ ಬಟ್ಟೆನ ಹಿಡ್ದೆಳಿತಾನೆ. ಅಯ್ಯೋ, ಆ ಬಟ್ಟೆ ಜೊತೆಗೋ 100-600 ಬಟ್ಟೆ ಸುರುಳಿಗಳು ಸಹ ಉರುಳಿ ಉರುಳಿ ಬಂದ್ಬಿಡತ್ತೆ. ಜನ ಹೋ ಅಂತ ಕಿರಿಸ್ತಾರೆ. ಮ್ಯಾನೇಜರ್ ಕೂಡ ಕಿರ್ಚ್ಕೊಂಡು ಬರ್ತಾನೆ. ಎಲ್ರಿಗೂ ಆ ಹುಡುಗನ ಮೇಲೆ ಕೋಪ. ಅಜ್ಜ ಮತ್ತೆ ಬರ್ತಾರೆ, ಮಗುನ ರಟ್ಟೆ ಹಿಡಿದು ಬದಿಗೆ ಕರೆ ತಗೊಂಡು ಬರ್ತಾರೆ. ಗುಂಡಪ್ಪ ಕೋಪ ಬೇಡಪ್ಪ, ಇನ್ನೊಂದು 10 ನಿಮಿಷ ಹೇಗಾದರೂ ತಡ್ಕೋ, 10 ನಿಮಿಷ ಎಲ್ಲ ಮುಗ್ದೋಗ್ಬಿಡತ್ತೆ ಅಂತಾರೆ. ಅಜ್ಜ ಅಂಗಡಿಯ ಕೆಲಸ ಬೇಗ ಬೇಗ ಮುಗಿಸಿ ಕೊನೆಯಲ್ಲಿ ತರಕಾರಿ ಅಂಗಡಿಗೆ ಬಂದು ಬೇಕಾದ ತರಕಾರಿನ ತಗೊಳ್ತಾ ಇರ್ತಾರೆ. ಆಗ ಹಿಂದೆ ಯಾರೋ ಹೋ ಅಂತ ಕೂಗಿದ ಹಾಗಾಗತ್ತೆ. ತಿರುಗಿ ನೋಡಿದ್ರೆ ಇಬ್ಬರು ಹೆಣ್ಮಕ್ಳು ನೀರಲ್ಲಿ ಜಾರಿ ಧೋಪ್ ಅಂತ ಬಿದ್ದಿದ್ರು. ತರಕಾರಿ ಅವನಿಗೆ ಈ ನೀರು ಹೇಗೆ ಬಂತು ಅಂತ ಆಶ್ಚರ್ಯ. ನೋಡಿದ್ರೆ ಆ ಅಜ್ಜನ ಮೊಮ್ಮಗ ಇದ್ದಾನಲ್ಲ, ಅಲ್ಲಿದ್ದ ಕುಡಿಯೋ ನೀರಿನ ನಲ್ಲಿನ ತಿರುಗಿಸ್ಬಿಟ್ಟಿದ್ದಾನೆ. ನೀರು ಹರಿದು ಮೊದಲೇ ನುಣುಪಾಗಿರುವಂಥ ನೆಲ ಜಾರಿಕೆ ಆಗ್ಬಿಟ್ಟಿದೆ. ಒಂದಿಬ್ರು ಆ ಹುಡುಗನ ಹೊಡೆಯೋದಕ್ಕೆ ಹೋಗ್ತಾರೆ. ಆಗ ಪುನಃ ಅಜ್ಜ ಮುನ್ನುಗ್ಗಿ ಹೋಗಿ ಮೊಮ್ಮಗನನ್ನ ದೂರ ಎಳ್ಕೊಂಡು ಹೋಗ್ತಾ, ಗುಂಡಣ್ಣ ಯಾಕಪ್ಪ ಕೋಪ, ಸ್ವಲ್ಪ ತಡ್ಕೋ, ಇನ್ನು ಮುಗ್ದೆ ಹೋಯ್ತಲ್ಲ, ಶಾಂತನಾಗು ಅಂತಾರೆ. ಈ ಹುಡುಗ ತರಲೆ ಮಾಡೋದು, ಅಜ್ಜ ಶಾಂತನಾಗು ಅಂತ ಸಮಾಧಾನ ಮಾಡೋದು, ಇದನ್ನ ಸುಮಾರು ಹೊತ್ತಿಂದ ಒಬ್ಬಳು ಮಹಿಳೆ ಗಮನಿಸ್ತಾ ಇರ್ತಾಳೆ. ಅವಳ ಹತ್ರ ಬಂದು, ಸರ್ ನಿಮ್ಮ ತಾಳ್ಮೆಗೆ ಒಂದು ಸಲಾಂ, ನಿಮ್ಮ ಮೊಮ್ಮಗ ಗುಂಡಣ್ಣ ಇಷ್ಟು ಕೀಟ್ಲೆ ಮಾಡ್ತಾ ಇದ್ರು ನೀವು ಕೋಪ ಮಾಡ್ಕೊಳ್ದೆ ಅವನನ್ನ ಸಮಾಧಾನ ಮಾಡ್ತಾ ಇದ್ದೀರಲ್ಲ, ಆಶ್ಚರ್ಯ ಅಂತಾರೆ. ಆಗ ಅಜ್ಜ ಹೇಳ್ತಾರೆ, ಅಮ್ಮ ಅವನ ಹೆಸರು ಕಿಟ್ಟಣ್ಣ ಅಂತ. ಮತ್ತೆ ಗುಂಡಣ್ಣ ಯಾರು ಅಂತ ಆ ಮಹಿಳೆ ಕೇಳಿದಾಗ ಅಜ್ಜ ಹೇಳ್ತಾರೆ, ಅಮ್ಮ ಆ ಗುಂಡಣ್ಣ ನಾನೇ, ಆ ಮಾತನ್ನ ನನಗೆ ಹೇಳ್ಕೊಳ್ತಿದ್ದೆ ಅಂದ್ರು. ನೋಡಿದ್ರ, ಕೋಪ ನಾವು ಭರಿಸ್ಕೊಳ್ಳೋದು, ಯಾರೋ ಭರಿಸೋದಲ್ಲ. ಹಾಗಾಗಿ ಅಜ್ಜ ಕೋಪ ಬರುವಂತ ವಿಷಯ ಮೊಮ್ಮಗ ಮಾಡಿದ್ರು ತನ್ನಂತಾನು ಸಮಾಧಾನ ಮಾಡ್ಕೊಳ್ತಾ ಇದ್ರು. ನಮ್ಗೆ ಮನಸ್ಸು ಕುದಿದಾಗ ಹಾಗೋ ಹೀಗೋ ಅದನ್ನ ಸಂತೈಸಿಕೊಳ್ಬೇಕು. ಕೆಲವೊಂದ್ಸಲ ಪ್ರೀತಿಯಿಂದ ಇನ್ ಕೆಲವೊಮ್ಮೆ ಬಿಗಿಯಾಗಿ ಶಿಕ್ಷೆ ಕೊಡ್ತಾ ತಿದ್ದುತ್ತಾ ನಾವು ಶಾಂತಿಯನ್ನ ಅರಸ್ಬೇಕು. ನಮ್ಮ ಬದುಕಲ್ಲಿ ಶಾಂತಿಗೆ ಸಕಲ ಪ್ರಯತ್ನಗಳನ್ನ ಮಾಡ್ತಾ ಇರಬೇಕು. ಅದರ ವಿಧಾನಗಳನ್ನ ನಾವೇ ಕಂಡ್ಕೊಳ್ಬೇಕು ಅಂತ ಹೇಳ್ತಾ ಇನ್ನೊಂದು ಕಗ್ಗದೊಟ್ಟಿಗೆ ಮತ್ತೆ ಸಿಗ್ತೀನಿ. ಧನ್ಯವಾದಗಳು.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರೆಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮನೆ ಹರು ಮನೆ ಮಹಲು ಕುಡಿಸಲು ಚಿಗ್ಗದು ದೊಡ್ಡದು ಸಾಮಾನ್ಯ ವಿಶೇಷ ಬಿಡದಿರಿ ಯಾರೆನ್ನು ಮರೆಯದಿರಿ ನಮ್ಮ ಜನಗಳತಿ ನಮ್ಮ ವಿಕಾಸ ನಮ್ಮ ಜನಗಳತಿ ನಮ್ಮ ವಿಕಾಸ.
3: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
4: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
5: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
4: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
5: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
6: ಗಂಗೋತ್ರಿ ಕಾಲೇಜ್ ಅಲ್ಲಿ ಸ್ಪೆಷಲ್ ಏನಿದೆ?
5: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ,

0: ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. ಜೆಡಬ್ಲ್ಯೂ, ನೀಟ್ ಮತ್ತು ಕೆಸಿಟಿ ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
1: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
0: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ ಎಐ ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
2: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
0: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಂಕೋಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
2: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್. ಅಬ್ಬಾ, ಏನ್ ಬಿಸ್ಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
3: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
2: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
3: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
2: ವಾವ್.
3: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 1,45,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
4: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
2: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
4: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
5: ಈಗ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಖ್ಯಾತ ಚಿಂತಕ, ನಾಟಕಕಾರ, ನಾಟಕ ಶಿಕ್ಷಣಕ್ಕೆ ಪಠ್ಯಕ್ರಮಗಳನ್ನು ನೀಡಿದ ಮೈಸೂರಿನ ಶ್ರೀ ನಾ ಶ್ರೀನಿವಾಸು ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸರವರು ಮನೋನಾಟಕ ವಿಚಾರದ ಬಗ್ಗೆ ಚಿಂತನ ಮಂಥನ ಕಾರ್ಯಕ್ರಮವನ್ನು ನೀಡಲಿದ್ದಾರೆ. ಇವರ ಜೊತೆಗೆ ಸಂವಾದದಲ್ಲಿ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀತಾ ಜನಾರ್ದನ್ ಜಿಎಲ್ರವರು ಭಾಗವಹಿಸಲಿದ್ದಾರೆ. ಈಗ ನಿಮ್ಮ ಮುಂದೆ ಮನೋನಾಟಕ ಚಿಂತನ ಮಂಥನ ಕಾರ್ಯಕ್ರಮ.
6: ಈ ಸೈಕೋಡ್ರಾಮಾ ಅನ್ನೋ ಒಂದು ಹೆಸರು ನಾನು ನನ್ನ ಲೈಫಲ್ಲಿ ಫಸ್ಟ್ ಟೈಮ್ ಕೇಳಿದ್ದು 1981. ಅಲ್ಲಿವರೆಗೂ ನನಗೆ ಡ್ರಾಮಾ ಗೊತ್ತಿತ್ತೇ ಹೊರತು ಸೈಕೋಡ್ರಾಮಾ ಅಂತ ಒಂದು ವಿಭಜನೆ ಇದೆ ಅನ್ನೋದೇನು ಗೊತ್ತಿರಲಿಲ್ಲ. ಅದಕ್ಕೊಂದು ಕಾರಣವೂ ಇತ್ತು. ನನಗೆ ಈ ಹೊಸ ಹುಡುಗರುಗಳಿಗೆ ಡೈರೆಕ್ಟ್ ಮಾಡಿ ಮಾಡಿ ಮಾಡಿ ನನಗೆ ಅಭ್ಯಾಸ ಇದ್ದಿತ್ತು. ಅಂದರೆ ರಂಗಭೂಮಿ ಬಗ್ಗೆನೇ ಗೊತ್ತಿರಲ್ಲ ಅಥವಾ ಇದೇನು ಅಂತ ಗೊತ್ತಿಲ್ಲದೇ ಇದ್ದವ್ರನ್ನೇ ನಾನು ಸಾಮಾನ್ಯವಾಗಿ ಆಯ್ಕೆ ಮಾಡ್ಕೊಂಡು 99% ಅದೇ ಜನಗಳನ್ನೇ ಬರ್ತಾ ಇದ್ದಿದ್ದು. ಆದರೆ ನಾನೊಂದು ಅಬ್ಸರ್ವ್ ಮಾಡ್ತಾ ಇದ್ದೆ, ಅವರ ಬಿಹೇವಿಯರ್ ಪ್ಯಾಟ್ರನ್ನು ಚೇಂಜ್ ಆಗ್ತಾ ಇದೆ. ಮೊದಲು ಅವರಿದ್ದಂಥ ಪಿಯರ್ ಗ್ರೂಪ್ ಸೆಲೆಕ್ಷನ್ನು, ಫ್ರೆಂಡ್ ಸೆಲೆಕ್ಷನ್ನು ಅಥವಾ ಅವ್ರು ಮಾತಾಡೋ ಸ್ಟೈಲು ಅಥವಾ ಯಾವ ಥರ ಮಾತಾಡಬೇಕು ಅನ್ನೋ ಪದಗಳ ಆಯ್ಕೆಗಳು ಫಸ್ಟ್ ಡೇ ಇದ್ದಿದ್ದಕ್ಕಿಂತ ಗ್ರ್ಯಾಜುಯಲಿ ಅದು ಬದಲಾವಣೆ ಆಗ್ತಾ ಇದ್ದಿದ್ದು ಅವ್ರ ಬಿಹೇವಿಯರ್ ಚೇಂಜಸ್ಗಳು ಕಾಣಿಸ್ತು.
7: ಅಂದರೆ ಗ್ರೂಪ್ ಆ್ಯಕ್ಷನಲ್ಲಿ
6: ಆಮೇಲೆ, ಯಾಕಂದರೆ ನಾಟಕ ಮುಗಿದ್ಮೇಲೆ ಅವ್ರು ಸಿಗೋರು, ಪ್ರಾಕ್ಟೀಸ್ ಮುಗಿದ್ಮೇಲೆ ಅವ್ರು ಸಿಗೋರು, ಯಾಕಂದ್ರೆ ಹೊಸಬ್ರಲ್ಲ,
7: ಇಂಟ್ರಾಕ್ಷನ್ಸ್ ಜಾಸ್ತಿ
6: ಆಗ್ತಾ ಇತ್ತು. ನನಗೊಂದು ಅನುಮಾನ ಶುರು ಆಗೋಯಿತು, ಏನಿದು ರಂಗಭೂಮಿನಲ್ಲಿ ಈ ಥರ ಇಷ್ಟು ಬದಲಾವಣೆ ಸಾಧ್ಯಕ್ಕೆ ಇಷ್ಟೊಂದು ಚೇಂಜಸ್ ಹೆಂಗೆ ಸಾಧ್ಯ, ಇದಿರಬೇಕಲ್ಲ ಇದಿರಬೇಕಲ್ಲ ಅಂತ ನನಗೆ
7: ಬಿಹೇವಿಯರ್ ಚೇಂಜಸ್
6: ಚೇಂಜಸ್ ಆಗ್ತಾ ಇದೆ ಅನ್ನೋದು ನನಗೆ ಕನ್ಫರ್ಮ್, ಒಂದಲ್ಲ ಎರಡಲ್ಲ ಕನ್ಫರ್ಮ್ ಆಗ್ತಾ ಬಂತು. ನನ್ನ ಫ್ರೆಂಡು ಡಾಕ್ಟರ್ ಎಸ್ ಚಂದ್ರಶೇಖರ್ ಅಂತ ಒಬ್ಬ ಇದ್ದ, ಅವನು ಅಲೋಪತಿಕ್ಕು ಆಯುರ್ವೇದಿಕ್ಕು ಎರಡನ್ನು ಮಾಡಿದವನು. ಅವನ ಹತ್ರ ನಾನು ಡಿಸ್ಕಷನ್ ಮಾಡ್ತಾ ಇದ್ದೆ, ಏ ನೋಡೋ ಈ ಥರ ನಮ್ಮ ಥಿಯೇಟ್ರಿಗೆ ಈ ರಂಗಭೂಮಿ ಅಥವಾ ನಾಟಕದವರು ಅಂದರೆ ತುಂಬ ಕೀಳಾಗಿ ನೋಡ್ತಾರೆ, ನಾವು ಈ ಮಾನಸಿಕವಾಗಿ ಚಿಕಿತ್ಸೆ ಮಾಡ್ತಕ್ಕಂಥ ಸಾಧ್ಯತೆ ರಂಗಭೂಮಿಗೆ ಇದೆ ಅಂತ ಗೊತ್ತಾದರೆ ಅಟ್ಲೀಸ್ಟ್ ನಮ್ಮ ಫೀಲ್ಡ್ಗೆ ಒಂದು ವ್ಯಾಲ್ಯೂ ಬರುತ್ತೆ, ನಮ್ಮನ್ನು ನೋಡೋ ಕಣ್ಣುಗಳು ಬದಲಾಗುತ್ತೆ ಅಂತ ಇತ್ತು. ಸರಿ, ಅವನ ಹತ್ರ ಅವನು ಇದೆಲ್ಲ ಸರಿ ಕಣೋ, ಹಾಗಾದರೆ ಒಂದು ಕೆಲಸ ಮಾಡೋಣ, ಡಾಕ್ಟರ್ HS ವೆಂಕಟೇಶ್ ಅಂತ ಒಬ್ರು ಇದ್ದಾರೆ ಸೌಮ್ಯ
8: ಭಾಳ ಆವಾಗಿನ ಕಾಲದ ಫೇಮಸ್ ಸೈಕೋಥೆರಪಿಸ್ಟು ಸೈಕ್ಯಾಟ್ರಿಸ್ಟ್. ಅವ್ರ ಹತ್ರ ಕುತ್ಕೊಂಡು ಈ ವಿಚಾರ ನಿಮ್ದು ಐಡಿಯಾನ ಹೇಳು ಅಂತ. ಸರಿ, ಹಂಗಾರೆ ಅವ್ರ ಜೊತೆ ಮಾತಾಡೋಣ ಅಂದೆ. ಹೇ, ಆ ಮನುಷ್ಯ ತುಂಬ ಬ್ಯುಸಿ, ಅಪಾಯಿಂಟ್ಮೆಂಟ್ ಸಿಗೋದೇ ಕಷ್ಟ, ನನಗವ್ರ ಪರಿಚಯ ಇದ್ದಾರೆ, ಅವ್ರಿಗೊಂದು ವಿಚಾರಿಸ್ತೀನಿ ಅಂತ ಅಂದ. ಸರಿ, ರೆಗ್ಯುಲೇಟೆಡ್ ಮಾರ್ಕೆಟ್ ಮೈಸೂರಲ್ಲಿ ಅವ್ರ ಹತ್ರ ಅವ್ರದ್ದು ಸೌಮ್ಯ ಹೆಲ್ತ್ ಕ್ಲಿನಿಕ್ ಕೇರ್ ಅಂತ ಇತ್ತು. ಸರಿ, 10 ನಿಮಿಷ ಅಪಾಯಿಂಟ್ಮೆಂಟ್ ಕೊಟ್ಟಿದ್ದಾರೆ ಕಣ. ಹತ್ತರಿಂದ ಹತ್ತು ನಿಮಿಷದಲ್ಲಿ ಮುಗಿಬೇಕು, ಐ ಆಮ್ ಟೂ ಬ್ಯುಸಿ ಅಂತ ಅಂದರು. ಸರಿ, ಹೋದೆ. ಹೋಗಿ ಹೋದ ತಕ್ಷಣ ನಾನು ಒಂದೇ ಮಾತು ಹೇಳಿದೆ, 5 ನಿಮಿಷದಲ್ಲಿ ನನ್ನ ಮಾತು ಬೋರ್ ಆದರೆ, ಬಕವಾಸ್ ಅನಿಸಿದ್ರೆ, ಹುಚ್ಚಾಟ ಅನಿಸಿದ್ರೆ, ಯು ಆರ್ ಫ್ರೀ ಟು ಟೆಲ್ ಮೀ ಗೆಟ್ ಔಟ್.
7: 5 ನಿಮಿಷಕ್ಕೆ ಹೇಳಿಬಿಡಿ, 10 ನಿಮಿಷ ವೇಸ್ಟ್ ಮಾಡೋದು
8: ಬೇಡ ಅಂತಂದೆ. ಅದಾದಮೇಲೆ ನಾನು ಕಾನ್ಸೆಪ್ಟ್ ನನ್ನ ಅನುಭವನ ಎಕ್ಸ್ಪ್ಲೈನ್ ಮಾಡ್ತಾ ಬಂದೆ. ಹೀಗಿದೆ, ಹೀಗಾಯಿತು, ಈ ಥರ ಅಬ್ಸರ್ವ್ ಮಾಡಿದೆ, ಮತ್ತೊಂದು ಮಾಡಿದೆ ಅಂತ. ಕಡೆಗೆ ನನ್ನ ಅವರ ಡಿಸ್ಕಷನ್ ನಡೆದಿದ್ದು 1.5 ಗಂಟೆ ಕಾಲ.
7: 10 ನಿಮಿಷದ
8: ಅಪಾಯಿಂಟ್ಮೆಂಟ್ ಹೋಗಿ ಅದು ಎನ್ಹಾನ್ಸ್ ಆಯಿತು. ಅದಾದಮೇಲೆ ಏನಾಯಿತು, ಅವ್ರು ಇಲ್ಲ ನಮ್ಮ ಮನೆಗೆ ಬನ್ನಿ ನಾವು ಮಾತಾಡೋಣ ಅಂತಂದ್ರು. ಅಷ್ಟೊತ್ತಿಗೆ ಏನು ಮಾಡಿದೆ, ನಾನು ಅವ್ರ ಮನೆಗೆ ಹೋದಾಗ ಒಂದು ಮಾತು ಹೇಳಿದ್ರು, ಶ್ರೀನಿವಾಸ್ ನೀನು ಹೇಳ್ತಾ ಇರೋದೆಲ್ಲ ಸರಿ, ಆದರೆ ಇದು ಅಮೇರಿಕಾದ ಆಲೋಚನೆಗೆ ಅಥವಾ ಅಲ್ಲಿಯ ಲೈಫ್ ಸ್ಟೈಲ್ಗೆ ಸರಿ, ಇಂಡಿಯಾಕಲ್ಲ ಅಂತ. ನಾನು ಹೇಳಿದೆ, ಇಂಡಿಯಾ ಅಮೇರಿಕಾ ಆಗೋದು 8 ನಿಮಿಷ. ಇವತ್ತು ಬದಲಾವಣೆ ಆಗ್ತಾರೆ, 81 ನಾವು ನೋಡ್ತಾ ಇದ್ದಿದ್ದು ಭಾಳ ಬೇಗ ಬದಲಾವಣೆ ಆಗೋಗ್ತಾ ಇದೆ. ಅಮೇರಿಕನ್ ಸ್ಟೈಲಲ್ಲೇ ಇದ್ದಾರೆ ಎಲ್ಲರಿಗೆ, ಅದು ಗೊತ್ತಾಗ್ತಾ ಇಲ್ಲ ಅಷ್ಟೇ ಅಂತ ಹೇಳಿದಾಗ ಅವರೇನು ಮಾಡಿದ್ರು, ನನಗೆ ಡಾಕ್ಟರ್ ಜೆ ಎಲ್ ಮರು ಅನ್ನೋದು ಸೈಕೋ ಡ್ರಾಮಾ ಅನ್ನೋ ಪುಸ್ತಕನ ನನಗೆ ಕೊಟ್ಟರು.
7: ಚಂದ್ರಶೇಖರ್ ಕೊಟ್ಟಿದ್ದಾಗ
8: ಅಲ್ಲಲ್ಲ, HS ವೆಂಕಟೇಶ್
7: ಅವರು, ಡಾಕ್ಟರ್
8: HS ವೆಂಕಟೇಶ್ ನನಗೆ ಕೊಟ್ಟರು. ಅದು ಹೆಚ್ಚು ಕಮ್ಮಿ 1050 ಪೇಜಿಂದು ಒಂದು ಪುಸ್ತಕ ಸೈಕೋ ಡ್ರಾಮಾ ಅವ್ರು ಕೊಟ್ಟರು. ನಾನು ಸ್ಟ್ಯಾನ್ಸ್ಲಾವ್ಸ್ಕಿ ಇದು ದ ಮೆಥಡ್ ಆಫ್ ಆ್ಯಕ್ಟಿಂಗ್ ಅವರು ಕೊಟ್ಟೆ. ಅದೊಂಥರ ಒಂದು ಗ್ರೇಟ್ ಎಕ್ಸ್ಚೇಂಜ್ ಆಯಿತು.
7: ಥೆರಪಿಸ್ಟ್ಗೆ
8: ಸ್ಟ್ಯಾನ್ಸ್ಲಾವ್ಸ್ಕಿನ ಕೊಟ್ಟೆ, ಅವರು ನನಗೆ ಡಾಕ್ಟರ್ ಜೆ ಎಲ್ ಮರನ ಕೊಟ್ಟರು. ಅವ್ರು ಅಷ್ಟೊತ್ತಿಗೆ ನಾವೇನು ಯೋಚನೆ ಮಾಡಿದ್ವಿ, ಒಂದು ಅಂಡರ್ಸ್ಟ್ಯಾಂಡಿಂಗ್ ಬಂದ್ವಿ. ಹಿ ವಾಸ್ ಕನ್ವಿನ್ಸ್ಡ್. ಆಗ ನಾನು ಹೇಳಿದೆ, ಈ ಸೈಕೋ ಡ್ರಾಮಾ ಅಂತ ಏನಾದ್ರು ನಾವು ಕರೆದ್ಬಿಟ್ರೆ ಮೊದಲೇ ನಮ್ಮನ್ನ ಹುಚ್ಚರು ಅಂತ ಕರೀತಾರೆ.
7: ಇನ್ನು
8: ಇದನ್ನು ಹಾಕೊಂಬಿಟ್ರೆ ನಮ್ಮ ಹತ್ರ ಜನ ಬರೋದೇ ನಿಲ್ಲಿಸ್ಬಿಡ್ತಾರೆ. ನಾವು ಚಿಕಿತ್ಸಾ ರಂಗಭೂಮಿ ಅಂತ ಯಾಕೆ ಒಂದು ಸ್ಟಡಿ ಸರ್ಕಲ್ ಮಾಡಬಾರ್ದು ಅಂತ ಯೋಚನೆ ಮಾಡಿದ್ವಿ. ಥೆರಪಿಟಿಕ್ ಥಿಯೇಟ್ರ್ ಅಂತ ನಾವು ಯಾಕೆ ಯೋಚನೆ ಮಾಡಬಾರ್ದು ಅಂದ್ಬಿಟ್ಟು ಒಂದು ಮಾನಸಿ ಅಂತ ಒಂದು ಸ್ಟಡಿ ಸರ್ಕಲ್ ಮಾಡಿದ್ವಿ. ಆ ಸ್ಟಡಿ ಸರ್ಕಲಲ್ಲಿ ನಾವು ತುಂಬ ಆಲೋಚನೆ ಮಾಡ್ತಾ ಇದ್ವಿ. ಅಂದರೆ ವೆಂಕಟೇಶ್ ಮೆಂಬರ್ ಆಗಿದ್ದರು, ಚಂದ್ರಶೇಖರ್
7: ಸಮಯ ಕೊಡ್ತಾ ಇದ್ರು.
8: ಯಾವ ನಾವು ಇರೋ ಜಾಗಕ್ಕೆ ಬರ್ತೀವಿ, ಆಮೇಲೆ ನಾನು ಹೋಗಲಿಲ್ಲ, ನಾವು ಇರೋ ಜಾಗಕ್ಕೆ ಬರ್ತಾ ಇದ್ರು. ದಟ್ ವಾಸ್ ದಿ ಹ್ಯಾಪನಿಂಗ್ಸ್ ನಡೆದಿದ್ವಿ. ನನಗೆ ಅದರ ಸೈಕೋ ಡ್ರಾಮಾದ ಓದಿದ ಮೇಲೆ ನಾನು ನಡೆಸ್ತಾ ಇದ್ದಂಥ ಅನುಭವಗಳ ಆಧಾರದ ಮೇಲೆ ನಾನು ನಿಮ್ಯಾನ್ಸ್ಗೂ ಹೋದೆ. ನಿಮ್ಯಾನ್ಸಲ್ಲಿ ಏನು ನಡೆಯುತ್ತೆ, ಅಲ್ಲಿ ಸೈಕೋ ಡ್ರಾಮಾ ಹಾಲ್ ಇದೆ, ಬಟ್ ನೋಬಡಿ ಈಸ್ ಪ್ರಾಕ್ಟೀಸಿಂಗ್,
7: ಉಪಯೋಗಿಸ್ತಾ ಇಲ್ಲ
8: ಸೈಕೋ ಡ್ರಾಮಾದ ಹಾಲ್ ಇದೆ, ಹಾಲ್ ಇದೆ. ಪ್ರಾಕ್ಟೀಸ್ ಮಾಡಬೇಕಾದ್ರೆ ಅವನು ಒಂದು ಥಿಯೇಟ್ರ್ ಪ್ರಾಕ್ಟೀಷನರ್ ಆಗಿರಬೇಕು, ಸೈಕಲಾಜಿಕಲಿ ಅಂಡರ್ಸ್ಟ್ಯಾಂಡಿಂಗ್ ಇರಬೇಕು. ಹಾಗಿದ್ದರೆ ಮಾತ್ರ ಅವನಿಗೆ ಅದು ದಕ್ಕುತ್ತೆ. ಬರೀ ನಾಟಕದವನಿಗೆ ದಕ್ಕಲ್ಲ, ಅಥವಾ ಸೈಕಲಾಜಿಕಲ್ ಆ್ಯಟಿಟ್ಯೂಡ್ ಇರೋವನಿಗೆ, ಅದ್ರ ಬಗ್ಗೆ ಅಧ್ಯಯನ ಮಾಡಿದಂಗೆ
7: ಸೈಂಟಿಸ್ಟ್ ಅಂತ ಅಂದ್ಕೊಂಡಿರೋ
8: ಅಲ್ಲಿರ್ತಾರೆ. ಸೊ ಇದರಲ್ಲಿ ನಾನು ಫಸ್ಟ್ ಏನು ಮಾಡಿದೆ, ನಾವು ಒಂದು ಸ್ಟಡಿ ಸರ್ಕಲ್ ಅಂತ ಮಾಡೋಣ, ಕಾನ್ಶಿಯಸ್ ಸ್ಟೆಪ್. ಸೊ ಅದಾದ ನಂತರ ನಾನು ಮಾಡ್ತಾ ಇದ್ದ ಪ್ರತಿಯೊಂದು ಪ್ರಯೋಗಗಳಲ್ಲೂ ಈ ಅಬ್ಸರ್ವೇಷನ್ಸ್ ನಾನು ಮಾಡ್ತಾನೆ ಹೋದೆ, ನನ್ನ ಇದು ಗಟ್ಟಿ ಆಗ್ತಾನೆ ಬಂತು. ನಾನು ಸೈಕೋ ಡ್ರಾಮಾದ್ದು ಡಾಕ್ಟರ್ ಜೆ ಎಲ್ ಮರ ಅನ್ನೋದು ಓದಿದ ಮೇಲೆ ನನಗೆ ನಾವು ಮಾಡ್ತಾ ಇರೋ ಹೆಜ್ಜೆ ಕರೆಕ್ಟ್ ಇದೆ, ನಾವು ಹೋಗ್ತಾ ಇರೋದು. ಆದರೆ ಐ ಕಾಂಟ್ ಶೇರ್ ವಿತ್ ಅದರ್ಸ್, ಥಿಯೇಟ್ರ್ನವ್ರಿಗೆ ಅದು ಬೇಡ, ಸೈಕಾಲಜಿಸ್ಟ್ಗಳು ಫ್ರಾಯ್ಡಿಂದ ದಾಟೇ ಇಲ್ಲ, ಸೈಕೋ ಡ್ರಾಮಾಗಳಿದೆ ಅದರ ಬಗ್ಗೆ ಯಾರಿಗೂ ಗಮನ ಇಲ್ಲ. ಸೊ ಈ ಥರ ಪರಿಸ್ಥಿತಿ ನಡೀತಾ ಇತ್ತು. ಬಟ್ ಐ ಸ್ಟಾರ್ಟೆಡ್ ಕಂಟಿನ್ಯೂಯಿಂಗ್ ದಿ ಕ್ವೆಸ್ಟ್. ಅದರ ಪ್ರಕಾರ ನಾನು ಅವಾಗ ಹೆಚ್ಚೆಚ್ಚು ಓದ್ತಾ ಇದ್ದಾಗ ಹೊರಗಡೆ ವಿದೇಶಗಳಲ್ಲಿ ಅಮೇರಿಕನ್ ಕಂಟ್ರೀಸ್, ಯುರೋಪಿಯನ್ ಕಂಟ್ರೀಸು, ರುಮೇನಿಯಾ ಅಂಥ ಜಾಗಗಳಲ್ಲಿ, ಇಥಿಯೋಪಿಯಾ ಅಂಥ ಜಾಗಗಳಲ್ಲಿ, ಚಿಕ್ಕ ಚಿಕ್ಕ ಕಂಟ್ರಿಗಳು ಕೂಡ ಸೈಕೋ ಡ್ರಾಮಾನ ತುಂಬ ಮೆಟಿಕ್ಯುಲಸ್ ಪ್ರಾಕ್ಟೀಸ್ ನಡೆಸ್ತಾ ಇದೆ. ಇವತ್ತಿಗೂ ನೀವು ಸೈಕೋ ಡ್ರಾಮಾ ಅಂತ ಸುಮ್ಮನೆ ಗೂಗಲಲ್ಲಿ ಪ್ರೆಸ್ ಮಾಡಿದ್ರೆ ಎಮ್ ಡಿಸ್ಗಳು, ಸೈಕಾಲಜಿಸ್ಟ್ಗಳು, ಬಿಹೇವಿಯರ್ ಥೆರಪಿಸ್ಟ್ಗಳು ಎಲ್ಲರೂ ಇದ್ರ ಬಗ್ಗೆ ಯೋಚನೆ ಮಾಡ್ತಾ ಇದ್ದಾರೆ. ಅನ್ಫಾರ್ಚುನೇಟ್ಲಿ ಇಂಡಿಯಾದಲ್ಲಿ ಇದು ನಡೀಲಿಲ್ಲ. ಡಾಕ್ಟರ್ ಜಬ್ಬಾರ್ ಪಟೇಲ್ ಅಂತ ಒಬ್ಬರಿದ್ರು ಥಿಯೇಟ್ರು ಪ್ರಾಕ್ಟೀಷನರ್, ನೀವು ಕೇಳಿರ್ಬೋದಾರ ಭಾಳ ಹಿಂದೆ. ನನಗೆ ಬಿ ವಿ ಕಾರಂತಗೂ ನನಗೂ ಒಂದು ಕ್ಲಾಶ್ ಆಯಿತು ಈ ವಿಚಾರ. ಅಷ್ಟೊತ್ತಿಗೆ ನಾನು ಸ್ಟಡಿ ಸರ್ಕಲ್ ಮಾಡಿದ್ದೆ, ಅದು ವಿಚಾರ ಎಲ್ಲ ಕಡೆನೂ ತಿಳಿಯಿತ್ತು. ಎಲ್ಲ ಬಿ ವಿ ಕಾರಂತ ನನಗೆ ಕೇಳಿದ್ರು, ನೀನು ಯಾಕೆ ಥೆರಪೆಟಿಕ್ ವ್ಯಾಲ್ಯೂ ಇನ್ ಥಿಯೇಟ್ರ್ ಅಂತ ಮಾಡ್ತಾ ಇದೆಯಾ, ಅದು ನಮ್ಮ ಕ್ಷೇತ್ರ ಅಲ್ಲ ಅಂತ ಅಂದಾಗ ನಾನು ನೇರ ಉತ್ತರ ಕೊಟ್ಟೆ, ನಿಮ್ಮ ಥಿಯೇಟ್ರು ನಿಮ್ಮದು, ನನ್ನ ಥಿಯೇಟ್ರು ನಂದು. ಹೌದಾ, ಈ ನಿಮ್ಮ ಯಾತಕ್ಕೆ ಈ ಥಿಯೇಟ್ರ್ ಮಾಡ್ತಾ ಇದ್ರಿ ಅಂತ ನಾನು ಹಿಂಗೆ ಕೇಳಿಲ್ವೋ, ನಿಮಗೂ ಆ ಹಕ್ಕು ನನಗೆ ಕೇಳೋಕ್ಕಾಗಲ್ಲ. ಯಾವುದಕ್ಕೆ ಮಾರ್ಕೆಟ್ ಇರುತ್ತೋ ಅದು ಉಳಿಯುತ್ತೆ, ಯಾವುದು ಬೇಡಿಕೆ ಇರಲ್ಲ ಅದು ಹೋಗುತ್ತೆ. ಇದು ನೇರವಾಗಿ ನನಗೂ ಅವ್ರಿಗೂ ನಡೆದಂತ ಅಂದರೆ ಜಬ್ಬಾರ್ ಪಟೇಲ್ ಅವರು ಇದನ್ನು ಪ್ರಾಕ್ಟೀಸ್ ಮಾಡ್ತಾಯಿದ್ರು ಅನ್ನೋ ಮಾಹಿತಿ ಬಿ ವಿ ಕಾರಂತಿಂದ ಬಂದಿತ್ತು ಅಂದ್ರು. ಜಬ್ಬಾರ್ ಪಟೇಲ್ನ ಸಂಪರ್ಕದಲ್ಲಿದ್ದಂಥವ್ರು ಇವ್ರು ಯಾಕೆ ಪ್ರಾಕ್ಟೀಸ್ ಮಾಡಲಿಲ್ಲ ನನಗೆ ಗೊತ್ತಿಲ್ಲ. ಸೊ ಆಗೇನಾಯಿತು, ನಾನು ಎಕ್ಸ್ಟೆನ್ಸಿವ್ ಆಗಿ ಸೈಕಲಾಜಿಕಲ್ ಅಂಶಗಳನ್ನ ಇನ್ನೂ ಹೆಚ್ಚು ಆಳವಾಗಿ ಓದಕ್ಕೆ ಶುರು ಮಾಡಿದೆ. ಆಗ ನನಗೆ ಕಂಡು ಬಂದಿದ್ದು ಎರಡು ಅಂಶಗಳು. ಈ ಈಟಿಮಾಲಜಿ ಆಫ್ ಆಪರೇಷನ್ ಥಿಯೇಟರ್ ಅನ್ನೋದು ಯಾಕೆ ಬಂತು, ಯಾಕಂದರೆ ನಮ್ಮಲ್ಲಿ ಆಪರೇಷನ್ ಥಿಯೇಟರ್ ಅಂತ ಕರೀತಾರೆ. ರಂಗಭೂಮಿಗೆ ಹೋಗ್ತಾರೋ ಬಿಡ್ತಾರೋ ಅದ್ರ ಸಂಪರ್ಕ ಇದೆಯೋ ಇಲ್ವೋ, ಆಪರೇಷನ್ ಥಿಯೇಟ್ರು ಮೈನರ್ ಓಟಿ ಮೇಜರ್ ಓಟಿ ಅನ್ನೋದು ಮಾತ್ರ ಜಗತ್ತಿನ ಎಲ್ಲರಿಗೂ ಗೊತ್ತಿದೆಯಲ್ಲ ಇಂಡಿಯಾದವ್ರಿಗೆ,
7: ಪ್ರತಿಯೊಬ್ಬರು ಬಳಸ್ತಾರೆ.
8: ಆಪರೇಷನ್ ಹಾಲ್ ಅಂತ ಇಟ್ಕೋಬೋದಾಗಿತ್ತಲ್ಲ ಅವರು, ಆಪರೇಷನ್ ಲ್ಯಾಬ್ ಅಂತ ಇಟ್ಕೋಬೋದಾಗಿತ್ತಲ್ಲ, ಆಪರೇಷನ್ ರೂಮ್ ಅಂತ ಇಟ್ಕೋಬೋದಾಗಿತ್ತಲ್ಲ. ವೈ ದೇ ಆಡೆಡ್ ದಿ ವರ್ಡ್ ಥಿಯೇಟರ್?
7: ಅದು ನೀವು ಬಂದ ಪ್ರಶ್ನೆ. ಅದು
8: ನೀವು ನಮ್ಮನ್ನ ಭಾಳ ದೂರಕ್ಕಿಟ್ಟಿರೋಂಥ ಜನ, ನಾವೇನೂ ಇಲ್ಲದೇ ಇರೋಂಥ ಜನ, ನಮ್ಮ ಕ್ಷೇತ್ರದ ಮೇಜರ್ ಹೆಸರು ನಿಮ್ಮದಕ್ಕೆ ಯಾಕೆ ಆ್ಯಡ್ ಆಗಿದೆ ಅಂತ ನೇರವಾಗಿ ಒಂದು ಪ್ರಶ್ನೆ ಕೇಳಿದೆ. ಅದ್ರ ಬಗ್ಗೆ ನಾನು ಸರ್ಚ್
7: ಮಾಡಿದ್ದೆ.
8: ಆ ಇವನ್ ಎಮ್ ಡಿ ಡೆಂಟಲ್ ಎಮ್ ಡಿ ಅವ್ ಇವಾಸ್ ಶಾಕ್ಡ್ ಸರ್, ನಾವು ಇದ್ರ ಬಗ್ಗೆ ಯೋಚನೆ ಮಾಡಿಲ್ವಲ್ಲ. ಸರಿ, ಅವಾಗ ಏನಾಯ್ತು, ನಾನು ಅವಾಗ ತೋರಿಸ್ಕೊಟ್ಟೆ ಹಿಂದೆ ಓಲ್ಡ್ ರೋಮಲ್ಲಿ ಇಬ್ಬರಿಗೆ ಟ್ಯಾಕ್ಸ್ ಫ್ರೀ ಇತ್ತು, ಒಂದು ಡಾಕ್ಟರ್ಸ್ಗೆ ಇನ್ನೊಂದು ಆ್ಯಕ್ಟರ್ಸ್ಗೆ. ಡಾಕ್ಟರ್ ಹೀಲ್ಸ್ ದಿ ಸೊಮ್ಯಾಟ್ ಆರ್ ಬಾಡಿ, ದೇಹವನ್ನು ಸಮಾಧಾನ ಮಾಡ್ತಾರೆ, ಶಮನ ಮಾಡ್ತಾರೆ. ಬಟ್ ವೈ ಆ್ಯಕ್ಟರ್? ಆ್ಯಕ್ಟರ್ ಹೀಲ್ಸ್ ದಿ ಮೈಂಡ್ ಅಂತ ಬಂತು.
7: ಬಾಡಿ ಆ್ಯಂಡ್ ಮೈಂಡ್ ಇಬ್ಬರಿಗೂ ಡಾಕ್ಟರ್ ಆಯಿತು.
8: ಸೊ ಇದೇ ಸ್ಥಿತಿಯಲ್ಲಿ ಆಗೇನಾಗ್ತಾ ಇತ್ತು, ಈಗ ಇಂಡಿಯನ್ ಸುಶ್ರುತ ಚರಕ ಮಾಡೋ ಆಪರೇಷನ್ ಟೈಮಲ್ಲೂ ಹಾಗೆ, ಅದರ ಫೋಟೋಗ್ರಾಫ್ಸು ಮತ್ತೊಂದು ಎಲ್ಲವೂ ಇದೆ. ವೆಸ್ಟರ್ನಲ್ಲೂ ನಡೀತಾ ಇದ್ದಿದ್ದು ಹಾಗೆ. ಯಾವುದು ಅವನು ಹಿಪೋಕ್ರೆಟಿಸ್ ಯಾವಾಗ ಸರ್ಜರಿ ಇದನ್ನು ಕಂಡುಕೊಂಡ ಇದಾಗ ಆಗೇನಾಗ್ತಾ ಇತ್ತು, ಸರ್ಜರಿ ಈಗ ಉದಾಹರಣೆಗೆ ಜನಾರ್ದನ್ ಅವ್ರದ್ದು ಆಪರೇಷನ್ ಮಾಡಬೇಕು, ಲೋಕಲ್ ಅನಸ್ಥೇಶಿಯಾ ಕೊಡ್ತಾರೆ ಅಂತಲೇ ಇಟ್ಕೊಳ್ಳೋಣ. ಜನಾರ್ದನ್ಗೆ ಗೊತ್ತಾಗಲ್ಲ ದೇಹದ ಯಾವ ಭಾಗವನ್ನು ಅವನು ಆಪ್ರೇಟ್ ಮಾಡ್ತಾ ಇದ್ದಾರೆ ಅಂತ ಗೊತ್ತಾಗಲ್ಲ. ಓಕೆ, ಆದರೆ ಜನಾರ್ದನ್ನ ನೆಂಟರು ಇಷ್ಟರು ಬೇಕಾದವರು ಇನ್ನು ಅವ್ರು ಡಿಮ್ಯಾಂಡ್ ಮಾಡೋರು, ನಮ್ಮ ಕಣ್ಣೆದುರಿಗೆ ನಡೀಬೇಕು,
7: ಏನು ಮಾಡ್ತೀರಿ ಅಂತ.
8: ಇವತ್ತು ಅಮೇರಿಕಾದಲ್ಲಿ ಆಪರೇಷನ್ ಆಗಲಿ ಒಂದು ಮೆಡಿಸಿನ್ ಕೊಡಬೇಕಾದ್ರೆ ಅವ್ನು ಡಾಕ್ಟರ್ ನಡೆಗೋಗ್ತಾನೆ, ಇಂಡಿವಿಜುವಲ್ ರೈಟ್. ಒಂದು ಸಣ್ಣ ವ್ಯತ್ಯಾಸ ಆದರೂ ಈ ಶುಡ್ ಎಕ್ಸ್ಪ್ಲೈನ್. ಆವತ್ತಿನ ಕಲ್ಪನೆಯಲ್ಲಿ ಹೆಚ್ಚು ಕಮ್ಮಿ ಒಂದು 200 300 400

0: 500 ಜನ ಸೇರ್ಬಿಡೋದು. ಅವ್ರು ಎಲ್ರಿಗೂ ಕಾಣಿಸ್ಬೇಕು
1: ಆಪರೇಷನ್ ಮಾಡೋದು.
0: ಯಾಕಂದ್ರೆ ಜನಾರ್ದನ್ ನಮ್ಮ ಚಿಕ್ಕಪ್ಪನ ಮಗ, ಜನಾರ್ದನ್ ನನ್ನ ಫ್ರೆಂಡು, ಜನಾರ್ದನ್ ಅವರ ದೇಹಕ್ಕೆ ನೀನು ಚಾಕೊಂಡು ಆಗ್ತಾ ಇರಬೇಕಾದ್ರೆ ನಾವು ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳೋಕ್ಕಾಗತ್ತಾ? ಸೊ ಆವಾಗ ಬಿಗ್ ಗ್ಯಾಲರೀಸ್ಗಳು ನಿರ್ಮಾಣ ಆಯಿತು. ದಟ್ ಈಸ್ ವೈ ಆಗ ಯೋಚನೆ ಮಾಡಿ ಡಾಕ್ಟರ್ನ ಮೈಂಡ್ ಸೆಟ್ ಹೇಗಿರ್ತದೆ, ಗುಟ್ಟಾಗಿ ಚಾಕು ಹಾಕುವಂಗು ಸಾರ್ವಜನಿಕವಾಗಿ ಚಾಕುವನ್ನು ಹಾಕುವಂಗು ಅವನ ಮಾನಸಿಕ ಸ್ಥಿಮಿತ್ವ, ಎಂಡ್ಯೂರೆನ್ಸು, ದ ಬ್ಯಾಲೆನ್ಸ್ ಆಫ್ ಮೈಂಡು, ಅಪ್ರೋಚಸ್ ಹೇಗಿರ್ತದೆ? ಸೊ ಇವೆಲ್ಲ ವಿಚಾರಗಳನ್ನ ಯೋಚನೆ ಮಾಡ್ತಾ ಇದ್ದಾಗ ಮರನೋ ಏನು ಕಲ್ಪನೆ ಮಾಡಿಕೊಂಡಿದ್ರು, ಅವನ್ನ ಸೈಕೋಡ್ರಾಮಾದ ಪಿತಾಮಹ ಅಂತಲೇ ಕರೀತಾರೆ. ಮರನವರು ಅಪ್ ಟು ಅವರ ಹೆಂಡತಿ ಕೂಡ 1980s ಜರಾಕ ಮರನ ಅನ್ನೋರು ಈ ವರ್ಕ್ಶಾಪ್ ಮಾಡ್ತಾಯಿದ್ರು. ಬ್ಲ್ಯಾಂಟನ್ ಅನ್ನೋ MD ಮಾಡ್ತಾ ಹೋದ್ರು, ಎಲ್ಲರೂ ಮಾಡ್ತಾ ಹೋದ್ರು. ಸೊ ಈ ಹಿನ್ನೆಲೆಯಲ್ಲಿ ನಮ್ಮ ಇಂಡಿಯಾದಲ್ಲಿ ಸ್ಪಷ್ಟವಾಗಿ ನಮ್ಮ ರಂಗಭೂಮಿಯವರಿಗೆ ಆಗಲಿ ಸಾರ್ವಜನಿಕರಿಗೆ ಆಗಲಿ ಮನೋನಾಟಕ ಅಂತ ಒಂದಿದೆ, ಅದರ ತತ್ವಗಳು ಬೇಕಿದೆ, ಅದರ ಅನಿವಾರ್ಯತೆ ಇದೆ ಅನ್ನೋದಕ್ಕೆ ನಾವು ಈ ಒಂದು ಸರಣಿಯನ್ನು ಆರಂಭಿಸ್ತಾ ಇದ್ದೀವಿ.
1: ಓಕೆ, ಹಾಗಿದ್ರೆ ಇವತ್ತಿಗೆ ಇಷ್ಟು ಚರ್ಚೆನ ನಿಲ್ಲಿಸೋಣ ಅಂತ ಅನ್ನಿಸ್ತದೆ ನನಗೆ. ಮುಂದಿನ ಎಪಿಸೋಡ್ನಲ್ಲಿ ಉಳಿದ ವಿಚಾರಗಳನ್ನು ತಗೊಳ್ಳೋಣ ಹಾಗಾದ್ರೆ.
0: ಓಕೆ,
1: ಆಗ್ಬೋದಲ್ಲ ಹಾಗಾದ್ರೆ.
0: ಓಕೆ
1: ಓಕೆ, ನಮಸ್ಕಾರ ನಮಸ್ಕಾರ.
2: ಮನೋನಾಟಕ ಕುರಿತಾದ ಚಿಂತನ ಮಂಥನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ ಶ್ರೀ ನಾ ಶ್ರೀನಿವಾಸ್ ಹಾಗೂ ಎಲ್ಲರ ಪ್ರೀತಿಯ ಪಾಪು ಶ್ರೀನಿವಾಸು ಇವರಿಗೂ ಹಾಗೂ ಇವರ ಜೊತೆಗೆ ಸಂವಾದದಲ್ಲಿ ಭಾಗಿಯಾದ ರೇಡಿಯೋ ಶಿವಮೊಗ್ಗದ ನಿಲಯದ ನಿರ್ದೇಶಕರಾದ ಶ್ರೀ ಜನಾರ್ದನ್ GL ರವರಿಗೂ ತುಂಬು ಹೃದಯದ ಧನ್ಯವಾದಗಳು. ಈಗ ಮುಂದಿನ ಕಾರ್ಯಕ್ರಮಗಳು ಪ್ರಸಾರವಾಗಲಿವೆ.
3: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
4: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
5: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
3: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
6: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದು ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
3: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
7: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು RJ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿಯೇ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
8: ನೋಡಲ್ಲೇ, ಲೈಟ್ಗಳು ಆಫ್ ಮಾಡಿಲ್ಲ.
9: ಅಯ್ಯೋ ಬಿಡಜ, ಪವರ್ ಬಿಲ್ ನಾನ್ ತಾನೇ ಕಟ್ಟೋದು.
8: ಹಾಗಲ್ಲೋ, ದುಡ್ಡಿನ ಪ್ರಶ್ನೆ ಅಲ್ಲ ಅದು, ಪವರ್ ವೇಸ್ಟ್ ಯಾಕೆ ಮಾಡ್ತೀಯೋ? ಇದರಿಂದ ಜಗತ್ತಿಗೆ ಎಷ್ಟು ಸಮಸ್ಯೆ ಆಗ್ತಿದೆ ಅಂತ ನಿಂಗೆ ಗೊತ್ತಿಲ್ವೇನೋ?
9: ಹೌದೌದು, ನಾನು ಒಬ್ಬ ಲೈಟ್ ಆಫ್ ಮಾಡೋದ್ರಿಂದ ಜಗತ್ತಿನ ಪವರ್ ಸಮಸ್ಯೆ ಎಲ್ಲ ಬಗೆಹರುತ್ತೆ ಅಲ್ವಾ?
8: ಏ ನೋಡಪ್ಪ, ಹೀಗ ಅನ್ಕೋಬಾರ್ದು. ಎಲ್ರೂ ತಿಳ್ಕೊಂಡು ಪವರ್ ಯೂಸೇಜ್ ಕಡಿಮೆ ಮಾಡಿದ್ರೆ ಜಗತ್ತು ಪರಿಸರ ಎಷ್ಟು ಸುಂದರವಾಗುತ್ತೆ ಯೋಚಿಸು.
9: ಓ ಹೌದಲ್ವಾ ಅಜ, ಇದ್ರ ಬಗ್ಗೆ ನಾನು ಯೋಚನೆ ಕೂಡ ಮಾಡಿರ್ಲಿಲ್ಲ. ಹೌದು, ಇನ್ಮೇಲೆ ಪವರ್ ಉಳಿಸಿ ಎಲ್ಲರಿಗೂ ಮಾದರಿ ಆಗ್ತೀನಿ.
10: ಹವಾಮಾನ ಬದಲಾವಣೆಯ ಪ್ರತಿಕೂಲ ಪರಿಣಾಮವನ್ನು ತಗ್ಗಿಸುವ ನಿಟ್ಟಿನಲ್ಲಿ ವೈಯಕ್ತಿಕ ಸಹಭಾಗಿತ್ವದೊಂದಿಗೆ ಭಾರತ ಸರ್ಕಾರದ ಮಿಷನ್ ಲೈಫ್ನ 7 ವಿಷಯಗಳನ್ನು ಆಧರಿಸಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿ, ಪ್ರಾದೇಶಿಕ ಕಚೇರಿ ಶಿವಮೊಗ್ಗ ಹಾಗೂ ರೇಡಿಯೋ ಶಿವಮೊಗ್ಗ ಈ ಸಂದೇಶವನ್ನ ನೀಡುತ್ತಿದೆ.
11: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ PU ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸಿಕೊಳ್ಳೋಕೆ ಸಾಧ್ಯವಾಯಿತು.
12: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
13: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕ್ಕೆ ಕಾರಣ ನಮ್ಮ ಆದಿಚುಂಚನಗಿರಿ PU ಕಾಲೇಜ್. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
14: Hi, I'm a doctor. I have seen many colleges, but for the holistic development of your children, there is no better college like Sri Adichunchangiri PU College, Shumoga.
15: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ

0: ಸಮರ್ಥ ಶಿಕ್ಷಣ, ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
1: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
3: ಕಾವ್ಯ, ಏನಾಯ್ತು? ಯಾಕೆ ಇಷ್ಟು ದುಃಖದಲ್ಲಿದೆಯಾ?
4: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
3: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
3: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
4: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
6: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
7: ತಾಯಿ ಹಾಲು ನಿಲ್ಲಿಸಿದಾಗಿಂದ ಮಗು ಆರೋಗ್ಯದಲ್ಲಿ ತುಂಬಾ ವ್ಯತ್ಯಾಸ ಆಗ್ತಾ ಇದೆ.
8: ತಾಯಿ ಹಾಲನ್ನು ನಿಲ್ಲಿಸಿದಾಗ ಸಾಮಾನ್ಯವಾಗಿ ಮಕ್ಕಳಲ್ಲಿ ಕಾಣೋ ಸಮಸ್ಯೆ ಇದು. ಇದಕ್ಕಿರೋದೊಂದೇ ಪರಿಹಾರ, ಪರಿಶುದ್ಧವಾದ ಹಾಲು.
7: ಪರಿಶುದ್ಧವಾದ ಹಾಲು?
9: ಯಾವ ಹಾಲು ಪ್ರತಿ ಹಂತದಲ್ಲೂ ಪರೀಕ್ಷೆಗೆ ಒಳಪಟ್ಟು ಅತ್ಯಾಧುನಿಕ ತಂತ್ರಜ್ಞಾನದ ವಿಧಾನದಲ್ಲಿ ಸಂಸ್ಕರಣೆಗೊಳ್ಳುತ್ತೋ ಅದು ಪರಿಶುದ್ಧ ಹಾಲು. ನಂದಿನಿ ಹಾಲು ಪರಿಶುದ್ಧತೆಯ ಪ್ರತೀಕ.
10: ಕುಟುಂಬದ ಆರೋಗ್ಯಕ್ಕೆ ಬಳಸಿ ನಂದಿನಿ.
11: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
13: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಜೊತೆಗಿವತ್ತು ಶಿವಮೊಗ್ಗದ ಸಾಂದೀಪನೆ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ಖುಷಿ ನಮ್ಮ ಜೊತೆಗಿದ್ದಾರೆ. ಖುಷಿ, ಇವತ್ತು ಹಸುವನ್ನ ಗೋಮಾತೆ ಅಂತ ಹೇಳಿ ಕರಿತೀವಿ. ಈ ಗೋಮಾತೆಯ ಕುರಿತಾಗಿ ಒಂದಷ್ಟು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ, ಕೇಳೋಣ ಬನ್ನಿ.
14: ನಮಸ್ತೆ, ನನ್ನ ಹೆಸರು ಖುಷಿ. ನಾನು 9ನೇ ತರಗತಿ ಸಾಂದೀಪನಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಗೋವುಗಳ ಬಗ್ಗೆ, ಅಂದರೆ ಹಸುವಿನ ಬಗ್ಗೆ ಹೇಳುತ್ತಿದ್ದೇನೆ. ಹಿಂದೂಗಳು ವೇದ ಕಾಲದಿಂದಲೂ ಹಸುವನ್ನು ದೇವತಾ ಸ್ವರೂಪದಿಂದ ಕಾಣುತ್ತಿದ್ದಾರೆ. ಭಾರತೀಯ ಶಕ್ತಿ, ಭಾರತೀಯ ಸಂಪತ್ತು, ಭಾರತೀಯರ ಸರ್ವಸ್ವವು ಗೋಮಾತೆಯೇ ಆಗಿದೆ. ವರುಣಶ್ಚೈವ ಗೋಮೂತ್ರೇ ಗೋಮಯೇ ಹವ್ಯ ವಾಹನಃ ದದೇ ವಾಯುಃ ಸಮುದ್ದಿಷ್ಟಃ ಸೋಮಃ ಕ್ಷೀರೇ ಘೃತೇ ರವಿಃ ಪರಾಶರ ಸ್ಮೃತಿಃ. ಗೋಮೂತ್ರದಲ್ಲಿ ವರುಣದೇವರು, ಗೋಮಯದಲ್ಲಿ ಅಂದರೆ ಸಗಣಿಯಲ್ಲಿ ಅಗ್ನಿದೇವನು, ಮೊಸರಿನಲ್ಲಿ ವಾಯುದೇವನು, ಗೋವಿನ ಹಾಲಿನಲ್ಲಿ ಚಂದ್ರನು, ತುಪ್ಪದಲ್ಲಿ ಸೂರ್ಯದೇವನು ಇದ್ದಾರೆ. ಗೋಮಾತೆಯ ಒಂದೊಂದು ಅವಯವದಲ್ಲಿ ಒಂದೊಂದು ದೇವತೆ ಇದ್ದಾರೆಂದು ವೇದಗಳು ಹೇಳುತ್ತವೆ. ಒಂದು ಸಲ ಗೋಮಾತೆಯ ಪ್ರದಕ್ಷಿಣೆ ಮಾಡಿದರೆ ತ್ರಿಲೋಕವನ್ನೇ ಪ್ರದಕ್ಷಿಣೆ ಮಾಡಿದ ಪುಣ್ಯ ಸಿಗುತ್ತದೆ. ಪ್ರತಿದಿನವೂ ಗೋಮಾತೆಯನ್ನು ಪೂಜಿಸುವವರಿಗೆ ಲಕ್ಷ್ಮೀ ಕಟಾಕ್ಷ ಸಿದ್ಧಿಸುತ್ತದೆ. ಆಕಳುಗಳನ್ನು ಸಾಕುವವರಿಗೆ ಆಯುಷ್ಯ ಜಾಸ್ತಿ ಇರುತ್ತದೆಂದು ಹೇಳುತ್ತಾರೆ. ಆಕಳ ಹಾಲು, ಮೊಸರು, ಮಜ್ಜಿಗೆ, ಬೆಣ್ಣೆ, ತುಪ್ಪ ತಿನ್ನುವವರು ಆರೋಗ್ಯವಂತರಾಗಿದ್ದು ಹೆಚ್ಚಿನ ಕಾಲ ಜೀವಿಸುತ್ತಾರೆಂದು ಪರಿಶೋಧಿಸಿದ್ದಾರೆ. ದಾನಗಳಲ್ಲಿ ಶ್ರೇಷ್ಠವಾದ ದಾನವೆಂದರೆ ಗೋದಾನ. ನೂತನ ಗೃಹ ಪ್ರವೇಶದ ಸಂದರ್ಭದಲ್ಲಿ ನಾವು ಮೊದಲು ಗೋವು ಮತ್ತು ಅದರ ಕರುವನ್ನು ಮನೆಗೆ ಪ್ರವೇಶ ಮಾಡಿಸುತ್ತೇವೆ. ಹೊಸ ಮನೆ ಸಂಪತ್ತು ಸಮೃದ್ಧಿಯಿಂದ ಕೂಡಿರಲಿ ಎಂದು ಮನೆಯೊಳಗೆ ಗೋವಿನ ಕೆಚ್ಚಲಿನಿಂದ ಹಾಲು ಹಿಂಡುತ್ತೇವೆ. ಗೋಮೂತ್ರದಲ್ಲಿ, ಗೋಮಯದಲ್ಲಿ ರೋಗ ನಿರೋಧದ ಶಕ್ತಿ ಇದೆ. ಗೋಮೂತ್ರದಿಂದ ಕೆಲವು ರೋಗಗಳಿಗೆ ಔಷಧವನ್ನು ಕಂಡುಹಿಡಿದಿದ್ದಾರೆ. ಈಗಿನ ಕಾಲಕ್ಕೆ ಎಷ್ಟು ಲಕ್ಷಗಳ ಎಷ್ಟು ಕೋಟಿಗಳ ರೂಪಾಯಿಗಳಿದ್ದರೆ ಅಷ್ಟು ಶ್ರೀಮಂತನೆಂದು ನಾವು ಹೇಳುತ್ತೇವೋ, ಹಾಗೆ ಪೂರ್ವಕಾಲದಲ್ಲಿ ಎಷ್ಟು ಗೋವುಗಳ ಸಂಖ್ಯೆ ಇದ್ದರೆ ಅಷ್ಟು ಶ್ರೀಮಂತನೆಂದು ಭಾವಿಸುತ್ತಿದ್ದರು. ಒಬ್ಬೊಬ್ಬರಿಗೆ 100,000, 10,000 ಸಂಖ್ಯೆಯ ಗೋವುಗಳಿರುತ್ತಿದ್ದವು. ವ್ಯವಸಾಯದಂತೆ ಹೈನುಗಾರಿಕೆಯು ಮುಖ್ಯ ಕಸುಬಾಗಿತ್ತು. ಈಗ ಭೂಸ್ವಾಮಿಗಳಿದ್ದರೆ ಆಗ ಗೋಸ್ವಾಮಿಗಳ ಮನ್ನಣೆ ಇತ್ತು. ಶ್ರೀ ವಿಷ್ಣುವನ್ನು ಗೋವಿಂದ ಎಂದರೆ ಶ್ರೀಕೃಷ್ಣನನ್ನು ಗೋಪಾಲ ಎನ್ನುತ್ತಾರೆ. ಪೂರ್ವಕಾಲದಲ್ಲಿ ಎಂಥ ಬಡವನಿಗಾದರೂ 4-5 ಹಸುಗಳು ಮನೆಯ ಮುಂದೆ ಇರುತ್ತಿದ್ದವು. ಚಿಕ್ಕ ಮಕ್ಕಳು ಬೆಳಿಗ್ಗೆ ಆಕಲ ಹಾಲನ್ನು ಕುಡಿಯುತ್ತಿದ್ದರು. ಆಗಿನ ಕಾಲದ ಗೃಹಿಣಿಯರು ಮಹಾ ಸಂತಾನವತಿಯಾಗಿದ್ದರು. 10-16 ಮಕ್ಕಳಿಗೆ ಜನ್ಮ ನೀಡುತ್ತಿದ್ದರು. ಆದರೆ ಮಕ್ಕಳಿಗೆ ಸಾಕಾಗುವಷ್ಟು ಎದೆಹಾಲು ಸಿಗುತ್ತಿರಲಿಲ್ಲ. ಆಕಳ ಹಾಲು ಕುಡಿಸಿ ಬೆಳೆಸುತ್ತಿದ್ದರು. ಈ ಕಾರಣದಿಂದಲೇ ಗೋಮಾತೆ ಎನ್ನುವ ಸಂಪ್ರದಾಯವು ಬಂದಿದೆ. ಚಿಕ್ಕ ವಯಸ್ಸಿನ ಮಕ್ಕಳಿಗೆ ನಾವು ಆಕಳು ಹಾಲು ಕುಡಿಸಿದರೆ ರೋಗ ನಿರೋಧಕ ಶಕ್ತಿ ಬೆಳೆದು ರೋಗಗಳು ಹತ್ತಿರ ಸುಳಿಯುವುದಿಲ್ಲ. ದೇಶೀಯ ಆಕಳು ಹೆಚ್ಚಿನ ಹಾಲು ಕೊಡುವುದಿಲ್ಲ ಎಂಬ ಕಾರಣಗಳಿಂದ ಈಗ ಯಾರೂ ಹಸುಗಳನ್ನು ಸಾಕುತ್ತಿಲ್ಲ. ಎಲ್ಲ ವ್ಯಾಪಾರದ ಪ್ರಪಂಚವಾಗಿ ಬಿಟ್ಟಿದೆ. ನಮ್ಮ ಪೂರ್ವಜರನ್ನು ಸಾಕಿ ಸಲುಹಿಸಿದ ಗೋಸಂತತಿಯನ್ನು ನಾವು ಗೌರವಿಸಿ ಉಳಿಸಿಕೊಳ್ಳಬೇಕು. ಟ್ರ್ಯಾಕ್ಟರ್ಗಳು ಬರುವುದಕ್ಕೆ ಮುಂಚಿತದಲ್ಲಿ ನಮ್ಮನ್ನು ಸಾಕಿ ಸಲುಹಿ ಭೂಮಿ ಉಳಲು ಬೇಸಾಯಕ್ಕೆ ಎತ್ತುಗಳನ್ನು ಕೊಡುತ್ತಿದ್ದ ಗೋಮಾತೆಗೆ ಗೋಸಂತತಿಗೆ ನಾವು ಏನೂ ಕೊಟ್ಟರೂ ಋಣ ತೀರದು. ಧನ್ಯವಾದಗಳು.
13: ಧನ್ಯವಾದಗಳು ಖುಷಿ. ಗೋಮಾತೆಯ ಕುರಿತಾಗಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ಕೇಳಿದ್ರಲ್ಲ ಸ್ನೇಹಿತರೆ, ಗೋವು ಅನ್ನೋದು ಒಂದು ಪ್ರಾಣಿ ಅಷ್ಟೇ ಅಲ್ಲ, ಅದಕ್ಕೆ ಪವಿತ್ರವಾದಂತಹ ಸ್ಥಾನವನ್ನ ನೀಡಲಾಗಿದೆ. ತಾಯಿಯ ಸ್ಥಾನವನ್ನ ನೀಡಿರೋದ್ರಿಂದ ಗೋಮಾತೆ ಅಂತೀವಿ. ಅದಕ್ಕೆ ಪೂಜನೀಯವಾಗಿ ಕಾಣಲಾಗುತ್ತೆ. ಜೊತೆಗೆ ಗೋವಿನಿಂದ ಎಷ್ಟೆಲ್ಲ ಉಪಯೋಗ ಇದೆ. ಗೋವಿನ ಹಾಲಿನಿಂದ, ಸಗಣಿಯಿಂದ, ಗೋಮೂತ್ರದಿಂದ ಇಷ್ಟೊಂದು ಕಾಯಿಲೆಗಳನ್ನ ವಾಸಿ ಮಾಡುವ ಶಕ್ತಿ ಇರುವಂತಹ ಗೋಮಾತೆಯ ಕುರಿತಾದಂತಹ ವಿಚಾರವನ್ನ ಶಿವಮೊಗ್ಗದ ಸಾಂದೀಪನಿ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಖುಷಿ ತುಂಬಾ ಚೆನ್ನಾಗಿ ವಿವರಿಸಿದ್ರು. ಈಗ ಸಾಂದೀಪನಿ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ನೇಹ ರಾಮನ ಕುರಿತಾದಂತಹ ಒಂದು ಹಾಡನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
15: ನನ್ನ ಹೆಸರು ನೇಹ ಜಗದೀಶ್. ನಾನು 7ನೇ ತರಗತಿ ಸಾಂದೀಪಿನಿ ಇಂಗ್ಲಿಷ್ ಸ್ಕೂಲ್ನಲ್ಲಿ ಓದುತ್ತಿದ್ದೇನೆ.

ರಾಮನನ್ನ ಕುರಿತಾದಂತಹ ಒಂದು ಹಾಡನ್ನ ಪ್ರಸ್ತುತಪಡಿಸಿದಂತ ಸಾಂದೀಪನಿ ಇಂಗ್ಲಿಷ್ ಶಾಲೆಯಲ್ಲಿ 7ನೇ ತರಗತಿ ಓದ್ತಾ ಇರುವಂತಹ ನೇಹಾ ಜಗದೀಶ್ಗೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಇನ್ನಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ, ನಮ್ಮ ವಿಕಾಸ.
4: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ, ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ, ನಮ್ಮ ವಿಕಾಸ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
6: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
7: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ಮ ಜೊತೆಗೀಗ ಶಿವಮೊಗ್ಗದ PES ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಪ್ರಾರ್ಥನಾ ಡಿ ಪ್ರಭು, ಇವರು ಒಂದು ಕಥೆಯನ್ನ ಹೇಳ್ತಾರಂತೆ. ಯಾವ ಕಥೆಯನ್ನ ಹೇಳ್ತಾರೆ ಅಂತ ಕೇಳೋಣ.
8: ನೀತಿಯ ಕಥೆ. ಒಂದು ಸುಂದರವಾದ ಕೊಳ, ಸುತ್ತಮುತ್ತ ಎತ್ತರವಾದ ಮರಗಳು. ಅಲ್ಲಿ ಇರುವೆಯೊಂದು ಒಮ್ಮೆ ನೀರಿನಲ್ಲಿ ಬಿದ್ದು ಬಿಟ್ಟಿತು. ಮರದ ಕೊಂಬೆಯ ಮೇಲೆ ಕುಳಿತಿದ್ದ ಒಂದು ಪಾರಿವಾಳವು ಅದನ್ನು ನೋಡಿತು. ಅದು ಒಂದು ಎಲೆಯನ್ನು ಇರುವೆಯ ಹತ್ತಿರ ನೀರಿನ ಮೇಲೆ ಹಾಕಿತು. ಇರುವೆ ಎಲೆಯ ಮೇಲೆ ಹತ್ತಿ ಕ್ಷೇಮವಾಗಿ ದಡವನ್ನು ಸೇರಿತು. ಒಂದು ದಿನ ಒಬ್ಬ ಬೇಟೆಗಾರನು ಅಲ್ಲಿಗೆ ಬಂದನು. ಮರದ ಮೇಲಿದ್ದ ಪಾರಿವಾಳವನ್ನು ನೋಡಿದನು. ಅದಕ್ಕೆ ಬಾಣವನ್ನು ಗುರಿ ಇಟ್ಟನು. ಅದನ್ನು ಇರುವೆ ನೋಡಿತು. ಅದು ಹೋಗಿ ಬೇಟೆಗಾರನ ಕಾಲನ್ನು ಕಚ್ಚಿತು. ಆಗ ಅವನಿಗೂ ಗುರಿ ತಪ್ಪಿ ಬಾಣವು ನೀರಿನಲ್ಲಿ ಬಿತ್ತು. ಪಾರಿವಾಳವು ಹಾರಿ ಹೋಯಿತು. ಹೀಗೆ ಇರುವೆಯು ತನ್ನ ಪ್ರಾಣವನ್ನು ಕಾಪಾಡಿದ್ದ ಪಾರಿವಾಳವನ್ನು ರಕ್ಷಿಸಿತು. ನೀತಿ. ಇತರರಿಗೆ ಸಹಾಯ ಮಾಡಬೇಕು. ಸಹಾಯ ಮಾಡಿದವರನ್ನು ಸ್ಮರಿಸಬೇಕು. ಎಲ್ಲರಿಗೂ ಧನ್ಯವಾದಗಳು.
7: ಕತೆ ಎಷ್ಟು ಚೆನ್ನಾಗಿತ್ತಲ್ವಾ ಸ್ನೇಹಿತರೆ? ನಮ್ಗೆ ಯಾರಾದ್ರೂ ಸಹಾಯ ಮಾಡಿದ್ರೆ ನಾವು ಅವರಿಗೆ ಸಹಾಯವನ್ನ ಮಾಡಬೇಕು, ಸ್ಮರಿಸಬೇಕು ಅವರನ್ನ ಎಂಬ ನೀತಿ ಹೊಂದಿರುವಂತಹ ಕಥೆಯನ್ನ ಹೇಳಿದಂತ ಶಿವಮೊಗ್ಗದ PES ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಪ್ರಾರ್ಥನಾ ಡಿ ಪ್ರಭು ಅವರು ಎಷ್ಟು ಚೆನ್ನಾಗಿ ಕಥೆಯನ್ನ ಹೇಳಿದ್ರು. ಪ್ರಾರ್ಥನಾ ಡಿ ಪ್ರಭುಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಶಿವಮೊಗ್ಗದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ವಿದ್ಯಾರ್ಥಿಗಳಿಂದ ಒಂದು ಭಾವಗೀತೆಯನ್ನ ಕೇಳೋಣ.
9: ಎಲ್ಲರಿಗೂ ನಮಸ್ಕಾರ. ನಾವು ಹಾಡುತ್ತಿರುವುದು ಭಾವಗೀತೆ. ಅಮ್ಮ
10: ಅಮ್ಮ

0: ಧನ್ಯವಾದಗಳು.
1: ಭಾವಗೀತೆಯನ್ನ ಪ್ರಸ್ತುತಪಡಿಸಿದಂಥ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆ ಗೇರ್ಪುರ ಹೊಸನಗರ ತಾಲೂಕು ಶಿವಮೊಗ್ಗ ಜಿಲ್ಲೆ ಈ ಶಾಲೆಯ ವಿದ್ಯಾರ್ಥಿಗಳಿಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಶಿವಮೊಗ್ಗದ ಸಾಂದೀಪನಿ ಇಂಗ್ಲಿಷ್ ಶಾಲೆಯ ವಿದ್ಯಾರ್ಥಿನಿ ಈಗ ಶಿವಮೊಗ್ಗದ ಸಾಂದೀಪನಿ ಇಂಗ್ಲಿಷ್ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ವಿದ್ಯಾರ್ಥಿನಿ ದಿಶಾ ಅವರು ಪರಿಸರಕ್ಕೆ ಸಂಬಂಧಿಸಿದಂತಹ ಒಂದು ಮಾಹಿತಿಯನ್ನ ನಮ್ಮ ಜೊತೆ ಹಂಚಿಕೊಳ್ತಾರೆ, ಕೇಳೋಣ.
2: ಮೈ ನೇಮ್ ಇಸ್ ದಿಶಾ. I am a student of class 9th from Sandipani English School. Today, I am here to talk about very important and powerful message about reduce, reuse and recycle. Reduce means using less. We can save energy, water and resources by not wasting them. Reuse means using things again instead of throwing them away, like bags, bottles and cloths. Recycle means turning old things into new ones, like paper and plastic. By following these three steps, we can protect our environment, reduce pollution, and make the earth a cleaner, better place for the future. Let's all do our part. Reduce what we use, reuse what we can, and recycle what we must. Thank you.
1: ನಮ್ಮ ಪರಿಸರಕ್ಕೆ ಈ ಮೂರು ಕೂಡ ಇಷ್ಟು ಅಗತ್ಯ. ಉಳಿಸು, ಬೆಳೆಸು, ಬಳಸು, ರೆಡ್ಯೂಸ್, ರೀಯೂಸ್ ಅಂಡ್ ರೀಸೈಕಲಿಂಗ್, ಈ ಮೂರು ಕೂಡ ಎಷ್ಟು ಮುಖ್ಯ ಎಂಬುದರ ಮಹತ್ವವನ್ನ ತಿಳಿಸಿಕೊಟ್ಟಂತಹ ದಿಶಾಗೆ ಧನ್ಯವಾದಗಳನ್ನು ಹೇಳ್ತಾ ಈಗ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯಲ್ಲಿ 6ನೇ ತರಗತಿ ಓದ್ತಾ ಇರುವಂತಹ ಸಮರ್ಥ್ ಒಂದು ಕನ್ನಡ ಪದ್ಯವನ್ನ ಹಾಡ್ತಾರೆ, ಕೇಳೋಣ.
3: ನನ್ನ ಹೆಸರು ಸಮರ್ಥ, ನಾನು 6ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ಬಂದಿದೆ ಬೇಸಿಗೆ ರಜಾ ರಜಾ, ಇದ್ದರು ಬಿಸಿಲಿನ ಸಜಾ, ಬನ್ನಿ ಆಡೋಣ ಸೂರ್ಯನ ಮಹಿಮೆಯ ಹಾಡೋಣ,

0: ಇಳೆಗೆ ಮಳೆ ತರಲು ದುಡಿಯುತ್ತಿಹನು ಪಾಪ. ಭೂಮಿಯ ಪೋಷಕ ಸೂರ್ಯ ಭೂಮಿಗವನು ಅನಿವಾರ್ಯ. ಹೊಗಳಿಕೆ ಬೇಕಿಲ್ಲ ತೆಗಳಿದರ ಕುಗ್ಗುವುದಿಲ್ಲ. ಬೆಳಕ ನೀಡುವನು ಬಿಸಿಯ ನೋಡುವ ಮರೆಯದ ಕರ್ತವ್ಯ. ಇಂಥ ಬಿರು ಬಿಸಿಲಿನಲ್ಲಿ ಮರ ಗಿಡ ಪೊದೆ ಬಳ್ಳಿ ಕಂಗಾಲಾಗಿಲ್ಲ. ನೋಡಿ ರಂಗಾಗಿವೆ ಎಲ್ಲ ಚಿಗುರು ಹೂ ತೊಟ್ಟು ಹಣ್ಣು ಮಿಡಿಬಿಟ್ಟು ಇವೆ ಸಂಭ್ರಮದಲ್ಲಿ. ಸೂರ್ಯನಿಂದ ಕಲಿಯೋಣ ಪ್ರಕೃತಿಯಂತೆ ನಲಿಯೋಣ. ಕಷ್ಟಗಳಿಗಂಜದ ನಮ್ಮ ಕರ್ತವ್ಯ ಮರೆಯದೆ ನಲಿಯುತ ಬಾಳಿ ನಲಿವನು ಹಂಚಿ ಧನ್ಯತೆ ಗಳಿಸೋಣ.
1: ಕನ್ನಡ ಪದ್ಯವನ್ನ ಹೇಳಿದಂತಹ ಸಮರ್ಥ್ಗೆ ಧನ್ಯವಾದಗಳನ್ನ ಹೇಳ್ತಾ ಇದೇ ರೀತಿ ಇನ್ನಷ್ಟು ಮಕ್ಕಳಿಂದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
3: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ. ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 1 ಲಕ್ಷಕ್ಕೂ ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
2: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗತ್ತೆ ಅಂದಂಗಾಯ್ತು.
3: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ. 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
4: ಅಮ್ಮ, ನಾನ್ ದೊಡ್ಡಾಳಾದ್ಮೇಲೆ ಡಾಕ್ಟರ್ ಆಗ್ತೀನಿ.
5: ಟ್ರೀಟ್ಮೆಂಟ್ ಹೇಗ್ ಕೊಡ್ತೀಯಾ?
4: ಬೆಳಿಗ್ಗೆ ರಾತ್ರಿ ನಂದಿನಿ ಹಾಲನ್ನೇ ಕುಡಿರಿ ಅಂತ ಸ್ಲಿಪ್ ಅಲ್ಲಿ ಬರ್ದು ಕೊಡ್ತೀನಿ.
5: ಇಂದಿನ ಮಕ್ಕಳಿಗೆ ಆರೋಗ್ಯ ಮತ್ತು ಶಕ್ತಿ ಯಾವ್ದ್ರಿಂದ ಸಿಗುತ್ತೆ ಅಂತ ಚೆನ್ನಾಗಿ ತಿಳಿದಿರುತ್ತೆ.
6: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ
7: ನಂದಿನಿ. ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಹಾಲು, ಮಿಲ್ಕ್ ದಟ್ ಮಿಲಿಯನ್ಸ್ ಲವ್.
8: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
9: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
10: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
11: ಹೂನೆ, ರೆಡಿ ಆಗ್ತಾ ಇದೆ.
10: ಏ, ಅದ್ಯಾಕೆ ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
2: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
1: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಸ್ನೇಹಿತರೆ, ನಮ್ ಜೊತೆಗೀಗ ಗಾಜನೂರಿನ ಮುರಾರ್ಜಿ ದೇಸಾಯಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಶ್ರೇಯಾ ನಮ್ ಜೊತೆಗಿದ್ದಾರೆ. ಶ್ರೇಯಾ ಅವರು ಒಂದು ಕಥೆಯನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
13: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಶ್ರೇಯಾ. ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಒಂದು ಕತೆ ಹೇಳುತ್ತೇನೆ. ಒಂದು ಸುಂದರವಾದ ಕಾಡು. ಆ ಕಾಡಲ್ಲಿ ಎಲ್ಲಾ ಪ್ರಾಣಿಗಳು ವಾಸವಾಗಿರುತ್ತವೆ. ಒಂದು ಆನೆ ದೂರದಿಂದ ಓಡಿ ಓಡಿ ಬರುತ್ತಾ ಇರುತ್ತದೆ. ಆದರೆ ಆ ಆನೆಗೆ ಯಾವ ಸ್ನೇಹಿತರು ಇರುವುದಿಲ್ಲ. ಅದಕ್ಕೆ ಆ ಆನೆ, ನಾನು ಇವತ್ತು ಯಾರನ್ನಾದ್ರೂ ಒಬ್ಬನ ಸ್ನೇಹಿತರು ಮಾಡ್ಕೊಂತೀನಿ ಅಂತ ಓಡ್ಬರ್ತಾ ಇರತ್ತೆ. ಅಲ್ಲಿ ದೂರದಲ್ಲಿ ಒಂದು ಮಂಗ ಕಾಣಿಸುತ್ತೆ. ಆ ಮಂಗದ ಹತ್ರ ಹೋಗಿ ಆನೆ ಹೇಳತ್ತೆ, ಮಂಗಣ್ಣ ಮಂಗಣ್ಣ ನಿನ್ನ ಸ್ನೇಹಿತ ಆಗ್ತಿ ಅಂತ ಕೇಳತ್ತೆ. ಅವಾಗ ಮಂಗ ಹೇಳುತ್ತೆ, ಅಯ್ಯೋ ನಾನು ಸ್ನೇಹಿತ ಆಗದ, ನೀ ನೋಡಿದ್ರೆ ಎಷ್ಟೊಂದು ದಪ್ಪ ಇದೆಯಾ, ಎಷ್ಟೊಂದು ಕರಗಿದ್ಯಾ, ನಾನೆಲ್ಲಾದರೂ ಒಂದು ತಿನ್ನ ಬಾಳೆಹಣ್ಣನ್ನ ನೀನು ಅಷ್ಟು ತಿನ್ಬಿಡ್ತೀಯಾ, ನಾನು ಯಾಕೆ ನಿನ್ನ ಸ್ನೇಹಿತ ಆಗಲಿ, ಹೋಗು ನಾನು ನಿನ್ನ ಸ್ನೇಹಿತ ಆಗಲ್ಲ ಅಂತ ಕಳಿಸುತ್ತೆ. ಅವಾಗ ಆನೆ ಬೇಜಾರದಿಂದ ಒಂದು ಮೊಲ ಕಾಣಿಸುತ್ತೆ. ಆ ಮೊಲ ಮನೆ ಮಾಡ್ತಾ ಇರತ್ತೆ. ಆ ಮೊಲದ ಹತ್ರ ಹೋಗಿ ಕೇಳತ್ತೆ, ಮೊಲ ಮೊಲಣ್ಣ ಮೊಲಣ್ಣ ಎಲ್ಲಿದ್ಯಾ ಎಲ್ಲಿದ್ಯಾ ಅಂತ ಕೇಳತ್ತೆ. ಅದ್ರ ಮೊಲದ ಮನೆ ಮೇಲೆ ನಿಂತ್ಕೊಂಡಿರತ್ತೆ ಆನೆ. ಅವಾಗ ಮೊಲದ ಮನೆ ಒಡೆದೋಗ್ಬಿಡತ್ತೆ. ಅವಾಗ ಮೊಲ ಹೇಳತ್ತೆ, ಅಯ್ಯೋ ಯಾರು ನನ್ನ ಸಾಯಿಸ್ಬೇಡಿ, ನನ್ನ ಮನೆ ಒಡೆದೋಗ್ತಾ ಇದೆ, ಯಾರು ಹಂಗೆ ಮೆಟ್ಬೇಡಿ ಅಂತ ಹೇಳತ್ತೆ. ಅವಾಗ ಆನೆ ಹೇಳತ್ತೆ, ನಾನು ನಿನ್ನ ಮನೆ ಮುರಿಯೋಕ್ಕೂ ಬಂದಿಲ್ಲ, ನಿನ್ನ ಜೊತೆ ಸ್ನೇಹಿತಾಗಕ್ಕೆ ಬಂದಿದ್ದೀನಿ, ಮೇಲ್ ಬಾ ಮೊಲಣ್ಣ ಮೇಲ್ ಬಾ ಅಂತ ಕರೆಯುತ್ತೆ. ಅವಾಗ ಮೊಲ ಮೇಲ್ ಬರತ್ತೆ. ಅವಾಗ ಮೊಲ ಹೇಳತ್ತೆ, ಏನು ನೀನು ಯಾಕೆ ಇಲ್ಲಿ ಬಂದಿದ್ಯಾ ಅಂತ ಕೇಳತ್ತೆ. ಆನೆ ಹೇಳತ್ತೆ, ನನಗೆ ಇಲ್ಲಿ ಯಾರು ಸ್ನೇಹಿತರಿಲ್ಲ, ನೀ ಸ್ನೇಹಿತರ ಆಗ್ತೀಯಾ ಅಂತ ಕೇಳತ್ತೆ. ಅವಾಗ ಮೊಲ ಹೇಳತ್ತೆ, ಇಲ್ಲ ನಾನು ನಿನ್ನ ಸ್ನೇಹಿತರ ಆಗಲ್ಲ, ಯಾಕಂದ್ರೆ ನೀನು ನನ್ನ ಮನೆ ಹೊಡೆದಾಕಿದ್ಯಾ, ನೀನು ನೋಡಿದ್ರೆ ಎಷ್ಟೊಂದು ದಪ್ಪ ಇದೆಯಾ, ನಾನು ನೋಡು ಹೆಂಗಿದ್ದೀನಿ, ನೀನೆಲ್ಲಾದರೂ ನನ್ನ ಮನೇಲಿ ಒಂದೇ ಸಹ ಇದ್ದರೆ ನನ್ನ ಮನೆಯೇ ಇರಲ್ಲಲ್ಲ ಅಂತ ಹೇಳತ್ತೆ. ಅವಾಗ ಆನೆ ದೂರದಲ್ಲಿ ಒಂದು ನವಿಲಿರತ್ತೆ, ಆ ನವಿಲ ಹತ್ರ ಹೋಗಿ ಕೇಳತ್ತೆ. ನವಿಲು ಹೇಳತ್ತೆ, ನಾನು ಸ್ನೇಹಿತರ ಆಗಲ್ಲ, ಯಾಕಂದ್ರೆ ನೀನು ಎಷ್ಟೊಂದು ದಪ್ಪ ಇದೆಯಾ, ನನ್ಗೆ ಹೇಗೆ ಸ್ನೇಹಿತೆ ಆಗೋಕ್ಕಾಗತ್ತೆ, ಆಗಲ್ಲ ಅಂತ ಹೇಳತ್ತೆ. ಆಗ ಆನೆ ಬೇಜಾರದಿಂದ ಒಂದು ನದಿ ಹತ್ರ ಬರತ್ತೆ. ಆ ನದಿ ಹತ್ರ ನೀರು ಕುಡಿತಾ ಕೂತಿರತ್ತೆ. ಅವಾಗ ಒಂದು ಜೋರಾಗಿ ಸಿಂಹ ಕಿರ್ಚೋ ಶಬ್ದ ಕೇಳತ್ತೆ. ಅವಾಗ ಇಡೀ ಕಾಡಲ್ಲಿರೋ ಪ್ರಾಣಿಗಳೆಲ್ಲ ಕೂಗೋ ಶಬ್ದ ಕೇಳತ್ತೆ. ಅವಾಗ ಆನೆ ಇದ್ದಿದ್ದು ಓಡೋಡ್ ಹೋಗತ್ತೆ. ಆಮೇಲೆ ಸಿಂಹ ಅಲ್ಲಿ ಎಲ್ಲ ಪ್ರಾಣಿಗಳನ್ನು ಓಡಿಸ್ಕೊಂಡು ಹೋಗ್ತಾ ಇರತ್ತೆ. ಅವಾಗ ಆನೆ ಹೇಳತ್ತೆ, ನಿಲ್ಲು, ನೀನು ಯಾಕೆ ನನ್ನ ಸ್ನೇಹಿತರನ್ನೆಲ್ಲ ಓಡಿಸ್ಕೊಂಡು ಹೋಗ್ತಾ ಇದೀಯ, ಹಿಂಗೆ ಮಾಡೋದು ತಪ್ಪು, ನೀನು ನಿಲ್ಲು ಅಂತ ಹೇಳತ್ತೆ. ಅವಾಗ ಸಿಂಹ ಹೇಳತ್ತೆ, ನಾನು ಈ ಪ್ರಾಣಿಗಳನ್ನ ಬೇಟೆ ಆಡಿದ್ರೆ ನಿನಗೇನು ಅಂತ ಕೇಳತ್ತೆ, ಇವರು ಎಲ್ಲ ನನ್ನ ಸ್ನೇಹಿತರು ಅಂತ ಹೇಳತ್ತೆ. ಅವಾಗ ಸಿಂಹ ಇದ್ದಿದ್ದು, ನಾನು ಇಲ್ಲಿ ಯಾರಾದರೂ ಒಬ್ಬರನ್ನ ತಿಂದೇ ತಿಂತೀನಿ ಅಂತ ಹೇಳತ್ತೆ. ಅವಾಗ ಆನೆ ಇದ್ದಿದ್ದು ಒಂದು ಮರನ ಬೀಳ್ಸಕ್ಕೆ ನೋಡತ್ತೆ. ಈ ನೀನು ಇಲ್ಲಿಂದ ಹೊರಡಲಿಲ್ಲ ಅಂದರೆ ಈ ಮರ ನಾನು ನಿನ್ನ ಮೇಲೆ ಬೀಳಿಸ್ತೀನಿ ಅಂತ ಹೇಳತ್ತೆ. ಅವಾಗ ಸಿಂಹ ಇದ್ದಿದ್ದು ಬೀಳ್ಸು ಅಂತ ಹೇಳತ್ತೆ. ಅವಾಗ ಇನ್ನೇನು ಆನೆ ಬೀಳಿಸುವಾಗ ಹೇಳತ್ತೆ, ಸಿಂಹ ಹೇಳತ್ತೆ, ಅಯ್ಯೋ ಬೀಳಿಸ್ಬೇಡ, ನಾ ಇಲ್ಲಿಂದ ಓಡೋಗ್ತೀನಿ, ನೀ ಏನೋ ಹಂಗೆ ಮಾಡಬೇಡ, ನನಗೆ ಓಡೋಗ್ತೀನಿ ಅಂತ ಹೇಳತ್ತೆ. ಅವಾಗ ಆನೆ ಇದ್ದಿದ್ದು ಓಡೋಗು ಅಂತ ಹೇಳತ್ತೆ, ಅದು ಸಿಂಹ ಇದ್ದಿದ್ದು ಓಡೋಗ್ಬಿಡತ್ತೆ. ಅವಾಗ ಎಲ್ಲ ಪ್ರಾಣಿಗಳು ಬಂದು ಆನೆ ಹೇಳ್ತವೆ, ತಪ್ಪಾಯ್ತು, ನಾನು ಯಾವತ್ತೂ ರೂಪ ಮತ್ತು ಗುಣ ನೋಡಿ ಆಕಾರ ನೋಡಿ ಯಾವತ್ತೂ ಸ್ನೇಹಿತರನ್ನ ಮಾಡ್ಕೊಳಲ್ಲ, ನಾನು ನಿನ್ನ ಜೊತೆ ಸ್ನೇಹಿತರಾಗ್ತೀನಿ ಅಂತ ಎಲ್ಲವೂ ಬರ್ತವೆ. ಇದರಿಂದ ನಾವೇನು ತಿಳಿಬೋದು ಅಂತ ಅಂದರೆ, ನಾವು ಯಾರನ್ನು ಆಕಾರ ಗುಣ ಜಾತಿ ಈ ಥರ ನೋಡಿ ಸ್ನೇಹಿತರು ಮಾಡಬಾರ್ದು. ಧನ್ಯವಾದಗಳು.
1: ಒಂದು ಒಳ್ಳೆಯ ಸಂದೇಶವನ್ನ ಸಾರುವಂತಹ ಕಥೆಯನ್ನ ಹೇಳಿದಂತಹ ಶ್ರೇಯಗೆ ಧನ್ಯವಾದಗಳನ್ನ ಹೇಳ್ತಾ, ಈಗ ಬಾಲಕಿಯರ ಕರ್ನಾಟಕ ಪಬ್ಲಿಕ್ ಶಾಲೆ ಶಿರಾಳಕೊಪ್ಪ ಈ ಶಾಲೆಯ 9ನೇ ತರಗತಿ ಓದ್ತಾ ಇರುವಂತಹ ಜೈನಬ್ ಇವರು ಒಂದು ಜನಪದ ಗೀತೆಯನ್ನ ಹಾಡ್ತಾರೆ, ಕೇಳೋಣ ಬನ್ನಿ.
14: ಎಲ್ಲರಿಗೂ ನನ್ನ ನಮಸ್ಕಾರಗಳು, ನಾನು ಜನಪದ ಗೀತೆಯನ್ನು ಹಾಡುತ್ತಿದ್ದೇನೆ. ಕಾ

0: ವಿದ್ಯಾರ್ಥಿಗಳು ಕತೆ ಹಾಡು ಹೇಳೋದಕ್ಕೆ ಕಾಯ್ತಾ ಇದ್ದಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
2: ಯಾರಿಗಾದ್ರೂ ಬ್ರೈನ್ ಸ್ಟ್ರೋಕ್ ಆಗಿದ್ದನ್ನ ನಾನು ಇದುವರೆಗೂ ನೋಡೇ ಇರ್ಲಿಲ್ಲ. ಇದು ಪ್ಯಾರಾಲಿಸಿಸ್ ಅಟ್ಯಾಕ್ ತರನೇ ಇತ್ತು. ಅಪ್ಪನ ಮುಖ ಇದ್ದಕ್ಕಿದ್ದಂಗೆ ಸೊಟ್ಟಗಾಯಿತು. ನೋಡೋದಕ್ಕೆ ಭಯ ಆಯ್ತು. ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9768 ಅಥವಾ ಟೋಲ್ ಫ್ರೀ ಸಂಖ್ಯೆ 1800-300-90309 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
3: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
4: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
3: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
2: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
5: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
2: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
5: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
2: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ಸ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
6: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
2: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035558 4244 ಅಥವಾ 8884082.
6: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
0: ಮತ್ತೊಮ್ಮೆ ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಈಗ ಶಿವಮೊಗ್ಗದ ಸಾಂದೀಪನೇ ಶಾಲೆಯಲ್ಲಿ 9ನೇ ತರಗತಿ ಓದ್ತಾ ಇರುವಂತಹ ಖುಷಿ ಮಾದಕ ವಸ್ತುವಿನಿಂದ ಆಗುವಂತಹ ದುಷ್ಪರಿಣಾಮದ ಕುರಿತಾಗಿ ಮಾತಾಡ್ತಾರೆ, ಕೇಳೋಣ.
7: ಎಲ್ಲರಿಗೂ ನಮಸ್ಕಾರ. ನಾನು ಖುಷಿ, 9ನೇ ತರಗತಿಯಲ್ಲಿ ಸಾಂದೀಪನಿ ಶಾಲೆಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಮಾದಕ ವಸ್ತುಗಳ ಸೇವನೆಯಿಂದ ಆಗುವ ದುಷ್ಪರಿಣಾಮಗಳ ಬಗ್ಗೆ ಹೇಳುತ್ತಿದ್ದೇನೆ. ಮನುಷ್ಯನು ಸಾಮಾನ್ಯವಾಗಿ ಅನೇಕ ಚಟ ಅಥವಾ ದುರಭ್ಯಾಸಗಳನ್ನು ಬೆಳೆಸಿಕೊಂಡಿರುತ್ತಾನೆ. ಇನ್ನು ಚಟ ಅಂದ್ರೇನು ಅಂತ ನೋಡೋದಾದ್ರೆ, ನಮಗೇನು ಸಿಕ್ಕಿದೆ ಅದಕ್ಕಿಂತ ಇನ್ನಷ್ಟು ಬೇಕು ಅನ್ನೋ ಆಸೆ, ಇನ್ನಷ್ಟು ಸಿಕ್ಕ ಮೇಲೆ ಮತ್ತಷ್ಟು ಬೇಕು ಅನ್ನೋ ಆಸೆಯನ್ನು ಹುಟ್ಟಿಸುವ ಪದಾರ್ಥಗಳನ್ನು ಸೇವಿಸುವ ಅಭ್ಯಾಸ. ಆ ವಸ್ತುವಿನ ಸೇವನೆಗೆ ವ್ಯಕ್ತಿಯ ದೈಹಿಕ ಮತ್ತು ಮಾನಸಿಕ ಕ್ರಿಯೆಗಳೆಲ್ಲ ಉಗ್ಗಿ ಹೋಗಿರುತ್ತವೆ. ಇಂದು ಇಂಥ ಅನೇಕ ಚಟಗಳಿಗೆ ನಮ್ಮ ಸಮಾಜವು ಬಲಿಯಾಗಿದೆ. ಕೆಲವು ಸಾಮಾನ್ಯವಾದ ಪರಿಣಾಮವನ್ನು ಉಂಟು ಮಾಡುವ ಚಟಗಳಾದರೆ, ಇನ್ನು ಕೆಲವು ತೀವ್ರವಾದ ಉತ್ತೇಜನಕಾರಿಯಾದ ಚಟಗಳಾಗಿರುತ್ತವೆ. ಕಾಫಿ, ಟೀ ಕುಡಿಯುವುದು, ಎಲೆ ಅಡಿಕೆ, ಹೊಗೆಸೊಪ್ಪು, ಅಫೀಮು, ಗಾಂಜಾ ಮೊದಲಾದವುಗಳು ಹೆಚ್ಚಿನವರ ರಕ್ತನಾಳದಲ್ಲಿ ಹರಿದು ಚಟ ಹಿಡಿಸುತ್ತಿವೆ. ಇವುಗಳಲ್ಲಿ ಕೆಲವು ಹೊರದೇಶಗಳಿಂದ ಆಮದಾದ ಚಟಗಳಿವೆ. ಮಾದಕ ವಸ್ತುಗಳ ಉಪಯೋಗ ಸಾಮಾನ್ಯವಾಗಿ ಪ್ರಪಂಚದಾದ್ಯಂತ ಕಂಡುಬರುವ ಒಂದು ದೊಡ್ಡ ಪಿಡುಗು. ಇದು ಗಂಡು ಹೆಣ್ಣು, ಬಡವ ಶ್ರೀಮಂತ ಎನ್ನುವ ಭೇದ ಇಲ್ಲದೆ ಎಲ್ಲ ಕಡೆ ಕಂಡುಬರುತ್ತದೆ. ಸಾಮಾನ್ಯವಾಗಿ ಉಪಯೋಗಿಸುವ ಮಾದಕ ವಸ್ತುಗಳೆಂದರೆ ಮದ್ಯಪಾನ, ತಂಬಾಕು, ಗಾಂಜಾ, ಕೊಕೇನ್, ಹಿರಾಯಿನ್, LSD, PCP, ನಿದ್ರೆ ಮಾತ್ರೆಗಳು ಇತ್ಯಾದಿ. ಇತ್ತೀಚಿನ ದಿನಗಳಲ್ಲಿ ನಮ್ಮ ದೇಶದಲ್ಲಿ ಇಂಥ ವಸ್ತುಗಳ ಕಳ್ಳಸಾಗಣೆ ಮತ್ತು ಸೇವನೆ ಅಪಾಯಕಾರಿ ಮಟ್ಟದಲ್ಲಿ ಬೆಳೆದಿದೆ. ಅತಿಯಾದರೆ

0: ಅಮೃತವೂ ವಿಷ ಎಂದು ಹೇಳುತ್ತಾರೆ. ಹಾಗಾಗಿ ಈ ಮಾದಕ ವಸ್ತುಗಳಿಂದ ಸಾಕಷ್ಟು ದುಷ್ಪರಿಣಾಮಗಳನ್ನು ಅನುಭವಿಸಬೇಕಾಗುತ್ತದೆ. ಅಷ್ಟೇ ಅಲ್ಲದೆ ಈ ಚಟವು ವ್ಯಕ್ತಿಯ ಮೆದುಳಿನ ಮೇಲೆ ದೀರ್ಘಕಾಲದ ಮತ್ತು ಪ್ರಭಾವಿ ಪರಿಣಾಮ ಬೀರುತ್ತದೆ. ನಮ್ಮ ಸಮಾಜವನ್ನು ಕಾಡುತ್ತಿರುವ ಇಂಥ ಚಟಗಳಲ್ಲಿ ಮುಖ್ಯವಾದದ್ದು ಡ್ರಗ್ಸ್ ಸೇವನೆ. ಇದೊಂದು ಮಾದಕ ಉತ್ತೇಜಕ ಪದಾರ್ಥ. ಇಂಥವುಗಳನ್ನು ಸೇವಿಸುವುದರಿಂದ ವ್ಯಕ್ತಿಯ ಮನೋವಿಕಲ್ಪ ಸಮಾಧಿ ಸ್ಥಿತಿ ತಲುಪುತ್ತದೆ. ಇದರ ಪರಿಣಾಮವಾಗಿ ವ್ಯಕ್ತಿಯು ಕ್ಯಾನ್ಸರ್ ರೋಗಕ್ಕೆ ತುತ್ತಾಗುತ್ತಾನೆ. ಅಮಲು ಪದಾರ್ಥಗಳನ್ನು ಸೇವನೆಯ ಕೆಲವು ನಿಮಿಷಗಳ ಕಾಲ ಆನಂದವನ್ನು ನೀಡುತ್ತದೆ, ಆದರೆ ಇದು ಅಡ್ಡ ಪರಿಣಾಮಗಳನ್ನು ಹೊಂದಿದೆ. ವ್ಯಕ್ತಿಯನ್ನು ನಿಧಾನವಾಗಿ ನುಂಗುತ್ತದೆ ಮತ್ತು ಅವನ ಜೀವನವನ್ನು ಎಲ್ಲ ರೀತಿಯಲ್ಲಿ ಹಾಳು ಮಾಡಿ ಹಾಕುತ್ತದೆ. ಅಂತಹ ಜನರು ಪ್ರತಿದಿನ ಇನ್ನೊಬ್ಬರ ಜೊತೆ ಜಗಳ ಮಾಡುವುದು, ಹೊಡೆದಾಡುವುದನ್ನು ಪ್ರಾರಂಭಿಸುತ್ತಾನೆ. ಕಚೇರಿ ಅಥವಾ ಕೆಲಸದ ಸ್ಥಳದಲ್ಲಿ ತನ್ನ ಸಹೋದ್ಯೋಗಿಗಳೊಂದಿಗೆ ಅನುಚಿತವಾಗಿ ವರ್ತಿಸುತ್ತಾನೆ. ವ್ಯಕ್ತಿಯ ಕೆಟ್ಟ ದಿನಗಳು ಪ್ರಾರಂಭವಾಗುತ್ತದೆ. ಆದ್ದರಿಂದ ನಾವು ಅಮಲು ಪದಾರ್ಥಗಳನ್ನು ಸೇವಿಸಬಾರದು. ಈ ಸಮಸ್ಯೆಯಿಂದ ಬಳಲುತ್ತಿರುವವರು ಅದನ್ನು ದೃಢ ಸಂಕಲ್ಪದಿಂದ ಬಿಡಬೇಕು. ಏಕೆಂದರೆ ಈ ಅಮಲು ಒಂದು ವಿಷ ಅನ್ನೋದು ನಾವೆಲ್ಲರೂ ನೆನಪಿನಲ್ಲಿರಬೇಕು. ವಿದ್ಯಾವಂತರೇ ಅನೇಕ ಕಾರಣಗಳಿಂದ ಈ ಅಭ್ಯಾಸಗಳಿಗೆ ಬಲಿಯಾಗುತ್ತಿದ್ದಾರೆ. ಇವುಗಳನ್ನು ಸೇವಿಸುವ ವ್ಯಕ್ತಿಗಳಲ್ಲಿ ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಮಾನಸಿಕ, ದೈಹಿಕ ಅಸಾಮಾನ್ಯ ಅನುಭವವಾಗುತ್ತದೆ ಮತ್ತು ಇದು ಮಾರಕ ಕೂಡ. ಈ ಮಾದಕ ವಸ್ತುಗಳ ಸೇವನೆಯನ್ನು ತಡೆಯುವುದು ಹೇಗೆ ಎಂದರೆ, ದೃಢವಾದ ನಿರ್ಧಾರ ಮಾಡುವ ಮೂಲಕ ಪುನರ್ವಸಿತ ಕೇಂದ್ರದಲ್ಲಿ ಪ್ರವೇಶ ಪಡೆದು ವೈದ್ಯರ ಮೇಲ್ವಿಚಾರಣೆಯಲ್ಲಿ ಚಿಕಿತ್ಸೆ ಪಡೆಯುವ ಮೂಲಕ, ಮಾನಸಿಕ ವಿಧಾನದಿಂದ ಚಿಕಿತ್ಸೆ ಪಡೆಯುವ ಮೂಲಕ, ಧ್ಯಾನ ಮತ್ತು ಯೋಗದ ಮೂಲಕ, ಹೆಚ್ಚಿನ ಸಮಯ ಸ್ನೇಹಿತರು, ಸಂಬಂಧಿಕರು, ಹಿತೈಷಿಗಳೊಂದಿಗೆ ಸಮಯವನ್ನು ಕಳೆಯುವ ಮೂಲಕ ನಶೆ ಪದಾರ್ಥಗಳನ್ನು ಸೇವನೆಗೆ ಸಮಯ ಸಿಗದಿರಬಹುದು. ಇದರಿಂದ ಮಾದಕ ವಸ್ತುಗಳ ಸೇವನೆಯನ್ನು ನಾವು ತಡೆಗಟ್ಟಬಹುದು. ಜನ ಇವುಗಳಿಗೆ ಹೊಸದಾಗಿ ಬಲಿಯಾಗದಂತೆ ಅವರನ್ನು ಸರಿಯಾಗಿ ಜಾಗೃತಗೊಳಿಸುವ ಪ್ರಯತ್ನವನ್ನು ಮಾಡಬೇಕಾಗಿದೆ. ಅದರ ಜೊತೆಗೆ ನಾಳಿನ ನಾಗರಿಕರಾದ ಯುವಜನತೆ ಮತ್ತು ವಿದ್ಯಾರ್ಥಿಗಳು ಈ ವಿಷಯದಲ್ಲಿ ತಾವು ಸಾಕಷ್ಟು ಎಚ್ಚರಿಕೆಯಿಂದ ಇದ್ದು ಬೇರೆಯವರನ್ನೂ ಎಚ್ಚರಿಸಬೇಕು. ಯಾವುದೋ ಕಾರಣಗಳಿಂದ ಕೆಲವರು ದುಶ್ಚಟಗಳಿಗೆ ಬಲಿಯಾಗಿರಬಹುದು. ಅಂತಹವರನ್ನು ಪ್ರೀತಿ ವಿಶ್ವಾಸಗಳಿಂದ ಗೆದ್ದು ಅವರಲ್ಲಿ ಅನುಕಂಪವನ್ನು ತೋರಿಸಿ ಅವರನ್ನು ಸರಿದಾದ ದಾರಿಗೆ ತರಬೇಕು. ಅವರನ್ನು ಯಾವುದೇ ಕಾರಣಕ್ಕೂ ಟೀಕಿಸುವುದಾಗಲಿ, ಹೀಯಾಳಿಸುವುದಾಗಲಿ ಅಥವಾ ಕೆಟ್ಟ ನೋಟದಿಂದ ನೋಡುವುದಾಗಲಿ ಮಾಡಬಾರದು. ಈ ಚಟಕ್ಕೆ ಒಂದು ಸಲ ಸಿಕ್ಕಿಬಿದ್ದರೆ ತಪ್ಪಿಸಿಕೊಳ್ಳುವುದು ಕಷ್ಟ. ಇಂದು ಶಾಲಾ ಕಾಲೇಜಿನ ವಿದ್ಯಾರ್ಥಿಗಳು ಈ ಚಟಕ್ಕೆ ಬಲಿಯಾಗುತ್ತಿದ್ದಾರೆ. ಡ್ರಗ್ಸ್ ಸೇವನೆಯಿಂದ ವಿಪರೀತ ಕೆಟ್ಟ ಪರಿಣಾಮಗಳಾಗುತ್ತದೆ. ಮನೋದೌರ್ಬಲ್ಯ ಉಂಟಾಗುತ್ತದೆ. ಸಾವು ಸಂಭವಿಸಿದರೂ ಆಶ್ಚರ್ಯವಿಲ್ಲ. ಹಾಗಾಗಿ ನಾವೆಲ್ಲ ಮಾದಕ ವಸ್ತುಗಳಿಂದ ದೂರ ಇದ್ದು ಸ್ವಸ್ಥ ಸಮಾಜದ ನಿರ್ಮಾಣದಲ್ಲಿ ಕೈ ಜೋಡಿಸಬೇಕು. ಧನ್ಯವಾದ.
1: ಮಾದಕ ವ್ಯಸನದಿಂದ ಉಂಟಾಗುವಂತಹ ದುಷ್ಪರಿಣಾಮದ ಕುರಿತಾಗಿ ಮಾತಾಡಿದಂತಹ ಖುಷಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಶಿವಮೊಗ್ಗದ ಶ್ರೀಮತಿ ಇಂದಿರಾ ಗಾಂಧಿ ವಸತಿ ಶಾಲೆಯ ವಿದ್ಯಾರ್ಥಿನಿ ಅನುಷಾ ಒಂದು ಕನ್ನಡ ಪದ್ಯವನ್ನ ಹೇಳ್ತಾರೆ, ಕೇಳೋಣ ಬನ್ನಿ.
2: ಎಲ್ಲರಿಗೂ ನಮಸ್ಕಾರ. ನನ್ನ ಹೆಸರು ಅನುಷಾ. ನಾನು 10ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಇಂದು ಜಿ ಎಸ್ ಶಿವರುದ್ರಪ್ಪ ಅವರು ಬರೆದಿರುವಂತಹ ನನ್ನ ಹಣತೆ ಎಂಬ ಕವನ ಪದ್ಯ ವಾಚನವನ್ನು ಹೇಳುತ್ತಿದ್ದೇನೆ. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲನ್ನು ಗೆದ್ದು ನಿಲ್ಲುತ್ತೇನೆಂಬ ಜಿದ್ದಿನಿಂದಲ್ಲ. ಲೆಕ್ಕವೇ ಇರದ ದೀಪಾವಳಿ ಹಡಗುಗಳೇ ಇದರಲ್ಲಿ ಮುಳುಗಿ ಕರಗಿರುವಾಗ ನಾನು ಹಚ್ಚುವ ಹಣತೆ ಶಾಶ್ವತವೆಂಬ ಭ್ರಾಂತಿ ನನಗಿಲ್ಲ. ಹಣತೆ ಹಚ್ಚುತ್ತೇನೆ ನಾನು ಈ ಕತ್ತಲಿನಿಂದ ಬೆಳಕಿನ ಕಡೆಗೆ ನಡೆದೆನೆಂಬ ಆಸೆಯಿಂದಲ್ಲ. ಕತ್ತಲಿನಿಂದ ಕತ್ತಲಿಗೆ ತಡಕಾಡಿಕೊಂಡು ಬಂದಿದೆ ಹೆಜ್ಜೆ ಶತಮಾನದಿಂದಲೂ. ನಡು ನಡುವೆ ಒಂದಷ್ಟು ಬೆಳಕು ಬೇಕೆಂದು ಆಗಾಗ ಕಡ್ಡಿ ಗೀಚಿದ್ದೇವೆ, ದೀಪ ಮುಡಿಸಿದ್ದೇವೆ. ವೇದ, ಶಾಸ್ತ್ರ, ಪುರಾಣ, ಇತಿಹಾಸ, ಕಾವ್ಯ ವಿಜ್ಞಾನಗಳ ಮತಾಪು, ಪಟಾಕಿ, ಸುರುಸುರು ಬತ್ತಿ, ಹೂ ಬಾಣ ಸುಟ್ಟಿದ್ದೇವೆ. ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರಿ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ. ತಮಸೋಮ ಜ್ಯೋತಿರ್ಗಮಯ ಎನ್ನುತ್ತಾ ಬರಿ ಬೂದಿಯನ್ನೇ ಕೊನೆಗೆ ಕಂಡಿದ್ದೇವೆ. ನನಗೆ ಗೊತ್ತು ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ. ನನಗೆ ಗೊತ್ತು ಈ ಕತ್ತಲೆಗೆ ಕೊನೆಯಿರದ ಬಾಯಾರಿಕೆ. ಎಷ್ಟೊಂದು ಬೆಳಕನ್ನು ಇದು ಹುಟ್ಟರು, ತೊಟ್ಟರು, ತಿಂದರು, ಕುಡಿದರು. ಇದಕ್ಕೆ ಇನ್ನೂ ಬೇಕು, ಇನ್ನೂ ಬೇಕು ಎನ್ನುವ ಬಯಕೆ. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಆದರೂ ಹಣತೆ ಹಚ್ಚುತ್ತೇನೆ ನಾನು, ಕತ್ತಲೆಯನ್ನು ದಾಟುತ್ತೇನೆಂಬ ಭ್ರಮೆಯಿಂದಲ್ಲ. ಇರುವಷ್ಟು ಹೊತ್ತು ನಿನ್ನ ಮುಖ ನಾನು, ನನ್ನ ಮುಖ ನೀನು ನೋಡಬಹುದೆಂಬ ಒಂದೇ ಒಂದು ಆಸೆಯಿಂದ. ಹಣತೆ ಯಾರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು? ಹಣತೆ ಯಾರಿದ ಮೇಲೆ ನೀನು ಯಾರು ಮತ್ತೆ ನಾನು ಯಾರು? ಧನ್ಯವಾದ.
1: ಕವಿ ಜಿ ಎಸ್ ಶಿವರುದ್ರಪ್ಪ ಅವರ ನನ್ನ ಹಣತೆ ಕವಿತೆಯನ್ನ ವಾಚನ ಮಾಡಿದಂತಹ ಅನುಷಗೆ ಧನ್ಯವಾದಗಳನ್ನು ಹೇಳ್ತಾ, ಇದೇ ರೀತಿ ಇನ್ನಷ್ಟು ಮಕ್ಕಳ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸೋಣ. ಅದಕ್ಕೂ ಮೊದಲು ಒಂದ್ ಚಿಕ್ಕ ವಿರಾಮ ತಗೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ನಮ್ಮ ಶಾಲಾ ಪ್ರತಿಭಾ ಅಂಗಳ ಮಕ್ಕಳ ವಿಶೇಷ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಪ್ರಶಸ್ತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಈಗ ನಾನು ಹೇಳುವ ಕಥೆಯ ಹೆಸರು ಅರಿವೇ ಗುರು. ಒಂದು ದಟ್ಟವಾದ ಕಾಡು, ಅಲ್ಲಿ ನರಿ ಮತ್ತು ಅದರ ಮರಿ ಆಹಾರಕ್ಕಾಗಿ ಅಲೆದವು. ಆದರೆ ಏನೂ ಸಿಗಲಿಲ್ಲ. ತಿರುಗುತ್ತಾ ತಿರುಗುತ್ತಾ ಕಾಡಿನಿಂದ ಹೊರಬಂದವು. ಅವುಗಳಿಗೆ ದೂರದಲ್ಲಿ ತೋಟದ ಮನೆಯೊಂದು ಕಾಣಿಸಿತು. ಕೊಕ್ಕೊಕ್ಕೋ ಎಂಬ ಸದ್ದು ಸಹ ಕೇಳಿಸಿತು. ಅವು ಧ್ವನಿಯನ್ನು ಅನುಸರಿಸಿಕೊಂಡು ಹೋದವು. ಕೋಳಿಗಳು ತೋಟದ ಬೇಲಿ ಸಾಲಿನಲ್ಲಿ ಮೇವು ಆರಿಸುತ್ತಿದ್ದವು. ಕೋಳಿಗಳನ್ನು ಕಂಡು ನರಿಯ ಮರಿ ಮನದಲ್ಲೇ ಹಿಗ್ಗಿತು. ಆ ಸಂತೋಷದಲ್ಲಿ ಅಮ್ಮ ಎಷ್ಟೊಂದು ಕೋಳಿಗಳು ಎನ್ನುತ್ತಾ ಆ ಕಡೆಗೆ ನುಗ್ಗಿ ಬೇಲಿ ಅಂಚಿನಲ್ಲಿದ್ದ ಬಲೆಯಲ್ಲಿ ನರಿಯ ಮರಿ ಸಿಕ್ಕಿ ಹಾಕಿಕೊಂಡಿತು. ಗಾಬರಿಯಿಂದ ಅದು ಕಿರುಚಿಕೊಳ್ಳತೊಡಗಿತು. ನರಿ ತನ್ನ ಮರಿಯನ್ನು ಬಿಡಿಸಿಕೊಳ್ಳಲು ಹತ್ತಿರ ಬಂದಿತು. ಅಷ್ಟರಲ್ಲಿ ತೋಟದ ಒಳಗಿನಿಂದ ರೈತನು ಬರುವುದು ಕಂಡಿತು. ಭಯದಿಂದ ಹಿಂದೆಯೇ ಸರಿಯಿತು. ಮರಿಯನ್ನು ಉಳಿಸಲು ಸಮಯ ಸಾಧಿಸಿ ಸ್ವಲ್ಪ ದೂರದಲ್ಲಿ ಕುಳಿತಿತು. ಆದರೆ ಜನರ ಓಡಾಟ ಹೆಚ್ಚು ದುರಿಂದ ಅನಿವಾರ್ಯವಾಗಿ ಅಲ್ಲಿಂದ ಅದು ಜಾಗ ಖಾಲಿ ಮಾಡಿತು. ತಾಯಿ ನರಿಗೆ ತನ್ನ ಮರಿಯನ್ನು ಅಗಲಿ ಇರಲು ಆಗಲಿಲ್ಲ. ಮರುದಿನ ಹೇಗಾದರೂ ಮಾಡಿ ಮರಿಯನ್ನು ಬಿಡಿಸಿಕೊಂಡು ಬರಬೇಕೆಂದು ತೋಟಕ್ಕೆ ಬಂದಿತ್ತು. ಸಂಜೆಯವರೆಗೆ ಕಾದು ಕುಳಿತಿತು. ಆದರೆ ತನ್ನ ಮರಿಯ ಸುಳಿವೇ ಕಾಣಲಿಲ್ಲ. ದುಃಖದಿಂದ ತೋಟದ ಬೇಲಿ ಸುತ್ತಾ ತಿರುಗಿತು. ಅಲ್ಲೊಂದು ಕಂಡಿ ಇತ್ತು. ಅದರೊಳಗೆ ಉಪಾಯವಾಗಿ ನುಸುಳಿ ತೋಟದ ಒಳಗೆ ಬಂದು ಹುಡುಕಿತು. ತನ್ನ ಮರಿಯ ಸುಳಿವು ಎಲ್ಲೂ ಸಿಗಲಿಲ್ಲ. ಆದರೆ ಮನೆಯ ಪಕ್ಕದಲ್ಲಿ ಕೋಳಿಗಳು ಅಡಗಿ ಕುಳಿತಿದ್ದವು. ಹಸಿರಿದ್ದ ನರಿಗೆ ಕೋಳಿಗಳನ್ನು ಕಂಡು ಆಸೆ ಮೂಡಿತು. ಸುಲಭವಾಗಿ ದೊರಕಿದ ಆಹಾರ ಬಿಡಲು ಅದಕ್ಕೆ ಮನಸ್ಸಾಗಲಿಲ್ಲ. ಮೆಲ್ಲನೆ ಕೋಳಿ ಹಿಡಿಯಲು ತೆವಳಿತು. ಆದರೆ ಅಲ್ಲಿ ಒಡ್ಡಿದ್ದ ಬಲೆಗೆ ತಾನೂ ಸಿಕ್ಕಿಕೊಂಡಿತು. ನರಿಗೆ ರೈತನ ಜಾಣತನ ಅರಿವಿಗೆ ಬಂದಿತು. ತನ್ನ ತಪ್ಪಿಗೆ ನರಿ ಸಂಕಟ ಪಡತೊಡಗಿತು. ಅಷ್ಟರಲ್ಲಿ ಅಲ್ಲಿ ಜಿಗಿದಾಡುತ್ತಿದ್ದ ಇಲಿಗಳನ್ನು ಕಂಡಿತು. ನರಿಗೆ ತಕ್ಷಣ ಉಪಾಯ ಒಂದು ಹೊಳೆಯಿತು. ಮೆಲ್ಲನೆ ಇಲಿಗಳನ್ನು ಹತ್ತಿರ ಕರೆದು, ನಿಮ್ಮ ಹಲ್ಲುಗಳು ಬಲಹೀನವಾಗಿವೆ ಅಲ್ಲವೇ ಎಂದಿತು. ಇಲಿಗಳು, ಇಲ್ಲ ನರಿಯಣ್ಣ, ನಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ ಎಂದವು. ಅದಕ್ಕೆ ನರಿಯು, ಹಾಗಾದರೆ ಈ ಬಲೆಯನ್ನು ಕತ್ತರಿಸಿ ನೋಡೋಣ ಎಂದಿತು. ಇಲಿಗಳು ಕ್ಷಣದಲ್ಲಿ ಆ ಬಲೆಯನ್ನು ಹಲ್ಲುಗಳಿಂದ ಕತ್ತರಿಸಿ ಹಾಕಿದವು. ನರಿ ಬಲೆಯಿಂದ ಹೊರಬಂದಿತು. ಆಗ ನರಿಯು, ಇಲಿಗಳೇರಾ, ನಿಮ್ಮ ಹಲ್ಲುಗಳು ಗಟ್ಟಿಯಾಗಿಯೇ ಇವೆ. ನಾನು ರೈತ ಒಡ್ಡಿದ್ದ ಬಲೆಯಲ್ಲಿ ಸಿಕ್ಕಿಕೊಂಡೆನು. ನೀವು ನನ್ನನ್ನು ಪಾರು ಮಾಡಿದ್ದೀರಿ, ನಿಮಗೆ ಧನ್ಯವಾದಗಳು ಎಂದು ಹೇಳಿತು. ಇಲಿಗಳು ನರಿಯ ಜಾಣತನವನ್ನು ಹೊಗಳಿದವು. ಆಗ ನರಿಯು ಇಲಿಗಳನ್ನು ಕುರಿತು, ರೈತನ ಬಲೆಗೆ ಸಿಕ್ಕಿ ಹಾಕಿಕೊಂಡ ನನ್ನ ಕಂದನನ್ನು ಪಾರ ಮಾಡಿಲೆಂದು ಬಂದೆ. ಆದರೆ ಕೋಳಿಯ ಆಸೆಯಿಂದ ನಾನು ಈ ಬಲೆಗೆ ಸಿಕ್ಕಿ ಹಾಕಿಕೊಂಡೆ. ನೀವು ನನಗೆ ಉಪಕಾರ ಮಾಡಿದಿರಿ, ಆದರೆ ನನ್ನ ಕಂದ ಮಾತ್ರ ಸಿಗಲಿಲ್ಲ ಎಂದು ದುಃಖದಿಂದ ಹೇಳಿತು. ಆಗ ಇಲಿಗಳು ರೈತ ಬಚ್ಚಿಟ್ಟಿಯಿಂದ ನರಿಯ ಮರಿಯನ್ನು ತಾಯಿ ನರಿಗೆ ತೋರಿಸಿದವು. ತನ್ನ ಮರಿಯನ್ನು ನೋಡಿ ತಾಯಿ ನರಿಗೆ ಆನಂದವಾಯಿತು. ಅವು ಮತ್ತೊಮ್ಮೆ ಇಲಿಗಳಿಗೆ ಧನ್ಯವಾದ ಹೇಳಿದವು. ಸಂತೋಷದಿಂದ ಕಾಡಿನತ್ತ ಓಡಿ ಹೋದವು. ನೀತಿ ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ. ಧನ್ಯವಾದಗಳು.
2: ಪ್ರಾರ್ಥನಾ ಹೇಳಿದಂತಹ ಕತೆ ಇಷ್ಟು ಚೆನ್ನಾಗಿತ್ತಲ್ವ ಸ್ನೇಹಿತರೆ? ಉಪಾಯ ಬಲ್ಲವನಿಗೆ ಅಪಾಯವಿಲ್ಲ ಎಂಬ ನೀತಿಯನ್ನ ಹೊಂದಿರುವಂತಹ ಕತೆಯನ್ನ ಶಿವಮೊಗ್ಗದ ಪಿಇಎಸ್ ಪಬ್ಲಿಕ್ ಶಾಲೆಯಲ್ಲಿ 4ನೇ ತರಗತಿ ಓದ್ತಾ ಇರುವಂತಹ ಪ್ರಾರ್ಥನಾ ಡಿ ಪ್ರಭು ತುಂಬಾ ಚೆನ್ನಾಗಿ ತಿಳಿಸಿದ್ರು. ಇವರಿಗೆ ಧನ್ಯವಾದಗಳನ್ನ ಹೇಳ್ತಾ ಈಗ ಕರ್ನಾಟಕ ಪಬ್ಲಿಕ್ ಶಾಲೆಯ 7ನೇ ತರಗತಿ ವಿದ್ಯಾರ್ಥಿ ಮೋಕ್ಷ, ಇವರು ಭಾವಗೀತೆಯನ್ನ ಪ್ರಸ್ತುತಪಡಿಸ್ತಾರೆ, ಕೇಳೋಣ.
3: ನನ್ನ ಹೆಸರು ಮೋಕ್ಷ, ನಾನು 7ನೇ ತರಗತಿಯಲ್ಲಿ ಓದುತ್ತಿದ್ದೇನೆ. ನಾನು ಭಾವಗೀತೆಯನ್ನು ಹೇಳುತ್ತಿದ್ದೇನೆ. ಇರಬೇಕು

ಕಾಣುತ್ತಿತ್ತು. ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ. ತಾನು ಕೆಸರಲ್ಲಿ ಕುಸಿಯುತ್ತಿದ್ದರೂ ತಾವರೆಯು ಮರಿದುಂಬಿಗಳ ಪೊರೆವ ತೊಟ್ಟಿಲಾಗಿ, ತಾನು ಕೆಸರಲ್ಲಿ

ಚಿಂತೆ ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಸುರಿಸಿ ಹಗುರಾದ ಮುಗಿಲಿನಂತೆ, ಮಳೆ ಹಗುರಾದ ಮುಗಿಲಿನಂತೆ, ದಾರಿಯುದ್ದಕ್ಕೂ ಪೈರು ನಗುವಂತೆ, ನೀರುಣಿಸಿ ಹಾಲು ತೆನೆಯಲಿ ಅಮೃತ ತುಂಬಿ ನದಿ.

0: ಜೀವನದಲ್ಲಿ ಬರುವಂತಹ ಹಲವು ಚಿಂತೆಗಳನ್ನ ಬಿಟ್ಟು ಒಮ್ಮೆ ಮೋಡ ಕವಿದು ಮಳೆ ಸುರಿದ್ರೆ ಆ ಸ್ವಚ್ಛಂದವಾದಂತಹ ಆಕಾಶ ಹೇಗಿರುತ್ತು ಹಾಗೆ ನಮ್ಮ ಜೀವನ ಇರಬೇಕು ಎಂಬ ಸಂದೇಶವನ್ನ ಸಾರುವಂತ ಇರಬೇಕು ಇರುವಂತೆ ತೊರೆದು ಸಾವಿರ ಚಿಂತೆ ಈ ಹಾಡನ್ನ ಪ್ರಸ್ತುತಪಡಿಸಿದಂತ ಕರ್ನಾಟಕ ಪಬ್ಲಿಕ್ ಶಾಲೆ ಗಾಜನೂರು ಶಾಲೆಯಲ್ಲಿ ಓದ್ತಾ ಇರುವಂತಹ ಮೋಕ್ಷಗೆ ಧನ್ಯವಾದಗಳನ್ನು ಹೇಳ್ತಾ ಸ್ನೇಹಿತರೆ, ಇವತ್ತಿನ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮದಲ್ಲಿ ವಿವಿಧ ಶಾಲಾ ಮಕ್ಕಳಿಂದ ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳನ್ನ ಆಲಿಸಿದ್ರಿ. ಮತ್ತೊಮ್ಮೆ ಕಾರ್ಯಕ್ರಮದಲ್ಲಿ ಭಾಗಿಯಾದ ಎಲ್ಲ ಮಕ್ಕಳಿಗೂ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಕಾರ್ಯಕ್ರಮವನ್ನು ಆಲಿಸಿದಂತಹ ಬಾನುಲಿ ಕೇಳುಗರೆಲ್ಲರಿಗೂ ಮತ್ತೊಮ್ಮೆ ಧನ್ಯವಾದಗಳನ್ನು ಹೇಳ್ತಾ ಇದೇ ರೀತಿ ಇನ್ನಷ್ಟು ವೈವಿಧ್ಯಮಯವಾದಂತಹ ಕಾರ್ಯಕ್ರಮಗಳು ರೇಡಿಯೋದಲ್ಲಿ ಪ್ರಸಾರವಾಗುತ್ತೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ
3: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
4: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
3: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
4: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
3: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
4: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
3: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
4: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
3: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
5: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
3: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
6: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
3: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಎಲ್ಲಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ, ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
4: ಏನೇ, ಒಂದೇ ಮಗು ಸಾಕು ಅಂತನಾ?
5: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ, ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
4: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
6: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
7: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆಂದೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
8: ಶಿವಮೊಗ್ಗದಲ್ಲಿ PU ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
9: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ.

0: ಕಾವ್ಯ, ಏನಾಯ್ತು? ಯಾಕಿಷ್ಟು ದುಃಖದಲ್ಲಿದೆಯಾ?
1: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
0: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
2: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
0: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
2: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
1: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
3: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
4: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ, ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT NEET ಕೋಚಿಂಗ್ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
5: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
6: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000 ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
4: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
5: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
6: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
7: ಬೀದಿ ಬೀದಿಯಲ್ಲಿ ಈ ಧ್ವನಿ ಮೊಳಗಲಿ, ಮನೆ ಮನೆಯಲ್ಲಿ ನಮ್ಮ ಗಣತಿಯಾಗಲಿ, ಜೊತೆಯಾಗಿ ಬರೆಯೋಣ ನಾಡಿನ ಅಧ್ಯಾಯ. ನಮ್ಮ ಜನಗಣತಿ ನಮ್ಮ ವಿಕಾಸ.
8: ಜನಗಣತಿಯ ಮೊದಲ ಹಂತದಲ್ಲಿ ಮನೆ ಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
9: ಕಸ್ಟಮೈಸ್ ಆಭರಣಗಳ ರಾಜಧಾನಿ ಮೈತ್ರಿ ಮೈಚುವೆಲ್. ನಿಮ್ಮ ಮನಸ್ಸಿಗೊಪ್ಪುವ ರೀತಿಯ ಆಭರಣದ ವಿನ್ಯಾಸಕ್ಕೆ ಮೈತ್ರಿ ಮೈಚುವೆಲ್. ನಿಮ್ಮ ಹಣಕ್ಕೆ ತಕ್ಕ ಮೌಲ್ಯಯುತ ಆಭರಣಗಳಿಗೆ ಮೈತ್ರಿ ಮೈಚುವೆಲ್. ಕ್ಲಾಸಿಕ್ ನಿಂದ ಲೇಟೆಸ್ಟ್ ಡಿಸೈನ್ ವರೆಗೂ ಸುಪ್ರೀಂ ಕಲೆಕ್ಷನ್ಗೆ ಹೆಸರುವಾಸಿ ಮೈತ್ರಿ ಮೈಚುವೆಲ್. ಭೇಟಿ ಕೊಡಿ ಮೈತ್ರಿ ಮೈಚುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ ಬೆಳ್ಳಿ ವಜ್ರದ ಅಂಗಡಿ ಮೈತ್ರಿ ಮೈಚುವೆಲ್.
10: ಭಾರತದ ಪ್ರತಿ 2ನೇ ಮನೆಯಲ್ಲಿ ಕ್ಯಾನ್ಸರ್ ಪತ್ತೆಯಾಗುತ್ತಿದ್ದರೂ ನಾವು ಅದನ್ನು ಏಕೆ ಹಗುರವಾಗಿ ಪರಿಗಣಿಸುತ್ತಿದ್ದೇವೆ? ಕುಟುಂಬದವರು ಕ್ಯಾನ್ಸರ್ನಿಂದ ಬಳಲಿದರು, ಯಾರೂ ತಪಾಸಣೆ ಮಾಡಿಸಿಕೊಳ್ಳುವ ಬಗ್ಗೆ ಏಕೆ ಯೋಚಿಸುತ್ತಿಲ್ಲ?
0: ಕ್ಯಾನ್ಸರ್ ನಮಗೆ ಬರುವುದಿಲ್ಲವೆಂದು ನಾವ್ಯಾಕೆ ಭಾವಿಸುತ್ತೇವೆ? ಕ್ಯಾನ್ಸರ್ಗೆ ವಯಸ್ಸಿನ ಮಿತಿ ಇಲ್ಲ, ಅದಕ್ಕೆ ಅವರಿವರೆಂಬ ಭೇದ ಭಾವವಿಲ್ಲ, ಮತ್ತು ಕ್ಯಾನ್ಸರ್ ತನ್ನಿಂದ ತಾನೇ ಗುಣವಾಗುವುದಿಲ್ಲ.
10: ಈಗ ಎಲ್ಲರೂ ಒಗ್ಗಟ್ಟಿನಿಂದ ಕ್ಯಾನ್ಸರ್ ಅನ್ನು ಸೋಲಿಸುವ ಸಮಯ. ತಪಾಸಣೆ ಮಾಡಿಸಿಕೊಳ್ಳಿ, ಏಕೆಂದರೆ ರೋಗ ನಿರ್ಣಯವೇ ಗೆಲುವು, ಮತ್ತು ರೋಗ ನಿರ್ಣಯದಿಂದ ಚಿಕಿತ್ಸೆಯವರೆಗೆ ಪ್ರತಿಯೊಂದು ಹಂತದಲ್ಲೂ ನಾರಾಯಣ ಹೆಲ್ತ್ನ ತಜ್ಞರು ನಿಮ್ಮೊಂದಿಗೆ ಇರಲಿದ್ದಾರೆ.
0: ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಹ್ಯಾದ್ರಿ ನಾರಾಯಣ ಆಸ್ಪತ್ರೆ, NT ರಸ್ತೆ, ಹರಕೆರೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9986756611. ಸಂಖ್ಯೆ ಮತ್ತೊಮ್ಮೆ 9986756961.
11: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
12: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನಂದಿ.
13: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಮಧುರ ಗಾನ ಕಾರ್ಯಕ್ರಮ. ನನ್ನೆಲ್ಲ ಪ್ರೀತಿಯ ಕೇಳುಗರಿಗೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಕೋರ್ತಾ ಏಸಾ ಸ್ನೇಹಿತರೆ, ಎಲ್ಲರೂ ಹೇಗಿದ್ದೀರಿ? ಭಾನುವಾರದ ವಿಶೇಷತೆ ಏನು? ಹೇಗೆ ನಡೀತಾ ಇದೆ ಕೆಲಸ ಕಾರ್ಯಗಳೆಲ್ಲ? ಏಸಾ, ಹಾಗೆ ಸ್ನೇಹಿತರೆ, ಈ ದಿನ ಕಾರ್ಯಕ್ರಮವನ್ನು ಶುರು ಮಾಡೋದಕ್ಕಿಂತ ಮುನ್ನ ಯಾರೆಲ್ಲ ಹುಟ್ಟುಹಬ್ಬವನ್ನು ಆಚರಿಸ್ಕೊಳ್ತಾ ಇದ್ದಾರೋ, ಹಾಗೆ ವಿವಾಹ ವಾರ್ಷಿಕೋತ್ಸವವನ್ನು ಆಚರಿಸ್ಕೊಳ್ಳೋ ಎಲ್ಲರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಕನ್ನಡ ನಾಡಿನ ಸಮಸ್ತ ಜನತೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಈ ದಿನದ ಮಧುರ ಗಾನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ದಿನ ಸ್ಪೆಷಲ್ ಡೇ ಅಂತಲೇ ಹೇಳಬೇಕು. ಯಾಕಪ್ಪ ಅಂದರೆ, ಕಣ್ಣಿಗೆ ಕಾಣುವ ದೇವರನ್ನು ನೆನಪು ಮಾಡಿಕೊಳ್ಳುವಂತಹ ದಿನ, ಅದಮ್ಯ ಚೇತನಕ್ಕೆ ನಮನವನ್ನು ಸಲ್ಲಿಸುವಂತಹ ದಿನ ಈ ದಿನವಾಗಿದೆ. ಸ್ನೇಹಿತರೆ, ಎರಡೇ ಎರಡು ಅಕ್ಷರ, ಆದರೆ ಅದಕ್ಕಿರುವಂತಹ ಒಂದು ಶಕ್ತಿ ಅಗಾಧ. ಸಹನೆ ಗೊತ್ತು, ಸಾಂತ್ವನ ಮಾಡೋದು ಗೊತ್ತು, ಕಷ್ಟ ಸಹಿಸೋದು ಗೊತ್ತು, ತಪ್ಪು ಮಾಡಿದಾಗ ಶಿಕ್ಷೆ ಕೊಡೋದು ಗೊತ್ತು. ತ್ಯಾಗದ ಮೂರ್ತಿ ಚೇತನ, ಅಪರಿಮಿತ ಸಂಪತ್ತು, ಅವಿರತ ಕಾಳಜಿ, ಅತ್ಯುತ್ತಮ ಸಂಸ್ಕಾರ, ಇವೆಲ್ಲವೂ ಕೂಡ ಒಬ್ಬ ತಾಯಿಯ ಬಳಿ ಮಾತ್ರ ಇರುತ್ತೆ ಅಲ್ವಾ? ಅಂತಹ ತಾಯಿಗೆ ನಮನವನ್ನು ಸಲ್ಲಿಸ್ತಾ ಈ ದಿನದ ಮಧುರ ಗಾನ ಕಾರ್ಯಕ್ರಮವನ್ನು ಶುರು ಮಾಡೋಣ. ಸ್ನೇಹಿತರೆ, ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ತಾಯಿಯ ಬಗ್ಗೆ ಇರುವಂತಹ ಗೀತೆಗಳನ್ನು ಹಾಡ್ಬೋದು, ಅಥವಾ ನಿಮ್ಮ ಅಮ್ಮಂದಿರಿಗೆ ಇಷ್ಟವಾದಂತಹ ಗೀತೆಗಳನ್ನು ಹಾಡ್ಬೋದು. ಹಾಗಾದರೆ ಮತ್ತೆ ಆಗ್ತಡ 9686029689 ಈ ಸಂಖ್ಯೆಗೆ ಕರೆ ಮಾಡಿ ಮಧುರ ಗಾನ ಕಾರ್ಯಕ್ರಮದಲ್ಲಿ ಮಧುರವಾಗಿ ಗೀತೆಗಳನ್ನು ಹಾಡಿ ಖುಷಿಪಡಿ, ಎಂಜಾಯ್ ಮಾಡಿ ಅಂತ ಹೇಳ್ತಾ, ಒಡಲಲ್ಲಿ ನೋವು ಮಡಿಲಲ್ಲಿ ನಲಿವು ತುಂಬಿಕೊಂಡು ಸಂತೋಷ ಕೊಡುವ ಮಾತೆಯರನ್ನು ನೆನಪು ಮಾಡ್ಕೊಳ್ತಾ ಸಮಸ್ತ ಕನ್ನಡ ನಾಡಿನ ಅಮ್ಮಂದಿರಿಗೆ, ತಾಯಂದಿರಿಗೆ, ಎಸ್ ಮಾತೆ, ಜನನಿ, ಅವ್ವ, ಅಬ್ಬೆ, ಅಮ್ಮಾಜಿ, ಜಗನ್ಮಾತೆ, ದಾತ್ರಿ ಅಂತ ಕರೆಯಲ್ಪಡುವಂತಹ ಎಲ್ಲ ಅಮ್ಮಂದಿರಿಗೂ ಕೂಡ ನಮ್ಮ ರೇಡಿಯೋ ಶಿವಮೊಗ್ಗದ ವತಿಯಿಂದ, ಜೊತೆಗೆ ನಮ್ಮ ಕಿಡ್ಸ್ ಸಂಸ್ಥೆಯಾದ ಪರಿಸರ ಸಂಸ್ಥೆಯ ವತಿಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀವಿ. ನಿಮ್ಮ ಒಂದು ಆಶೀರ್ವಾದ ನಮ್ಮ ರೇಡಿಯೋ ಶಿವಮೊಗ್ಗದ ಮೇಲೆ ಸದಾ ಇರಲಿ. ನಿಮ್ಮ ಒಂದು ಪ್ರೀತಿ ವಿಶ್ವಾಸವೇ ನಮಗೆ ಒಂದು ಭದ್ರ ಬುನಾದಿ ಅಂತ ಹೇಳ್ತಾ ಎಸ್ ಕಾರ್ಯಕ್ರಮವನ್ನು ಶುರು ಮಾಡೋಣ. ತಡ ಮಾಡೋದು ಬೇಡ. ಎಸ್ ಫಸ್ಟ್ ಕರೆ, ಯಾರು ಎಲ್ಲಿಂದ ಯಾವ ಗೀತೆ ಅಂತ ಹಾಡ್ತಾರೆ ಅಂತ ಕೇಳುವ. ನಮಸ್ತೆ.
14: ನಮಸ್ತೆ.
13: ನಮಸ್ತೆ, ಯಾರಪ್ಪ ಇದು? ಹೈ ಎನರ್ಜಿಯಲ್ಲಿ ಮಾತಾಡ್ತಿದ್ದೆ. ಓ, ನಮ್ಮ ಶೋಭಾ ಮೇಡಮ್ ಅವರು.
14: ನಿಜವಾಗ್ಲೂ ತುಂಬಾ ಚೆನ್ನಾಗಿ ಹೇಳಿದ್ರಿ ನೀವು. ಇಷ್ಟೋ ತನಕ ಕೇಳ್ಕೊಂಡೆ ಒಂದೆರಡು ನುಡಿ ಮುತ್ತುಗಳನ್ನ ಅಮ್ಮಂದ್ರದ ಬಗ್ಗೆ. ನಮ್ಮ ಸಮಸ್ತ ಕನ್ನಡ ತಾಯಂದಿರಿಗೆ ನನ್ನ ಹೃದಯ ಪೂರ್ವಕ ನಮಸ್ಕಾರಗಳು.
13: ಎಸ್ ಮೇಡಮ್,
14: ಅಮ್ಮ ಅಂದ್ರೆ ಹಂಗೆ ಉಕ್ಕಿ ಬರುತ್ತೆ ಎದೆ ಆಳದಲ್ಲಿ, ಮನಸ್ಸಲ್ಲಿ. ಅದು ಸಿಕ್ಕಾಬಟ್ಟೆ ಇದಾಗತ್ತೆ, ಎಲ್ಲಿಲ್ಲದ ದುಃಖ ಸಂತೋಷ ಎಲ್ಲಾ ಬರುತ್ತೆ.
13: ಹೌದು,
14: ಹಂಗೆ ಕಣ್ಣಲ್ಲಿ ರಂಗೆ ಬಂದ್ಬಿಡುತ್ತೆ.
13: ಅದ್ರಲ್ಲೂ ಎಸ್ಪೆಷಲಿ ಮದ್ವೆ ಆಗಿ ಗಂಡನ ಮನೆಗೆ ಹೋದಂತ ಹೆಣ್ಮಕ್ಳಿಗಂತೂ ಅಮ್ಮನ ನೆನಪಾದ ತಕ್ಷಣ ಕಣ್ಣಲ್ಲಿ ನೀರ್ ಬಂದ್ಬಿಡುತ್ತೆ.
14: ಬಟ್ಟೆ ನಾನು ಎಷ್ಟು ಇಬ್ರು ಮಕ್ಕಳು ದೊಡ್ಡಾರಾದ್ರೂ ಕೂಡ ಇನ್ನೂ ಅಮ್ಮನ ಮನೆಯಿಂದ ಬಂದ್ರೆ ಇನ್ನೂ ಅಳ್ತಿದ್ದೆ ನಾನು.
13: ಓ,
14: ಅಷ್ಟು ಅಯ್ಯೋ, ನಮ್ ತಾಯಿ ಮತ್ತೆ ತುಂಬಾ ಸೈಲೆಂಟ್, ಹಂಗಾಗಿ ತುಂಬಾ ಎಕ್ಸ್ಪ್ರೆಸ್ ಮಾಡಕ್ ಬಹಳ ಕಷ್ಟ. ತುಂಬಾ ಒಳ್ಳೆಯವ್ರ ನಮ್ಮಅಮ್ಮ. ಒಂದು ಸುಳ್ಳು ಹೇಳಕ್ ಗೊತ್ತಿಲ್ಲ, ಇನ್ನೊಬ್ರಿಗೆ ಒಂದ್ ಇರಿಟೇಟ್ ಆಗ ಮಾತಾಡಕ್ ಗೊತ್ತಿಲ್ಲ. ಬೆಳೆದ್ ಬಂದಿತ್ತು ಹಂಗೆ, ನಮಗೂ ಹಂಗೆ ಕಲ್ಸ್ಬಿಟ್ರು. ಅಷ್ಟು ಮೃದು ಸ್ವಭಾವದ ನಮ್ಮಅಮ್ಮ ಮಾತ್ರ, ಅದ್ರ ಮಾತ್ರ ಹೇಳ್ಬೋದು. ಯಾರ ಮಕ್ಳ ಹತ್ರ ಏನಂದ್ರು ಸುಮ್ ಭಾರಿ ತಾಳ್ಮೆ, ಭಾರಿ ಸಮಾಧಾನ. ಅಯ್ಯೋ ಅಯ್ಯೋ, ಎಷ್ಟು ಏನೇ ಅಡಿಗೆ ಮಾಡಿ ಒಟ್ ಮಕ್ಳು ತಿನ್ಬೇಕು, ಇಲ್ಲೇ ಇದ್ರು ಪರವಾಗಿಲ್ಲ, ಅವತ್ ತಿಂದಾದ್ಮೇಲೆ ತಿನ್ನೋದು. ಆತರ ಸ್ವಭಾವ ಈಗ ನಮಗೂ ಅದೇ ಬಂದಿದೆ. ಸಾಮಾನ್ಯ ಎಲ್ಲಾ ತಾಯಂದ್ರಿಗೂ ಅದು ಬಂದೇ ಬರುತ್ತ, ಮಕ್ಳು ಚೆನ್ನಾಗಿರ್ಬೇಕು, ಮಕ್ಳು ಅದೆಷ್ಟು ಪ್ರಕೃತಿ ದತ್ತ ಹೆಂಗೆ ಆಗಿದೆ ನೋಡಿ, ಅದು ಹೆಂಗ್ ಬರುತ್ತೆ ಅಲ್ವಾ?
13: ನಿಜ ನಿಜ,
14: ಬಹಳ. ಅದು
13: ಮಾತಾಡ್ತೀರಾ, ಹಾಡನ ಹಾಡ್ತೀರಾ?
14: ಅಯ್ಯೋ, ಒಂಚೂರು ಹೇಳ್ತೀರಿ ನನಗೆ, ಫುಲ್ ಇದಾಗ್ಬಿಟ್ಟಿದೆ ಎಮೋಷನ್ ಅಲ್ಲಿ.
13: ಎಮೋಷನ್ ಕನೆಕ್ಟ್ ಆಗ್ಬಿಟ್ರ?
14: ಅದೇ
13: ಮಾತಾಡಿ
14: ಅಮ್ಮ.

0: ದೈವವು ಎಲ್ಲ ಎಲ್ಲ ಎಲ್ಲ ಅವಳೇನೆ ಅಮ್ಮನೇ.
1: ಥ್ಯಾಂಕ್ ಯು ಮೇಡಮ್,
0: ತುಂಬಾ ತುಂಬಾ ಧನ್ಯವಾದಗಳು ಒಂದು ಅವಕಾಶಕ್ಕಾಗಿ. ತುಂಬಾ ಹೃದಯದ ನನ್ನ ತುಂಬಾ ತುಂಬಾ ಹೃದಯದಿಂದ ಎಲ್ಲ ಅಮ್ಮಂದ್ರಿಗೆ ಇನ್ನೊಂದ್ಸರಿ ನಮಸ್ಕಾರ ಮಾಡ್ತಾ ಇದೀನಿ. ದೇವರು ಒಳ್ಳೆ ಮಳ್ಳಿ ನಮ್ಮ ತಾಯಂದ್ರಿಗೆ ಆರೋಗ್ಯ ಭಾಗ್ಯ ಎಲ್ಲ ಕೊಟ್ಟು ಕಾಪಾಡಲಿ.
1: ಓಕೆ, ಎಸ್ ಥ್ಯಾಂಕ್ ಯು. ನಿಮ್ಮ ಮಾತ್ ಕೇಳಿ ನಮ್ಮ ಮಂಜುನಾಥ್ ಸರ್ ಸೈಲೆಂಟ್ ಆಗ್ಬಿಟ್ರು ಅನ್ಕೊಳ್ತೀನಿ.
0: ನಿಜ ನಿಜ ನಿಜ, ಸುಮ್ನೆ ಆಗ್ಬಿಟ್ರು.
1: ಓಕೆ, ನೀನೆ ಮಾತಾಡಮ್ಮ ಇವತ್ತು, ಹೆಂಗ್ ವಿಶ್ವ ಅಮ್ಮಂದಿರ ದಿನ ಇದೆ ಇವತ್ತು, ನಿಂದೆ ಮೈಕ್ ನಿಂದೆ
0: ನೋಡ್ಬಿಟ್ಟು ಹಂಗೆ ನಕ್ಕಂತ ಓಡೋಗ್ಬಿಟ್ರು
1: ಹಾಗೆ. ಓಕೆ ಮೇಡಮ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಮೇಡಮ್, ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ,
1: ನಮಸ್ತೆ ನಮಸ್ತೆ ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ಎಸ್ ಸರ್, ಆರಾಮಾಗಿದ್ದೀನಿ. ನೀವ್ ಹೇಗಿದ್ದೀರಿ ಚಂದ್ರಶೇಖರ್ ಸರ್?
2: ತಿಂಡಿ
1: ಆಯ್ತು ಸರ್. ಫಸ್ಟ್ ನಿಮ್ ಪರಿಚಯ ಮಾಡ್ಕೋಬಿಡಿ, ನಿಮ್ ಪರಿಚಯ ಮಾಡ್ಕೊಂಡ್ರೆ ನಿಮ್ಗೆ ತುಂಬಾ ಖುಷಿ ಆಗತ್ತೆ.
2: ಸ್ವಲ್ಪ ಸೌಂಡ್ ಕಮ್ಮಿ ಆಗ್ಬಿಟ್ಟಿದೆ ನಿಮ್ದು.
1: ನಿಮ್ ವಾಯ್ಸ್ ನನಗೆ ನೀಟಾಗಿ ಕೇಳಿಸ್ತಾ ಇದೆ. ಇಲ್ಲ ಇಲ್ಲ, ಕರೆಕ್ಟ್ ಆಗಿದೆ.
2: ನನ್ನ ಹೆಸರು ಸಿಪಿ ಚಂದ್ರಶೇಖರ್.
1: ಓಕೆ,
2: ಅತಿ ಚೌಡೇನಹಳ್ಳಿ, ವಯಸ್ಸು ತಾಲೂಕು, ಹಾಸನ ಜಿಲ್ಲೆ, 573211, ಕರ್ನಾಟಕ ರಾಜ್ಯ. ನಮ್ಮೆಲ್ಲ ಸಹೋದರ ಸಹೋದರಿಯರಿಗೆ ನಿಮಗೂ ಸೇರಿಸಿ ನನ್ನ ನಮಸ್ಕಾರಗಳು ಮೊದಲಿಗೆ.
1: ಅಬ್ಬಾ, ಓಕೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಯಾರ್ದೋ ಯಾರ್ದೋ ಹೇಳ್ಬೇಕು ಅಂತಲ್ಲ.
1: ಹಾ, ಇವತ್ತು ಅಮ್ಮಂದಿರ ದಿನ ಅಲ್ವಾ, ಅಮ್ಮಂದಿರ ಅಥವಾ ಹಾಡ್ಬೋದು, ಎರಡೇ ಆಯ್ಕೆ.
2: ಇವತ್ತು ಕಳ್ಳ ಕುಳ್ಳಗಳಿದೆ ಒಂದು ಹಾಡು ಮೇಡಮ್.
1: ಖಂಡಿತ ಹಾಡಿ.
2: ಅಮ್ಮ ಎಂದರೆ ಏನೋ ಋಷವು, ನಮ್ಮ ಪಾಲಿಗೆ ಅವಳೇ ದೈವವು, ಅಮ್ಮ ಎನ್ನಲು ಎಲ್ಲ ಮರೆತವು, ಎಂದು ಕಾಣದ ಸುಖವ ಕಂಡವು, ಅಮ್ಮ ಎಂದರೆ ಏನೋ ಋಷವು. ಅದು ವಿಶೇಷ ಏನ್ಬೇಕು ಮೇಡಮ್, ಅದು ಅದು ಪಿ ಬಿ ಶ್ರೀನಿವಾಸ ಮತ್ತೆ ಎಚ್ ಕೃಷ್ಣಮೂರ್ತಿ ಆಡಿದ್ರೆ, ಎಚ್ ಕೃಷ್ಣಮೂರ್ತಿ ಹುಣಸೂರು ಕೃಷ್ಣಮೂರ್ತಿ ಆಡ್ರು.
1: ಹೌದೌದೌದೌದು,
2: ಅದೊಂದು ವಿಶೇಷ ಅದರಲ್ಲಿ,
1: ಅದ್ಭುತ ಗೀತೆ ಅದು.
2: ಎವರ್ ಗ್ರೀನ್ ಸಾಂಗ್
1: ಸರ್,
2: ಹುಣಸೂರು ಕೃಷ್ಣಮೂರ್ತಿ ಸಂಭಾಷಣೆ ಅಪರೂಪಕ್ಕೊಂದು ಹಾಡಾಡವ್ರಲ್ಲ, ಅದೊಂದು ವಿಶೇಷ
1: ಸರ್. ಥ್ಯಾಂಕ್ ಯು. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್, ನಾನು ಪ್ರಕಾಶ್ ಅರಸೀಕೆರೆ ತಾಲೂಕು ಚಲ್ಲಾಪುರದಿಂದ.
1: ಓ ಪ್ರಕಾಶ್ ಸರ್, ತುಂಬಾ ದಿನಗಳ ಮೇಲೆ ನಿಮ್ಮ ಧ್ವನಿಯನ್ನ ಕೇಳ್ತಾ ಇದ್ದೀನಿ.
3: ನಾನು ಮಾಡಿಲ್ಲ ಮೇಡಮ್, ಬಹಳ ಬಿಜಿ ಆಗಿದ್ದೀನಿ.
1: ಹೇಗಿದ್ದೀರಿ, ಕೆಲಸ ಕಾರ್ಯಗಳೆಲ್ಲ ಹೇಗ್ ನಡೀತಾ ಇದೆ?
3: ಪರವಾಗಿಲ್ಲ ಮೇಡಮ್, ಚೆನ್ನಾಗಿ ನಡೀತಾ ಇದೆ.
1: ಓಕೆ ಸರ್, ಸರ್ ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಮೇಡಮ್ ಗೀತೆ ಆಡ್ತಾ ಇಲ್ಲ, ಇವತ್ತ ಒಂದು ನಿಮಿಷ ಮಾತಾಡ್ಬಿಡ್ತೀನಿ ಅಷ್ಟೇ.
1: ಖಂಡಿತ ಖಂಡಿತ ಮಾತಾಡಿ
3: ಮೇಡಮ್. ಎಲ್ಲ ತಾಯಂದಿರಿಗೂ ತಾಯಂದಿರ ದಿನದ ಶುಭಾಶಯಗಳು.
1: ಎಸ್ ಸರ್.
3: ನಮ್ಮ ತಾಯಿ ಕರಿಯಮ್ಮ ಮೇಡಮ್, ಕರಿಯಮ್ಮ ಅಂತ.
1: ಓಕೆ,
3: ನಮ್ಮ ತಾಯಿಗೆ ತಾಯಂದಿರ ದಿನ ಶುಭಾಶಯಗಳು ಮೇಡಮ್.
1: ಎಸ್ ಸರ್, ಕರಿಯಮ್ಮ ಅವರಿಗೆ ಪ್ರಕಾಶ್ ಸರ್ ಅವ್ರ ಕಡೆಯಿಂದ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ.
3: ಹೌದು ಮೇಡಮ್, ನಮ್ಮ ತಾಯಿ ನನಗೋಸ್ಕರ ಕಷ್ಟಪಟ್ಟಿದ್ದಾರೆ ಮೇಡಮ್.
1: ಓ ಓಕೆ,
3: ಕಷ್ಟಪಟ್ಟಿದ್ದಾರೆ, ನಂಗೆ ಕಣ್ ಕಾಣಲ್ಲ, ಅದು ಕೂಡ ಸಾಕಿ ಎಲ್ಲ ಮಾಡಿದ್ದಾರೆ. ಅಂದ್ರೆ ನಾವು ಕೂಡ ಅವ್ರಿಗೆ ಭಾರ ಆಗ್ದಂಗೆ ನಾವು ತಮ್ಮ ಕಾಲಾದಷ್ಟು ಕೆಲಸ ಮಾಡ್ತಾ ಇದೀವಿ. ನಾವೇ ಕೆಲಸ ಮಾಡ್ತೀವಿ ಅಂತ ಅವರು ಕೂಡ ಅರ್ಥ ಮಾಡ್ಕೋಬೇಕು ಅಂತ ನಾನು ಹೇಳ್ತೀನಿ ಮೇಡಮ್. ನಾವು ಕಷ್ಟ ಪಡ್ತಾ ಇದೀವಿ, ಅವ್ರು ಕಷ್ಟ ಪಟ್ಟಿದ್ದಾರೆ ಅವ್ನು ಇಲ್ಲ ಅಂತ ಹೇಳ್ತಲ್ಲ, ನಮ್ ಕಷ್ಟನು ಕೂಡ ಅವ್ರು ಅರ್ಥ ಮಾಡ್ಕೋಬೇಕು, ಪ್ರೋತ್ಸಾಹ ಕೊಡ್ಬೇಕು ನಮ್ಗೆ. ನಾನು ಕೇಳ್ತಾ ಇದೀನಿ ಮೇಡಮ್ ಅಷ್ಟೇ, ನಮ್ಮ ತಾಯಿ ಬಗ್ಗೆ ಕೇಳ್ತಲ್ಲ ನಾನು. ನಮ್ಮ ತಾಯಿ ನನಗೋಸ್ಕರ ಕಷ್ಟ ಪಟ್ಟಿದ್ದಾರೆ, ಕಣ್ ಕಾಣದಂದ್ರು ಸಾಕ್ತಿದ್ದಾರೆ, ತಂದೆ ತಾಯಿ ಇಬ್ರು ಕೂಡ ಸಾಕ್ತಿದ್ದಾರೆ. ಆದ್ರೆ ನಮ್ಮ ಕಷ್ಟನ ಅರ್ಥ ಮಾಡ್ಕೊಂತಿಲ್ಲ ಯಾಕೆ ಅಂತ ನನಗೆ ಗೊತ್ತಿಲ್ಲ ಮೇಡಮ್, ಅದಕ್ಕೋಸ್ಕರ ನಾನು ಕೇಳ್ಕೊಂತ ಇದ್ದೀನಿ.
1: ಓಕೆ ಸರ್, ಇವತ್ತು ನಿಮ್ಮ ಒಂದು ಪ್ರಾರ್ಥನೆಯನ್ನ ಸಲ್ಲಿಸಿದಿರಲ್ವಾ, ಖಂಡಿತವಾಗ್ಲೂ ಮುಟ್ಟಿರತ್ತೆ ಅಮ್ಮನ.
3: ಜಾಸ್ತಿ ಮಾತಾಡಕ್ ಆಗಲ್ಲ, ಆಕಾಶವಾಣಿ ಪ್ರಸಾರ ಆಗ್ತಿದೆ, ಒಂದೆರಡು ಮಾತಾಡ್ಬೇಕು ಅಂತ ಅನಿಸ್ತು ಮೇಡಮ್.
1: ಖಂಡಿತ ಖಂಡಿತ ಖಂಡಿತ,
3: ಎಲ್ಲರೂ ಮಾತಾಡ್ತಿದ್ರೆ ನಾನು ಯಾಕೆ ಮಾತಾಡಬಾರ್ದು, ನಮ್ಮ ತಾಯಿ ಬಗ್ಗೆ ಶುಭಾಶಯ ಕೋರ್ಬಾರ್ದು.
1: ಖಂಡಿತ
3: ಅಂತ ಖುಷಿ ಆಯ್ತು ಮೇಡಮ್.
1: ನಿಮ್ಮ ಒಂದು ಮನಸ್ಸಿನ ಭಾವನೆಗಳನ್ನ ಹಂಚ್ಕೊಳ್ಳೋದಕ್ಕೆ ಇರುವಂತದ್ದು ನಮ್ಮ ರೇಡಿಯೋ ಶಿವಮೊಗ್ಗ ಸರ್. ಸ್ನೇಹಿತರೆ, ನಿಮಗೆ ಇರುವಂತಹ ಕಷ್ಟ ಸಮಸ್ಯೆಗಳನ್ನ ಬಗೆಹರಿಸ್ಲಿಕ್ಕೆ ಆಗದೆ ಇದ್ರು, ಅದಕ್ಕೆ ಒಂದಿಷ್ಟು ಸಾಂತ್ವನದ ನುಡಿಗಳನ್ನ, ಅಷ್ಟು ಒಂದಿಷ್ಟು ಧೈರ್ಯದ ನುಡಿಗಳನ್ನ ಹೇಳುವಂತಹ ಒಂದು ಸಣ್ಣ ಒಂದು ನಮಗೆ ಸಿಕ್ಕಿರುವ ಒಂದು ಪುಣ್ಯದ ಕಾಯಕ ಇದು ಅಂತ ಹೇಳ್ತಾ ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡುವ. ನಮಸ್ಕಾರ.
4: ಮೇಡಮ್, ಬೆಂಗಳೂರಿನಿಂದ ಸುಬ್ರಹ್ಮಣ್ಯ ಜಯಂತ್.
1: ಸುಬ್ರಹ್ಮಣ್ಯ ಸರ್, ಹೇಗಿದ್ದೀರಿ?
4: ನಾವು ಚೆನ್ನಾಗಿದ್ದೀವಿ ಮೇಡಮ್, ನೀವು ಹೇಗಿದ್ದೀರಾ?
1: ಎಸ್ ಸರ್, ಎಸ್ ಸರ್. ಓಕೆ ಸರ್, ಯಾವ
4: ಗೀತೆ ಮೇಡಮ್?
1: ಎಸ್ ಸರ್, ಆಯ್ತು. ನಿಮ್ದು ಇನ್ನು ಲೇಟಾ?
4: ಆಯ್ತು ಮೇಡಮ್ ನಮ್ದು.
1: ಓಕೆ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
4: ನಾನು ಅನ್ನಯ್ಯ ಚಿತ್ರದ ಒಂದು ತಗೊಂಡಿದ್ದೀನಿ, ಎಸ್ ಪಿ ಬಾಲಸುಬ್ರಹ್ಮಣ್ಯ ಮಾಡಿರೋದು.
1: ಸೂಪರ್, ವೆರಿ ನೈಸ್.
4: ಜಗವೇ ತಾಯಿಗೆ ತೊಟ್ಟಿಲು ನಾವೆಲ್ಲ ಮಕ್ಕಳು, ಆ ಸುರರು ತಾಯಿಗೆ ದಾಸರು ಮಾತಿಗೆ ತಪ್ಪರು,
5: ಸತ್ಯಕ್ಕೆ ಸಾಕ್ಷಿ ಸುಳ್ಳಿಗೆ ಶೂಲ ತಾಯಾಳೆ ತಾಯಾಳೆ ಅಮ್ಮ ಊರೇನೆ ಅಂದರು ನೀ ನಮ್ಮ ದೇವರು ಜಗಕ್ಕೆ ಮುಕ್ಕೋಟಿ ದೇವರು ನೀ ನನ್ನ ದೇವರು ಅಮ್ಮಯ್ಯ ಅಮ್ಮಯ್ಯ ಬಾರೆ ಅಕ್ಕರೆ ಸಕ್ಕರೆ ತಾರೆ ಮಕ್ಕಳ ಬಾಯಿಗೆ ಮಕ್ಕಳ ಬಾಯಿಗೆ
1: ಓಕೆ
5: ಹೂವಿಗೂ ಹಣ್ಣಿಗೂ ಭೂಮಿ ದೇವರು ನೋವಿಗೂ ನಲಿವಿಗೂ ತಾಯಿ ದೇವರು
1: ಓಕೆ ಸುಬ್ರಹ್ಮಣ್ಯ ಸರ್
4: ಹಾ ಮೇಡಮ್
1: ನಿಮ್ಮ ಧ್ವನಿಗೆ ಮತ್ತೊಂದು ಧ್ವನಿ ಆಗಿರೋದು ನಿಮ್ಮ ಮಗ ಅನ್ಕೊಳ್ತೇನೆ
4: ಖಂಡಿತ ಮೇಡಮ್
6: ಹಲೋ
1: ಹಲೋ ಯಾರಿದು ಪುಟಾಣಿ
6: ನಾನು ಬೆಂಗಳೂರಿನಿಂದ ಜಯಂತ್ ಸುಬ್ರಹ್ಮಣ್ಯ
1: ಅಬ್ಬ ಅಬ್ಬ ಅಬ್ಬ ಅಬ್ಬ ಏನಪ್ಪ ಇದು ಅಪ್ಪ ಮಗಂದ ಜುಗಲ್ ಬಂದಿ
6: ದಿನಾಚಾರಿಯ ಶುಭಾಶಯಗಳು
1: ಅಬ್ಬಬ್ಬಬ್ಬಬ್ಬ ಥ್ಯಾಂಕ್ ಯು ಪುಟಾಣಿ ಥ್ಯಾಂಕ್ ಯು ಮಗ ಥ್ಯಾಂಕ್ ಯು ಸೋ ಮಚ್ ಮಗನೆ ಅಮ್ಮಂಗ್ ವಿಶ್ ಮಾಡಿದ್ಮ ಅಮ್ಮಂಗ್ ವಿಶ್ ಎಸ್ ಪುಟಾಣಿ ಎಸ್ ಪುಟಾಣಿ ಥ್ಯಾಂಕ್ ಯು ಮಾ
6: ಥ್ಯಾಂಕ್ ಯು ಮ್ಯಾಮ್
1: ಎಸ್ ಮಗ ಓಕೆ ಆ ಮಕ್ಕಳ ತೊದಲು ನುಡಿಗಳನ್ನು ಕೇಳೋದೇ ಒಂದು ಖುಷಿಯ ವಿಚಾರ ಮತ್ತೊಂದು ಕರೆ ತೆಗೆದುಕೊಳ್ಳೋಣ ನಮಸ್ಕಾರ ಹಲೋ ಹಲೋ ಹಲೋ
7: ಹಲೋ ನಮಸ್ತೆ ಮೇಡಮ್
1: ನಾಗರತ್ನ ಮೇಡಮ್ ನೀವು ಸಿಗ್ನಲ್ ಇರೋ ಪ್ಲೇಸಿಗೆ ಬರಬೇಕು ಒಂದು ಮತ್ತೆ ಇನ್ನೊಂದು ಬೇಸರ ಆಗಬೇಡಿ ರೇಡಿಯೋನ ಆಫ್ ಮಾಡಿ ನನ್ನೊಟ್ಟಿಗೆ ಆರಾಮ್ಸೆ ಮಾತಾಡಿ ಓಕೆಯಾ ಓಕೆ ಎಸ್ ಇವಾಗ ಹಾಡಿ
7: ಮೊದಲನೇದಾಗಿ ಎಲ್ಲಾ ತಾಯಂದಿರಿಗೂ ಶುಭಾಶಯಗಳು
1: ನಿಮಗೂ ಅಮ್ಮ
7: ಒಂದು ಹಿಂದಿ ಹಾಡು ಹೇಳ್ತೀನಿ ಕಡೆ ತುಂಬಾ ಚೆನ್ನಾಗಿದೆ
1: ಓಮಾ ಓಮಾ
7: ತುಕಿತನೇ ಅಚ್ಚಿ ಹೇ ತುಕಿತನೇ

सुख सुख कोई अपनी नहीं तुझे दुख सुख कोई मई मुस्काया तो मुस्काई।

0: ಓಕೆ ಎಸ್ ನಾಗರತ್ನ ಮೇಡಮ್, ನಿಮ್ಮ ಒಂದು ಕಂಠ ಸಿರಿಯಲ್ಲಿ ಗೀತೆನ ಕೇಳೋಕೆ ಒಂದು ಖುಷಿ ಆಯ್ತು. ಎಸ್ ಮೇಡಮ್ ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ. ನಮಸ್ತೆ. ನಮಸ್ತೆ. ಯಾರಿದು?
1: ಪರಶುರಾಮ್ ಅಂತ.
0: ಸ್ವಲ್ಪ ಜೋರಾಗಿ ಮಾತಾಡ್ತೀರಾ ಪರಶುರಾಮ್ ಅವರೇ? ಓಕೆ. ಇವಾಗ ಹಾಡಿ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹಲೋ ಪರಶುರಾಮ್, ಯಾಕೆ ಕರೆ ಕಟ್ ಮಾಡಿಬಿಟ್ರು? ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ಕಾರ.
2: ಹಲೋ.
0: ನಮಸ್ತೆ.
2: ನಮಸ್ಕಾರ, ಗುಡ್ ಮಾರ್ನಿಂಗ್. ನಾನು ಬ್ರಹ್ಮಾನಂದ ಆನಡೆ, ವಿದ್ಯಾನಗರ, ಶಿವಮೊಗ್ಗ.
0: ವಾವ್,
2: ಮಹಾಲಕ್ಷ್ಮಿ ಮೇಡಮ್ ಅವರಲ್ಲ?
0: ಹೌದಲ್ವಾ, ಹೌದಾ, ಅವರೇನಾ?
2: ನಿಮ್ದು ವಾಯ್ಸ್ ಗೊತ್ತಾಗ್ಬಿಡುತ್ತೆ, ಶ್ವೇತಾ ಮತ್ತೆ ಅರ್ಪಿತಾ ಅವ್ರದೇ ಕನ್ಫ್ಯೂಸ್ ಆಗುತ್ತೆ.
0: ಹೌದಾ, ಛೇ,
2: ಮಹಾಲಕ್ಷ್ಮಿ ಅವ್ರದ್ದು ಸ್ಪೆಷಲ್ ಅದ, ದೇವತೆ ಅಲ್ವಾ, ಹಂಗಾಗಿ ಸ್ಪೆಷಲ್ ವಾಯ್ಸ್.
0: ಸರ್, ಅವ್ರ ಆನಡ ಸರ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್, ತಿಂಡಿ ಆಯ್ತಾ?
0: ಎಸ್ ಸರ್, ಎಸ್ ಸರ್.
2: ನಮ್ದು ಆಯ್ತು, ಮ್ಯಾಗಿನ ಎಮ್ಮಿ ಎಮ್ಮಿ ಮ್ಯಾಗಿ ಮ್ಯಾಗಿ. ನಿಮ್ದು?
0: ಅಯ್ಯೋ, ಮ್ಯಾಗಿನ? ನಮ್ದು ಪಡ್ಡು ಚಟ್ನಿ ಸರ್.
2: ಸೂಪರ್, ಒಂದು ಟ್ರೆಡಿಷನ್, ಒಂದು ಸ್ಪೈಸಿ. ಮೇಡಮ್, ಮೊದಲನೇದಾಗಿ ತ್ಯಾಗ, ಪ್ರೀತಿ, ವಿಶ್ವಾಸ, ಸ್ನೇಹ ನಮ್ಮ ಜೀವನದ ಮಾರ್ಗಸೂಚಿ ಎಲ್ಲ ಆಗಿರ್ತಕ್ಕಂತ ಪ್ರತಿಯೊಬ್ಬ ವಿಶ್ವ ತಾಯಂದರಿಗೂ, ಅದರಲ್ಲೂ ನನ್ನ ತಾಯಿಯಾದ ಕಮಲಾ ರಾಣಿ ಅವರಿಗೆ ವಿಶೇಷ ನಮನಗಳು. ನಾ ಈ ಸಂದರ್ಭದಲ್ಲಿ ಒಂದು ಭಾವಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀನಿ.
0: ಖಂಡಿತ.
2: ಅಮ್ಮ ನಿನ್ನ ಎದೆಯಾಳದಲ್ಲಿ ಅಂತ, ಅದನ್ನೊಂದು ಸ್ವಲ್ಪ ಹೇಳಲಿಕ್ಕೆ ಇಷ್ಟಪಡ್ತೀನಿ ಮೇಡಮ್.
0: ಎಸ್ ಸರ್, ಎಸ್ ಸರ್.
2: ಅಮ್ಮ ನಿನ್ನ ಎದೆಯಾಳ

ಮಾನಿ ನಗೆದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು, ನಿಡು ಕಾಡುತ್ತಿರುವೆ ನಾನು ಕಡಿಯಾಲೊಲ್ಲೆ ನೀ ಕರುಳ ಬಳ್ಳಿ, ಒಲಗೂಡುತ್ತಿರುವ ತಾಯೇ ಬಿಡದ ಭುವಿಯ

0: ಇರುವುದೇ ನಾನು. ಮೇಡಮ್, ಈ ಹಾಡ್ ಕೇಳಿದಾಗ ನಮ್ಮ ತಾಯಿಯವರು ಮತ್ತೆ ಮತ್ತೆ ನೆನಪು ತರ್ತಾರೆ, ಕಣ್ಣಲ್ಲಿ ಕಣ್ಣೀರ ಬಾಷ್ಪ
1: ಬರುತ್ತೆ. ಸರ್, ಓಕೆ, ಆನಂದ ಬಾಷ್ಪ ನಿಮ್ ಕಣ್ಣಲ್ಲಿ ಇವಾಗ ಬಂದಿದೆ, ಅದು ನಮಗೆ ಗೊತ್ತಾಗ್ತಾ ಇದೆ ನಿಮ್ಮ ಭಾವನೆಗಳು.
0: ಹೌದು ಮೇಡಮ್, ಹೌದು ಹೌದು. ಮತ್ತೊಮ್ಮೆ ಎಲ್ಲಾ ತಾಯಂದ್ರಿಗೂ ವಿಶೇಷ ನಮನಗಳು, ಅಭಿನಂದನೆ.
1: ರಾನಡೆ ಸರ್, ನೀವ್ ಎಷ್ಟು ದೊಡ್ಡವರಾದ್ರು ಅಮ್ಮ ನೆನ್ಸ್ಕೊಂಡ ತಕ್ಷಣ ಚಿಕ್ಕ ಮಗು ಆಗ್ಬಿಟ್ರಿ ನೋಡಿ ಸರ್. ತುಂಬಾ ದಿನದ ಮೇಲೆ ಈ ಗೀತೆಯನ್ನ ಕೇಳಿಸಿದ್ದಕ್ಕೆ ತುಂಬ ಖುಷಿ ಆಯ್ತು.
0: ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಇದಕ್ಕೆಲ್ಲ ನಿಮ್ಮ ಎಫ್ಎಂಏ ಕಾರಣ.
1: ಎಸ್ ಗುರುಗಳೇ, ಎಸ್ ಸರ್,
0: ಥ್ಯಾಂಕ್ ಯು.
1: ಎಸ್ ಸರ್, ಮತ್ತೊಂದು ಕರೆ ಸ್ವೀಕಾರ ಮಾಡುವ. ನಮಸ್ಕಾರ. ಹಲೋ,
2: ಗುಡ್ ಮಾರ್ನಿಂಗ್ ಮಹಾಲಕ್ಷ್ಮಿ.
1: ಗುಡ್ ಮಾರ್ನಿಂಗ್ ಕುಸುಮಾ ಮೇಡಮ್, ಹೇಗಿದ್ದೀರಿ?
2: ನಾನ್ ತುಂಬಾ ಚೆನ್ನಾಗಿದ್ದೀನಿ. ಇವತ್ತು ಅಮ್ಮಂದು ದಿನ ಅಲ್ವಾ?
1: ಓಕೆ, ವಾವ್, ಸೂಪರ್
2: ಅಲ್ವಾ? ಅಮ್ಮ ಯಾವಾಗ್ಲೂ ಖುಷಿಯಾಗಿರ್ಬೇಕು, ಹಾಗಾದ್ರೆ ಎಲ್ಲ ಮಕ್ಕಳು ಚೆನ್ನಾಗಿ ಖುಷಿಯಾಗಿರ್ತಾರೆ.
1: ನಿಜ ನಿಜ ನಿಜ. ಮನೆಯ ಆಧಾರ ಸ್ತಂಭ ಚೆನ್ನಾಗಿದ್ದಾಗ ಮಾತ್ರ ಮನೆ ತುಂಬಾ ಚಂದ ಇರುತ್ತೆ.
2: ಮನೆ ಚೆನ್ನಾಗಿರಕ್ ಸಾಧ್ಯ, ಎಲ್ರು ಚೆನ್ನಾಗಿರಕ್ ಸಾಧ್ಯ ಇಲ್ಲ. ಅಮ್ಮ ಒಂಚೂರು ಮುಖ ಸತ್ತೆ ಮಾಡ್ಕೊಂಡ್ರೆ ಮುಗೀತು ಬಿಡಿ.
1: ಎಸ್ ಮಾ,
2: ಅಮ್ಮ ಅಂತ ಅಂದ್ರೆ ಏನ್ ಹೇಳೋದು ಅಂತ ಗೊತ್ತಾಗಲ್ಲ. ಮಹಾಲಕ್ಷ್ಮಿ ಅಗಾಧ ಅನಂತ ಅಂತ ಹೇಳ್ಬೋದು.
1: ನಿಜ ನಿಜ ನಿಜ ನಿಜ ನಿಜ.
2: ಪ್ರೀತಿಯಲ್ಲಿ, ತಾಳ್ಮೆಯಲ್ಲಿ, ಕರುಣೆಯಲ್ಲಿ, ತ್ಯಾಗದಲ್ಲಿ, ಯಾವುದೇ ಒಂದು ವಿಷಯದಲ್ಲಿ ತಗೊಂಡ್ರು ಅನಂತ ಅಗಾಧ ಅಂತ ಹೇಳಕ್ ಅಷ್ಟೇ ಇಷ್ಟಪಡ್ತೀನಿ.
1: ಕರೆಕ್ಟ್.
2: ನಮ್ಮ ಅಮ್ಮನ ಹೆಸರು ಪ್ರಮೀಳಾ ಅಂತ ಹೇಳಿ.
1: ಓಕೆ.
2: ಅವರು ಪ್ರಮೀಳಾ ಅಂತ ಅಂದ್ರೆ ಪ್ರೇಮದ ಮೂರ್ತಿ ಆಗಿದ್ರು ಅಂತಾನೆ ಹೇಳಕ್ ಇಷ್ಟಪಡ್ತೀನಿ ನಾನು.
1: ಓಕೆ,
2: ಅಂದ್ರೆ ಅವ್ರನ್ನ ನಾನು ಮಿಸ್ ಮಾಡ್ಕೊಳ್ತೀನಿ ಇವತ್ತಿನ ದಿನ, ಪ್ರತಿದಿನ ನನ್ನ ಒಂದು ಬೇಸರದಲ್ಲಿ ಅವ್ರು ಇಲ್ಲ ಅನ್ನೋದನ್ನ ಸದಾ ಸದಾ ನೆನ್ಸ್ಕೊಳ್ತಾ ಇರ್ತೀನಿ. ಎಲ್ಲ ಅಮ್ಮಂದಿರಿಗೂ ಮತ್ತೆ ನಿಮಗೂ ಕೂಡ ವಿಶ್ವ ಅಮ್ಮಂದಿರ ದಿನದ ಶುಭಾಶಯಗಳು ಮಹಾಲಕ್ಷ್ಮಿ.
1: ಎಸ್ ಮೇಡಮ್, ಎಸ್ ಮೇಡಮ್, ಎಸ್ ಮೇಡಮ್, ಥ್ಯಾಂಕ್ ಯು. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ತುಂಬಾ
1: ಹಾಡಿ ಹಾಡಿ ಹಾಡಿ.
2: ಅಮ್ಮ ನಿನ್ನ ಎದೆಯಾಳದಲ್ಲಿ ಹಾಡ್ತೀನಿ. ಅಮ್ಮ ನಿನ್ನ ಎದೆಯಾಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ.

0: ಮಿಡುಕಾಡುತ್ತಿರುವೆ ನಾನು ತಡೆಯಲಲ್ಲಿ ಕರುಳ ಬಳ್ಳಿ ಒಲವೂಡುತ್ತಿರುವ ತಾಯೇ ಬಿಡದ ಭುವಿಯ ಮಾಯೆ ಅಮ್ಮ ನಿನ್ನ ಎದೆಯ ಹಳದಲ್ಲಿ ಗಾಳಕ್ಕೆ ಸಿಕ್ಕ ಮೀನು ಮಿಡುಕಾಡುತ್ತಿರುವೆ ನಾನು
1: ಓಕೆ
0: ನಿನ್ನ ರಕ್ಷೆ ಗೂಡಲ್ಲಿ ಬೆಚ್ಚಗೆ

0: ಓಕೆ ಕುಸುಮ ಮೇಡಮ್, ತುಂಬಾ ಪ್ರೀತಿಯಿಂದ ಅಮ್ಮನನ್ನ ನೆನಪು ಮಾಡಿಕೊಂಡು ಭಾವುಕರಾಗಿ ತುಂಬಾ ಚಂದ ಹಾಡಿದ್ರಿ, ಥ್ಯಾಂಕ್ ಯು.
1: ಇವತ್ತಿನ ಬೆಳಗ್ಗೆಯಿಂದ ಅಮ್ಮ ನೆನ್ಸ್ಕೊಂತ ಇದ್ದೆ. ನನ್ಗೆ ತಕ್ಷಣ ನೆನ್ಪಾಗೋದು ಯಾರೇ ಇದ್ರು ಕೂಡ, ನಮ್ಮನೆಯವ್ರ ಪಕ್ಕದಲ್ಲಿ ಇದ್ರು ಕೂಡ ನನಗೆ ನೆನ್ಪಾಗೋದು ಏನೋ ನನ್ನ ಮನ್ಸಿಗೆ ಇದಾದಾಗ ಅಮ್ಮ.
0: ಖಂಡಿತ ಖಂಡಿತ ಖಂಡಿತ.
1: ಥ್ಯಾಂಕ್ ಯು ಮಹಾಲಕ್ಷ್ಮಿ ಅವಕಾಶಕ್ಕೆ.
0: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ ಎಸ್. ಸ್ನೇಹಿತರೆ, ನಮ್ಮೆಲ್ಲ ಪ್ರೀತಿಯ ಕೇಳುಗರು ಅವರು ಕೂಡ ಈಗ ಮಕ್ಕಳಿಗೆ ಅವರು ತಂದೆ ಆಗಿದ್ದಾರೆ, ತಾಯಿ ಆಗಿದ್ದಾರೆ. ಆದರೂ ಈಗ ಅವ್ರ ತಾಯಿನ ನೆನೆಸ್ಕೊಂಡ ತಕ್ಷಣ ಅವರು ಕೂಡ ಚಿಕ್ಕ ಮಕ್ಕಳಾಗ್ತಾ ಇದ್ದಾರೆ. ಇದೇ ಅಲ್ವಾ ತಾಯಿ ಪ್ರೀತಿ? ಎಸ್. ಇದೇ ಖುಷಿಯಲ್ಲಿ ಪುಟ್ಟದೊಂದು ವಿರಾಮ ತೆಗೆದುಕೊಳ್ಳೋಣ. ನಾನು ಮತ್ತೆ ಮಧುರ ಗಾನ ಕಾರ್ಯಕ್ರಮವನ್ನು ಮುಂದುವರಿಸ್ತೀನಿ. ಕೇಳ್ತೀರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
3: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
4: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
5: ಏನಿಲ್ವ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
4: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣೋ. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೆ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನ ಒಮ್ಮೆ ಸಂಪರ್ಕಿಸೋದು ಉತ್ತಮ.
6: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋ ಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋ ಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋ ಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
7: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
8: PU ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
9: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
10: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
11: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
12: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
13: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
14: ಹೂನೆ ರೆಡಿ ಆಗ್ತಾ ಇದೆ.
13: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
12: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
15: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
16: ಮನೆ ಹರು ಮನೆ ಮಹಲು ಕುಡಿಸಲು ಚಿಕ್ಕದು ದೊಡ್ಡದು ಸಾಮಾನ್ಯ ವಿಶೇಷ.

0: ವಸತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ಅಮ್ಮಂದಿರ ದಿನದ ವಿಶೇಷತೆ ಕುರಿತು ಮಾತಾಡ್ಬೋದು, ಅಥವಾ ಅವರಿಗೆ ಇಷ್ಟವಾದಂತಹ ಗೀತೆಗಳನ್ನು ಹಾಡ್ಬೋದು, ಹಾಗೆ ಅಮ್ಮನ ಕುರಿತು ಇರುವಂತಹ ಗೀತೆಗಳನ್ನು ಕೂಡ ಹಾಡ್ಬೋದು. ಸೊ ಆಯ್ಕೆ ನಿಮ್ಮದು ಅಂತ ಹೇಳ್ತಾ 9686029620969 ಈ ಸಂಖ್ಯೆಗೆ ಕರೆ ಮಾಡಿ ಮಧುರಗಾನ ಕಾರ್ಯಕ್ರಮದಲ್ಲಿ ಮಧುರವಾಗಿ ಗೀತೆಗಳನ್ನು ಆಯ್ಕೆ ಮಾಡಿಕೊಂಡು ಹಾಡಿ ಅಂತ ಹೇಳ್ತಾ ಇದು. ನಮಗೆ ಬಸವರಾಜ್ ಸರ್ ಅವರು ಗಂಗಾವತಿಯಿಂದ ಮೆಸೇಜ್ ಮಾಡಿದ್ದಾರೆ. ಇದು ತುಂಬ ಚೆನ್ನಾಗಿದೆ, ಕವನವನ್ನು ಕಳಿಸಿದ್ದಾರೆ ಅಮ್ಮನ ಅಮ್ಮನಿಗಾಗಿ. ಓಕೆ, ಆ ಕವನವನ್ನು ತದನಂತರ ಓದುವ, ಅದಕ್ಕಿಂತ ಮುಂಚೆ ಒಂದು ಕಾಲನ್ನ ರಿಸೀವ್ ಮಾಡುವ. ನಮಸ್ತೆ.
2: ಹಲೋ, ನಮಸ್ತೆ ಮೇಡಮ್.
1: ನಮಸ್ತೆ ಮಹೇಶ್ ಸರ್, ಹೇಗಿದ್ದೀರಿ?
2: ಆರಾಮಿದ್ದೀನಿ ಮೇಡಮ್.
1: ಓಕೆ, ಕೆಲಸ ಎಲ್ಲ ಹೇಗೆ ನಡೀತಾ ಇದೆ? ಹೇಗಿದೆ ಶಿಕಾರಿಪುರ ಹೊಸೂರು?
2: ಶಿಕಾರಿಪುರ ಹೊಸೂರು ಬಿಸಿಲು ತುಂಬಿದೆ.
1: ತುಂಬಿದೆ. ಓಕೆ ಸರ್, ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಮೇಡಮ್, ಅಮ್ಮನ ಬಗ್ಗೆ ಒಂದು ಸಾಂಗ್ ಹೇಳ್ಬೇಕಲ್ಲ ಮೇಡಮ್. ಅಮ್ಮನಿಗೆ ಅಮ್ಮನೇ ಸರಿ ಸಾಟಿ, ನನ್ನ ಅಮ್ಮ ನನಗೆ ಸ್ವೀಟಿ.
1: ತಂಪಾಯ್ತು ಕಿವಿ. ಸ್ವೀಟಿ, ವಾ, ವೆರಿ ನೈಸ್. ಹಾಡಿ ಸರ್, ಹಾಡಿ.

ಸರಿಸಾಟಿ ಯಾರೂ ಇಲ್ಲ ನಿನಗಿಂತ ದೇವರಿಲ್ಲ, ಸರಿಸಾಟಿ ಯಾರೂ ಇಲ್ಲ ನಿನಗಿಂತ ದೇವರಿಲ್ಲ ಅಮ್ಮ.

0: ನಿನ್ನಾಸೆ ಆದತಿ.
1: ಸೂಪರ್ ಸರ್, ಎವರ್ ಗ್ರೀನ್ ಸಾಂಗ್ ತುಂಬಾ
0: ಈ ತರ ಹೇಳ್ಬಿಟ್ರೆ ಅಮ್ಮನ ಬಗ್ಗೆ ಕಣ್ಣಲ್ಲಿ ಒಂಥರ ನೀರು ಬರುತ್ತೆ.
1: ಖಂಡಿತ ಖಂಡಿತ
0: ಹೇಳಬೇಕು ಅಂದ್ರೆ ಅದು ಎಷ್ಟು ಅರ್ಥ ಇರುತ್ತಲ್ಲ ಮೇಡಮ್.
1: ಹೌದು ಹೌದು ಸರ್, ಹೌದು ಸರ್. ಥ್ಯಾಂಕ್ ಯು ಸರ್. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
1: ನಮಸ್ಕಾರ. ನಮಸ್ಕಾರ. ನಮಸ್ತೆ ಮೀನಾ ಮೇಡಮ್.
2: ಹೇಳಿ.
1: ಎಲ್ಲೋ ದೂರ ನಿಂತ ಮಾತಾಡ್ದಾಗ ಆಗ್ತದೆ, ಸ್ಪೀಕರ್ ಆನ್ ಮಾಡಿದ್ದೀರಾ?
2: ಹೌದಾ?
1: ಸ್ಪೀಕರ್
2: ಈಗ
1: ಓಕೆ, ಸ್ಪೀಕರ್ ಆಫ್ ಮಾಡಿ ಮಾತಾಡಿ. ಓಕೆ ಮೇಡಮ್, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಎಲ್ರಿಗೂ ಅಮ್ಮಂದಿರ ದಿನ ಶುಭಾಶಯಗಳು.
1: ನಿಮಗೂ ಅಮ್ಮ.
2: ಅಮ್ಮ ಕಳ್ಕೊಂಡು ಒಂದ್ ವರ್ಷ ಮೂರ್ ತಿಂಗಳಾಯ್ತು. 94 ಬದುಕಿದ್ರು, ಅವ್ರ ಸೇವೆ ಅವಕಾಶ ಸಿಕ್ತು, ಅದೇ ನಮ್ಗೆ ದೊಡ್ಡ ಹೆಮ್ಮೆ.
1: ಸೂಪರ್.
2: ಇವತ್ತು ಮತ್ತೆ ನಮ್ ದೊಡ್ಡಕ್ಕ ಎಲ್ಲರಿಗೂ ನೆನ್ಸ್ಕೊತೀನಿ, ಅಮ್ಮನ್ ಪ್ರೀತಿ ಕೊಟ್ಟ ಎಲ್ಲರಿಗೂ. ಆಮೇಲೆ ಅಮ್ಮ ನಮ್ ಗೆಳತಿ ಸ್ಮಿತಾ ಬಲ್ಲಾಳ್ ಅಂತ ಅಮ್ಮಂದಿರ ಬಗ್ಗೆ ಒಂದ್ ಕವನ ಬರ್ತಿದ್ದಾರೆ, ಅದನ್ನ ಹೇಳಕ್ ಬಯಸ್ತೀನಿ.
1: ಖಂಡಿತ ಖಂಡಿತ ಹೇಳಿ.
2: ಅಮ್ಮನೆಂದರೆ ಆತ್ಮೀಯ ಗೆಳತಿ, ಎಲ್ಲವನ್ನು ಅರಿತು ಬೆರೆತ ಸಂಪ್ರೀತಿ. ಅಮ್ಮನೆಂದರೆ ಮಧುರ ಅನುಭೂತಿ, ಮಗದಷ್ಟು ಮತ್ತೆ ಮತ್ತೆ ಉಕ್ಕುವ ಪ್ರೀತಿ. ಅಮ್ಮನೆಂದರೆ ಮಮತೆ ವಾತ್ಸಲ್ಯಕ್ಕೆ ಅಧಿಪತಿ, ಇವೆರಡರ ಮಿಳಿತವೇ ಶುಭ್ರ ಪ್ರೀತಿ. ಅಮ್ಮನೆಂದರೆ ಪ್ರಜ್ವಲಿಸುವ ಜ್ಯೋತಿ, ಅನುಕ್ಷಣ ಬೆಳಗುವ ಉತ್ಸಾಹದ ಕಾಂತಿ. ಅಮ್ಮನೆಂದರೆ ನಮ್ಮೊಳಗೆ ಸ್ಫುರಿಸುವ ಚಂದದ ನೀತಿ, ಕಣ್ಣು ತಂಪಾಗಿಸುವ ಅಚ್ಚ ಹಸಿರ ಪ್ರಕೃತಿ. ಅಮ್ಮನೆಂದರೆ ಮನಸ್ಸಲ್ಲಿ ಕನಸು ಸೃಷ್ಟಿಸುವ ಒಡತಿ, ಜಗತ್ತಿನೆಲ್ಲರೂ ಓದ ಬಯಸುವ ಕೃತಿ. ಅಮ್ಮನೆಂದರೆ ತುಸು ಶಿಸ್ತು, ತುಸು ಪ್ರೀತಿ, ಮನೆ ಮನ ತುಂಬೆಲ್ಲ ಶಾಂತಿ. ಅಮ್ಮನೆಂದರೆ ಖರ್ಚಲ್ಲಿ ಇತಿಮತಿ, ಮಕ್ಕಳ ಸುಖದಲ್ಲೇ ತೃಪ್ತಿ. ಅಮ್ಮನೆಂದರೆ ಸಹನ ತಾಳ್ಮೆಗೆ ಪ್ರತೀತಿ, ಸಹಿಸಲು ಅಸಾಧ್ಯ ಈ ಅನುಪಸ್ಥಿತಿ.
1: ಸೂಪರ್ ಆಗಿತ್ತು, ತುಂಬಾ ಚಂದ ವಾಚನ ಮಾಡಿದ್ರಿ. ನಿಮ್ಮ ಸ್ನೇಹಿತೆ ಅವರಿಗೂ ಧನ್ಯವಾದಗಳನ್ನ ತಿಳಿಸಿ, ನಿಮಗೂ ಕೂಡ ಹೃದಯ ತುಂಬಿದ ಧನ್ಯವಾದಗಳು. ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ, ನಮಸ್ಕಾರಗಳು.
1: ಓ, ನಮ್ಮ ಸತೀಶ್ ಸರ್ ಅವರು ಉಡುಪಿಯಿಂದ.
3: ಹೇಗಿದ್ದೀರಿ ಮಹಾಲಕ್ಷ್ಮಿ ಮೇಡಮ್?
1: ಆರಾಮಾಗಿದ್ದೀನಿ ಸರ್.
3: ಒಳ್ಳೆ ವಿಶೇಷ ದಿನ ಅಡ್ಡಕ್ಕೆ ಬಂದು ಕುಂತೀರಲ್ರಿ, ಬಹಳ ಖುಷಿ ಆಯ್ತು.
1: ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್.
3: ಅಲ್ವಾ, ಇವತ್ತು ನಮ್ಮ ವಿಶ್ವ ತಾಯಂದಿರ ದಿನದ ಸಲುವಾಗಿ ಎಲ್ಲ ನಾಡಿನ ತಾಯಂದಿರಿಗೂ ನಿಮಗೂ ವಿಶೇಷವಾದ ಒಂದು ಅಭಿನಂದನೆಗಳು.
1: ಎಸ್ ಸರ್, ಥ್ಯಾಂಕ್ ಯು ಸೋ ಮಚ್.
3: ಆಯ್ತಾ? ಆಯ್ತು. ಇವತ್ತು ಈಗ ಒಂದು ತಾಯಿಯ ಬಗ್ಗೆ ಒಂದು ಹಾಡಲ್ವಾ?
1: ಖಂಡಿತ ಸರ್, ಖಂಡಿತ.
3: ಹಾಡಲು ಒಂದು ಲೈನ್ ಅಲ್ಲಿ ಒಂದು ವಿಷಯ ಹೇಳ್ತೇನೆ, ಏನ್ ಗೊತ್ತುಂಟ? ಎಷ್ಟೋ ಬಾರಿ ತಾಯಿ ಅನ್ನುವ ಒಂದು ಅದು ಬಣ್ಣನಿಗೆ ಸಿಗದಂತ ಒಂದು ಮಾತು, ಒಂದು ಶಬ್ದ ಅದು. ಅದಕ್ಕೆ ಉಪಸ್ಥಿತಿಯಲ್ಲಿ ನಮಗೆ ಅದು ಅದು ಅರಿವಿಗೆ ಬರದೇ ಹೋಗ್ಬಹುದು. ಯಾವಾಗ ಅನುಪಸ್ಥಿತಿ ಆಗ್ತದೆ ಆ ಸ್ಥಾನ, ಆಗ ಅದು ಕೋಟಿ ಪಟ್ಟು ಅದರ ಅನುಭವ ನಮಗೆ ಸದಾ ಆಗ್ತಾ ಇರ್ತದೆ.
1: ಹೌದು, ನಿಜ, ಖಂಡಿತ.
3: ಉಪಸ್ಥಿತಿಯಲ್ಲಿ ಎಷ್ಟೋ ಬಾರಿ ನಾವು ಅರಿಯುವುದಿಲ್ಲ ಅದನ್ನ, ಅಷ್ಟು ದೀರ್ಘ ಆಳವಾಗಿ.
1: ಖಂಡಿತ
3: ಆಗ ಆಗ್ತದೆ ಎಷ್ಟೋ ಬಾರಿ.

0: ಸರಿ ಮಾತು ಎಂತ ಚೆನ್ನ, ಬಿಡದ ಬಂಧನವು ಪ್ರೇಮ ಚಂದನವು ಅರಿಯದು ನನ ಅರಿಯದು, ನಡೆದ ದಾರಿಗಳ ಸ್ಮರಣೆ ಮೂಡುತ್ತಲಿ ಅಳುವುದು ನನ ಅಳುವುದು, ಮರೆಯದ ನೆನಪಿನ ಸುಳಿಯಲಿ ಸಿಲುಕಿದೆ, ಮರೆಯದ ನೆನಪಿನ ಸುಳಿಯಲಿ ಸಿಲುಕಿದೆ, ಸುಖ ಶಾಂತಿ ಕಾಣದೆ ಅಮ್ಮ ಎನ್ನುವ ಸವಿ ಮಾತು ಎಂತ ಚೆನ್ನ, ಮನದೇ ದುಡಿತ ಏನೋ ಸೇತ, ಮನದೇ ದುಡಿತ ಏನೋ ಸೆಳೆತ, ಅಮ್ಮ ಎನ್ನುವ ಸವಿ ಮಾತು ಎಂತ ಚೆನ್ನ, ಅಮ್ಮ ಎನ್ನುವ ಸವಿ ಮಾತು ಎಂತ ಚೆನ್ನ. ಥ್ಯಾಂಕ್ ಯು
1: ಸರ್, ಸಾಕತ್ತಾಗಿ ಆಡಿದ್ರಿ, ಸೂಪರ್.
2: ನಮ್ಮ ಅಣ್ಣವ್ರದ್ರಿ, ಅಣ್ಣವ್ರು ಆಡಿದ್ಮೇಲೆ ಕೇಳ್ಬೇಕ, ಆ ಗೀತೆಯಲ್ಲಿ ಏನೋ ಒಂದು ಜಾದೂ ತುಂಬಿ ಹೋಗ್ತಾರೆ ಅವರು. ಅಣ್ಣವರದ್ದು ಮತ್ತೆ ಅವರದ್ದು ಚಿತ್ರ ಅಲ್ಲ ಇದು, ನಮ್ಮ ಶಿವಣ್ಣ ಮತ್ತೆ ಸುಧಾ ರಾಣಿ ಅಭಿನಯದ ಚಿತ್ರ ಇದು.
1: ಹೌದು, ಗುರುದತ್ತ
2: ಅವರದ್ದು ಬ್ಯೂಟಿಫುಲ್ ಸಾಂಗ್. ಮತ್ತೆ ನಮ್ಮ ಅಮ್ಮ ಈಗ ನಮ್ಮ ಬಳಿ ಇಲ್ಲ, ಅವರ ಹೆಸರು ವಿಮಲಮ್ಮ ಅಂತ, ಅವರಿಗೆ ಆಗಿ ಮತ್ತೆ ಹಾಗೆ ಎಲ್ಲ ನಾಡಿನ ತಾಯಂದಿರಿಗೂ ನಿಮಗಾಗಿ ಈ ಹಾಡು ಡೆಡಿಕೇಟ್ ಮಾಡ್ತಾ ಇದ್ದೇನೆ ಮೇಡಮ್.
1: ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್.
2: ಕಾರ್ಯಕ್ರಮ ಒಳ್ಳೆ ಸಮಯೋಚಿತವಾಗಿ ತಂದಿದ್ದೀರಾ, ಅದಕ್ಕೆ ಮತ್ತೊಮ್ಮೆ ನಿಮಗೆ ಧನ್ಯವಾದ, ವಂದನೆ, ಅಭಿನಂದನೆ.
1: ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಮತ್ತೊಂದು ಕರೆಯನ್ನ ಸ್ವೀಕಾರ ಮಾಡೋಣ. ನಮಸ್ತೆ.
3: ಹಲೋ,
1: ನಮಸ್ಕಾರ. ಹಲೋ,
3: ನಮಸ್ಕಾರ ಮೇಡಮ್, ಆರಾಮದಿರಿ?
1: ಎಸ್ ಮೇಡಮ್, ಎಸ್ ಮೇಡಮ್, ಸುಮಿತ್ರಾ ಅವರೇ.
3: ಹಾ, ಹೌದು ಮೇಡಮ್.
1: ಯಾವ ಗೀತೆಯನ್ನ ಆಯ್ಕೆ ಮಾಡ್ಕೊಂಡಿದ್ದೀರಿ ಅಮ್ಮ?
3: ಮಾಡ್ತೀನಿ ಮೇಡಮ್. ಎಲ್ಲ ತಾಯಂದ್ರಿಗೂ ನಿಮಗೂ ವಿಶ್ವ ತಾಯಂದ್ರ ದಿನದ ಶುಭಾಶಯ ಮೇಡಮ್.
1: ನಿಮಗೂ ಕೂಡ ಅಮ್ಮ.
3: ಸರಿ,
1: ಹೇಳಿಮ್ಮ.
3: ತಾಯಿ ಬಗ್ಗೆ ಎಷ್ಟು ಹೇಳಿದ್ರು ಕಡಿಮೆ ಮೇಡಮ್.
1: ಎಸ್ ಮಾ.
3: ಸರಿ, ಮಾಡ್ತೀನಿ. ಜಾನಪದ ಇದ್ರು.
1: ಆಯ್ತಮ್ಮ.
3: ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣ, ಹಡೆದ ತಾಯಿಯನ್ನು ಕಳಕೊಂಡ ಮ್ಯಾಲ ಮತ್ತೆ ಸಿಗುವಳು.

0: ಒಂಬತ್ತು ತಿಂಗಳ ಸಂಕಟ ನೀಡಿ ಹೊತ್ತಾಗ ಬೆಳೆದಲ್ಲೋ, ಹುಟ್ಟಿ ಬರುವ ಮುಂದ ಜೀವಕ ಎಷ್ಟು ಕಷ್ಟ ಕೊಟ್ಟೆಯಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ಬರುವ ಕಷ್ಟಗಳ ಸಹಿಸಿದ ತಾಯಿ ನಿನ್ನ ನಂಬಿತಲ್ಲೋ, ತಾನು ಕೊರಗೆ ನಿನ್ನ ಕೋಣ ಬೆಳೆಸಿದಂಗ ಬೆಳೆಸಿ ಬಿಟ್ಟಳಲ್ಲೋ, ಒಬ್ಬ ಮಗನಿ ಆಸರಾಗಿ ಅಂತ ತಾಯಿ ತಿಳಿದಿತ್ತಲ್ಲೋ, ಜೀವ ಇಟ್ಟಿತ್ತನಿನಾಳು, ದುಡ್ಡು ಕೊಟ್ಟರೆ ಬೇಕಾದ್ದು ಸಿಗುತ್ತೈತಿ ಈ ಜಗದಲ್ಲಿ ಕಾಣು, ಹಡೆದ ತಾಯಿಯನ್ನು ಕಳಕೊಂಡ ಮಾಲ ಮತ್ತೆ ಸಿಗುವಳೇನು, ತಮ್ಮ ಮರಳಿ ಬರುವಳೇನು, ತಮ್ಮ ಮರಳಿ ಬರುವಳೇನು.
1: ಸುಮಿತ್ರಾ ಮೇಡಮ್ ಥ್ಯಾಂಕ್ ಯು.
2: ಥ್ಯಾಂಕ್ ಯು ಮೇಡಮ್, ಧನ್ಯವಾದ.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ. ಕರೆ ಕಟ್ ಆಯ್ತು. ನಮಸ್ತೆ.
3: ನಮಸ್ತೆ ಮೇಡಮ್.
1: ನಮಸ್ಕಾರ ಸಂಕಪ್ಪ ಸರ್, ಹೇಗಿದ್ದೀರಿ?
3: ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ರೆ? ತಿಂಡಿ ಆಯ್ತು ಮೇಡಮ್?
1: ನಮ್ ಸಂಕಪ್ಪ ಸರ್ ತೋಟದಲ್ಲಿದ್ದಾರೆ ಅನ್ಕೊಳ್ತೀನಿ.
3: ಏನ್ ಮಾಡ್ಬೇಕು, ಕಾರ್ಯಕ್ರಮ ಕೇಳ್ಬೇಕು. ಅದು ಒಳ್ಳೆ, ಇವತ್ತು ಅಮ್ಮಂದಿರ ದಿವಸ. ಮೊದಲನೇದಾಗಿ ಅಮ್ಮಂದಿರ ಯಾರ್ಯಾರೆಲ್ಲರೂ ತಂದೆ ತಾಯಿಗಳ ಗುಣ ಶುಭಾಶಯಗಳನ್ನ ಹೇಳ್ತಾ ಇಸ್ತೇನೆ. ಇವತ್ ಬಿಸಿಲಲ್ಲಿ ಇನ್ನೊಂದು ಅರ್ಧ ಗಂಟೆ ಇದ್ದು ಆಮೇಲೆ ಮನೇಲಿರೋಣ ಅಂತ. ಫುಲ್ ಬಿಸಿಲು, ಅದ್ರಿಂದ ಒಂದು ಸಣ್ಣ ಹಾಡನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದೀನಿ.
1: ತಿಂಡಿ ತಿಂದ್ರೋ ಇಲ್ವೋ?
3: ತಿಂಡಿ ತಿಂದ.
1: ಯಾಕೋ ವಾಯ್ಸ್ ಸ್ವಲ್ಪ ಕೆಳಗ್ ಹೋಗ್ತಾ ಇದೆ, ಡಲ್ ಆಗ್ತಾ ಇದೆ. ಇಲ್ಲ ರತ್ನ ಬರಿದಲ್ಲಿ ಏನ್ ಕತೆ? ಅನ್ಕೊಂಡೆ ನಾನು ಕೆಲಸ ಮಾಡೋದ್ ಬಿಟ್ಟು ಈ ಅಪ್ಪಂಗೆ ಏನಪ್ಪ ಇದು, ರೇಡಿಯೋನ್ ಬಿಟ್ಟಿರಲ್ಲ ಅಂತ ಅಂತಿದ್ರೆ ಏನು ಅಂತ.
3: ಅದನ್ನ ಕರೆಕ್ಟ್.

0: 100% ಏನಾದ್ರೂ ನಾನು ಮರೆಯಕ್ ಆಗಲ್ಲ ಮೇಡಮ್. ಅದೇನಂದ್ರೆ ಅದು ಬೇರೆ ಯಾವ ಇಟ್ಟಿದ್ದು ಹೋದ್ರು ಈ ಬಿತ್ತದನ್ನೆಲ್ಲ ನಾನು ಬಿಡದೇ ಇಲ್ಲ.
1: ಬೇಕು ಬೇಕು ಬೇಕು.
0: ಜೊತೆಗೆ ಕಪ್ಪು ಬಿಳುಪು ಚಿತ್ರದಿಂದ ಈ ಸುಟಿಲ್ ಆಗುತ್ತಾರೆ ಅಮ್ಮನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗ ಹಾಡಲೆಂದು ಬಂದೆ ನಾನು. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗ ಹಾಡಲೆಂದು ಬಂದೆ ನಾನು. ಕೊಹ ಕೊಹ ಕೊಹ ಕೊಹ ಕೊಹ ಕೊಹ ಕೊಹ ನನ್ನ ಸಣ್ಣ ಹೂವಿನಲ್ಲೂ ನೀನೇ ನೀನು. ಅಮ್ಮ ಒಮ್ಮೆ ಕಣ್ಣ ಬಿಟ್ಟು ಎನ್ನ ನೋಡ. ಅಮ್ಮ ನಿನ್ನ ತೋಳಿನಲ್ಲಿ ಕಂದ ನಾನು ನಿನ್ನ ಸಂಗ ಹಾಡಲೆಂದು ಬಂದೆ ನಾನು. ಕೊಹ ಕೊಹ ಕೊಹ ಕೊಹ ಕೊಹ ಕೊಹ. ಮೊದಲನೇದಾಗಿ ನಿಮ್ ಸ್ಪೆಷಲ್ ಬಾರಿ ಚೆನ್ನಾಗಿ ಹಾಕ್ತೀರಾ.
1: ಥ್ಯಾಂಕ್ ಯು
0: ಸರ್. ಅದಕ್ಕೆ ತುಂಬಾ ಖುಷಿ ಆಗುತ್ತೆ. ಇವತ್ತು ಅಂತಲ್ಲ ಒಂದ್ ಬಾರಿ ಅಬ್ಸರ್ವ್ ಮಾಡಿದೀನಿ, ಚೆನ್ನೈ ಸೂಪರ್ ಕಿಂಗ್ ಬಿಟ್ರೆ ಮಹಾಲಕ್ಷ್ಮಿ ಮೇಡಮ್ ಸ್ಪೆಷಲ್ ಬೋರ್ಡಂಗಿ ಅಂತ ಅಲ್ಲಿ ಹೇಳ್ತಾರಂತೆ. ಓಕೆ ಮೇಡಮ್, ಥ್ಯಾಂಕ್ ಯು. ಕಾಲ ಧನ್ಯವಾದ ಧನ್ಯವಾದ.
1: ನಮ್ಮ ಗುರಾಯಿಸೋದ್ರೊಳಗೆ ಹೋಗ್ಬಿಡಿ,
0: ಹೋಗ್ಬಿಡ್ಬೇಕು. ಒಂದು ಫೈವ್ ಮಿನಿಟ್ಸ್ ಅವ್ರು ಟೈಮ್ ಕೊಟ್ಟರು.
1: ಹೆಂಗೆ ಸರ್ ಹಬ್ಬ
0: ಕೆಲ್ಸ ಅಲ್ವಾ ಮೇಡಮ್, ಕೆಲ್ಸ ನಮ್ಗೆ.
1: ಮತ್ ಹೋಮ್ ಮಿನಿಸ್ಟರ್ ಸ್ಟ್ರಾಂಗ್ ಆಗಿದ್ರ ಅಷ್ಟೇ, ಫೈನಾನ್ಸ್ ಮಿನಿಸ್ಟರ್ ಸ್ಟ್ರಾಂಗ್ ಆಗಕ್ಕೆ
0: ತಂಗ ಒತ್ತು ಹೋದ್ರು ಕಳೆದಿತ್ತು, ಮುತ್ತು ಕಳೆದ್ರೆ ಸಿಕ್ಕಿತ್ತು. ಅದೇನೋ ಗಾದೆ ಹೇಳ್ತಾರೆ. ಕಾಲ ಟೈಮ್ ಇಸ್.
1: ಥ್ಯಾಂಕ್ ಯು. ನಿಮ್ಮ ಒಂದು ಪ್ರೀತಿ ವಿಶ್ವಾಸಕ್ಕೆ ಸಲ್ಯೂಟ್ ಸರ್.
0: ಓಕೆ ಮೇಡಮ್, ಥ್ಯಾಂಕ್ ಯು. ಮತ್ತೊಮ್ಮೆ ನಿಮಗೆ ಧನ್ಯವಾದ.
1: ಎಸ್ ಸರ್,
0: ಥ್ಯಾಂಕ್ ಯು.
1: ಓಕೆ ಸ್ನೇಹಿತರೆ, ನಿಮ್ಮೆಲ್ಲ ಕೆಲಸ ಕಾರ್ಯಗಳ ಮಧ್ಯೆನೂ ನಮ್ಮ ರೇಡಿಯೋ ಶಿವಮೊಗ್ಗನ ನೆನಪು ಮಾಡಿಕೊಂಡು ಪ್ರೀತಿಯಿಂದ ಕರೆ ಮಾಡಿ ಮಾತಾಡ್ತಿರಲ್ವಾ, ನಿಮಗೆ ಕೋಟಿ ಕೋಟಿ ಧನ್ಯವಾದಗಳನ್ನ ನಮನಗಳನ್ನ ಸಲ್ಲಿಸ್ತಾ ಇದ್ದೀನಿ. ಮತ್ತೊಂದು ಕರೆ ಸ್ವೀಕಾರ ಮಾಡೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ಕಾರ ಸೌಮ್ಯ ಅವರೇ, ಹೇಗಿದ್ದೀರಿ?
2: ಆರಾಮಿದ್ದೇವ್ರಿ. ನಿಮ್ದು ನಾಷ್ಟಾ ಆಯ್ತ್ರಿ?
1: ಎಸ್ ಮೇಡಮ್. ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
2: ಅದಕ್ಕಿಂತ ಮುಂಚೆ ಒಂದೆರಡು ಮಾತು ಹೇಳ್ತೇನ್ರಿ.
1: ಎಸ್, ಎರಡೇ ಎರಡು. ಎರಡರ ಮೇಲೆ ಮೂರು ಮಾತಾಡಂಗಿಲ್ಲ.
2: ಇಲ್ಲ ಇಲ್ಲ.
1: ಆಯ್ತು.
2: ನಮ್ಮ ಹಳ್ಳಿ ಭಾಷೆದೊಳಗೆ ಹೇಳ್ತಿರ್ತಾರು, ನಮ್ ಕೂದ್ಲು ಎಷ್ಟದ ಅಟ್ಟು ನಮ್ಮ ಮಂದಿ ಮಕ್ಳು ಅದಾರ ಅಂತ ಹೇಳಿ.
1: ಅಬ್ಬಾ,
2: ನನಗೆ ಅಷ್ಟೆಲ್ಲ ಇದ್ರು ನಮ್ ತಾಯಿನೇ ಒಬ್ಳೇ ಇದಾಳಂತ ನಾ ಹೇಳ್ತೀನ್ರಿ. ನಾ ಇವ್ರವರೆಗೂ ನಮ್ ತಾಯಿ ಬದುಕ್ಬೇಕು, ಯಾಕಂದ್ರೆ ನನ್ಗೆ ಅಕ್ಕಿನ ಬಿಟ್ಟು ಬೇರೆ ಯಾರು ಇಲ್ಲ.
1: ಓಹೋ, ಓಕೆ.
2: ಎಲ್ಲರಿಗಾರು ನಾವು ಎಂಟು ಜನ ಅಕ್ಕತಂಗಿಯರು, ಐದು ಜನ ಅಕ್ಕತಂಗಿಯರು, ಇಬ್ರು ಅನ್ನಪಂದ್ರ ದೇವಿ ಸಸ್ಯಾರ ಅದಾರು, ಮಕ್ಳು ಅದಾರು, ಎಲ್ಲ ಅದಾರು. ಆದ್ರೆ ನನಗ ಅವನ್ ಬಿಟ್ಟರೆ ಯಾರು ಇಲ್ಲ.
1: ಓ,
2: ಈಗ ಹೇಳ್ತೀನಿ ಕೇಳ್ರಿ ಹಾಡ.
1: ಅಯ್ಯೋ ಅಯ್ಯೋ ಅಯ್ಯೋ, ಹಾಡಿ ಹಾಡಿ ಹಾಡಿ.
2: ಖುಷಿದಿಂದ ಆಡ್ತೀನಿ.
1: ಖಂಡಿತಮ್ಮ.
2: ತಾಯಿ ಸೇವೆ ಮಾಡೋ ಜನ್ಮಕ, ಮಾಡೋ ಜನ್ಮ ಸಾರ್ಥಕ, ತಾಯಿ ಸೇವೆ ಮಾಡೋ ಜನ್ಮಕ. ನಿತ್ಯ ನಡೆಯಬೇಕು ತಾಯಿ ವಚನಕ, ತರ ತರ ನಡೆಯಿತು ಕೈಲಾಸ ತನಕ. ತಂದೆ ತಾಯಿ ಸೇವೆ ಮಾಡಿದ ಪುಂಡಲಿಕ, ಇಲ್ಲಿಯವರೆಗೂ ಉಳಿದ ನಿತ್ಯ ತನ್ನ. ತಾಯಿ ಸೇವೆ ಮಾಡೋ ಜನ್ಮಕ. ದುರ್ಗುಣ ಮಗೊಬ್ಬ ಈತ ಕೀಚಕ, ನಿಷದಗ ತಾಯಿನ ಕಡದಿದ ಕಟುಕ. ದುರ್ಗುಣ ಮಗೊಬ್ಬ ಈತ ಕೀಚಕ, ನಿಷದಗ ತಾಯಿನ ಕಡದಿದ ಕಟುಕ. ಸರಿ ಅಂತಿ ಆದ್ರೆ ನನಗ ನನ್ ಇವತ್ತು ಯಾಕೋ ಗೊತ್ತಿಲ್ಲ, ಮನ ತುಂಬಾ ಆಡ್ಬೇಕಂದ್ರೆ ಅದು ಹಾಡನೇ ಬರ್ತಾ ಇಲ್ಲ.
1: ಮನ ತುಂಬಾ, ಹೃದಯದ ತುಂಬಾ, ಅಮ್ಮನೆ ತುಂಬಿಕೊಂಡಿರುವಾಗ ಸಾಹಿತ್ಯ ಆಚೆ ಈಚೆ ಆಗತ್ತೆ, ಪರವಾಗಿಲ್ಲ, ಇಟ್ಸ್ ಓಕೆ, ನೋ ಇಶ್ಯೂ. ಥ್ಯಾಂಕ್ ಯು. ನನ್ನೆಲ್ಲ ಪ್ರೀತಿಯ ಕೇಳುಗರು ಒಬ್ರಿಗಿಂತ ಒಬ್ರು ಅಮ್ಮನ ಬಗ್ಗೆ ತುಂಬಾ ಚಂದ ಚಂದ ಮಾತಾಡ್ತಾ ಇದ್ದಾರೆ. ಎಸ್, ಹಾಗೆ ತುಂಬಾ ಭಾವುಕರ ಆಗ್ತಾ ಇದ್ದಾರೆ. ಎಸ್, ಇದ್ರಲ್ಲೇ ನಾನು ಅಡ್ವರ್ಟೈಸ್ ಹಾಕೋದು ಮರ್ತ್ಬಿಟ್ಟೆ. ಎಸ್, ಟೇಕ್ ಎ ಬ್ರೇಕ್.
3: ಸತತ ಎಂಟನೇ ಬಾರಿಗೆ ಸಿಬಿಎಸ್ಇ 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್. ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ ಟಿಎಂ ಶಾಲೆಗೆ ಕೀರ್ತಿ ತಂದಿದ್ದಾರೆ.
4: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
3: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
5: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ, ಈಗ ಹೇಗಿದ್ಯಾ?
6: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
5: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
6: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
5: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
6: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೆಯ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
7: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
8: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
9: ಹೇ, ಪಿಯುಸಿ ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
10: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
9: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
3: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್ಗೆ ಬನ್ನಿ.
11: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
3: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ ಐಐಟಿ ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ ಐಐಟಿಗಳಿಂದ ಬಂದಿರೋ ನುರಿತ ತಜ್ಞರಿಂದ ಪಿಸಿಎಂಬಿ ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
11: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
3: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
12: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
3: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
12: ಗಂಗೋತ್ರಿ ಇಂಡಿಪೆಂಡೆಂಟ್ ಪಿಯು ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
13: ಅಬ್ಬಾ, ಏನ್ ಬಿಸ್ಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
10: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
13: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
10: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
13: ವಾವ್.
10: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
14: ಶಕ್ತಿ ಟೊಯೋಟಾ ಸಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
13: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
14: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
1: ಮತ್ತೊಮ್ಮೆ ಮಧುರ ಗಾನ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಈ ದಿನ ಮಧುರ ಗಾನ ಕಾರ್ಯಕ್ರಮದಲ್ಲಿ ವಿಶ್ವ ಅಮ್ಮಂದಿರ ದಿನದ ಪ್ರಯುಕ್ತವಾಗಿ ಅಮ್ಮನ ಬಗ್ಗೆ ಮಾತಾಡ್ಬೋದು, ಅಥವಾ ಅಮ್ಮನ ಬಗ್ಗೆ ಗೀತೆಗಳನ್ನು ಕೂಡ ಹಾಡ್ಬೋದು, ಅಥವಾ ಅವರಿಗೆ ನೆಚ್ಚಿನ ಗೀತೆಗಳು ಯಾವುದು ಅಂತ ತಿಳ್ಕೊಂಡು ಆ ಗೀತೆಯನ್ನು ಕೂಡ ಹಾಡ್ಬೋದು ಅಂತ ಹೇಳ್ತಾ 9686092779 ಈ ಸಂಖ್ಯೆಗೆ ಕರೆ ಮಾಡಿ ಮಧುರ ಗಾನ ಕಾರ್ಯಕ್ರಮದಲ್ಲಿ ಬಿಂದಾಸಾಗಿ ನೀವು ಹಾಡಿ ಅಂತ ಹೇಳ್ತಾ ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
15: ನಮಸ್ಕಾರ ಮೇಡಮ್. ಶುಭೋದಯ
1: ಸರ್. ಹೇಗಿದ್ದೀರಿ?
15: ಚೆನ್ನಾಗಿದ್ದೀವಿ. ಎಲ್ಲ ತಾಯಂದ್ರಿಗೆ ವಿಶ್ವ ದಿನ ತಾಯಂದ್ರ ದಿನಾಚರಣೆ ಶುಭಾಶಯಗಳು.
1: ಎಸ್ ಸರ್. ಎಸ್ ಸರ್. ಬಸವರಾಜ್ ಸರ್.
15: ಹಾ ಮೇಡಮ್.
1: ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ?
15: ನಾನು ರಾಮಾಚಾರಿಯಿಂದ ಮೇಡಮ್.
1: ಹಾ ಸರ್, ಹಾಡಿ.

0: ನಗುವೆನಿಲ್ಲ ಭಾಷೆಯು ಅಳುವೆ ನಿನ್ನ ಆಜ್ಞೆಯು ದಂತದ ಬೊಂಬೆಯೇ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ ದೇವರಿಗೆ ನಾನು ದಿನ ಮುಗಿಯುವುದಿಲ್ಲ ಅಮ್ಮನನ್ನು ಜಪಿಸುವುದ ಮರೆಯುವುದಿಲ್ಲ ಮಗನ ವಿನ ಅಮ್ಮನಿಗೆ ಲೋಕವೇ ಇಲ್ಲ ಅವಳ ಮುಖ ನೋಡಿದರೆ ಹಸಿಯುವುದಿಲ್ಲ ನನಗೆ ಗಾಯ ಆದರೆ ಅವಳು ಅತ್ತು ಕರೆವಳು ನನಗೆ ನಗು ಬಂದರೆ ಅವಳು ನೋವ ಮರೆವಳು ಅವಳಿಗೆ ಕರುಣ ರಾಮಚಾರಿ ಹಾಡುವ ಲಾಲಿ ಹಾಡ ಕೇಳುವ.
1: ಓಕೆ ಸರ್. ಬಸುರಾ ಸರ್? ಎಸ್ ಸರ್, ತುಂಬಾ ಚಂದ ಹಾಡಿದ್ರಿ, ಒಳ್ಳೆ ಗೀತೆನ ಆಯ್ಕೆ ಮಾಡ್ಕೊಂಡಿದ್ರಿ, ಥ್ಯಾಂಕ್ ಯು.
2: ಧನ್ಯವಾದಗಳು ಮೇಡಮ್. ಮತ್ತೊಮ್ಮೆ ಶೋರ
1: ಸರ್, ಹಾಗೆ ಕವನವನ್ನು ತುಂಬಾ ಚಂದ ಬರ್ದಿದ್ದೀರಿ ಸರ್.
2: ಧನ್ಯವಾದ ಮೇಡಮ್.
1: ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ನಮಸ್ತೆ ಮೇಡಮ್. ಸತೀಶ್, ವಿಜಯನಗರ.
1: ಸತೀಶ್ ಸರ್, ಹೇಗಿದ್ದೀರಿ? ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ?
3: ಅಮ್ಮ ಎಂದರೆ ಏನು ಹಾಡು
1: ಸರ್? ಹಾಡಿ.
3: ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು. ಅಮ್ಮ ಎಲ್ಲಲೂ ಎಲ್ಲ

0: ಅವಳೆ ದೈವವು ನೂರು ನದಿಯ ಸೇರಿ ಹರಿದು ಬಂದರೇನು, ಜನರು ಅದರ ರಭಸ ಕಂಡು ಕಡಲು ಎನ್ನುವರೇನು. ಆಹಾ ಕೋಟಿ ದೇವರೆಲ್ಲ ಕೂಡಿ ನಿಂತವೇನು, ತಾಯಿ ಹಾಗೆ ಪ್ರೀತಿ ತೋರಿ ಸನಿಹ ಬರುವರೇನು. ಎಂದೋ ಕನಸಲಿ ಕಂಡ ನೆನಪಿದೆ, ಇಂದು ನಿನ್ನ ಕಾಣೋ ಆಸೆ ಎದೆಯ ತುಂಬಿದೆ. ಅಮ್ಮ ಎಂದರೆ ಏನೋ ಹರುಷವು, ನಮ್ಮ ಪಾಲಿಗೆ ಅವಳೇ ದೈವವು.
1: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ನಮಸ್ತೆ ಮೇಡಮ್.
1: ನಮಸ್ತೆ ರಾಜು ಸರ್, ಹೇಗಿದ್ದೀರಿ?
2: ನಾವು ಆರಾಮಾಗಿದ್ದೀವಿ, ನೀವೆಲ್ಲ ಹೇಗಿದ್ದೀವಿ? ಅಮ್ಮಂದಿರ ದಿನದ ಶುಭಾಶಯಗಳು ನಮ್ಮ ಎಲ್ಲಾ ಸಹೋದರಿಯರಿಗೆ.
1: ಎಸ್ ಸರ್, ಎಸ್ ಸರ್, ಎಸ್ ಸರ್.
2: ಮತ್ತೆ ಹೇಗಿದೆ
1: ಸರ್? ಯಾವ
2: ಮಾಡಿದ್ರ ಅಮ್ಮನ್ನ ಮರೆಯಕ್ಕೆ ಸಾಧ್ಯನೇ ಇಲ್ಲ.
1: ಹೌದು,
2: ಅಮ್ಮ ಯಾವ್ಯಾವ ರೀತಿಯಲ್ಲಿ ನಮ್ಮನ್ನೆಲ್ಲ ಸಾಕಿದಾಳೆ, ಸಲಹಿದಾಳೆ ಅಂತೇಳಿ ಹೇಳಕ್ಕೂ ಆಗೋದಿಲ್ಲ, ಯಾಕಂದ್ರೆ ಎಲ್ಲರಿಗೂ ಗೊತ್ತಿರುವಂತ ವಿಚಾರ. ಆದ್ರೆ ಮಾತೆ ಯಾವ್ಯಾವ ರೂಪದಲ್ಲಿ ಇರ್ತಾಳಂದ್ರೆ, ಮಾತೆಯಾಗಿ, ನಡದಿಯಾಗಿ, ಒಡ ಹುಟ್ಟಿದವಳಾಗಿ, ಹೆಣ್ಣು ಮಕ್ಕಳಾಗಿ, ಮತ್ತು ನಮ್ಮನ್ನೆಲ್ಲಾ ಜೊತೆಯಲ್ಲಿ ಯಾವಾಗ್ಲೂ ಸದಾ ನೆನೆಸುತ್ತಿರುವ ಸಹೋದರಿಯರಾಗಿ, ಈ ಎಲ್ಲಾ ರೂಪದಲ್ಲೂ ಮಾತೆ ಇರ್ತಾಳೆ. ಹಾಗಾಗಿ ಮಾತೆಗೆ ಒಂದು ಸಲಾಂ, ಮತ್ತು ನಮ್ಮೆಲ್ಲಾ ಸಹೋದರಿಯರಿಗೂ ವಂದನೆಗಳು. ಈಗ ಅಮ್ಮ ಅಮ್ಮ ಅಮ್ಮ ಅಮ್ಮ ಎಂದರೆ ಏನೋ ಹರಿಸವು, ನಮ್ಮ ಬಾಳಿಗೆ ಅವಳೇ ದೈವವು. ಅಮ್ಮ ಎಂದರೆ
1: ಧನ್ಯವಾದ. ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
3: ಹಲೋ. ನಮಸ್ತೆ ಮೇಡಮ್.
1: ನಮಸ್ತೆ, ಯಾರಿದು?
3: ಶರಣಪ್ಪ ಕಂಟಿ ಮೇಡಮ್, ಗಂಗಾವತಿಯಿಂದ.
1: ಶರಣಪ್ಪ ಕಂಟಿ ಅವರು ಏನ್ ಮಾಡ್ಕೊಂಡಿರೋದು?
3: ನಾವು ಇವತ್ತು ಕೆಲಸ ರಜೆ ಇದೆ ಮೇಡಮ್, ಕಟ್ಟಡ
1: ಕಾರ್ಮಿಕರಿಗೆ. ಯಾವ ಗೀತನ ಆಯ್ಕೆ ಮಾಡ್ಕೊಂಡಿದ್ದೀರಿ
3: ಇವತ್ತು? ಸಿ ಅಶ್ವಥ್ ಆಡಿರುವ ಒಂದು ಭಾವಗೀತೆ ಆಡ್ತೀನಿ ಮೇಡಮ್.
1: ಎಸ್ ಸರ್, ಹಾಡಿ.
3: ಎಲ್ಲ ತಾಯಂದ್ರಿಗೋಸ್ಕರ.
1: ಆಯ್ತು ಸರ್, ಆಯ್ತು ಸರ್.
3: ಆಕಾಶದ ನೀಲಿಯಲ್ಲಿ ಚಂದ್ರ ತಾರೆ ತೊಟ್ಟಿಲಲ್ಲಿ ಬೆಳಕ ನಿ

ಸಾಕೆ ಹಸಿರ ಹುಟ್ಟ ಬೆಟ್ಟಗಳಲ್ಲಿ ಮೊಳೆ ಹಾಲಿನ ಒಳೆಯ ಇಳಿಸಿ ಬಯಲ ಹಸಿರ ನಗಿಸಿ ಸಾಕೆ ಬಯಲ ಹಸಿರ ನಗಿಸಿ.

ಸ್ತ್ರೀ ಮನೆ ಮನೆಯ ದೀಪ ಮುಡಿಸಿ ಹೊತ್ತು ಹೊತ್ತಿಗೆ ಹಣ್ಣ ಉಣಿಸಿ ತಂದೆ ಮಗುವ ತಪ್ಪಿದಾಕೆ ತಂದೆ ಮಗುವ

0: ಸಾಕೆ ತ್ರೀಯಂದರೆ ಅಷ್ಟೇ ಸಾಕೆ.
1: ಎಸ್ ಸರ್, ಎಸ್ ಸರ್, ಸ್ತ್ರೀ ಅಂದ್ರೆ ಅಷ್ಟೇ ಸಾಕಾಗಲ್ಲ ಅಲ್ವಾ ಶರಣಪ್ಪ ಸರ್. ಎಸ್ ಸರ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್. ಎಸ್ ಸರ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ನಮಸ್ಕಾರ.
2: ಹಲೋ.
1: ನಮಸ್ಕಾರ ಶೆಟ್ರೆ.
2: ನಮಸ್ತೆ.
1: ನಮಸ್ತೆ ಶೆಟ್ರೆ, ಯಾವ ಗೀತೆನ ಆಯ್ಕೆ ಮಾಡ್ಕೊಂಡಿದ್ದೀರಿ? ಹೌದು ಹೌದು
2: ಹೌದು. ನಮ್ಮ ಅಮ್ಮಿ ಗೊತ್ತಾ ಈ ಹಾಡ್ ಅಂದ್ರೆ ಅವಾಗ ನಮ್ದು ರಕ್ಷಣೆಲ್ಲ ಇಷ್ಟ.
1: ಹಾಡಿ ಮಾ, ಹಾಡಿ.
2: ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ, ನ್ಯಾಯವು ಸಿಗಲೇ ಇಲ್ಲ ದೇವ ಮಂದಿರದಲ್ಲಿ, ದೇವರು ಕಾಣಲೇ ಇಲ್ಲ ನ್ಯಾಯ ಮಂದಿರದಲ್ಲಿ, ನ್ಯಾಯವು ಸಿಗಲೇ ಇಲ್ಲ. ಸತ್ಯವೇ ನಿಲ್ಲುವುದು, ಧರ್ಮವೇ ನಿಲ್ಲುವುದು ಎನ್ನುವುದೆಲ್ಲ ಮಾತುಗಳು, ಬರಿ ಮಾತುಗಳು. ಮೋಸವೇ ಗೆಲ್ಲುವುದು, ದ್ರೋಹವೇ

0: ದೇವರು ಕಾಣಲೇಯಿಲ್ಲ, ನ್ಯಾಯಮಂದಿರದಲ್ಲಿ ನ್ಯಾಯವು ಸಿಗಲೇ ಇಲ್ಲ.
1: ಓಕೆ, ಎಸ್ ಮೇಡಮ್,
0: ಕಾಲ್ ಸಿಕ್ತಲ್ಲ, ಖುಷಿ ಆಯ್ತು.
1: ವಾ, ಸೂಪರ್ ಅಮ್ಮ, ಥ್ಯಾಂಕ್.

0: ಥ್ಯಾಂಕ್ ಯು
1: ಮಾ.
0: ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ ಹಲೋ ಹಲೋ
1: ಹಲೋ ಲಕ್ಷ್ಮಿ,
0: ಅಡ್ಗೆ ರೂಮ್ ಅಲ್ಲಿ ಅಡ್ಗೆ ಕೆಲಸ ಮಾಡ್ಕೊಳ್ತಾ ಮಾತಾಡ್ತಾ ಇದ್ದೀರಾ ಶಾಂತ ಮೇಡಮ್?
1: ಇಲ್ಲ ಆಯ್ತು. ಎಲ್ಲರಿಗೂ ಗುಡ್ ಮಾರ್ನಿಂಗ್, ಮತ್ತು ಎಲ್ಲ ತಾಯಂದರಿಗೂ ಶ್ರೀ ದಿನದ ಶುಭಾಶಯಗಳು ಲಕ್ಷ್ಮಿ.
0: ಓಕೆ, ನಿಮಗೂ ಕೂಡ ಅಮ್ಮ.
1: ಥ್ಯಾಂಕ್ ಯು ಥ್ಯಾಂಕ್ ಯು. ನಾನು ಹೇಳ್ತೀನಿ.
0: ಓಕೆ.

0: ಒಂದ್ ಸೆಕೆಂಡ್ ಲಕ್ಷ್ಮಿ. ಹಲೋ,
1: ಹೇಳಿ ಮೇಡಮ್. ಹೇಳಿ, ನಿಮ್ಮ ಹೆಸರು?
0: ಎಲ್ಲ ತಾಯಂದಿರಿಗೆ ಇವತ್ತು ಅಧ್ಯಯನ ಶುಭಾಶಯಗಳು.
1: ಎಸ್ ಮೇಡಮ್, ನಿಮ್ಮ ಹೆಸರು? ಮಾ
0: ಬಿಂದು.
1: ಬಿಂದು, ಓಕೆ. ಬಿಂದು ಅವ್ರ ಕಡೆಯಿಂದ ಎಲ್ಲರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದೀವಿ.
0: ಓಕೆ ಮೇಡಮ್,
1: ಥ್ಯಾಂಕ್ ಯು. ಎಸ್ ಮೇಡಮ್, ಥ್ಯಾಂಕ್ ಯು ಶಾಂತಾ ಮೇಡಮ್.
0: ಥ್ಯಾಂಕ್ ಯು ಲಕ್ಷ್ಮಿ.
1: ಎಸ್ ಮೇಡಮ್, ಎಸ್ ಮೇಡಮ್. ಓಕೆ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ. ಹಲೋ, ಹಲೋ, ಎಲ್ಲ ನಮಸ್ಕಾರ. ಯಾರಿದು? ಯಾರಿದು ಪುಟಾಣಿ? ಯಾರಿದು
2: ಮಾತಾಡ್ತಿರೋದು?
1: ವೃಷಾಂಕ್.
2: ಎಸ್ ಮ್ಯಾಮ್.
1: ಎಸ್ ವೃಷಾಂಕ್ ಅವ್ರೆ, ಹೇಗಿದ್ದೀರಿ? ನಾನು ಆರಾಮಾಗಿದ್ದೀನಿ ಪುಟ. ಏನ್ ಓದ್ತಾ ಇರೋದು ನಮ್ ವೃಷಾಂಕ್ ಅವರು? ಥರ್ಡ್ ಸ್ಟ್ಯಾಂಡರ್ಡ್. ಎಸ್, ನಮ್ಮ ವೃಷಾಂಕ್ ಪುಟ್ಟಗೆ ಯಾವ ಒಂದು ಸಬ್ಜೆಕ್ಟ್ ತುಂಬಾ ಇಷ್ಟ ಆಗತ್ತೆ?
2: ಮ್ಯಾಥ್ಸ್.
1: ಅಬ್ಬಬ್ಬಾ. ಎಸ್, ಏನಾಗ್ಬೇಕು ಅನ್ಕೊಂಡಿದ್ದೀರಿ ಮುಂದೆ ನಿಮ್ಮ ಸ್ಟಡಿ ಕಂಪ್ಲೀಟ್ ಆದ್ಮೇಲೆ?
2: ಡಾಕ್ಟರ್.
1: ವೆರಿ ಗುಡ್, ಸೂಪರ್.
2: ಹ್ಯಾಪಿ ಮದರ್ಸ್ ಡೇ ಮ್ಯಾಮ್.
1: ಊಂಚಿನಮ್ಮ, ನಿನಗೂ ಕೂಡ ಪುಟ. ಅಮ್ಮಂಗೆ ತಿಳಿಸ್ಬಿಡು ನನ್ನ ಕಡೆಯಿಂದ.
2: ಓಕೆ ಮ್ಯಾಮ್.
1: ಓಕೆ. ಎಸ್, ಅಮ್ಮಂಗೆ ಇವತ್ತು ಏನು ಗಿಫ್ಟ್ ಕೊಡ್ತೀಯಾ? ಹೇಗೆ ವಿಶ್ ಮಾಡಿದೆ? ಏನು ಹೇಳಿದೆ ಅಮ್ಮಂಗೆ?
2: ನಾನು ಈಗ ಒಂದು ಸಾಂಗ್ ಡೆಡಿಕೇಟ್ ಮಾಡ್ತಿದ್ದೀನಿ.
1: ಓಹೋ, ವೆರಿ ನೈಸ್. ಹಾಡಮ್ಮ.
2: ಅಮ್ಮ ನನ್ನ ಜನುಮ,
1: ಬಾಬಾ
2: ವರದ ನನ್ನ, ಅಮ್ಮ ನಿನಗ್ಯಾರು ಸಮ, ನನ್ನ ಜೊತೆ ನೀನೆ ಅಮ್ಮ, ನಿನ್ನ ಆಲಾಲಿ ಪದ ನನ್ನ ಒಳಗೆ ಸದಾ, ನಿಲದೆ ಮಿಡಿದಿದೆ ಅಮ್ಮ ಗುಡಿಯ ಹಂಗಿರದ, ಕೀರ್ತನೆ ಬೇಕಿರದ ನಡೆವ ದೈವವೇ

0: ஷாங்க்,
1: ஜென்ம பூர்த்தி உபவாச ஜீவவு நீனே நனகி எல்லவு அம்மா அம்மா நினைஜாரு சம நல்ல ஜக நீனே அம்மா அம்மா.
0: ஓகே ருஷாங்க், ரொம்ப சந்த ஆடுதே புட்டா, தேங்க்யூ
1: தேங்க்யூ மேம்.
0: எஸ் ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ಎಸ್ ಸ್ನೇಹಿತರೆ, ಕಾರ್ಯಕ್ರಮವನ್ನು ಮುಗಿಸೋ ಸಮಯ ಕೂಡ ಆಗೋಗ್ಬಿಟ್ಟಿದೆ. ಈ ದಿನ ವಿಶ್ವ ತಾಯಂದಿರ ದಿನದ ಬಗ್ಗೆ ಸಾಕಷ್ಟು ನನ್ನೆಲ್ಲ ಪ್ರೀತಿಯ ಕೇಳುಗರು ಒಬ್ಬರಿಗಿಂತ ಒಬ್ಬರು ತುಂಬ ಚಂದ ಚಂದವಾಗಿ ಹಾಡಿದರು, ಹಾಗೆ ಮಾತಾಡಿದರು ಕೂಡ. ಅಮ್ಮನ ಬಗ್ಗೆ ಎಷ್ಟು ಮಾತಾಡಿದರೂ ಕಡಿಮೆನೇ ಅನಿಸುತ್ತೆ. ಎಸ್ ಕಾರ್ಯಕ್ರಮ ಮುಗಿಸೋಣ ಮುಗಿಸೋಣ ಅಥವಾ ಇನ್ನೊಂದು ಕರೆ ತೆಗೆದುಕೊಂಡು ಮುಗಿಸ್ತೀನಿ, ಮತ್ತೊಂದು ಕರೆ ತೆಗೆದುಕೊಳ್ಳೋಣ. ನಮಸ್ತೆ.
2: ಹಲೋ,
0: ನಮಸ್ತೆ
2: ಮೇಡಮ್. ನಮಸ್ಕಾರ. ನಮಸ್ಕಾರ.
0: ನಮಸ್ಕಾರ, ಯಾರಿದು?
2: ಮೇಡಮ್ ಹಾಸನಿಂದ ಚಂದ್ರ ಅಂತ ಮಾತಾಡ್ತಾ ಇದ್ದೀನಿ.
0: ಹಾಸನಿಂದ ಚಂದ್ರ ಅವರು. ಚಂದ್ರ ಅವರು ಏನ್ ಮಾಡ್ಕೊಂಡಿರೋದು?
2: ನಾನು ಒಂದು ಪ್ರೈವೇಟ್ ಇದರಲ್ಲಿ ನಾನು ಮ್ಯಾನೇಜರ್ ಆಗಿದ್ದೀನಿ. ಮೇಡಮ್
0: ಮ್ಯಾನೇಜರ್ ಆಗಿದ್ದೀರಿ, ವೆರಿ ನೈಸ್ ಸರ್. ಬಿಸ್ನೆಸ್ ಮ್ಯಾನ್
2: ಮೇಡಮ್.
0: ಏನ್ ಮಾಡ್ತಾ ಇದೆ ಕೆಲಸ ಕಾರ್ಯಗಳು?
2: ಚೆನ್ನಾಗಿ ನಡೀತಾ.

0: ಓನ್ಲಿ ಫಾರ್ ಎಕ್ಸ್ಪೋರ್ಟ್ ನಮ್ದು.
1: ಎಸ್ ಸರ್, ಓಕೆ ಸರ್, ಓಕೆ ಸರ್. ವಿಶ್ ಮಾಡಿ
0: ಎಲ್ಲಾ ಅಮ್ಮಂದಿರಿಗೂ ಅಮ್ಮಂದಿರ ದಿನ ಶುಭಾಶಯಗಳು ಮೇಡಮ್.
1: ಎಸ್ ಸರ್.
0: ಒಂದು ತೆರಳಿದ ಸಿಂಹದಿಂದ ನಮ್ಮ ರಾಜ್ಕುಮಾರ್ ಅವರ ಒಂದು ಸಂಘ ನಾಡೋಣ ಅಂತ.
1: ಖಂಡಿತ ಖಂಡಿತ ಹಾಡಿ.
0: ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲು ಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ ಸಾವಿರ ವರುಷ ಸುಖವಾಗಿ ಬಾಳಲು ಬೇಕು ಈ ಮನೆ ಬೆಳಕಾಗಿ. ಅಮ್ಮ ನೀನು ನಮಗಾಗಿ
1: ಓಕೆ
0: ಬಾಡದ ತಾ

ಸಾವಿರ ಅವರು ಸಾ ಸುಖವಾಗಿ ಸಂಜಯ ಗಾಳಿಯ ಕಂಪಿನ ಹಾಗೆ ಮಲ್ಲಿಗೆ ಹೂವಿನ ಕಂಪಿನ ಹಾಗೆ

0: ಸಾವಿರ ವರುಷ ಸುಖವಾಗಿ ಸಾವಿರ ನದಿಗಳು ಸೇರಿದರೇನು ಸಾಗರಕ್ಕೆ ಸಮನಾಗುವುದೇನು ಶತಕೋಟಿ ದೇವರು ಹರಸಿದರೇನು ಅಮ್ಮನ ಹರಕೆಗೆ ಸರಿಸಾಟಿಯೇನು ತಾಯಿಗೆ
1: ಹಾಂದರೆ
0: ಸಾಕು ನೀರು ಪೂಜೆ ಈತಕ್ಕೆ ಬೇಕು ಅಮ್ಮ ನೀನು ನನಗಾಗಿ ಸಾವಿರ ವರುಷ ಸುಖವಾಗಿ.
1: ಓಕೆ, ಥ್ಯಾಂಕ್ ಯು, ಥ್ಯಾಂಕ್ ಯು ಸರ್. ಎಸ್ ಸರ್, ಎಸ್ ಸರ್, ಎಸ್ ಸರ್. ಓಕೆ ಎಸ್. ಸ್ನೇಹಿತರೆ, ಕಾರ್ಯಕ್ರಮನ ಮುಗಿಸೋ ಸಮಯ ಆಯಿತು. ಹಾಗೆ ನಮಗೆ ಬಸವರಾಜ್ ಸರ್ ಅವರು ಬರೆದಿರುವಂತಹ ಕವನವನ್ನು ಓದ್ತೀನಿ. ಎಸ್, ಬಾಳಿನಲ್ಲಿ ಪ್ರತ್ಯೇಕತೆ ಬೇಡಲಿಲ್ಲ, ನಿತ್ಯ ತನಗಾಗಿ ಏನನ್ನೂ ಬೇಡಲಿಲ್ಲ ನನ್ನವ್ವ. ನನಗಾಗಿ ದುಡಿದಿಹಳು ದಿನವೆಲ್ಲ ಬೆವರ ಹನಿಯ ಹರಿಸುತ್ತ ನನ್ನವ್ವ. ಗುರಿ ಸಾಧನೆಗೈದು ಹಾದಿ ಹಿಡಿಸಿ ವಾತ್ಸಲ್ಯ ಬೆಳಕು ಹರಿಸುತ್ತ ನನ್ನವ್ವ. ಅಮ್ಮನಿಗಾಗಿ ಗಟ್ಟಿತನ ತೋರುತ್ತ ದೇವತೆಯಾದಳು ನನಗೆ ನನ್ನವ್ವ. ಎಸ್, ಥ್ಯಾಂಕ್ ಯು, ಥ್ಯಾಂಕ್ ಯು ಸೋ ಮಚ್ ಸರ್. ಸಮಯದ ಅಭಾವದಿಂದ ಸ್ವಲ್ಪ ಓದಿದ್ದೀನಿ, ಥ್ಯಾಂಕ್ ಯು. ಹಾಗೆ ಕುಸುಮ ಮೇಡಮ್ ಅವರು, ಈ ದಿನದ ಕಾರ್ಯಕ್ರಮ ತುಂಬ ಚೆನ್ನಾಗಿ ಬಂತು, ಅಮ್ಮ ನೆನಪಾದ್ರು ಅಂತ ಕಳಿಸಿದ್ದಾರೆ. ಹಾಗೆ ರಾಘವೇಂದ್ರ ಸರ್ ಅವರು ತಾಯಂದಿರ ದಿನದ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಹಾಗೆ ಪ್ರಕಾಶ್ ಸರ್ ಅವರು ಕೂಡ, ಎಸ್ ಪ್ರಕಾಶ್ ಸರ್ ಅವರು ತುಂಬ ಚೆನ್ನಾಗಿ ಹಾಡಿದ್ರಿ ಸರ್, ಥ್ಯಾಂಕ್ ಯು ಅಂತ ಕಳಿಸಿದ್ದಾರೆ ಚಂದ್ರು ಸರ್ ಅವರಿಗೆ. ಹಾಗೆ ವಿಶ್ವದ ಎಲ್ಲ ತಾಯಂದಿರಿಗೂ ತಾಯಂದಿರ ದಿನಾಚರಣೆಯ ಶುಭಾಶಯಗಳನ್ನ ತಿಳಿಸಿದ್ದಾರೆ. ಓಕೆ, ಪ್ರಕಾಶ್ ಸಿ ಕೆ ಅವರ ಅಮ್ಮ ಕರಿಯಮ್ಮ ಅವರೇ, ನೀವು ನಿಮ್ಮ ಮಗನನ್ನು ತುಂಬ ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಅವರು ಕೂಡ ಕಷ್ಟಪಟ್ಟು ದುಡಿತಾ ಇದ್ದಾರೆ, ಅವ್ರಿಗೆ ಒಂದಿಷ್ಟು ನೀವು ಪ್ರೀತಿಯನ್ನು ತೋರಿಸಿದ್ರೆ ಅವರು ನಿಮಗೆ ಅಗಾಧವಾದ ಪ್ರೀತಿಯನ್ನು ಕೊಡ್ತಾರೆ ಅಂತ ಹೇಳ್ತಾ, ಪ್ರಕಾಶ್ ಸರ್ ದಯವಿಟ್ಟು ಬೇಜಾರಾಗಬೇಡಿ. ಕೆಲವೊಮ್ಮೆ ಅಪ್ಪ ಅಮ್ಮಂದರು ಸಿಟ್ಟು ತೋರಿಸ್ತಾರಲ್ವ, ಅದರಲ್ಲೇ ಪ್ರೀತಿ ಹೆಚ್ಚಾಗಿರುತ್ತೆ ಅಂತ ಹೇಳ್ತಾ, ಸ್ನೇಹಿತರೆ ಕೊನೆಯದಾಗಿಯೂ ಎರಡು ಲೈನ್ ಹಾಡನ್ನು ಹಾಡೋದರ ಮೂಲಕ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ.
2: ಪದಗಳಿಗೆ ಸಿಗದ ಗುಣದವಳು ಬರೆಯುವುದು ಹೇಗೆ ಇತಿಹಾಸ, ಬದುಕುವುದ ಕಲಿಸೋ ಗುರು ಇವಳು, ನರಳುವಳು

0: ಈ ದಿನದ ವಿಶೇಷ ಕಾರ್ಯಕ್ರಮ. ಸ್ನೇಹಿತರೆ, ಒಂದೇ ಒಂದು ಮಾತು ಏನಪ್ಪ ಅಂದರೆ, ಇಷ್ಟೆಲ್ಲ ಅಪ್ಪ ಅಮ್ಮ ನಮಗೋಸ್ಕರ ಕಷ್ಟಪಟ್ಟು ಬೆವರು ಸುರಿಸಿ ಅವ್ರ ಪ್ರೀತಿಯಿಂದ ಸಾಕಿದ್ರು ಕೂಡ ಇತ್ತೀಚೆಗೆ ವೃದ್ಧಾಶ್ರಮಗಳು ಜಾಸ್ತಿ ಆಗ್ತವೆ. ಅದರಲ್ಲೂ ದೊಡ್ಡ ದೊಡ್ಡ ಸಿಟಿಗಳಲ್ಲಿ, ಬೆಂಗಳೂರಿನಂತಹ ಮಹಾನಗರಗಳಲ್ಲಿ, ಅದರಲ್ಲೂ ಎಸ್ಪೆಷಲಿ ಎಲ್ಲ ಶಿಕ್ಷಣವಂತರೇ ಮಾಡ್ತಾ ಇರುವಂತಹ ಈ ದೊಡ್ಡ ಕಾರ್ಯಗಳು ಕೂಡ. ಆದಷ್ಟು ನನ್ನ ಒಂದು ರಿಕ್ವೆಸ್ಟ್, ಹಂಬಲ್ ರಿಕ್ವೆಸ್ಟ್, ಈ ದಿನ ತಾಯಂದಿರ ದಿನವಾಗಿ ವೃದ್ಧಾಶ್ರಮಗಳಿಗೆ ಕಳಿಸೋದನ್ನು ದಯವಿಟ್ಟು ಕಡಿಮೆ ಮಾಡಿ. ತಂದೆ ತಾಯಿಯ ಒಂದು ಪ್ರೀತಿ, ವಿಶ್ವಾಸ, ನಗು, ಆ ಕೋಪ, ಆ ಸಿಟ್ಟು, ಅವರು ಆ ಕೋಪದಲ್ಲಿ ತೋರಿಸುವಂತಹ ಪ್ರೀತಿ ಎಲ್ಲದೂ ಬೇಕಾಗತ್ತೆ. ಸ್ನೇಹಿತರೆ, ಮುಂದೊಂದು ದಿನ ನಾವು ಅದೇ ಪ್ಲೇಸಿಗೆ ಹೋಗ್ತೀವಿ ಅನ್ನೋದು ನಮ್ಮ ಒಂದು ತಲೆಯಲ್ಲಿದ್ದರೆ, ಮನಸ್ಸಿನಲ್ಲಿದ್ದರೆ, ಯಾವ ಮಕ್ಕಳು ಕೂಡ ತಂದೆ ತಾಯಿಯವರನ್ನು ವೃದ್ಧಾಶ್ರಮಕ್ಕೆ ಸೇರಿಸೋದಿಲ್ಲ ಅಂದ್ಕೊಳ್ತೀನಿ. ಈಗ ನಾವು ನಮ್ಮ ತಂದೆ ತಾಯಿಯವರನ್ನು ವೃದ್ಧಾಶ್ರಮಗಳಿಗೆ ಕಳಿಸಿದರೆ ನಮ್ಮನ್ನು ನಮ್ಮ ಮಕ್ಕಳು ನೋಡ್ತಾ ಇರ್ತಾರೆ, ಅವರು ಕೂಡ ನಮ್ಮನ್ನು ಮುಂದೆ ಒಂದು ದಿನ ಕಳಿಸ್ಬೋದಲ್ವಾ? ಸೊ ಅದು ಒಂದು ಎಚ್ಚರಿಕೆ ಇರಲಿ. ದಯವಿಟ್ಟು, ಅಪ್ಪ ಅಮ್ಮ ಏಜ್ ಆಗ್ತಾ ಆಗ್ತಾ ಆಗ್ತಾ ಮಕ್ಕಳಾಗ್ತಾರೆ ಸ್ನೇಹಿತರೆ, ಅವರಲ್ಲಿ ತುಂಬ ಕೋಪ ಇರುತ್ತೆ, ಮರೆವೂ ಇರುತ್ತೆ. ಸೊ ಅದನ್ನು ನಾವು ಸಿಟ್ಟಲ್ಲೇ ಅವರನ್ನು ಬೈಯೋದಾಗಲಿ, ಅವ್ರಿಗೇನಾದರೂ ದೂರೋದಾಗಲಿ ಮಾಡಬೇಡಿ. ಅವರು ಆ ಸಣ್ಣ ಪುಟ್ಟ ತಪ್ಪುಗಳನ್ನು ಮಾಡಿದಾಗ ನಾವು ನಮ್ಮ ಬಾಲ್ಯವನ್ನು ನೆನ್ಪು ಮಾಡ್ಕೊಬಿಡೋಣ. ನಾವು ನಮ್ಮ ಬಾಲ್ಯದಲ್ಲಿ ಏನೇನು ಮಾಡಿದ್ವಿ, ಆಗ ಅವರು ನಮ್ಮ ತಂದೆ ತಾಯಿ ನಮ್ಮನ್ನು ಎಷ್ಟು ಸುಧಾರಿಸಿದ್ರು, ಎಷ್ಟು ನಾವು ಅವ್ರಿಗೆ ಎಷ್ಟು ಕಷ್ಟ ಕೊಟ್ಟಿದ್ವಿ, ಆಗ ನಮ್ಮನ್ನು ಎಷ್ಟು ಸಂತೈಸಿದ್ರು, ಆ ದಿನಗಳನ್ನು ಆ ಮಾತುಗಳನ್ನು ನೆನ್ಪು ಮಾಡ್ಕೊಳ್ಳಿ. ಆ ದಿನಗಳು ಆ ಮಾತುಗಳು ನೆನಪಾದರೆ ಯಾವ ಮಕ್ಕಳು ಕೂಡ ಅಪ್ಪ ಅಮ್ಮನನ್ನು ವೃದ್ಧಾಶ್ರಮಕ್ಕೆ ಕಳಿಸೋದಿಲ್ಲ. ದಯವಿಟ್ಟು, ಈ ವೃದ್ಧಾಶ್ರಮಗಳು ಆದಷ್ಟು ಕಡಿಮೆ ಆದಷ್ಟು ತುಂಬ ಚೆಂದ ಇರುತ್ತೆ. ಮನೆ ಮಂದಿಯೆಲ್ಲ ಖುಷಿಯಾಗಿರಿ. ಅಪ್ಪ ಅಮ್ಮನ ಆಶೀರ್ವಾದ ದೇವರ ಆಶೀರ್ವಾದಕ್ಕಿಂತ ದೊಡ್ಡದು ಸ್ನೇಹಿತರೆ. ಅವರೆಷ್ಟು ಚೆಂದ ಇರ್ತಾರೋ ಅಷ್ಟು ನಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ತಾ, ಅಪ್ಪ ಅಮ್ಮ ಅಮ್ಮ ಎಸ್ ಮತ್ತೊಂದ್ಸಲ ನಿಮಗೆ ಶುಭಾಶಯಗಳನ್ನ ತಿಳಿಸ್ತಾ, ಸಮಸ್ತ ಕನ್ನಡ ನಾಡಿನ ಜನತೆಗೂ, ಹಾಗೆ ನನ್ನ ರೇಡಿಯೋ ಶಿವಮೊಗ್ಗದ ಅಮ್ಮಂದಿರಿಗೆ, ಎಸ್ ನಮಗನ್ನೆಲ್ಲ ಪ್ರೀತಿಯಿಂದ ಆಧರಿಸ್ತಾ ಇರುವಂತಹ, ಖುಷಿ ಖುಷಿಯಿಂದ ಮಾತಾಡಿಸ್ತಾ ಇರುವಂಥ ಅಮ್ಮಂದಿರಿಗೂ ಕೂಡ ಶುಭಾಶಯಗಳನ್ನ ತಿಳಿಸ್ತಾ ಇದ್ದೀನಿ. ಅಮ್ಮ ಎಂಬ ಹಣತೆ ಸದಾ ಬೆಳಗಲಿ ಸ್ನೇಹಿತರೆ, ನಿಮ್ಮ ಮನೆಯಲ್ಲಿ, ಮನಗಳಲ್ಲಿ ಅಂತ ತಿಳಿಸ್ತಾ ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಒಂದಿಷ್ಟು ಜ್ಞಾನ ಮನರಂಜನೆಯೊಂದಿಗೆ ಸದಾ ನಾವು ನಿಮ್ಮೊಟ್ಟಿಗಿರ್ತೀವಿ. ನಿಮ್ಮ ಒಂದು ಪ್ರೀತಿ, ವಿಶ್ವಾಸ ಸದಾ ನಮಗೆ ಬೇಕು ಅಂತ ಹೇಳ್ತಾ, ಆಲಿಸಿ, ಆನಂದಿಸಿ, ಪ್ರೀತಿಸಿ, ಪ್ರೋತ್ಸಾಹಿಸಿ, ನಾನು ನಿಮ್ಮ ಆರ್ ಜೆ ಮಹಾಲಕ್ಷ್ಮಿ. ಈ ದಿನ ಒಂದಿಷ್ಟು ಸಮಯವನ್ನು ಹೆಚ್ಚಾಗಿ ತೆಗೆದುಕೊಂಡೇ ಕ್ಷಮೆ ಇರಲಿ ಅಂತ ತಿಳಿಸ್ತಾ, ಎಸ್ ಸ್ಟೇ ಟ್ಯೂನ್.
1: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
2: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
3: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
4: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
6: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
5: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
5: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
8: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240442. ಮೊಬೈಲ್ ಸಂಖ್ಯೆ 9535191545.
9: ನಾನು ಸಾಮಾನ್ಯವಾಗಿ ತುಂಬಾ ಸಮಾಧಾನದಿಂದ ಇರೋ ವ್ಯಕ್ತಿ, ಆದ್ರೆ ಪ್ರೆಸೆಂಟೇಶನ್ ಕೊಡುವಾಗ ಜಾನ್ವಿ ಕುಸಿದ್ ಬಿದ್ದುದನ್ನ ನೋಡಿದೆ. ನನಗೆ ಶಾಕ್ ಆಯ್ತು, ನನ್ ಕೈ ಕಾಲೇ ಆಡ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗೋದು ಸಹಜ. ಯಾವುದೇ ಎಮರ್ಜೆನ್ಸಿ ಸಿಚುವೇಶನ್ ಅಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538879698 ಅಥವಾ ಟೋಲ್ ಫ್ರೀ ಸಂಖ್ಯೆ 1800309039 ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
0: ಏನೇ, ಒಂದೇ ಮಗು ಸಾಕು ಅಂತಾನಾ?
5: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ, ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
0: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
10: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
5: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
11: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
5: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟು ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ, ನದಿ ಕಾಡು, ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನು ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
2: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು. ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳಕ್ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದ

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನ ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗೆ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡು ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂಗಾರೆ.
1: ಏನು ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನಸ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಪ್ರೀತಿ ಕೊಡುವೆ ನನ್ನ ಪ್ರಾಣ ಪ್ರೀತಿ.
1: ಏನ್ ಕೃಷ್ಣಪ್ಪ ಬಹಳ ಖುಷಿಯಾಗಿದ್ಯಾ?
2: ಹೌದು, ನಾನು ಕ್ಯಾನ್ಸರ್ ನ ಸೋಲಿಸ್ಬಿಟ್ಟೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಡಾಕ್ಟರ್ಗಳು ನನ್ನ ಉಳಿಸಿದ್ರು.
1: ಹೌದಾ, ಗ್ರೇಟ್ ಕಣೋ. ಕ್ಯಾನ್ಸರ್ ಅಂದ್ರೆ ಕ್ಯಾನ್ಸಲ್ ಅನ್ನೋ ಕಾಲ ಇದಲ್ಲ ಅಲ್ವಾ?
2: ಖಂಡಿತ, ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ತಜ್ಞ ವೈದ್ಯರಿದ್ದಾರೆ. ಎಲ್ಲಾ ರೀತಿಯ ಕ್ಯಾನ್ಸರ್ಗಳಿಗೆ ಕೈಗೆಟುಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗುತ್ತೆ. ಇಲ್ಲಿನ ವೈದ್ಯರ ಸಿಬ್ಬಂದಿಗಳ ನಗುಮುಗದ ಸೇವೆ ಮರೆಯಲಾಗದು. ನಂದು ಆಯುಷ್ಮಾನ್ ಕಾರ್ಡ್ ಇತ್ತು, ಇದರಿಂದಾಗಿ ಚಿಕಿತ್ಸಾ ವೆಚ್ಚ ತಲೆಬಿಸಿ ಆಗಲಿಲ್ಲ.
3: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು.
4: ಬ್ರೋ, ನಿನ್ನೆ ರಾತ್ರಿ 10 ಗಂಟೆ ಇರಬಹುದು, ಆಫೀಸ್ ಇಂದ ಮನೆಗೆ ಹೊರಟಿದ್ದೆ. ನನ್ ಮುಂದೆನೆ ಒಂದ್ ಕಾರು ಡಿವೈಡರ್ ಗೆ ಡಿಕ್ಕಿ ಹೊಡಿತು. ಒಂದ್ 10 ಜನ ಹೆಲ್ಪ್ ಮಾಡೋಕೆ ಅಂತ ಬಂದ್ರು, ಆದ್ರೆ ಒಬ್ರಿಗೂ ಏನ್ ಮಾಡ್ಬೇಕು ಅಂತಾನೆ ಗೊತ್ತಿರಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538979698 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
6: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ಕೆ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
7: ಹೂನೆ, ರೆಡಿ ಆಗ್ತಾ ಇದೆ.
6: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
8: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕೆಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
5: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
6: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
5: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
6: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
8: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
9: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
8: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
9: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
8: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
10: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
8: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಂಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
10: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
11: ಅಬ್ಬಾ, ಏನ್ ಬಿಸ್ಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
2: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್. ಬಿಸಿಲಲ್ಲೂ ಕೂಲ್ ಆಗಿರು.
11: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
2: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, AC ಫುಲ್ ಹಾಕಿದ್ರು ಜೇಬಿಗೆ ತಂಪು.
11: ವಾವ್.
2: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ಸಿಗುತ್ತೆ, ಮತ್ತೆ ಒಟ್ಟು 145,000 ಲಾಭ ಇದೆ.
5: ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
12: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
11: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
12: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804187330. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
13: ನಮಸ್ಕಾರ, ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ನೀವು ಕೇಳ್ತಾ ಇರೋದು ಸುತ್ತಮುತ್ತ ಕಾರ್ಯಕ್ರಮ. ರಾಜ್ಯ ಸರ್ಕಾರದ ಡಾಕ್ಟರ್ ಗಂಗೂಬಾಯಿ ಹಾನಗಲ್ ಸಂಗೀತ ಮತ್ತು ಪ್ರದರ್ಶಕ ಕಲೆಗಳ ವಿಶ್ವವಿದ್ಯಾಲಯದಿಂದ ಮಾನ್ಯತೆ ಪಡೆದಿರುವ ಹಂಗಾರಕಟ್ಟೆ ಯಕ್ಷಗಾನ ಕಲಾಕೇಂದ್ರವು ಶಿಕ್ಷಣದೊಂದಿಗೆ ಯಕ್ಷಗಾನ ಗುರುಕುಲ ಪದ್ಧತಿಯ ವಸತಿ ಶಾಲೆ ಪ್ರವೇಶಕ್ಕೆ ಅರ್ಜಿ ಆಹ್ವಾನಿಸಿದೆ. ವಸತಿ ಶಾಲೆಯಲ್ಲಿ 6ನೇ ತರಗತಿಯಿಂದ 10ನೇ ತರಗತಿವರೆಗಿನ ಬಾಲಕರಿಗೆ ಪ್ರವೇಶ ನೀಡಲಾಗುವುದು. ಅವಕಾಶ ಪಡೆದ ಬಾಲಕರಿಗೆ ಹತ್ತಿರದ ಶಾಲೆಯಲ್ಲಿ ಶಿಕ್ಷಣ ನೀಡಲಾಗುವುದಲ್ಲದೆ ಉಚಿತ ಊಟ, ಉಪಹಾರ, ವಸತಿ ವ್ಯವಸ್ಥೆಯೊಂದಿಗೆ ಯಕ್ಷಗಾನದ ಭಾಗವತಿಕೆ, ಮದ್ದಲೆ, ಚಂಡೆ, ನೃತ್ಯ ಶಿಕ್ಷಣವನ್ನು ನೀಡಲಾಗುವುದು. ಯಕ್ಷಗಾನದ ಸರ್ಟಿಫಿಕೇಟ್ ಮತ್ತು ಡಿಪ್ಲೊಮೋ ಕೋರ್ಸ್ಗೆ ಪರೀಕ್ಷೆ ನಡೆಸಿ ಉತ್ತೀರ್ಣರಾದವರಿಗೆ ವಿಶ್ವವಿದ್ಯಾನಿಲಯದ ಸರ್ಟಿಫಿಕೇಟ್ ನೀಡಲಾಗುವುದು. ಗುರುಕುಲ ಪದ್ಧತಿಯ ಈ ಶಾಲೆಗೆ ಸೇರಬಯಸುವವರು ಮೇ 25ರೊಳಗೆ ಹೆಸರು ನೋಂದಾಯಿಸಿಕೊಳ್ಳಬೇಕು. ಆಸಕ್ತರು ಹೆಚ್ಚಿನ ಮಾಹಿತಿಗೆ ಯಕ್ಷಗಾನ ಕಲಾಕೇಂದ್ರ, ಹಂಗಾರಕಟ್ಟೆ, ಐರೋಡಿ 5762226, ಉಡುಪಿ ತಾಲೂಕು ಮತ್ತು ಜಿಲ್ಲೆ. ಮೊಬೈಲ್ ಸಂಖ್ಯೆ 9880605610. ಈ ಸಂಖ್ಯೆಯನ್ನು ಸಂಪರ್ಕಿಸಬಹುದು. ಮುಂದಿನ ವಿವರ. ಕೆಳದಿ ಶಿವಪ್ಪ ನಾಯಕ ಕೃಷಿ ಮತ್ತು ತೋಟಗಾರಿಕೆ ವಿಜ್ಞಾನಗಳ ವಿಶ್ವವಿದ್ಯಾಲಯ ಮತ್ತು ನವುಲಯ ICAR ಕೃಷಿ ವಿಜ್ಞಾನ ಕೇಂದ್ರದಿಂದ ಕೃಷಿಯತ್ತ ಯುವಕರನ್ನು ಆಕರ್ಷಿಸುವ ಮತ್ತು ಉಳಿಸಿಕೊಳ್ಳುವ ಯೋಜನೆಯಡಿ ಸೂಕ್ಷ್ಮ ಹಸಿರುಗಳ ಉತ್ಪಾದನೆ ಕುರಿತು 3 ದಿನಗಳ ಕೌಶಲ್ಯಾಭಿವೃದ್ಧಿ ತರಬೇತಿಯನ್ನು ಮೇ 20ರಿಂದ 22ರವರೆಗೆ ಆಯೋಜಿಸಲಾಗಿದೆ. ತರಬೇತಿ ಉಚಿತವಾಗಿದ್ದು 18ರಿಂದ 35 ವರ್ಷದ ಒಳಗಿನ ಯುವಕ ಯುವತಿಯರು ಹಾಜರಾಗಬಹುದು. ತರಬೇತಿಗೆ ಹಾಜರಾಗುವವರು ತಮ್ಮ ಹೆಸರನ್ನು ಮೇ 16ರೊಳಗೆ ನವುಲಯ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಖುದ್ದಾಗಿ ಅಥವಾ ಮೊಬೈಲ್ ಸಂಖ್ಯೆ 9482204908 ಈ ಸಂಖ್ಯೆಗೆ ಕರೆ ಮಾಡಿ ಹೆಸರು ನೋಂದಣಿ ಮಾಡಿಕೊಳ್ಳಬಹುದು. ಮೊದಲು ನೋಂದಣಿ ಮಾಡಿಕೊಂಡ 25 ಜನರಿಗೆ ಮಾತ್ರ ಅವಕಾಶವಿರುತ್ತದೆ ಎಂದು ವಿಜ್ಞಾನ ಕೇಂದ್ರದ ಪ್ರಕಟಣೆ ತಿಳಿಸಿದೆ. ಮುಂದಿನ ವಿವರ. ನಾಟ್ಯವನ್ನು ಹೇಗೆ ನೋಡಬೇಕೆಂಬುದಕ್ಕೆ ಒತ್ತಾಸೆ ನೀಡಿ ಸಾಹಿತ್ಯಕವಾಗಿ ಚರ್ಚೆ ಮಾಡಿದ ಮೊದಲ ಕವಿ ಭರತಮುನಿ ಎಂದು ಮಾಜಿ ಶಾಸಕಿ ಮತ್ತು ಪ್ರಾಧ್ಯಾಪಕಿ ಡಾಕ್ಟರ್ SR ಲೀಲಾ ಹೇಳಿದರು. ಶಿವಮೊಗ್ಗ ನಗರದ ಕರ್ನಾಟಕ ಸಂಘ ಭವನದಲ್ಲಿ ಅಭಿವ್ಯಕ್ತಿ ಟ್ರಸ್ಟ್ ಆಯೋಜಿಸಿದ್ದ ಶಿವಮೊಗ್ಗ ಸಾಹಿತ್ಯ ಹಬ್ಬದಲ್ಲಿ ಭಾರತೀಯ ಸಾಹಿತ್ಯದಲ್ಲಿ ರಸಧ್ವನಿ ಔಚಿತ್ಯ ಕುರಿತು ಗೋಷ್ಠಿಯಲ್ಲಿ ಅವರು ಮಾತನಾಡಿದರು. ಸಾಹಿತ್ಯದ ವಿಷಯ ಬಂದಾಗ ಭರತಮುನಿಯನ್ನು ಮುನ್ನೆಲೆಗೆ ತಂದು ಚರ್ಚೆ ಮಾಡುವುದು ಬಹಳ ಕಡಿಮೆ. ನಾಟ್ಯದ ಕುರಿತು ಬರೆದ ನಾಟ್ಯಶಾಸ್ತ್ರ ಗ್ರಂಥದಲ್ಲಿ ನಾಟ್ಯವನ್ನು ಹೇಗೆ ನೋಡಬೇಕೆಂಬುದನ್ನು ಸಾಹಿತ್ಯಿಕವಾಗಿ ಚರ್ಚೆ ಮಾಡಿದ್ದಾರೆ. ನಾಟ್ಯ ಎನ್ನುವುದು ನಮ್ಮೆಲ್ಲ ನೋವು, ಬೇಸರ, ಸಿಟ್ಟು, ಸೆಡವುಗಳನ್ನು ದೂರ ಮಾಡಿ ಆನಂದದಲ್ಲಿ ತೇಲುವಂತಹ ಪರಿಸರವನ್ನು ನಿರ್ಮಿಸುವಂತಹ ಅದ್ಭುತ ಕಲೆ ಎನ್ನುವುದನ್ನು ಭರತಮುನಿ ಹೇಳಿದ್ದಾನೆ. ಭಾರತೀಯ ಸಾಹಿತ್ಯದಲ್ಲಿ ನಾಟ್ಯಶಾಸ್ತ್ರದ ಕುರಿತ ಮತ್ತೊಂದು ಗ್ರಂಥ ಇಲ್ಲ ಎಂದರು. ನಿಜವಾಗಿ ರಸವೆಂದರೆ ಏನೆಂಬುದನ್ನು ಅಷ್ಟರಸಗಳಲ್ಲಿ ಭರತಮುನಿ ವಿವರಿಸಿದ್ದಾನೆ. ದೃಶ್ಯಕಾವ್ಯವಾಗಲಿ, ಶ್ರಮಕಾವ್ಯವಾಗಲಿ, ಅದರೊಂದಿಗೆ ಓದುಗ ಅಥವಾ ಸಾಹಿತ್ಯಾಸಕ್ತನಿಗೆ ಯಾವ ಸಂಬಂಧ ಇದೆ ಎಂಬುದನ್ನು ಆಳವಾದ ವಿಮರ್ಶೆಗೆ ಒಳಪಡಿಸಿದ್ದು ಸಹ ಭರತಮುನಿ ಎಂದರು. ಭಾರತದಲ್ಲಿ ಲಿಟ್ ಫೆಸ್ಟ್ಗೆ ಸಣ್ಣ ಇತಿಹಾಸವಿದೆ. ಲಿಟ್ರೇಚರ್ಗೆ ಲಿಟ್ ಎಂದು ಶಾರ್ಟ್ ಫಾರ್ಮ್ನಲ್ಲಿ ಕರೆಯಲಾಗುತ್ತದೆ. ಯಾವುದೋ ಒಂದು ಉದ್ದೇಶಕ್ಕಾಗಿ ಅವರದೇ ಆದ ಅಭಿಪ್ರಾಯಗಳು ಮತ್ತು ಒಂದೇ ವಿಚಾರವನ್ನು ಮತ್ತೆ ಮತ್ತೆ ಹೇಳಿ ಅದನ್ನು ಎಲ್ಲರ ತಲೆಗಳಿಗೆ ತುಂಬಿ ಇದೇ ನಿಜ, ಇದೇ ಸರಿ ಎಂದು ಹೇಳುವ ರೀತಿ ಮಾಡಲು ಈ ಲಿಟ್ ಫೆಸ್ಟ್ಗಳನ್ನು ಆರಂಭ ಮಾಡಿದರು. ಲಿಟ್ ಫೆಸ್ಟ್ ಎನ್ನುವ

0: ಸಿರಿ ಕ್ರಿಯೇಷನ್ಸಿಗೆ ಆತ್ಮೀಯ ಸ್ವಾಗತ. ಕೇಳಿ, ಜೀವನವೊಂದು ಚದುರಂಗದಾಟ.
1: ಜೀವನವೊಂದು ಚದುರಂಗದಾಟ.

ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.

0: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಗೋವರ್ಧನ ಟ್ರಸ್ಟ್ ವಿಶ್ವಬಂಧು ಗೋಶಾಲೆ ಲೋಕಾರ್ಪಣೆ ಕಾರ್ಯಕ್ರಮ ಹಾಗೂ ಸಾವಯವ ಕೃಷಿ ತರಬೇತಿ ಶಿಬಿರವನ್ನು ಮೇ 15 ಬೆಳಗ್ಗೆ 11 ಹಮ್ಮಿಕೊಳ್ಳಲಾಗಿದೆ ಎಂದು ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿ ಉಮೇಶ್ ಆರಾಧ್ಯ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಬ್ಬಲಗೆರೆಯ ಓಂ ಪ್ರಕಾಶ್ ಅವರ ತೋಟದಲ್ಲಿ ಗೋಶಾಲೆ ಸ್ಥಾಪಿಸಲಾಗುತ್ತಿದೆ. ರಾಮಚಂದ್ರಾಪುರ ಮಠದ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ಕಾರ್ಯಕ್ರಮದ ಸಾನ್ನಿಧ್ಯ ವಹಿಸಿ ವಿಶ್ವಬಂಧು ಗೋಶಾಲೆಯನ್ನು ಮೇ 15 ಮಧ್ಯಾಹ್ನ 2 ಲೋಕಾರ್ಪಣೆ ಮಾಡಲಿದ್ದಾರೆ ಎಂದರು. ಟ್ರಸ್ಟ್ನ ಮಹಾಪೋಷಕರಾದ ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಅಧ್ಯಕ್ಷತೆ ವಹಿಸಲಿದ್ದಾರೆ. ಅಧ್ಯಕ್ಷ ಕೆಇ ಕಾಂತೇಶ್, ಸಾವಯವ ಕೃಷಿಕರ ಟ್ರಸ್ಟ್ನ ಅಧ್ಯಕ್ಷ ಜಯಸ್ವಾಮಿ, ಪ್ರಮುಖರಾದ ಎಸ್ಕೆ ಶೇಷಾಚಲ, ರಮೇಶ್ ಬಾಬು, ಎಂ ನಾಗೇಶ್ ಉಪಸ್ಥಿತರಿರಲಿದ್ದಾರೆ. ರಾಮಚಂದ್ರಾಪುರ ಮಠ 25 ಮಲೆನಾಡು ಗಿಡ್ಡ ಹಸುಗಳನ್ನು ಕೊಡುಗೆಯಾಗಿ ನೀಡಲಿದೆ ಎಂದು ತಿಳಿಸಿದರು. ಮಾಜಿ ಸಚಿವ ಕೆಎಸ್ ಈಶ್ವರಪ್ಪ ಮಾತನಾಡಿ, ಗೋವು ಎಂದಾಕ್ಷಣ ಶ್ರೀ ರಾಘವೇಶ್ವರ ಭಾರತಿ ಸ್ವಾಮೀಜಿ ನೆನಪಾಗುತ್ತಾರೆ. ಕಾರ್ಯಕ್ರಮಕ್ಕೂ ಮೊದಲು ಅವರನ್ನು ಪೂರ್ಣ ಕುಂಭದ ಮೂಲಕ ಸ್ವಾಗತಿಸಲಾಗುವುದು. ಗೋವರ್ಧನ್ ಟ್ರಸ್ಟ್ನ ಚಟುವಟಿಕೆಗಳನ್ನು ನೋಡಿ ಅವರು ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ. ಮನೆಯ ಟೆರೆಸ್ ಸೇರಿದಂತೆ ಕಡಿಮೆ ಜಾಗದಲ್ಲಿ ಹೇಗೆ ಸಾವಯವ ಕೃಷಿ ಮಾಡಬಹುದು ಎಂಬ ಬಗ್ಗೆ ತರಬೇತಿ ನೀಡಲಾಗುವುದು ಎಂದರು. ಎಸ್ಕೆ ಶೇಷಾಚಲ, ಕೆಇ ಕಾಂತೇಶ್, ರಾಕೇಶ್, ಪೂರ್ಣಾನಂದ, ಶ್ರೀಪಾದ ಭಟ್, ಪ್ರಶಾಂತ್, ಉಮಾಮೂರ್ತಿ, ಶುಭ, ಸುಮತೀಂದ್ರ ಮತ್ತಿತರರಿದ್ದರು. ಮುಂದಿನ ವಿವರ. ಕಟ್ಟಡಕ್ಕೆ ಸಂಬಂಧಿಸಿದ ಎಲ್ಲ ಕಾರ್ಮಿಕರ ಶ್ರಮದಿಂದಾಗಿ ಮನೆ ನಿರ್ಮಿಸಿಕೊಂಡಿರುವ ಕುಟುಂಬಗಳು ನೆಮ್ಮದಿಯಾಗಿವೆ. ಕಾರ್ಮಿಕರ ಬದುಕಿಗೆ ಸವಲತ್ತುಗಳನ್ನು ಒದಗಿಸುವ ಜವಾಬ್ದಾರಿ ಸರ್ಕಾರಕ್ಕಿದೆ ಎಂದು ಶಾಲಾ ಶಿಕ್ಷಣ ಸಚಿವ ಮಧು ಬಂಗಾರಪ್ಪ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಆನವಟ್ಟಿ ಪಟ್ಟಣದ ವಾಸವಿ ಕಲ್ಯಾಣ ಮಂಟಪದಲ್ಲಿ ಶ್ರಮಶಕ್ತಿ ಕಟ್ಟಡ ಕಾರ್ಮಿಕ ಹಾಗೂ ಅಸಂಘಟಿತ ಕಾರ್ಮಿಕರ ಸಂಘ ಹಮ್ಮಿಕೊಂಡಿದ್ದ ಕಾರ್ಮಿಕ ದಿನಾಚರಣೆ ಹಾಗೂ ನೂತನ ಸಂಘದ ಉದ್ಘಾಟನೆ ಪದಗ್ರಹಣ ಸಮಾರಂಭ ಉದ್ಘಾಟಿಸಿ ಅವರು ಮಾತನಾಡಿದರು. ಕಾರ್ಮಿಕರ ಮಕ್ಕಳ ಕಲ್ಯಾಣಕ್ಕಾಗಿ ಶಿವಮೊಗ್ಗ ಹಾಗೂ ಸೊರಬದಲ್ಲಿ ಅಂದಾಜು 35 ರು ವೆಚ್ಚದಲ್ಲಿ ವಸತಿ ಶಾಲೆ ತೆರೆಯುವ ಪ್ರಸ್ತಾವನೆಗೆ ಕಾರ್ಮಿಕ ಸಚಿವ ಸಂತೋಷ್ ಲಾಡ್ ಮಂಜೂರು ನೀಡಿದ್ದು ಶೀಘ್ರ ಕಾಮಗಾರಿ ಕೈಗೆತ್ತಿಕೊಳ್ಳಲಾಗುವುದು ಎಂದರು. ಕಾರ್ಮಿಕರಾಗಿ ಕೆಲಸ ಮಾಡುವವರಿಗೆ ರಾಜಕೀಯ ಬೇಡ, ಬದಲಾಗಿ ಸಹಕಾರದ ಮನೋಭಾವ ಬೆಳೆಸಿಕೊಂಡು ಉತ್ತಮ ಬದುಕು ರೂಪಿಸಿಕೊಳ್ಳುವುದು ಅವಶ್ಯ ಎಂದರು. ಕಾರ್ಮಿಕರನ್ನು ಅಲೆದಾಡಿಸದೆ ನಿಗದಿತ ಸಮಯದಲ್ಲಿ ಅವರ ಕೆಲಸಗಳನ್ನು ಮಾಡಿಕೊಡುವಂತೆ ಅಧಿಕಾರಿಗಳಿಗೆ ತಾಕೀತು ಮಾಡಿದರು. ಎಸ್ಎಸ್ಎಲ್ಸಿ ಪಿಯುಸಿಯಲ್ಲಿ ಉತ್ತಮ ಅಂಕ ಪಡೆದ ಕಾರ್ಮಿಕರ ಮಕ್ಕಳಿಗೆ ಪ್ರತಿಭಾ ಪುರಸ್ಕಾರ ನೀಡಲಾಯಿತು. ಹಿರಿಯ ಕಾರ್ಮಿಕರನ್ನು ಸನ್ಮಾನಿಸಲಾಯಿತು. ಸಂಘದ ಜಿಲ್ಲಾ ಅಧ್ಯಕ್ಷ ಪ್ರಕಾಶ್ ಉಣಸವಳ್ಳಿ ಹಾಗೂ ತಾಲೂಕು ಅಧ್ಯಕ್ಷ ಕೆ ಮಂಜುನಾಥ್ ಹಾಗೂ ಸದಸ್ಯರು ಕಾರ್ಮಿಕರ ಭವನ ನಿರ್ಮಾಣ ಮಾಡಿಕೊಡುವಂತೆ ಮನವಿ ಸಲ್ಲಿಸಿದರು. ಕೆಎಸ್ಸಿಡಬ್ಲ್ಯೂಸಿಯ ರಾಜ್ಯಾಧ್ಯಕ್ಷ ಎನ್ಪಿ ಸ್ವಾಮಿ, ಜಿಲ್ಲಾಧ್ಯಕ್ಷ ಸುಬ್ರಹ್ಮಣಿ, ಸಂಘದ ಪ್ರಧಾನ ಕಾರ್ಯದರ್ಶಿ ಜೋಗಿಶಂಕರ್, ಗೌರವಾಧ್ಯಕ್ಷ ಮಹದೇವಪ್ಪ ತಿಮ್ಮಾಪುರ, ಕಾರ್ಯಾಧ್ಯಕ್ಷ ಗುತ್ಯಪ್ಪ ದೊಡ್ಡಿಕೊಪ್ಪ, ಉಪಾಧ್ಯಕ್ಷ ಮಾರುತಿ ಬಂಕಸಾಣ, ಸಂಚಾಲಕ ಕುಮಾರ್ ಸಾಬರ ಮತ್ತಿತರರು ಹಾಜರಿದ್ದರು. ಮುಂದಿನ ವಿವರ. ವಿದ್ಯಾರ್ಥಿಗಳಿಗೆ ಭವ್ಯ ಭವಿಷ್ಯವನ್ನು ರೂಪಿಸಿಕೊಡುವ ಗುರುಗಳು ದೇವರ ಸಮಾನ. ಗುರು ಶಿಷ್ಯರ ಸಂಬಂಧ ಬಹಳ ಶ್ರೇಷ್ಠವಾದುದು ಎಂದು ಶಾಸಕ ಎಸ್ಎಲ್ ಭೋಜೇಗೌಡ ಹೇಳಿದರು. ಶಿವಮೊಗ್ಗದ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಆವರಣದಲ್ಲಿ ಸಹ್ಯಾದ್ರಿ ವಿಜ್ಞಾನ ಪರಿಷತ್ ಕ್ರೀಡಾ ವಿಭಾಗದ ವಾರ್ಷಿಕ ಚಟುವಟಿಕೆಗಳು ಮತ್ತು ಅಧ್ಯಯನ 2K25 ಅಂತರ ಕಾಲೇಜು ಸಾಂಸ್ಕೃತಿಕ ಕಾರ್ಯಕ್ರಮಗಳ ಸಮಾರೋಪದಲ್ಲಿ ಅವರು ಮಾತನಾಡಿದರು. ಒಂದು ಕಾಲದಲ್ಲಿ ಮಲೆನಾಡು ಮತ್ತು ಮಧ್ಯ ಕರ್ನಾಟಕದಲ್ಲಿ ದೊಡ್ಡ ಹೆಸರು ಗಳಿಸಿದ್ದ ಸಹ್ಯಾದ್ರಿ ಕಾಲೇಜಿನಲ್ಲಿ ವ್ಯಾಸಂಗ ಮಾಡಿದವರು ವಿಜ್ಞಾನಿಗಳು, ಸಾಹಿತಿಗಳು, ಲೇಖಕರು, ರಾಜಕೀಯ ಮುತ್ಸದ್ದಿಗಳಾಗಿ ರಾಜ್ಯ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಹೆಸರು ಗಳಿಸಿದ್ದಾರೆ ಎಂದರು. ಲೆಫ್ಟಿನೆಂಟ್ ಕರ್ನಲ್ ಬಿಎಸ್ ರಾಜು ಮಾತನಾಡಿ, ವಿದ್ಯಾರ್ಥಿಗಳು ಕೇವಲ ಪಠ್ಯಕ್ಕೆ ಸೀಮಿತವಾಗದೆ ಸಾಮಾಜಿಕ ಕಳಕಳಿಯನ್ನು ಹೆಚ್ಚಿಸುವಂತಹ ಎನ್ಸಿಸಿ ಎನ್ಎಸ್ಎಸ್ನಲ್ಲೂ ತೊಡಗಿಸಿಕೊಳ್ಳಬೇಕು. ವಿದ್ಯೆ ಜೊತೆಗೆ ಶಿಸ್ತು, ವಿನಯ, ಸಂಯಮವನ್ನು ರೂಢಿಸಿಕೊಳ್ಳಬೇಕು ಎಂದರು. ಮನೋವೈದ್ಯೆ ಡಾ ಕೆಎಸ್ ಪವಿತ್ರಾ ಮಾತನಾಡಿ, ಸಾಂಸ್ಕೃತಿಕ ಚಟುವಟಿಕೆಗಳು ದೈಹಿಕ ಆರೋಗ್ಯಕ್ಕೆ ಉತ್ತಮವಾದುದು ಎಂದರು. ಪ್ರಾಂಶುಪಾಲರಾದ ಪ್ರೊಫೆಸರ್ ಎನ್ ರಾಜೇಶ್ವರಿ ಅಧ್ಯಕ್ಷತೆ ವಹಿಸಿದ್ದರು. ಹಿನ್ನೆಲೆ ಗಾಯಕಿ ನೇಹಾ ಮನಮೋಹಕ ಹಾಡಿನ ಮೂಲಕ ಎಲ್ಲರನ್ನೂ ರಂಜಿಸಿದರು. ಪ್ರೊಫೆಸರ್ ಹಾಮಾ ನಾಗಾರ್ಜುನ್ ಪ್ರಾಸ್ತಾವಿಕ ಮಾತನಾಡಿದರು. ಐಕ್ಯುಎಸ್ಸಿ ಸಂಚಾಲಕ ಪ್ರೊಫೆಸರ್ ಕೃಷ್ಣಮೂರ್ತಿ, ಸಹ್ಯಾದ್ರಿ ಕಲಾ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಸಿರಾಜ್ ಅಹಮದ್, ವಾಣಿಜ್ಯ ಕಾಲೇಜು ಪ್ರಾಂಶುಪಾಲ ಪ್ರೊಫೆಸರ್ ಅವಿನಾಶ್ ಮತ್ತಿತರರು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇಂತಹ ಮತ್ತೊಂದಿಷ್ಟು ಅಪ್ಡೇಟ್ಸ್ ಕೊಡ್ತೀನಿ, ಅಲ್ಲಿವರೆಗೂ ನೀವು ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಸುತ್ತಮುತ್ತ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ದಟ್ಟ ಅರಣ್ಯ ಪರಿಸರ ಇರುವ ಮಲೆನಾಡು ಭಾಗದ ತಾಲೂಕುಗಳಲ್ಲಿ ಕ್ಯಾನ್ಸರ್ ಪ್ರಕರಣ ಹೆಚ್ಚಾಗುತ್ತಿದ್ದು, ಖಾಸಗಿ ಸಮೀಕ್ಷೆಯಲ್ಲಿ ಪ್ರತಿ 10 ಮನೆಯಲ್ಲಿ ಒಬ್ಬರಿಗೆ ರೋಗ ಇರುವುದು ಗೊತ್ತಾಗಿದೆ. ಸರ್ಕಾರ ಮಲೆನಾಡು ಭಾಗದಲ್ಲಿ ಕ್ಯಾನ್ಸರ್ ರೋಗಕ್ಕೆ ಕಾರಣವಾಗಿರುವ ಅಂಶಗಳ ಕುರಿತಂತೆ ಉನ್ನತ ಮಟ್ಟದ ಸಂಶೋಧನೆ ಆರಂಭಿಸುವ ಅನಿವಾರ್ಯತೆ ಇದೆ ಎಂದು ಶಾಸಕ ಆರಗ ಜ್ಞಾನೇಂದ್ರ ಅಭಿಪ್ರಾಯಪಟ್ಟರು. ಶಿವಮೊಗ್ಗ ಜಿಲ್ಲೆಯ ತೀರ್ಥಳ್ಳಿ ಪಟ್ಟಣದ ಪ್ರಾಥಮಿಕ ಶಿಕ್ಷಕರ ಸೌಹಾರ್ದ ಸಹಕಾರಿ ಸಂಸ್ಥೆಯ ಸಭಾಂಗಣದಲ್ಲಿ ಆಯೋಜಿಸಿದ್ದ ರಾಷ್ಟ್ರೀಯ ಕ್ರೀಡಾಕೂಟ ರಾಷ್ಟ್ರೀಯ ಕ್ರೀಡಾಪಟು ಅಚಲ ಶಚೀಂದ್ರ ಹೆಗಡೆ ಅವರಿಗೆ ಸಾರ್ವಜನಿಕ ಶ್ರದ್ಧಾಂಜಲಿ ಸಭೆಯಲ್ಲಿ ಮಾತನಾಡಿದರು. ಅಚಲ ಬಾಲ್ಯದಲ್ಲಿಯೇ ಕ್ರೀಡಾಪಟುವಾಗಿ ಉತ್ತಮ ಆರೋಗ್ಯ ಹೊಂದಿದ್ದರು. ಉತ್ತಮ ಹವ್ಯಾಸಗಳಿಂದ ಸದಾ ಚಟುವಟಿಕೆ ಮೂಲಕ ಸಾರ್ವಜನಿಕ ಜೀವನದಲ್ಲಿ ಗುರುತಿಸಿಕೊಂಡಿದ್ದ ಅಚಲ ಅವರಲ್ಲಿ ಅಪರೂಪದ ಕ್ಯಾನ್ಸರ್ ರೋಗ ಕಾಣಿಸಿತು ಎಂದರು. ಎಂಎಡಿಬಿ ಅಧ್ಯಕ್ಷ ಆರ್ಎಂ ಮಂಜುನಾಥ ಗೌಡ ಮಾತನಾಡಿ, ಕ್ಯಾನ್ಸರ್ ಆರಂಭದಲ್ಲಿ ಗೊತ್ತಾದರೆ ಚಿಕಿತ್ಸೆ ಲಭ್ಯವಿದೆ. ವಿಳಂಬವಾಗಿ ರೋಗ ಗೊತ್ತಾದರೆ ಗುಣಪಡಿಸುವ ಸವಾಲು ಎದುರಾಗುತ್ತದೆ. ಕ್ಯಾನ್ಸರ್ ಎದುರಿಸಿ ಬದುಕಬಲ್ಲೆ ಎಂಬ ದೃಢ ವಿಶ್ವಾಸ ಅಚಲ ಅವರಲ್ಲಿತ್ತು. ಕೊನೆಯ ಘಳಿಗೆಯಲ್ಲಿ ವಿಶ್ವಾಸ ಕಳೆದುಕೊಂಡ ಅಚಲ ಕ್ಯಾನ್ಸರ್ ಮಲೆನಾಡು ಭಾಗದಲ್ಲಿ ಹೆಚ್ಚಾಗಿರುವ ಕುರಿತು ಸಂಶೋಧನೆ ನಡೆಸಬೇಕು, ಇತರರ ಜೀವ ಉಳಿಸುವ ಕೆಲಸ ಸರ್ಕಾರದಿಂದ ಆಗಲಿ ಎಂಬ ಅಭಿಲಾಷೆ ವ್ಯಕ್ತಪಡಿಸಿದ್ದರು ಎಂದು ಸ್ಮರಿಸಿದರು. ಶ್ರದ್ಧಾಂಜಲಿ ಸಭೆ ಉದ್ದೇಶಿಸಿ ವೈದ್ಯ ಡಾ ವಿನಯ್ ಶ್ರೀನಿವಾಸ್, ಡಾ ಬಿಎಸ್ ನಾಗರಾಜ್ ಬಿದರಗೋಡು, ಸಾರ್ಥಕ್ ಹೆಗಡೆ ಮತ್ತಿತರರು ಮಾತನಾಡಿದರು. ಮುಂದಿನ ವಿವರ. ಶರಾವತಿ ಕಣಿವೆಯ ಗ್ರಾಮದೇವತೆ ಮಾರಿಕಾಂಬದೇವಿಯ ಜಾತ್ರಾ ಮಹೋತ್ಸವ 11-13 ನಡೆಯಲಿದೆ. 11 ಬೆಳಗ್ಗೆ ಕಲಾವೃದ್ಧಿ ಹೋಮ, ಮಹಾಗಣಪತಿ ಹಾಗೂ ಚಂಡಿಕಾ ಹೋಮ, ಅನ್ನಸಂತರ್ಪಣೆ ಸೇರಿದಂತೆ ವಿವಿಧ ಧಾರ್ಮಿಕ ಕಾರ್ಯಕ್ರಮಗಳು. ಸಂಜೆ ಮನರಂಜನೆಗಾಗಿ ಸ್ಥಳೀಯ ಕಲಾವಿದರು ಮತ್ತು ಅತಿಥಿ ಕಲಾವಿದರಿಂದ ನೃತ್ಯ ಕಾರ್ಯಕ್ರಮ ನಡೆಯಲಿದೆ. 12 ಬೆಳಗ್ಗೆ ದೇವಿಗೆ ಮಂಗಳವಾದ್ಯ, ಸೇವೆ, ಭಕ್ತಿಗಾಯನ, ಧ್ವಜಾರೋಹಣ, ಶರಾವತಿ ನದಿಯಲ್ಲಿ ಪುಣ್ಯಸ್ನಾನ, ದೇವಾಲಯಕ್ಕೆ ಶಕ್ತಿ ಕರಗದ ಆಗಮನ, ದೇವಿಗೆ ಸರ್ವಾಲಂಕಾರ ಪೂಜೆ, ಮಹಾ ಅನ್ನಸಂತರ್ಪಣೆ ನಡೆಯಲಿದೆ. ಸಂಜೆ 4 ದೇವಿಗೆ ಹರಕೆ ಹೊತ್ತ ಭಕ್ತಾದಿಗಳು ತ್ರಿಶೂಲ ಚುಚ್ಚಿಕೊಂಡು ಸೇವೆ ನಡೆಸಲಿದ್ದಾರೆ. ಸಂಜೆ 6 ದೀಪಾರಾಧನೆ. ಶಿವಮೊಗ್ಗದ ಶಿವತಾಂಡವ ನೃತ್ಯ ಸಂಸ್ಥೆ, ಶಿಕಾರಿಪುರದ ಸಿಎನ್ ಮೆಟ್ರೋಗಾಯ್ಸ್ ಡ್ಯಾನ್ಸ್ ಹಾಗೂ ಮೇಘರಾಜ್ ಸೊರಬ ಇವೆಂಟ್ ಅವರಿಂದ ವೈವಿಧ್ಯಮಯ ನೃತ್ಯ ಹಾಗೂ ರಸಮಂಜರಿ ಕಾರ್ಯಕ್ರಮ ನಡೆಯಲಿದೆ. 13 ಪೊಂಗಲ್ ನೈವೇದ್ಯ ಸಮರ್ಪಣೆ, ಬಲಿಪೂಜೆ, ಪ್ರಸಾದ ವಿನಿಯೋಗ, ಭಕ್ತಾದಿಗಳಿಂದ ಕೆಂಡ ತುಳಿಯುವ ಸೇವೆ. ಸಂಜೆ 7 ವಿವಿಧ ವಾದ್ಯ ತಂಡಗಳಿಂದ ಹಾಗೂ ಕುಂದಾಪುರ ತಂಡದ ವಾದ್ಯಗೋಷ್ಠಿಯೊಂದಿಗೆ ಶ್ರೀ ಮಾರಿಕಾಂಬಾ ದೇವಿಯ ಉತ್ಸವ ಮೂರ್ತಿಯ ಮೆರವಣಿಗೆ. 14 ಶರಾವತಿ ನದಿಯಲ್ಲಿ ಶಕ್ತಿ ಕರಗದ ವಿಸರ್ಜನೆ ನಡೆಯಲಿದ್ದು, ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಂಡು ಜಾತ್ರೆ ಯಶಸ್ವಿಗೊಳಿಸುವಂತೆ ದೇವಸ್ಥಾನದ ಪ್ರಧಾನ ಕಾರ್ಯದರ್ಶಿ ರಾಧಾಕೃಷ್ಣ ಕಾರ್ಗಲ್ ಮನವಿ ಮಾಡಿದ್ದಾರೆ. ಮುಂದಿನ ವಿವರ. ಎಂಡಿಎಫ್ ಶಿಕ್ಷಣ ಸಂಸ್ಥೆಗಳ ಅಭಿವೃದ್ಧಿಗೆ ಎಲ್ಲ ಸದಸ್ಯರು ಹಾಗೂ ಹಳೆಯ ವಿದ್ಯಾರ್ಥಿಗಳ ಸಹಕಾರ ಅತ್ಯಗತ್ಯ ಎಂದು ಪ್ರತಿಷ್ಠಾನದ ಅಧ್ಯಕ್ಷ ಬಿಆರ್ ಜಯಂತ್ ತಿಳಿಸಿದರು. ಶಿವಮೊಗ್ಗ ಜಿಲ್ಲೆಯ ಸಾಗರ ಸಮೀಪದ ಎಲ್ಬಿ ಕಾಲೇಜಿನಲ್ಲಿ ನಡೆದ ಮಲೆನಾಡು ಅಭಿವೃದ್ಧಿ ಪ್ರತಿಷ್ಠಾನದ 60 ವಾರ್ಷಿಕ ಸರ್ವ ಸದಸ್ಯರ ಮಹಾಸಭೆಯಲ್ಲಿ ಮಾತನಾಡಿದರು. ಪ್ರಗತಿ ಕಾಂಪೋಸಿಟ್ ಶಾಲೆ, ನಳಂದ ಪ್ರೌಢಶಾಲೆ, ತಾಳಗೊಪ್ಪ, ಎಂಡಿಎಫ್ ಸ್ವತಂತ್ರ ಪಿಯು ವಿಜ್ಞಾನ ಮತ್ತು ವಾಣಿಜ್ಯ ಕಾಲೇಜು ಹಾಗೂ ಎಲ್ಬಿ ಮತ್ತು ಎಸ್ಬಿಎಸ್ ಕಾಲೇಜುಗಳು ಉತ್ತಮ ಶೈಕ್ಷಣಿಕ ಸಾಧನೆ ಮಾಡುತ್ತಿದ್ದು, ಕಳೆದ ಸಾಲಿನಲ್ಲಿ 100% ಫಲಿತಾಂಶ ದಾಖಲಿಸಿರುವುದು ಖುಷಿಯ ಸಂಗತಿ ಎಂದರು. ಸಂಸ್ಥೆಯು ಕಳೆದ 2-3 ವರ್ಷಗಳಿಂದ ನಿರಂತರ ಅಭಿವೃದ್ಧಿಯ ದಾರಿಯಲ್ಲಿ ಸಾಗುತ್ತಿದ್ದು, ಶಿಕ್ಷಕರಿಗೆ ಪಿಎಫ್ ಮತ್ತು ಇಎಸ್ಐ ಸೌಲಭ್ಯ ನೀಡಲಾಗುತ್ತಿದೆ. ಮುಂದಿನ ಶೈಕ್ಷಣಿಕ ವರ್ಷದಿಂದ ಬಿಎ, ಎಲ್ಎಲ್ಬಿ 5 ಕೋರ್ಸ್ ಆರಂಭಿಸಲು ಸಿದ್ಧತೆ ನಡೆದಿದೆ ಎಂದು ಅವರು ತಿಳಿಸಿದರು. ಸಂಸ್ಥೆಯ ವಜ್ರ ಮಹೋತ್ಸವ ಆಚರಣೆಗೆ ಸಮಿತಿ ರಚನೆಗೊಂಡಿದ್ದು, ಹಳೆಯ ವಿದ್ಯಾರ್ಥಿಗಳ ಸಹಕಾರ ಕೋರಿದರು. ವಜ್ರ ಮಹೋತ್ಸವ ಅಂಗವಾಗಿ ಸ್ಮರಣ ಸಂಚಿಕೆ ಹಾಗೂ ಕಟ್ಟಡ ನಿರ್ಮಾಣ ಯೋಜನೆ ಕೈಗೊಳ್ಳಲಾಗುವುದು. ಕಾಲೇಜಿನ ಹಳೆಯ ವಿದ್ಯಾರ್ಥಿಯಾಗಿರುವ ಶ್ರವಣ ಬೆಳಗೊಳದ ಸ್ವಾಮೀಜಿಗಳು ಸುಮಾರು 10 ರು ವೆಚ್ಚದಲ್ಲಿ ಎನ್ಸಿಸಿ ಭವನ ನಿರ್ಮಿಸುವ ಭರವಸೆ ನೀಡಿದ್ದಾರೆ ಎಂದರು. ಈ ಸಂದರ್ಭದಲ್ಲಿ ವಿದ್ಯಾಸಾಗರ ಪತ್ರಿಕೆಯ 2nd ಆವೃತ್ತಿ ಬಿಡುಗಡೆಗೊಳಿಸಲಾಯಿತು. ಉಪಾಧ್ಯಕ್ಷ ಕೆಎಂ ಸೂರ್ಯನಾರಾಯಣ್ ಸ್ವಾಗತಿಸಿದರು. 2024-25 ಸಾಲಿನ ಆಡಳಿತ ವರದಿಯನ್ನು ಡಾ ಎಚ್ಎಂ ಶಿವಕುಮಾರ್ ಮಂಡಿಸಿದರು. ಪರಿಶೋಧಿತ ಲೆಕ್ಕಪತ್ರಗಳನ್ನು ಕೋಶಾಧ್ಯಕ್ಷ ಕೆ ವೆಂಕಟೇಶ್ ಮಂಡಿಸಿದರು. ವಜ್ರ ಮಹೋತ್ಸವ ಸಮಿತಿ ಅಧ್ಯಕ್ಷ ಎಂ ಹರನಾಥ್ ರಾವ್ ಕಾರ್ಯಕ್ರಮದ ರೂಪುರೇಷೆ ವಿವರಿಸಿದರು. ಸಂಸ್ಥೆಗಳ ಬೋಧಕ ಬೋಧಕೇತರ ಸಿಬ್ಬಂದಿಯನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಲಾಯಿತು. ಸಹ ಕಾರ್ಯದರ್ಶಿ ಬಿಎಸ್ ಪ್ರಕಾಶ್ ವಂದಿಸಿದರು. ಮುಂದಿನ ವಿವರ. ಶಿವಮೊಗ್ಗದ ಅಲ್ಲಮಪ್ರಭು ಬಯಲಿನ ಮಾನವ ಧರ್ಮ ಮಂಟಪದಲ್ಲಿ ಮೇ 17 ಸಂಜೆ 6 ಜಗದ್ಗುರು ಪಂಚಪೀಠಾಧೀಶ್ವರರ ಅಡ್ಡಪಲ್ಲಕ್ಕಿ ಮಹೋತ್ಸವ, ಬೃಹತ್ ಧರ್ಮ ಜಾಗೃತಿ ಸಮಾವೇಶ ಮತ್ತು ಮಾಜಿ ಮುಖ್ಯಮಂತ್ರಿ ಬಿಎಸ್ ಯಡಿಯೂರಪ್ಪ ಅವರಿಗೆ ಕೃತಜ್ಞತಾ ಸಮರ್ಪಣಾ ಕಾರ್ಯಕ್ರಮ ಏರ್ಪಡಿಸಲಾಗಿದೆ ಎಂದು ಮಹೋತ್ಸವ ಸಮಿತಿ ಉಪಾಧ್ಯಕ್ಷ ರುದ್ರಮುನಿ ಸಜ್ಜನ್ ಮಾಹಿತಿ ನೀಡಿದರು. ಸುದ್ದಿಗೋಷ್ಠಿಯಲ್ಲಿ ಅವರು ಮಾತನಾಡಿ, 34 ಹಿಂದೆ ಗಂಗಾಧರ ಸ್ವಾಮಿಗಳ ನೇತೃತ್ವದಲ್ಲಿ ಮೊದಲ ಬಾರಿಗೆ ಅಡ್ಡಪಲ್ಲಕ್ಕಿ ಮಹೋತ್ಸವ ನಡೆದಿತ್ತು. ತದನಂತರ ಮೇ 17 ಎರಡನೇ ಬಾರಿಗೆ ನಡೆಯುತ್ತಿದ್ದು ಸುಮಾರು 50,000 ಜನರು ಪಾಲ್ಗೊಳ್ಳುವ ನಿರೀಕ್ಷೆ ಇದೆ ಎಂದು ಹೇಳಿದರು. ಬಾಳೆಹೊನ್ನೂರು, ಉಜ್ಜಯಿನಿ, ಕೇದಾರ, ಶ್ರೀಶೈಲ ಹಾಗೂ ಕಾಶಿಪೀಠದ ಶ್ರೀಗಳನ್ನು ಹೊತ್ತ ಅಡ್ಡಪಲ್ಲಕ್ಕಿ ಮಹೋತ್ಸವ ಸುಮಾರು 4 ಸಂಚರಿಸಿ ಮಾನವ ಧರ್ಮ ಮಂಟಪಕ್ಕೆ ತಲುಪಲಿದೆ. ಸರ್ವರು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು ಎಂದು ಮನವಿ ಮಾಡಿದರು. ಸಾಗರ ವೀರಶೈವ ಮಹಾಸಭಾಧ್ಯಕ್ಷ ಕೆವಿ ಪ್ರವೀಣ್, ಮಲ್ಲಿಕಾರ್ಜುನ್, ಪ್ರವೀಣ್ ಕುಮಾರ್, ವೀರಭದ್ರ ಜಂಬಿಗೆ, ನಂದೀಶ್, ತೇಜಸ್ವಿ ಹಾಜರಿದ್ದರು. ಇದರೊಂದಿಗೆ ದಿನದ ಸುತ್ತಮುತ್ತ ಕಾರ್ಯಕ್ರಮ ಮುಕ್ತಾಯವಾಗಲಿದೆ. ಇಂತಹ ದಿನನಿತ್ಯದ ಅಪ್ಡೇಟ್ಸ್ಗಳಿಗಾಗಿ ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಬ್ಬಾ ಏನ್ ಬಿಸಿಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
1: ಕಿರಣ್ ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟಾದಲ್ಲಿದೆ ತಂಪು ಸೊಲ್ಯೂಷನ್, ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರು.
0: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
1: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
0: ವಾವ್!
1: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟಾದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
2: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
0: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
2: ಶಕ್ತಿ ಟೊಯೋಟಾ ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
1: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
1: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೀರಿ?
1: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು, ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ ಪಿಎಂ ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
1: ಪ್ರಮುಖ ಬ್ಯಾಂಕ್ ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
1: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
4: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
5: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
4: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
6: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಸಹಜ ಗರ್ಭಧಾರಣೆಯಿಂದ, 500 ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಪ್ರಣಾಳ ಶಿಶುಗಳ ಜನನವಾಗಿದೆ.
4: 4,000 ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
6: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
5: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
7: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
8: ನೀವ್ ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ರೇಣುಕ ಮಹಾತ್ಮೆ ಭಾರ್ಗವ ವಿಜಯ ಯಕ್ಷಗಾನ ಪ್ರಸಂಗ. ಭಾಗವತರು ಕರ್ನೂರು ಕೊರಗಪ್ಪ ರೈ, ಮದ್ದಳೆ ಕುದುರೆ ಕೂಡ್ಲು ರಾಮ ಭಟ್, ಚಂಡೆ ದೇವಲಂತ ಮಜಲು ಸುಬ್ರಹ್ಮಣ್ಯ ಭಟ್.

ಋಷಿರ್ ದರ್ಶನಾತ್ ಎಂಬುದಾಗಿ ಹೇಳಿದರು ಪ್ರಾಜ್ಞರು. ಸತ್ಯವನ್ನು ದರ್ಶಿಸುವ ಯೋಗ್ಯತೆ ಋಷಿಗಳಿಗೆ ಮಾತ್ರ ಇದೆ ಅಂತ ಇದಕ್ಕೆ ಅರ್ಥ. ಈ ಕಣ್ಣಿಗೆ ಕಾಣುವಂತಹ ಯಾವತ್ತೂ ಅಶಾಶ್ವತವಾದಂತಹ ವಿಷಯದಲ್ಲಿ ಲಯಿಸದೇ ಇದ್ದಂತಹ ಮನಸ್ಥಿತಿ ಪರಬ್ರಹ್ಮ ತತ್ವದಲ್ಲಿ ಪ್ರತಿಷ್ಠಾಪಿತವಾದಾಗ ವಿಶ್ವದಲ್ಲಿ ಋಷಿಯ ಯೋಗ್ಯತೆ ಹೆಚ್ಚುತ್ತದೆ, ಋಷಿ ಜನ್ಮ ಸಾರ್ಥಕವಾಗ್ತದೆ. ಇದು ಜ್ಞಾನಿಗಳ ಅಂಬೋಣ. ನಾನು ಋಷಿಯಾದರೂ ಗೃಹಸ್ಥಾಶ್ರಮಿಯಾಗಿದ್ದೇನೆ. ಜಮದಗ್ನಿ ಗೃಹಸ್ಥಾಶ್ರಮಿಯಾದದ್ದು ತಪ್ಪು ಅಂತ ಯಾರೂ ಹೇಳುವುದಕ್ಕಿಲ್ಲ. ಆದರೆ ನನಗೆ ಈ ಹೊತ್ತಿಗೂ ಇದೊಂದು ಆಶ್ಚರ್ಯದ ಘಟನೆ ಅನ್ನಿಸ್ತಾ ಇದೆ. ನಮ್ಮ ತಂದೆಯವರಾದಂತಹ ರುಚಿಕ ಮಹರ್ಷಿಗಳು ವೃದ್ಧಾಪ್ಯದ ಕಾಲದಲ್ಲಿ ಯಾತ್ರೆಯನ್ನು ಬಯಸಿದ್ರಿಂದ ಅವರ ಜೊತೆ ದೇಶ ಸಂಚಾರಕ್ಕೆ ಹೊರಟವನು ನಾನು. ಆದರೆ ರೇಣುಕೆ ನನ್ನ ಪತ್ನಿಯಾಗಿ ಬರುವಂತಹ ಸಂದರ್ಭ ಹೇಗೆ ಘಟಿಸಿತು ನೆನಪು ಮಾಡುತ್ತೇನೆ. ಅವಳ ಸ್ವಯಂವರ ಏರ್ಪಟ್ಟಿತ್ತು. ಬ್ರಾಹ್ಮಣರು ಋಷಿಗಳು ಎಂಬ ಕಾರಣಕ್ಕಾಗಿ ಸ್ವಯಂವರ ಮಂಟಪದಲ್ಲಿ ನಮಗೂ ಸ್ಥಳ ಏರ್ಪಟ್ಟಿತ್ತು. ನಾವು ಆಕೆ ಮಾಲೆ ಹಾಕಬಹುದು ಅಂತ ಗ್ರಹಿಸಿದವರೇನಲ್ಲ. ನಮ್ಮಪ್ಪನಿಗೂ ರಾಜಕುಮಾರಿ ಸೊಸೆಯಾಗಿ ಬರ್ತಾಳೆ ಎಂಬ ಕಲ್ಪನೆಯೂ ಇರಲಿಲ್ಲ. ರೇಣುಕೆ ಅಷ್ಟೂ ಮಂದಿಗಳನ್ನು ಬಿಟ್ಟು ನನ್ನ ಕೊರಳಿಗೆ ಮಾಲೆ ಹಾಕಿ ಈ ಬ್ರಾಹ್ಮಣನ ಜೊತೆಯಲ್ಲಿ ಈ ಋಷಿಯ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸುವುದಕ್ಕೆ ಸಿದ್ಧಳಾಗಿ ಬಂದದ್ದು ಅಂತಂದರೆ ದೈವೀ ನಿರ್ಣಯವೇ ಇರಬೇಕು. ಒಂದು ದಿನವೂ ತನ್ನ ಅರಸುತನದ ಯೋಗ್ಯತೆ ಕುರಿತು ಅವಳು ಹಚ್ಚಿಕೊಂಡವಳಲ್ಲ, ಯೋಚಿಸಿದವಳಲ್ಲ. ಉಳಿದವರಿಗಿಂತ ಭಿನ್ನವಾದಂಥ ವ್ಯಕ್ತಿತ್ವ ನನ್ನದು ಎಂಬ ತೀರ್ಮಾನದಿಂದ ನನ್ನ ಆಶ್ರಮದ ಬೆಳಕಾಗಿ ಬಂದು ನನ್ನ ಜೊತೆಯಲ್ಲಿ ದಾಂಪತ್ಯ ಜೀವನ ನಡೆಸಿದ್ದಾಳೆ. ದೀರ್ಘವಾದಂತಹ ದಾಂಪತ್ಯ ನಮ್ಮದು, ಸುಖಮಯವಾದಂತಹ ದಾಂಪತ್ಯ ನಮ್ಮದು. ಪತಿವ್ರತೆಯಾದಂತಹ ರೇಣುಕೆಯ ಸಹವಾಸ 5 ಗಂಡು ಮಕ್ಕಳನ್ನು ಪಡೆಯುವಂತಹ ಪುಣ್ಯವನ್ನು ನನಗೆ ಕೊಟ್ಟಿದೆ. ಅದರಲ್ಲೂ ಕೊನೆಯವನಾದಂತಹ ರಾಮ ನನ್ನ ವಂಶದ ಉತ್ತುಂಗವಾದಂತಹ ಯೋಗ್ಯತೆಯನ್ನು ವಿಶ್ವಕ್ಕೆ ಪ್ರಸಾರ ಮಾಡುವಂತಹ ಸಾಮರ್ಥ್ಯದಿಂದ ಕೂಡಿದವನು. ಇದು ಜ್ಞಾನಿಗಳ ಬ್ರಾಹ್ಮಣರ ಭವಿಷ್ಯದ್ವಾಣಿ. ಈ ಹೊತ್ತು ಉದಯ ಕಾಲದಲ್ಲಿ ನನ್ನ ಜೀವನ ನಡೆದು ಬಂದ ದಾರಿಯನ್ನು ಯೋಚಿಸ್ತಾ ಇರುವ ನಾನು ಪ್ರಕೃತದ ಕರ್ತವ್ಯದ ಕಡೆಗೆ ಸ್ವಲ್ಪ ಯೋಚನೆ ಮಾಡಬೇಕಾಗಿದೆ. ರೇಣುಕೆ ಆಗಲೇ ಎದ್ದಿದ್ದಾಳೆ, ನದಿಯ ಕಡೆಗಾಗಿ ನಡೆದಿದ್ದಾಳೆ. ಶುದ್ಧೋದಕವನ್ನು ಅವಳು ತರುವವರೆಗೆ ನನಗೇನೂ ಕೆಲಸವಿಲ್ಲ. ಅವಳ ದಾರಿಯನ್ನೇ ನೋಡ್ತಾ ಅವಳು ಬಂದ ಮೇಲೆ ಮತ್ತುಳಿದ ಉದ್ಯೋಗ ಅದಕ್ಕಾಗಿ ಅವಳ ಪ್ರತೀಕ್ಷೆಯಲ್ಲಿರುತ್ತೇನೆ.

0: ನಿತ್ಯ ಪದ್ಧತಿಯಂತೆ ಪತಿಯ ಸಾನ್ನಿಧ್ಯವನ್ನು ಬಿಟ್ಟು ಈ ನದಿ ತೀರಕ್ಕೆ ಬಂದಿದ್ದೇನೆ. ಸ್ನಾನವನ್ನು ಪೂರೈಸಿ ಶುದ್ಧೋದಕವನ್ನು ಕೊಂಡು ಹೋಗಿ ನನ್ನ ಸ್ವಾಮಿಯ ಪಾದವನ್ನು ತೊಳೆದು ಅಲ್ಲ ಅವರು ಮಾಡುವಂತಹ ಯಜ್ಞ ಯಾಗಾದಿಗಳ ಹೀಗೆ ಬೇಕಾದ ಸುವಸ್ತುಗಳನ್ನು ಒದಗಿಸಿಕೊಡುವಂತಹದ್ದು ಅದು ನನ್ನ ಕರ್ತವ್ಯ. ಹಾಗೆ ಸ್ನಾನವನ್ನು ಪೂರೈಸಿದೆ, ಶುದ್ಧೋದಕವನ್ನು ತೆಗೆದುಕೊಳ್ಳೋಣ ಅಂತ ಈ ನದಿಗೆ ಬಗ್ಗಿದರೆ ಆ ಅದೇನು ಕೇಳಿಸುತ್ತಿದೆ? ಗೊಂದಲ. ಆ ಕಡೆಯಲ್ಲಿ ಏನೋ ಸದ್ದು ನೋಡಿದರೆ ಆಹಾ, ಸುಂದರವಾದಂತಹ ದೃಶ್ಯ. ಹತ್ತಾರು ನೂರಾರು ಮಂದಿ ಸ್ತ್ರೀಯರ ಮಧ್ಯದಲ್ಲಿ ಒಬ್ಬ ಪುರುಷನಿದ್ದಾನೆ. ಆತನನ್ನು ನೋಡಿದರೆ ಸಾಮಾನ್ಯ ಮಾನವನಂತೆಯೇ ಕಾಣಿಸುವುದಿಲ್ಲ. ಏನು ವರ್ಚಸ್ಸು, ಏನು ತೇಜಸ್ಸು! ಸುತ್ತಮುತ್ತ ಬಳಸಿಕೊಂಡಿದ್ದಾರೆ ಸುಂದರಿಯರಾದಂತಹ ನಾರಿಯರು. ಅವರ ಕೈಗಳನ್ನು ಹಿಡಿದುಕೊಂಡು ಜಲಕ್ರೀಡೆಯಾಡುತ್ತಿದ್ದಾನೆ. ಆಹಾ, ಏನು ಸುಂದರವಾದ ದೃಶ್ಯವದು! ಅದನ್ನು ಕಾಣುತ್ತಿರುವಾಗ ನನಗೂ ಆಸೆಯಾಗ್ತಾ ಇದೆ. ನಾನು ಹೆಣ್ಣಲ್ಲವೇ, ಅರಗೋರಿಯಾಗಿದ್ದೇನೆ. ಒಬ್ಬ ಅರಗೋರನ ಕೈ ಹಿಡಿಯುತ್ತಿದ್ದರೆ ನಾನು ಕೂಡ ಈ ವಿಲಾಸದಲ್ಲಿ ಸುಖ ಪಡೆಯಬಹುದಿತ್ತು. ಅಂತಹ ಭಾಗ್ಯ ನನ್ನ ಪಾಲಿಗೆ ಬಂದಿಲ್ಲ. ಅಲ್ಲ, ಅದಕ್ಕಾಗಿ ದುಃಖವಲ್ಲ, ಮಹರ್ಷಿಗಳಿಗೆ ಪತ್ನಿಯಾಗಿದ್ದೇನೆ ಎಂಬುದು ನನ್ನ ಆನಂದಕ್ಕೆ ಕಾರಣವಾಗಿದೆ. ಅದೊಂದು ಪುಣ್ಯ ಯೋಗ ಅಂತ ಸಮಾಧಾನ ಮಾಡಿಕೊಂಡಿದ್ದೇನೆ. ಅವರೊಡನೆ ಮಾತ್ರ ಸರಸವಿಲ್ಲ, ಸಲ್ಲಾಪವಿಲ್ಲ. ಜಮದಗ್ನಿ ಮಹರ್ಷಿಗಳ ಕೋಪ ಇದು ಪ್ರಪಂಚದಲ್ಲಿ ಆದರ್ಶವಾಗಿದೆ. ಅವರ ಹೆಸರು ಎತ್ತುವುದಕ್ಕೆ, ಅವರ ಬಳಿಗೆ ಹೋಗುವುದಕ್ಕೆ ಯಾರಿಗೂ ಎದೆಗಾರಿಕೆ ಇಲ್ಲ. ಅಂತಹ ಮುನಿಸಿನ ಮುನಿ ಅವರಾಗಿದ್ದಾರೆ. ನಾನು ಕೂಡ ಸತಿಯಾಗಿದ್ದರೂ ಭಯಪಡ್ತಾ ಇದ್ದೇನೆ. ಅವರ ಬಳಿಯಲ್ಲಿ ಸರಸವೂ ಇಲ್ಲ, ವಿರಸವೂ ಇಲ್ಲ, ಸಲ್ಲಾಪವಿಲ್ಲ. ಇಂತಹ ಜಲಕ್ರೀಡೆ ಮೊದಲಾದಂತಹ ವಿಲಾಸ ಜೀವನಕ್ಕೆ ಅವಕಾಶವೇ ಇಲ್ಲ. ಬಿಡೋಣ. ನಾನು ಏನು ಮಾಡಿದೆ, ಏನನ್ನು ನೋಡಿದೆ, ಏನನ್ನು ಯೋಚಿಸಿದೆ? ಒಂದು ನಿಮಿಷ ನನ್ನ ಮನಸ್ಸಿನಲ್ಲಿ ಏನೇನೋ ಆತುರಗಳು, ಆಕಾಂಕ್ಷೆಗಳು ಮೂಡಿದವಲ್ಲ, ನನ್ನ ಮನಸ್ಸು ಎತ್ತ ಹರಿಯಿತು, ಏನನ್ನೋ ಬಯಸಿತು. ಛಿ, ನೋಡಬಾರ್ದಿತ್ತು ಆ ದೃಶ್ಯವನ್ನು. ಕಂಡುದೇ ತಪ್ಪಾಯಿತು. ಬಿಡೋಣ, ಸಾವಕಾಶ ಮಾಡುವುದಲ್ಲ. ನಾನು ಬಂದ ಕರ್ತವ್ಯವನ್ನೇ ಮರೆತನಲ್ಲ. ಆದಷ್ಟು ಬೇಗನೆ ಶುದ್ಧೋದಕವನ್ನು ಕೊಂಡು ಹೋಗಬೇಕಾದ ನನ್ನ ಕರ್ತವ್ಯ. ನೀರು ಇಳಿತೇನೆ. ಎಲ್ಲ ಸತಿಯರಂತೆ ಕೊಡದಿಂದ ನಾನು ನೀರನ್ನು ಕೊಂಡು ಹೋಗೋಳಲ್ಲ. ನನ್ನ ಪಾತಿವ್ರತ್ಯ ಪ್ರಭಾವದಿಂದ ಸೀರೆಯ ಸೆರಗಿಂದಲೇ ನೀರನ್ನು ಕೊಂಡು ಹೋಗುವಳು. ಹಾಗೆ ಇಂದು ನನ್ನ ಸೆರಗನ್ನು ಈ ನೀರಿಗಿಳಿಸಿದರೆ ನನ್ನ ಸೀರೆಯ ಸೆರಗಿನಲ್ಲಿ ಜಲವೇ ನಿಲ್ಲುವುದಿಲ್ಲವಲ್ಲ, ಸೋರುತ್ತಾ ಇದೆ. ಬಿಡೋಣ, ಮಳಲಿಂದಲಾದರೂ ಪಾತ್ರೆಯನ್ನು ರಚಿಸಿ ಅದರಲ್ಲಿ ನೀರನ್ನು ತುಂಬಿಕೊಳ್ಳೋಣ ಅಂತ ಪ್ರಯತ್ನಿಸಿದರೆ ಇಲ್ಲ, ನನ್ನ ಇಚ್ಛೆಯಂತೆ ಮಳಲು ಪಾತ್ರೆಯಾಗುವುದಿಲ್ಲ. ಯಾಕಾಯಿತು ಹೀಗೆ? ಏನಾಯಿತು? ಏನೋ ಆಗಿರಬೇಕಲ್ಲ. ಹೌದು, ನನ್ನ ಪಾತಿವೃತ್ಯ ಕೆಟ್ಟಿರಬಹುದೇ? ನನ್ನ ಚಿತ್ತ ಚಾಂಚಲ್ಯದಿಂದ ಈಗ ಅನರ್ಥವಾಗಿರಬಹುದೇ? ಆಗಿರಲೇಬೇಕು. ಏನೇ ಆಗಲಿ, ಇನ್ನೊಂದು ನಿಮಿಷವಾದರೂ ನಾನು ಕಾಲಹರಣ ಮಾಡುವುದು ಉಚಿತವಲ್ಲ. ಆದಷ್ಟು ಬೇಗನೆ ನನ್ನ ಸ್ವಾಮಿಯ ಸನ್ನಿಧಿಯನ್ನು ಸೇರಿಕೊಳ್ತೇನೆ, ತಪ್ಪನಾದರೂ ಒಪ್ಪಿಕೊಳ್ತೇನೆ. ನೋಡೋಣ.
1: ಹರನದರ ಗುಡು ಗುಡಿಸು ತಂತನು ಅರಸಿ ರೇಣುಕೆಗೆ ಯಾಕೆ ಹೀಗಾಯಿತು? ರೇಣುಕೆಯನ್ನು ಕಾಯುತ್ತಾ ಇದ್ದೆ. ಈಗ ಬರಬಹುದು, ಇನ್ನೊಂದು ನಿಮಿಷದಲ್ಲಿ ಬರಬಹುದು ಎಂಬುದು ನನ್ನ ಯೋಚನೆಯಾಗಿತ್ತು. ಅವಳಿನ್ನೂ ಬಂದಿಲ್ಲ, ಯಾವತ್ತೂ ತಡ ಮಾಡಿದವಳಲ್ಲ. ನನ್ನ ನಿತ್ಯವಿಧಿಗೆ ಆತಂಕ ಉಂಟು ಮಾಡುವುದಕ್ಕೆ ಅವಳು ಮನಸ್ಸು ಮಾಡಿದವಳಲ್ಲ. ಈ ಹೊತ್ತು ಹೀಗೆ ಯಾಕಾಯಿತು, ಯಾಕಾಯಿತು ಅಂತ ನಾನು ಯಾಕೆ ವಿಚಾರ ಮಾಡುತ್ತಾ ಕಾಲ ಕಳೆಯಬೇಕು? ಜ್ಞಾನದೃಷ್ಟಿಯಿಂದ ನೋಡಿ ಸತ್ಯವನ್ನು ತಿಳಿಯುವುದಕ್ಕೆ ಸಾಧ್ಯ. ನೋಡ್ತೀನಿ, ತಿಳಿಯುತ್ತೇನೆ. ಏನು ಏನು? ನನ್ನವಳು ಕಳಂಕಿತಳಾದಳೆ, ಪತಿತೆಯಾದಳೆ. ನನ್ನ ಹೆಂಡತಿ ಶುದ್ಧ ಪತಿವ್ರತೆ ಅಂತ ತಿಳಿದದ್ದು ಸುಳ್ಳಾಗಿ ಹೋಯಿತೆ. ಬರುತ್ತಿದ್ದಾಳಲ್ಲ, ಬರಲಿ ಬರಲಿ, ವಿಚಾರಿಸಿಕೊಳ್ತೇನೆ.
0: ಸ್ವಾಮಿಯೇ ಪಾದಗಳಲ್ಲಿ ಪಡಮಟ್ಟಿದ್ದೆ.

0: ರೇಣುಕ
1: ಸ್ವಾಮಿ
0: ದೂರ ನಿಲ್ಲು. ಈ ನನ್ನ ಪವಿತ್ರವಾದಂತಹ ಆಶ್ರಮವನ್ನು ಅಶುದ್ಧಗೊಳಿಸಬೇಡ. ನಿನ್ನ ನೆರಳು ನನಗೆ ಸೋಕಬಾರದು. ನನ್ನ ಕಾಲು ಮುಟ್ಟುವುದಕ್ಕೆ ನಿನಗೆ ಯೋಗ್ಯತೆ ಇಲ್ಲ. ಈ ಆಶ್ರಮದ ದೇವಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು, ನನ್ನ ಹೃದಯದ ರಾಣಿಯಾಗಿ ಮೆರೆಯುತ್ತಾ ಇದ್ದಂತಹ ನೀನು ಈ ಹೊತ್ತು ಏನಾಗಿದ್ದೀಯ ಅನ್ನೋದರ ಕಲ್ಪನೆಯಾದರೂ ಇದೆಯೇನೇ ನಿನಗೆ? ನೀರಿಗಾಗಿ ಹೋದೆಯ? ನನ್ನ ನಿತ್ಯ ವಿಧಿಗಾಗಿ ಶುದ್ಧೋದಕವನ್ನು ತಂದೆಯ? ಎಲ್ಲಿದೆ ಜಲ? ಹೋದವಳು ಬರಿಗೈಯಲ್ಲಿ ಹಿಂದೆ ಬಂದಿದ್ದಿ. ಹಿಂದೆ ಯಾವತ್ತೂ ನೀನು ಹೀಗೆ ಬಂದವಳಲ್ಲ. ಈ ಹೊತ್ತು ಈ ಸ್ಥಿತಿಯಲ್ಲಿ ನೀರು ತರದೆ ನೀನು ಬರಬೇಕಾಗಿದ್ರೆ ಹೋದಲ್ಲಿ ಏನ್ ನಡೆಯಿತು ಅನ್ನುವುದು ನನ್ನ ಪ್ರಶ್ನೆ. ಯಾರನ್ನು ಕಣ್ಣು ಮೋಹಿಸಿದೆ ವಿಕಾರಿ? ಯಾರನ್ನು ಕಣ್ಣು ಮೋಹಿಸಿದೆ ಹೇಳು. ನೀರು ತರುವುದಕ್ಕೆ ಹೋದವಳು ಕೆಟ್ಟು ಬಂದೆಯ? ಪತನ ಹೊಂದಿ ಬಂದೆಯ? ಸ್ತ್ರೀಯ ಪಾವಿತ್ರ್ಯ ಏನು, ಯೋಗ್ಯತೆ ಏನು ಅನ್ನುವುದನ್ನು ಲೋಕಕ್ಕೆ ಹೇಳಬೇಕಾದಂತಹ ಜಮದಗ್ನಿಯ ಪತ್ರಿ ನಿನಗೂ ಈ ದುರ್ಗತಿಯೇ.
1: ಸ್ವಾಮಿ

0: ಪ್ರಾಣೇಶ್ವರ.
1: ಏನು ಪ್ರಾಣೇಶ್ವರನಿಗೆ?
0: ನಾನು ಅಪರಾಧ ಮಾಡಿದ್ದೇನೆಂಬುದನ್ನು ತಿಳಿದೆ ಅವಸರವಾಗಿ ಸನ್ನಿಧಿಗೆ ಓಡೋಡುತ್ತಾ ಬಂದಿದ್ದೇನೆ. ಈವರೆಗೆ ನಾನು ಇಂತಹ ತಪ್ಪನ್ನು ಮಾಡಿದವಳಲ್ಲ. ಕಾಯೇನ ವಾಚ ಮನಸ ತ್ರಿಕರಣ ಶುದ್ಧವಾಗಿ ನಿಮ್ಮನ್ನು ನನ್ನ ಪಾಲಿನ ಆರಾಧ್ಯ ದೇವತೆ ಅಂತ ನಾನು ಪೂಜಿಸಿದವಳು. ಸ್ವಾಮಿಯೇ, ಹಿಂದೇನೋ ನನ್ನ ಮನಸ್ಸು ಚಾಂಚಲ್ಯಕ್ಕೀಡಾಯಿತು. ಹೌದು, ಒಂದು ನಿಮಿಷ ನನ್ನ ಮನಸ್ಸು ಕೆಟ್ಟದು. ಹೌದು, ಸುಂದರವಾದಂತಹ ದೃಶ್ಯವನ್ನು ನೋಡಿದೆ, ಅದರಿಂದ ಆಕರ್ಷಿತಳಾದೆ. ಇದರಲ್ಲಿ ನಾನು ವಂಚಿಸುವುದಿಲ್ಲ, ಸತ್ಯವನ್ನೇ ಹೇಳುತ್ತಾ ಇದ್ದೇನೆ. ಸ್ವಾಮಿಯೇ,
1: ಏನು
0: ಮನಸ್ಸು ಬುದ್ಧಿ ಇದು ಎರಡರಲ್ಲಿ ಮನಸ್ಸು ಚಂಚಲವಾದ್ದಲ್ಲವೇ? ಅದರಲ್ಲಿಯೂ ಹೆಣ್ಣು ನಾನು. ನನ್ನ ಸ್ತ್ರೀತ್ವದಂತೆ ಆ ಮನಸ್ಸು ಚಾಂಚಲ್ಯ ಹೊಂದಿತು. ಅಷ್ಟು ಹೊರತು ಅದೋ ನನ್ನ ದೇಹ ಕೆಟ್ಟಿಲ್ಲ, ಅಂತಹ ಅಪವಿತ್ರತೆ ಉಂಟಾಗಲಿಲ್ಲ. ಆದ್ದರಿಂದ ನನ್ನ ಕ್ಷಮಿಸಿ, ಇದು ಪ್ರಮಾದ.
1: ಪ್ರಮಾದ ಕ್ಷಮೆ ಕೆಟ್ಟಿಲ್ಲ.

0: ರೇಣುಕ, ಗುರುತರವಾದ ಅಪರಾಧವನ್ನು ಮಾಡಿ ಅದನ್ನು ಲಘುವಾಗಿ ಪರಿಗಣಿಸಬೇಕು ಎಂಬ ಮಾತನ್ನಾಡಿದ್ರೆ ನಾನು ಕೇಳುವವನಲ್ಲ, ನಾನು ಕೇಳುವವನಲ್ಲ. ಶಾಸ್ತ್ರ ತಿಳಿದವಳು ನೀನು, ಲೋಕವನ್ನು ತಿಳಿದವಳು ನೀನು. ದೇಹದಿಂದ ನೀನು ಕೆಟ್ಟಿಲ್ಲದೇ ಇರಬಹುದು, ಮನಸ್ಸಿನಿಂದ ಕೆಟ್ಟದ್ದಂತೂ ಹೌದಲ್ಲ.
1: ಸತ್ಯ
0: ಮನಪೂತಂ ಸಮಾಚರೇತ್. ಮಾನಸಿಕವಾದಂತಹ ಶುದ್ಧತೆ ಏನಿದೆಯೋ ಅದರಿಂದ ಆಚಾರ ಕ್ರಮ ರೂಪಿತವಾದಾಗ ವ್ಯಕ್ತಿಗೆ ಯೋಗ್ಯತೆ ಸಿದ್ಧವಾಗ್ತದೆ. ಬಂಧನಕ್ಕೂ ಮೋಕ್ಷಕ್ಕೂ ಮನಸ್ಸು ಕಾರಣ ಅಂತ ಶಾಸ್ತ್ರ ಹೇಳಿದ್ದು. ಅದಕ್ಕೆ ಮನಸ್ಸಿನಲ್ಲಿ ನೀನು ಇನ್ನೊಬ್ಬನನ್ನು ಯೋಚಿಸಿದ್ರೆ, ಮತ್ತೊಬ್ಬನ ಜೊತೆಯಲ್ಲಿ ಕ್ಷಣಕಾಲವಾದರೂ ರಮಿಸಬೇಕು ಎಂಬ ಭಾವಕ್ಕೆ ಪಕ್ಕಾದ್ರೆ ನಿನ್ನ ಪಾತಿವ್ರತ್ಯ ಎಲ್ಲಿ ಉಳಿಯಿತು ಹೇಳು. ಗಂಧರ್ವರ ಕ್ರೀಡೆಯನ್ನು ಕಂಡು ಗಡ್ಡದವನ ಜೊತೆಯಲ್ಲಿ ಸಂಸಾರವನ್ನು ಮಾಡಿ ದಡ್ಡಳಾದೆ ಅಂತ ನೀನು ಯೋಚಿಸಿದ್ರೆ ನೀನು ಪತಿವ್ರತೆಯಾಗಿ ಹಾಗೆ ಉಳಿಯುತ್ತಿ. ಇದು ನನ್ನ ಮಾತಲ್ಲ, ನೀನು ತರ್ತಾ ಇದ್ದಂತ ನಿನಗೆ ನಿನ್ನ ಪತಿವ್ರತಾ ಶಕ್ತಿಯಿಂದ ಶುದ್ಧೋದಕವನ್ನು ಸೆರಗಿನಲ್ಲೋ ಮರಳಿನ ಲಿಂಗದಲ್ಲೋ ತರುವುದಕ್ಕೆ ಸಾಧ್ಯವಾದ್ರೆ ಈ ಹೊತ್ತು ಆಗಲಿಲ್ಲ ಅಂತಂದ್ರೆ ನೀನು ಕೆಟ್ಟಿದ್ದಿ ಅನ್ನುವುದಕ್ಕೆ ಪ್ರತ್ಯಕ್ಷ ಪ್ರಮಾಣ ಸಿದ್ಧವಾಯಿತು. ನಾನು ಹೇಳ್ತೀನಿ, ಬ್ರಾಹ್ಮಣನಾದ ಋಷಿಯಾದ ಜಮದಗ್ನಿ ಹೆಂಡತಿ ಮಾರುವಷ್ಟಕ್ಕೆ ದುರ್ಬಲಳಾಗ್ತಾಳೆ, ಮನೋ ದೌರ್ಬಲ್ಯಕ್ಕೊಳಗಾಗಿ ಪತಿತಳಾಗ್ತಾಳೆ ಅಂತಂದ್ರೆ ಇನ್ನೇನು ಉಳಿಯಿತು ಈ ಪ್ರಪಂಚದಲ್ಲಿ? ನನ್ನ ಯೋಗ್ಯತೆ ಹೇಳು, ನನ್ನ ಹೆಂಡತಿ ಹೇಗಾಗಬೇಕೇನೆ
1: ಸ್ವಾಮಿ? ಏನು ಮಾಡಲಿ?

0: ಏನು ಹೃದಯೇಶ್ವರನಿಗೆ?
1: ನದಿಯಲ್ಲಿ ನೂರಾರು ಮಂದಿ ಸ್ತ್ರೀಯರನ್ನು ಕೂಡಿಕೊಂಡು ಒಬ್ಬ ಪುರುಷ ಜಲಕ್ರೀಡೆ ಆಡುತ್ತಿದ್ದ. ಅವನನ್ನು ಕಂಡರೆ ಅವನು ನಿಜವಾಗಿಯೂ ಗಂಧರ್ವನಿ ಇದ್ದಿರಬೇಕು. ಹತ್ತಾರು ಹೆಣ್ಣಾನೆಗಳ ಮಧ್ಯದಲ್ಲಿ ಸಲಗವೊಂದು ಮೆರೆಯುತ್ತಿದ್ದರೆ ಅದು ಹೇಗೆ ಸುಂದರವಾಗಿ ಕಂಡಿತೋ ಹಾಗೆ ನನ್ನ ಕಣ್ಣಿಗೆ ಆ ದೃಶ್ಯ ತೋರಿತು. ಆದ್ದರಿಂದ ದೃಶ್ಯವನ್ನೇ ಕಾಣುತ್ತಾ ಒಂದು ನಿಮಿಷ ನಾನು ಕಾಲಹರಣ ಮಾಡಿದ್ದು ಹೌದು, ಆಕರ್ಷಿತಳಾದ್ದು ಹೌದು, ಆದರೆ ಕಾಮುಕತನದಿಂದಲ್ಲ. ಮತ್ತೆ ನನ್ನ ಬುದ್ಧಿ ನನಗೆ ಎಚ್ಚರಿಕೆಯನ್ನು ಕೊಟ್ಟಿತು, ಹಾಗೆ ನನಗೆ ವಿವೇಕ ತಿಳಿಯಿತು. ಆದ್ದರಿಂದ ನನ್ನ ತಪ್ಪಾಯಿತೆಂದು ನನ್ನ ತಪ್ಪನ್ನು ಒಪ್ಪಿಕೊಳ್ಳುವುದಕ್ಕಾಗಿ ತಮ್ಮ ಸನ್ನಿಧಿಗೆ ನಾನು ಓಡೋಡಿ ಬಂದವಳು. ಸ್ವಾಮಿ, ನಾನು ಕಾಮುಕಳಾಗುವುದಕ್ಕೆ ಎಳೆ ಪ್ರಾಯದ ಹುಡುಗಿಯಲ್ಲ, ಯೌವನದ ಸೊಕ್ಕು ನನ್ನಲ್ಲಿಲ್ಲ, ನನ್ನ ಯೌವನ ಜಾರಿದೆ. ಅಲ್ಲ, ಐದು ಮಂದಿ ಮಕ್ಕಳನ್ನು ಹೆತ್ತಂತಹ ತಾಯಿ ನಾನು, ಅದರಲ್ಲಿಯೂ ಕಿರಿಯವರಾದಂತಹ ರಾಮ ಅವನು ಸಾಕ್ಷಾತ್ ಅವತಾರ ಪುರುಷ, ಶ್ರೀಮನ್ನಾರಾಯಣನೇ ನನ್ನ ಹೊಟ್ಟೆಯಲ್ಲಿ ಮಗನಾಗಿ ಹುಟ್ಟಿದ್ದಾನೆ ಅಂತ ಜ್ಞಾನಿಗಳು ಮೊದಲೇ ನಿರ್ಣಯಿಸಿದ್ದಾರೆ. ಅವನ ಜಾತಕವನ್ನು ನೋಡಿ ನಾವು ಹಾಗೆ ತಿಳಿದುಕೊಂಡಿದ್ದೇವೆ. ಅಂತಹ ರಾವಣನ ಹೆತ್ತ ಹೊಟ್ಟೆ ನನ್ನದು. ಇಂತಹ ಪವಿತ್ರವಾದ ಗರ್ಭ ನನ್ನದಾಗಿರುವಾಗ, ಇಂತಹ ಪವಿತ್ರವಾದ ದೇಹ ನನ್ನದಾಗಿರುವಾಗ ಈ ದೇಹ ಅಪವಿತ್ರವಾಗುವುದಕ್ಕುಂಟೆ? ಇದರಲ್ಲಿ ಅಂತಹ ಕಾಮಭಾವನೆ ಮೂಡಿತೆ? ನಾನು ಪತಿತಳ ಆದೇನೆ ಹೇಳಿ.
0: ರೇಣುಕಾ
1: ಸ್ವಾಮಿ,
0: ನಿನ್ನ ವಿವರಣೆಯಿಂದ ನನಗೆ ಸಮಾಧಾನವಾಗುವುದಿಲ್ಲ. ನೀನು ಪತಿತಳು ಅನ್ನುವುದಕ್ಕೆ ಪ್ರತ್ಯಕ್ಷ ಸಾಕ್ಷಿ ಒದಗಿರುವಾಗ ನೀನಿಲ್ಲ ಅಂದ್ರೆ ನಾನು ನಂಬುತ್ತೇನೆ ಏನೇ? ಸಾವಿರ ಆನೆಗಳ ಮಧ್ಯದಲ್ಲಿ ಗಂಡಾನೆ ವಿಹಾರವನ್ನು ಕಂಡಂತಾಯಿತು ನಿನಗೆ. ಆ ಸಾವಿರ ಆನೆ ಹೆಣ್ಣಾನೆಗಳು, ಮಧ್ಯದಲ್ಲಿ ಒಂದು ಗಂಡಾನೆ, ಆ ಹೆಣ್ಣಾನೆಗಳ ಕೂಟದಲ್ಲಿ ನಾನು ಒಂದು ಹೆಣ್ಣಾನೆ ಆಗ್ಬೇಕಾಗಿತ್ತು ಅಂತ ನಿನ್ನ ಮನಸ್ಸಿಗೆ ತೋರಿತೋ ಇಲ್ವೋ? ಇದಕ್ಕೆ ಮಾನಸಿಕ ವ್ಯಭಿಚಾರ ಅಂತ ಹೆಸರು. ನಿನ್ನಂತ ಅಪವಿತ್ರಳ ಅಂತ ಪತ್ನಿಯ ಜೊತೆಯಲ್ಲಿ ನನ್ನ ದಾಂಪತ್ಯ ಜೀವನ ನಡೆಯುವುದಕ್ಕೆ ಸಾಧ್ಯ ಇಲ್ಲ. ನಾನು ಹೇಳ್ತೇನೆ, ತೊಲಗು.

0: ಇನ್ನು ಮುಂದೆ ಈ ಸ್ಥಳ ನನ್ನದು, ಈ ಆಶ್ರಮ ನನ್ನದು, ನನ್ನ ಭಾಗವನ್ನು ಪಡೆದು ನನ್ನ ಅರ್ಧಾಂಗಿಯಾಗಿ ನನ್ನ ಮನೆಯ ಬೆಳಕಾಗಿ ನೀನು ಉಳಿತಾ ಇದ್ದಂತಹ ಬೆಳೆಯುತ್ತಾ ಇದ್ದಂತಹ ನಗನಗುತ್ತಾ ಇದ್ದಂತಹ ಕಾಲ ನನ್ನ ಪಾಲಿಗೆ ಅಷ್ಟಂಗತವಾಯಿತು. ನಾನು ನಿನಗೆ ಹೇಳುವುದು ಕೊನೆಯ ಮಾತು, ನನ್ನೆದುರು ನಿಲ್ಲಬೇಡ, ನಿನ್ನ ಮುಖ ನೋಡುವುದಕ್ಕೆ ನನಗೆ ಇಷ್ಟ ಇಲ್ಲ, ನನ್ನಲ್ಲಿ ಕ್ರೋಧ ಉಂಟು ಮಾಡಬೇಡ, ಒಳ್ಳೆಯ ಮಾತಿನಲ್ಲಿ ಹೇಳ್ತೇನೆ, ಈ ಪವಿತ್ರ ಪರಿಸರವನ್ನು ಬಿಟ್ಟು ತೊಲಗು. ಐದು ಮಕ್ಕಳ ತಾಯಿ ನನ್ನಲ್ಲಿ ವಿಕಾರವೇ ಅಂತ ಕೇಳಿದೆಯಲ್ಲ ನೀನು, ನಾನು ಅದನ್ನೇ ಕೇಳ್ತೇನೆ. ಐದು ಮಕ್ಕಳ ತಾಯಿಯಾದ ಮೇಲೂ ನಿನಗೆ ಈ ಬುದ್ಧಿ ಬಂತಲ್ಲ, ನಿನ್ನಂತ ಹೆಣ್ಣನ್ನು ಮನೇಲಿ ಇಟ್ಟುಕೊಳ್ಬಹುದೇ? ನಿನಗೆ ಗಂಡನಾದದ್ದಕ್ಕಾಗಿ ನಾನು ನಾಚಿಕೆಯಿಂದ ತಲೆ ತಗ್ಗಿಸುವ ಸ್ಥಿತಿಯಾಗಿ ಹೋಯಿತು.
1: ಸಾವಿದಾದರೂ ನಿಮ್ಮ ಸನ್ನಿಧಿಯಲ್ಲೇ ಸಾಯ್ತೇನೆ,
0: ಸಾವು
1: ನಿಮ್ಮಿಂದಲೇ ಸಾವನ್ನಪ್ಪಿಕೊಳ್ಳಿ.
0: ಸಾವು ನಿನ್ನನ್ನು ಶಪಿಸಿಕೊಳ್ಳಬಹುದು, ಕಡಿದುಕೊಳ್ಳಬಹುದು, ಆದ್ರೆ ನಿನ್ನ ಅಪವಿತ್ರ ದೇಹವನ್ನು ನನ್ನ ತಪಸ್ಶಕ್ತಿಯನ್ನು ವ್ಯಯ ಮಾಡುವುದರ ಮೂಲಕವಾಗಿ ಇಲ್ಲವಾಗಿಸುವುದಕ್ಕೆ ನನಗೆ ಇಷ್ಟ ಇಲ್ಲ. ನಿನ್ನ ತಪ್ಪಿಗೆ ಶಿಕ್ಷೆ ನಾನು ವಿಧಿಸಲಿಕ್ಕೆ ಬೇಕು. ನಿನ್ನನ್ನು ಕಡಿಯುವುದಕ್ಕೆ ನನ್ನ ಕೈಯನ್ನು ಆಯುಧವನ್ನು ನಾನು ಉಪಯೋಗ ಮಾಡುವ ಹಾಗಿಲ್ಲ. ಹಾಗಂತ ನೀನು ಉಳಿಯಬಾರದು. ಹೋಗು ಅಂದ್ರೆ ಹೋಗುವುದಿಲ್ಲ, ನನ್ನ ಕಣ್ಣೆದುರಿಂದ ಮರೆಯಾಗುವುದಿಲ್ಲ, ನಿನ್ನನ್ನು ಕಡಿದುಕೊಳ್ಳುವುದಕ್ಕೆ ವ್ಯವಸ್ಥೆ ಬೇರೆ ಮಾಡ್ತೀನಿ. ಯಾವ ಮಕ್ಕಳಿಗೆ ನೀನು ಜನ್ಮ ಕೊಟ್ಟೆಯೋ ಆ ಮಕ್ಕಳು ನಿನ್ನನ್ನು ಶತ್ರು ಅಂತ ತಿಳಿದಾಗ ಮಾತ್ರ ನಿನ್ನ ವ್ಯಕ್ತಿತ್ವ ದೂಷಿತ ಅನ್ನುವುದು ನಿನ್ನ ಮನಸ್ಸಿನಲ್ಲಿ ನೆಟ್ಟಿತು. ಅದಕ್ಕಾಗಿ ಒಬ್ಬೊಬ್ಬ ಮಗನನ್ನು ಕರೆದು ಹೇಳ್ತೇನೆ, ನನ್ನ ಮಾತನ್ನು ಯಾರು ಕೇಳ್ತಾರೋ ಅದು ಒಂದು ತೀರ್ಮಾನ ಆಗಿ ಹೋಗಲಿ. ಮಗನೇ ವಸು, ಬಾ, ಕಡಿ ಇವಳ ತಲೆ. ತಾಯಿಯ ತಲೆ ಕಡಿ ಅಂದ್ರೆ ಅವನು ಹೋದದ್ದು ಮಾತ್ರ ಅಲ್ಲ, ಅವನ ಜೊತೆಯಲ್ಲಿ ಉಳಿದವರು ನೆಗೆದು ಬಿದ್ದು ಹೋದರು. ಸತ್ಯೇ ಹೋಗಿ ಅಂತ ಶಾಪ ಕೊಟ್ಟು ಮುಗಿಸಿದೆ. ಮಗನೇ, ಆ ಮಗನಿಗೆ ಈ ತಾಯಿ, ಆ ಮಕ್ಕಳೆಲ್ಲ ಅಷ್ಟೇ, ನೀನು ಅಷ್ಟೇ. ಬಿಡೋದಿಲ್ಲ, ನಿನ್ನನ್ನು ಬಿಡೋದಿಲ್ಲ, ಈಗ ಯಾರನ್ನು ಸ್ಮರಿತೇನೋ ಗೊತ್ತಾ?
2: ಅರುಣ ರಾಮನೋರ್ ಬಗ್ಗೆ ಬರದಳಿರು ರಜತ ಶೈಲದೊಳಿರುವ ಪುತ್ರನ ಕ್ರೂರ ರವದಲ್ಲಿ ಕರೆದ ನಂದು
0: ನಾಲ್ಕು ಮಕ್ಕಳು ನಿಷ್ಪ್ರಯೋಜಕರಾದರು. ಋಣಪುತ್ರ ಹೊರತು ಕರ್ಮಕ್ಕೊದಗೋರಲ್ಲ, ಕಾರ್ಯಕ್ಕೊದಗೋರಲ್ಲ. ಅದಕ್ಕೆ ಶಪಿಸಿ ಅವರ ಕಥೆ ಮುಗಿಸಿದ್ದೇನೆ. ನನಗೊಬ್ಬನ ಬಗ್ಗೆ ಭರವಸೆ ಇದೆ, ಅವನ ವ್ಯಕ್ತಿತ್ವದ ಬಗ್ಗೆ ಕಲ್ಪನೆ ಇದೆ. ಅವನೇ ನನ್ನ ಐದನೇ ಮಗ ರಾಮ. ಗಣಪತಿಯಲ್ಲಿ ಅಧ್ಯಯನವನ್ನು ಮಾಡಿ ಪರಶುವಿದ್ಯೆಯಲ್ಲಿ ಪ್ರವೀಣನಾಗಿ ಬರ್ತೇನಪ್ಪ ಅಂತ ಆಶೀರ್ವಾದ ಪಡೆದು ಹೋಗಿದ್ದಾನೆ. ಕೈಲಾಸವನ್ನು ಸೇರಿದಂತಹ ಮಗ ಸ್ಮರಣ ಮಾತ್ರದಿಂದ ಇಲ್ಲಿ ಬರುವುದಕ್ಕೆ ಸಾಧ್ಯ. ಆ ಯೋಗ್ಯತೆ ಅವನಿಗೂ ಉಂಟು, ಕರೆಸಿಕೊಳ್ಳುವಂತಹ ಆತ್ಮಶಕ್ತಿ ನನಗೂ ಉಂಟು. ಅದಕ್ಕಾಗಿ ಎತ್ತರದ ಸ್ಥಳವನ್ನು ಏರಿ ನಿಂತು ದೀರ್ಘ ಸ್ವರದಲ್ಲಿ ರಾಮನನ್ನು ಕೂಗಿ ಕರೆಯುತ್ತೇನೆ. ನೋಡೋಣ, ಮಗನೇ ರಾಮ.
3: ಅಪ್ಪ
2: ಜನಕರೇ, ಬಿಡು ಬಿಡು

0: ಶಾಂತಮೂರ್ತಿ ಆಗಿರುವಂತಹ ನೀವು ಇನ್ನು ಕ್ರೋಧದಿಂದ ಕುಣಿದಾಡ್ತಾ ಇದ್ದೀರಿ. ಒಂದೆಡೆಯಲ್ಲಿ ತಾಯಿ ಕಣ್ಣೀರು ಸುರಿಸ್ತಾ ಇದ್ದಾರೆ, ಮತ್ತೊಂದೆಡೆಯಲ್ಲಿ ನನ್ನ ಅಣ್ಣಂದಿರು ಮಡಿದು ಬಿದ್ದಿದ್ದಾರೆ. ಅಪ್ಪ,
1: ಏನೋ
0: ಈ ರೀತಿ ಆಗುವುದಕ್ಕೆ ಕಾರಣವೇನೆಂಬುದಾಗಿ ನಾನು ತಿಳಿದಿಲ್ಲ. ನಿಮ್ಮಲ್ಲಿ ಕೇಳ್ತಾ ಇದ್ದೇನೆ. ಸಂತೋಷದಿಂದ ನೀವು ಹೇಳಿದ್ರೆ ನಡೆಸಿಕೊಡೋದಕ್ಕೆ ಸಿದ್ಧನಾಗಿದ್ದೇನೆ ನಾನು.
1: ರಮಾ, ನನ್ನ ತನುಭವ ನೀನು.

0: హనుమాని సదీక్ష చేతివనే హనుమతారి పుసకను.
1: ನಿನ್ನ ಅಣ್ಣಂದಿರು ಆಳಿದು ಬಿದ್ದಿದ್ದಾರೆ.
2: ಹೌದು,
1: ನನಗೆ ವಿಧೇಯರಾಗಿ ನಡೆಯುತ್ತಿದ್ರೆ ಅಗತ್ಯ ಅವರಿಗೆ ಬರ್ತಿರ್ಲಿಲ್ಲ. ಈಗ ನೀನು ಬಂದು ಕೇಳ್ತಾ ಇದ್ದಿ ಏನು ಯಾಕೆ ಎತ್ತ ಎಂಬುದಾಗಿ.
2: ಹೌದಪ್ಪ,
1: ನನ್ನ ಮನಸ್ಸಿನಲ್ಲಿ ಒಂದು ಅನುಭವ ಆಗಿದೆ.
2: ಏನು?
1: ಆ ಅನುಭವದ ಆಧಾರದಿಂದ ಹೇಳ್ತೇನೆ ನಾನು. ಏನು ನಡೆಯಿದೆಯೋ, ಏನು ನಡೆಯಬೇಕಾಗಿದೆಯೋ ಅದನ್ನು ಹೇಳಬೇಕಾದ್ರೆ ನನ್ನ ಮಾತನ್ನು ನಡೆಸಿಕೊಡುವುದಾಗಿ ಕೈ ತಟ್ಟಿ ಭಾಷೆ ಕೊಡು.
2: ಅಪ್ಪ, ನನ್ನಲ್ಲಿ ಅನುಮಾನವೇ ತಂದೆ. ಅಪ್ಪ, ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ಮುಂದೆ ಹೋಗ್ತಿರುವಂತಹ ಸಮಯದಲ್ಲಿ ಇಂದ್ರಾದಿ ದೇವತೆಗಳು ಬಂದು ತಡೆದ್ರೆ ಅವರನ್ನು ಎದುರಿಸಿ ನಿಮ್ಮ ಮಾತನ್ನು ನಡೆಸಿಕೊಟ್ಟೆನು. ಬ್ರಹ್ಮದೇವರೇ ಎದುರಾಗಿ ಬಂದ್ರೆ ಅವರನ್ನು ಲೆಕ್ಕಕ್ಕೆ ತಾರದೆ ನಿಮ್ಮ ಮಾತನ್ನು ನಡೆಸಿಕೊಡ್ತೇನೆ. ಏನಾಗ್ಬೇಕಪ್ಪ, ನೀವು ಭಾಷೆ ಕೊಟ್ಟಿದ್ದೇನೆ.
1: ಶಾಬಾಸ್ ಮಗನೇ, ಶಾಬಾಸ್. ಇನ್ನು ನನಗೆ ಯಾವ ಸಂಕೋಚವೂ ಇಲ್ಲ, ಯಾವ ಭಯವೂ ಇಲ್ಲ. ಕೇಳ್ತೀಯನೋ ನನ್ನ ಆಜ್ಞೆಯನ್ನು? ಕೇಳ್ತೀಯನೋ? ನಿನ್ನ ಕೈಯಲ್ಲಿ ಕ್ರೂರವಾದಂತಹ ಕೊಡಲಿ ಇದೆಯಲ್ಲ.
2: ಹೌದಪ್ಪ.
1: ಈ ನತದೃಷ್ಟ ಹೆಣ್ಣು, ಈ ನನ್ನ ಹೆಂಡತಿ ಎನಿಸಿಕೊಂಡಿದ್ದಂತಹ ರೇಣುಕೆ, ಇವಳ ಕತ್ತನ್ನು ಒಂದೇ ಏಟಿಗೆ ಕತ್ತರಿಸು.
2: ಏನಪ್ಪ, ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ? ತಾಯಿಯ ತಲೆ ಕಡಿಬೇಕೆ?

0: ನಿಮ್ಮ ಮಾತನ್ನು ನಡೆಸಿದೆ.
1: ಶಹಬಾಸ್ ಮಗನೇ ಶಹಬಾಸ್, ಆ ಮಕ್ಕಳು ಮಕ್ಕಳಲ್ಲ, ಮಕ್ಕಳಿರಬೇಕು ನಿನ್ನಂಥವರು. ನೀನೊಬ್ಬ ಸಾಕು ನನ್ನ ಕುಲಕ್ಕೆ ರತ್ನ. ಹಿಂದೆ ಮುಂದೆ ನೋಡದೆ ಯಾವ ವಿಚಾರವನ್ನೂ ಮಾಡದೆ ಅಪ್ಪನಪ್ಪಣೆ ಎಂಬ ಒಂದೇ ಒಂದು ವಾಕ್ಯವನ್ನು ಆಧರಿಸಿಕೊಂಡು ಮಾತೆಯ ತಲೆಯನ್ನು ಕಡಿದು ನನ್ನ ಮಾತಿಗೆ ಬೆಲೆ ಕೊಟ್ಟೆ ನೀನು.
0: ಹೌದಪ್ಪ.
1: ಯಪ್ರೀಣಯತ ಸುತ್ತಲಿದೆ ಪಿತರಂ ಸಪುತ್ರ, ಮಗ ಯಾರು ಗೊತ್ತೇನೋ, ಅಪ್ಪನ ಅನುಸರಣೆಯನ್ನು ಮಾಡುವನು, ಅಪ್ಪನ ಪ್ರೀತಿಯನ್ನು ಸಂಪಾದನೆ ಮಾಡುವನು, ಅಪ್ಪನಿಗೆ ಬೆಲೆ ಕೊಟ್ಟು ಅಪ್ಪನಂತಾಗುವುದಕ್ಕೆ ಮುಂದಾಗುವವನು ಮಗ. ನನ್ನ ಆತ್ಮಸ್ವರೂಪ ನೀನು. ಸಂತೋಷವಾಯಿತು, ಸಮಾಧಾನವಾಯಿತು. ನಿನ್ನಂತ ಮಗನಿಗಾಗಿ ನಾನು ಅಭಿಮಾನ ಪಡ್ತೇನೆ. ಕಂದ ರಾಮ ಮೆಚ್ಚಿದ, ನಾನು ಮೆಚ್ಚಿದೆ ಅಂದ್ರೆ ಸಾಕು. ಆದ್ರೆ ನನಗಷ್ಟಲ್ಲ, ಇನ್ನಷ್ಟು ಬೇಕು ಅನ್ನಿಸ್ತಾ ಇದೆ ಈ ಪ್ರಸಂಗದಲ್ಲಿ.
0: ಹೌದೇ,
1: ಅದಕ್ಕಾಗಿ ಹೇಳ್ತಾ ಇದ್ದೇನೆ. ನಿನಗೆ ಅನುಗ್ರಹ ಬುದ್ಧಿಯಿಂದ ಆಶೀರ್ವಾದ ಮಾಡಿ ಕಳಿಸುವುದಕ್ಕೆಲ್ಲ ನನಗೆ ಮನಸ್ಸಿರೋದು.
0: ಮತ್ತೆ
1: ನೀನು ಯಾವ ಕಾರ್ಯವನ್ನು ಮಾಡಿದೆಯೋ ಆ ಕಾರ್ಯವನ್ನು ನಿನ್ನ ಅಣ್ಣಂದಿರು ಅಲ್ಲಗಳೆದರು, ಮಾಡುವಲ್ಲಿ ಹಿಂದೆ ಬಿದ್ದರು. ಹಾಗಾದ್ರೆ ಅವರಿಗಿಂತ ನೀನು ಬೇರೆ, ನಿನ್ನ ಯೋಗ್ಯತೆ ವಿಶಿಷ್ಟವಾದದ್ದು ಅಂತಾಯ್ತಲ್ಲ, ಅದಕ್ಕಾಗಿ ನಿನಗೆ ಹೇಳ್ತಾ ಇದ್ದೇನೆ. ಮೂರು ವರಗಳನ್ನು ಬೇಡು, ಅನುಗ್ರಹಿಸ್ತೇನೆ.
0: ಅಪ್ಪ ನನಗೆ ಮೆಚ್ಚಿ ಮೂರು ವರಗಳನ್ನು ಕೊಡ್ತಾ ಇದ್ದೀರಾ?
1: ಹೌದು,
0: ಲಾಲಿಸ್ಬೇಕಪ್ಪ.
2: ಕರುಣಿಸು ಮಾ

0: ನಿಮ್ಮ ಬಾಯಿಂದ ಈ ಹೊಗಳಿಕೆಯನ್ನು ಕೇಳುವುದಕ್ಕೆ ನಾನು ಪೂರ್ವ ಜನ್ಮದ ಪುಣ್ಯ ಪಡೆದಿರಬೇಕು. ನಾನು ಭಾಗ್ಯವಂತನಾದೆ ತಂದೆ, ಭಾಗ್ಯವಂತನಾದೆ. ಬಂದಾಕ್ಷರವೇ ನೀವು ಆಡಿದಂತ ಮಾತನ್ನು ಯಾಕೆ ಏನೆಂಬುದನ್ನು ಕೇಳುವಂತ ವಿಮರ್ಶೆ ಮಾಡುವಂತ ಅವಶ್ಯಕತೆ ನನಗಿರಲಿಲ್ಲ. ನಿಮ್ಮ ಮಾತನ್ನು ನಡೆಸುವುದೇ ನನ್ನ ಉದ್ದೇಶವಾಗಿತ್ತು. ಅಪ್ಪ,
1: ಏನು ಬೇಕಾಗಿದೆಯೋ
0: ಮೊದಲನೇ ವರವಾಗಿ ನಾನು ಕೇಳೋದೊಂದಿ
1: ಹೇಳು.
0: ನನ್ನಕ್ಕಿಂತ ಮೊದಲು ಹುಟ್ಟಿದಂತ ನನ್ನ ಅಣ್ಣಂದಿರನ್ನು ಪಡೆದುಕೊಳ್ಬೇಕೆಂಬ ಆಸ್ತಿ. ಒಂದನೇ ವರವಾಗಿ ಕರುಣಿಸ್ತೀರಾ ತಂದೆ?
1: ಅವಿವೇಕಿ ಹುಡುಗ ನೀನು, ಅಯೋಗ್ಯ ಅಣ್ಣಂದ್ರವರು.
0: ಅಪ್ಪ,
1: ಬೇಕಾಗಿದ್ದಾರೆ ನಿನಗೆ?
0: ಹೌದು.
1: ನಿನಗೆ ಬೇಕಾದ್ರೆ ನನಗೇನು? ನನಗಂತೂ ಅಂತ ಮಕ್ಕಳಿಂದ ಏನು ಪ್ರಯೋಜನ ಇಲ್ಲ. ಬದುಕಿ ಬರಲಿ.
0: ಅಪ್ಪ, ನೀವು ನನ್ನನ್ನು ಕರೆದಂತ ಹೊತ್ತಿನಲ್ಲಿ ನನ್ನ ತಾಯಿಯ ಮುತ್ತಿನಂತ ಮಾತುಗಳನ್ನು ಕೇಳಬಹುದು, ಅವರನ್ನು ಪ್ರೀತಿಯಿಂದ ಕರೆಯುವುದನ್ನು ನಾನು ಕೇಳಬಹುದು ಅಂತೇಳಿ ಸಂತೋಷದಿಂದ ಓಡಿ ಬಂದೆ. ಆದ್ರೆ ನನ್ನ ತಾಯಿ ಅಳುವುದನ್ನು ಮಾತ್ರ ನಾನು ಕಂಡಿದ್ದೆ. ಅವರ ತಲೆ ಕಡಿಯುವುದೇ ನನ್ನ ಉದ್ದೇಶವಾಗಿತ್ತು, ನಿಮ್ಮ ಮನ ಸಂತೋಷಕ್ಕೆ ಬೇಕಾಗಿ. ಅಪ್ಪ, ನನ್ನ ತಾಯಿಯನ್ನು ನೋಡಬೇಕು ಅಂತೇಳಿ ನನಗೆ ಆಸೆ ಇದೆ. ನನ್ನ ತಾಯಿಯನ್ನು ಬದುಕಿಸ್ತೀರಾ ಎರಡನೇ ವಾರವಾಗಿ?
1: ಏನು ತಲೆ ಕಟ್ಟು ಮಾತಾಡ್ತೀಯೋ ನೀನು?
0: ಯಾಕಪ್ಪ,
1: ಅವಳನ್ನು ಬದುಕಿಸುದಿದ್ರೆ ಕೊಲಿಸ್ತಿದ್ನು ನಾನು, ನನಗೇನು ಬೇರೆ ಉದ್ಯೋಗ ಇಲ್ಲ ಅಂತ ಮಾಡಿದೀಯೋ ನೀನು?
0: ಅಪ್ಪ,
1: ಮತ್ತೆ
0: ನಿಮ್ಮ ಮಾತನ್ನು ನಡೆಸೋದಕ್ಕೆ ಬೇಕಾಗಿ ತಾಯಿಯ ತಲೆ ನಾನು ಕಡದೆ. ನನ್ನ ಸಂತೋಷಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ. ನನ್ನ ಮಾತೃ ದೇವತೆ ನನಗೆ ಬೇಕು. ತಾಯಿ ಇಲ್ಲದಂತ ಈ ಪ್ರಪಂಚದಲ್ಲಿ ಬದುಕುವಂತ ಆಸೆ ನನಗಿಲ್ಲಪ್ಪ.
1: ವರ ಕೊಟ್ಟವನು ನಾನು. ಆಗುವುದಿಲ್ಲ ಅಂದ್ರೆ ನೀನು ಒಪ್ಪುವುದಿಲ್ಲ.
0: ಇಲ್ಲಪ್ಪ,
1: ನಿನಗೆ ಕೊಟ್ಟ ಮಾತನ್ನು ಇಲ್ಲ ಅನ್ನುವುದು ನನ್ನ ವ್ಯಕ್ತಿತ್ವಕ್ಕೆ ಸಲ್ಲ. ಸರಿ, ನನಗೆ ಬೇಕೋ ಬೇಡವೋ ನಿನಗೆ ಬೇಕಲ್ಲ ಅಮ್ಮ.
0: ಹೌದು, ನನಗಮ್ಮ ಬೇಕು.
1: ಅಗೋ, ನಿನ್ನ ಅಮ್ಮ ಎದ್ದಿದ್ದಾಳೆ.
0: ಅಮ್ಮ, ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ವಂದಿಸಿಕೊಂಡಿದ್ದೇನೆ ತಾಯಿ.
2: ಶುಭವಾಗಲಿ ಮಗನೇ.
0: ಅಮ್ಮ,
2: ಎದ್ದೇಳು.
0: ನಿಮ್ಮ ತಲೆಯನ್ನು ಕಡಿದರ ಫಲವಾಗಿ ನನಗೆ ತಂದೆ ಮೂರು ವರವನ್ನು ಕೊಟ್ಟರು. ಒಂದು ವರವಾಗಿ ಅಣ್ಣಂದಿರನ್ನು ನಾನು ಪಡೆದುಕೊಂಡೆ, ಎರಡನೇ ವರವಾಗಿ ನಿಮ್ಮನ್ನು ಪಡೆದುಕೊಂಡೆ. ಇನ್ನೊಂದು ವರ ಉಳಿದಿದೆ ಅಮ್ಮ, ಏನು ಕೇಳಬೇಕು ಅಂತ ನನಗೆ ಹೊಳೆಯುತ್ತಾ ಇಲ್ಲ. ನೀವು ಅಪ್ಪಣೆ ಮಾಡಿದ್ರೆ ಆ ದಾರಿಯಂತೆ ನಾನು ನಡೀತೇನೆ.
2: ಮಗನೇ ರಾಮ,
0: ಅಮ್ಮ
2: ಮಾಡಬೇಕಾದ ಕೆಲಸವನ್ನೇ ಮಾಡಿದೆ. ಪಿತೃವಾಕ್ಯ ಪರಿಪಾಲನೆ ಮಾಡಬೇಕಾದ್ದು ಪುತ್ರನ ಪರಮ ಧರ್ಮ, ಅದನ್ನು ನೀನು ಅನುಸರಿಸಿದೆ. ನೀನು ಕೊಂದುದರಿಂದ ನನಗೇನು ದುಃಖವಿಲ್ಲ. ನಾನು ಪಾಪ ಮಾಡಿದವಳು, ಪತಿತಳಾದಂತಹ ನನಗೆ ತಕ್ಕ ಶಿಕ್ಷೆ ಆಯಿತು. ಇದೋ ನನ್ನನ್ನು ಕೊಂದು ಮತ್ತೆ ನೀನು ಬದುಕಿಸಿದೆ. ನನಗೆ ಈ ಪುನರ್ಜನ್ಮ ಉಂಟಾಗಿದೆ. ಇದು ಪವಿತ್ರವಾದಂತಹ ದೇಹ. ಆದ್ರಿಂದ ಮಗನೇ, ನಿನ್ನ ಕಾರ್ಯಕ್ಕಾಗಿ ನಾನು ಸಂತೋಷ ಪಡ್ತಾ ಇದ್ದೇನೆ. ಹೋಗು, ತಂದೆಯ ಪಾದಗಳಿಗೆ ಪಡಮಟ್ಟು. ಮಾತೃಹತ್ಯಾ ದೋಷ ಪರಿಹಾರವಾಗಬೇಕೆಂದು ಆ ತಂದೆಯಲ್ಲಿ ಬೇಡಿಕೋ. ಅವರು ಆಶೀರ್ವದಿಸಿದಲ್ಲಿ ನಿನ್ನ ಪಾಪ ಪರಿಹಾರವಾಗಬಹುದು.
0: ಅಪ್ಪ,
1: ಏನದು?
0: ಎರಡು ವಾರದಿಂದ ತಾಯಿಯನ್ನು ಮತ್ತು ಅಣ್ಣಂದಿರನ್ನು ಪಡೆದುಕೊಂಡೆ. ಒಂದನೇ ವರವನ್ನು ನನ್ನ ಸ್ವಾರ್ಥಕ್ಕೆ ಬೇಕಾಗಿ ನಾನು ಕೇಳ್ತಾ ಇದ್ದೇನೆ.
1: ಏನು ಸ್ವಾರ್ಥ ಇದೆ?
0: ತಾಯಿಯ ತಲೆ ಕಡಿದ್ರಿಂದ ಪಾಪವು ನನ್ನ ಬೆನ್ನಟ್ತಾ ಇದೆ. ಆ ಪಾಪ ದೂರ ಆಗುವಂತೆ ನನಗೆ ಆಶೀರ್ವಾದ ಮಾಡಬೇಕು ಅಂತ ಹೇಳಿ ಕೇಳ್ತಾ ಇದ್ದೇನೆ.
1: ನಿನ್ನ ಇಷ್ಟ ಸಿದ್ಧಿ ಆಗಲಿ. ನಿನ್ನ ಪಾಪ ನಿವಾರಣೆ ಆಗ್ತದೆ ನನ್ನ ತಪಶಕ್ತಿಯ ಬಲದಿಂದ.
0: ಅಪ್ಪ
1: ಹೋಗು, ಅಭ್ಯಾಸ ಪೂರ್ತಿ ಮಾಡಿಕೊಂಡು ಬಾ.
0: ಕೈಲಾಸಕ್ಕೆ ತೆರಳ್ತೀನಿ ನಾನು.
1: ಒಳ್ಳೆಯದು,
0: ಕೈಲಾಸಕ್ಕೆ
3: ತೆರಳ್ತೀನಿ.

0: ಮನಪಾಲಕರು. ಹೌದು ಬುದ್ಧಿ, ನಮಗೆ ಕಾಡಿನಲ್ಲಿ ಬದುಕೋಕೆ ಸಾಧ್ಯ ಇಲ್ಲ ಬುದ್ಧಿ.
1: ಸಾಮ್ರಾಜ್ಯದ ಕಾಡಿನಲ್ಲಿ
0: ಹೌದು
1: ಕಾವಲಾಗಿದ್ದಂತ ನಿಮಗೆ ಬದುಕುವುದಕ್ಕೆ ಕಷ್ಟವಾಯ್ತಿ.
0: ಹೌದು ಬುದ್ಧಿ,
1: ನಮ್ಮ ಆಳ್ವಿಕೆಯೊಳಗೂ ಕಷ್ಟವೇ.
0: ಹೌದು ಅಡಿಯ,
1: ಏನಾಯ್ತೋ ನಿಮಗೆ?
0: ಕಾಡಿನ ದುಷ್ಟ ಮೃಗಗಳೆಲ್ಲ ಬಂದು ಬೆಳೆ ಎಲ್ಲ ನಾಶ ಮಾಡಿತು.

0: ಮಗಳೇ, ಪರಿವಾರ ಸಮೇತರಾಗಿ ನಾನೇ ಅಡವಿಯನ್ನು ಸೇರಿದವ. ನಿಮ್ಮೆಲ್ಲವರ ಉತ್ಸಾಹದಿಂದ, ನಿಮ್ಮೆಲ್ಲವರ ಪ್ರಯತ್ನದಿಂದ ಹುಲಿ, ಕರಡಿ, ಸಿಂಹ, ಶಾರ್ಥುರವೇ ಮೊದಲಾದ ಭಯಂಕರ ಪ್ರಾಣಿಗಳನ್ನೆಲ್ಲ ನಾಶ ಮಾಡಿ ಬೇಟೆಯ ಕಾರ್ಯಕ್ರಮವನ್ನು ನಾವು ಮುಕ್ತಾಯಗೊಳಿಸಿದ ಹಾಗಾಯಿತು.
1: ಹೌದಡಿಯ,
0: ಸಮಯ ಎಷ್ಟಾಯ್ತು ಈಗ?
1: ನೆತ್ತಿ ಮೇಲೆ ಬಂದ ಸೂರ್ಯ.
0: ಸೂರ್ಯ ನೆತ್ತಿಯ ಮೇಲೆ ಬಂದದ್ದಲ್ಲ, ಮಧ್ಯಾಹ್ನದ ವೇಳೆ ಆಯ್ತು.
1: ಹೌದಡಿಯ,
0: ಕಾಡಿನಲ್ಲಿ ಬೇಟೆಯನ್ನಾಡಿ ಪ್ರಯಾಸ ಪಟ್ಟವರು.
1: ಹೌದು,
0: ತುಂಬಾ ಆಯಾಸ ಆಗಿರಬಹುದು ನಿಮಗೆ.
1: ಹಸಿತಾ ಇದೆ ಬುದ್ಧಿ.
0: ಹಸಿವೆಯೂ ಆಗಬಹುದು.
1: ಹೌದು,
0: ಮಧ್ಯಾಹ್ನದ ವೇಳೆ ಅಲ್ಲವೇ, ವಿಶ್ರಾಂತಿಯು ನಿಮಗೆ ಅಗತ್ಯವಾಗಿಯದೆ. ತಡೀರಿ, ಅದೇ ಓಹೋ ಏನಂತೆ,
2: ಜವಾಗ್ನಿ ಮಹರ್ಷಿಗಳ ಆಶ್ರಮಕ್ಕೆ ಬರಬೇಕಂತೆ.
0: ಅಪ್ಪಣೆ ಆಯ್ತಿ, ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆ. ಹಾಗಾದ್ರೆ ನೋಡೋಣ, ಬರ್ತೆ. ವನಪಾಲಕರೇ, ಬಂದವರು ಯಾರು ಅಂತ ಅರ್ಥ ಆಯ್ತು ನಿಮಗೆ?
1: ಯಾರದು?
0: ಜಮದಗ್ನಿ ಮಹಾರ್ಷಿಗಳಿಂದ ಕಳುಹಿಸಲ್ಪಟ್ಟಂತ ವಟು ಒಬ್ಬ ಬಂದು ಆಡ್ತಾ ಇದ್ದಾನೆ. ಇಲ್ಲಿ ಸಮೀಪದಲ್ಲಿ ಅವರ ಆಶ್ರಮ ಇದೆಯಂತೆ. ಪುಣ್ಯಾತ್ಮರಾದವರ ದರ್ಶನವನ್ನು ಮಾಡಿಕೊಳ್ಬೇಕಾದ್ರೆ ಆ ಭಾಗ್ಯವೂ ನಮಗೆ ಬೇಕಲ್ಲ. ಆದ್ರಿಂದ ಈ ಸಂದರ್ಭವನ್ನು ನಾವು ಕಳ್ಕೊಳ್ಬಾರದು. ಎಲ್ಲವರು ಅಲ್ಲಿಗೆ ಹೋಗಿ ಅವರ ಪಾದಕ್ಕೆ ವಂದಿಸಿ ಸೇವೆಯನ್ನು ಸಲ್ಲಿಸಿ ಆಶೀರ್ವಾದವನ್ನು ಪಡೆದು ಆಮೇಲೆ ಮುಂದೆ ಪ್ರಯಾಣ ಮಾಡೋಣ. ನಡೆಯಿರಲ್ಲಿವರೆಗೆ ಅಲ್ಲೇ ಇದ್ದಾರಲ್ಲ ಪುಣ್ಯಾತ್ಮರು. ಯಜ್ಞೇಶ್ವರನೇ ಮೂರ್ತಿ ತಳೆದು ಕುಳಿದ ಹಾಗೆ ಗೌರವದಿಂದ ಕುಳಿತಂತಹ ದೃಶ್ಯವನ್ನು ಕಂಡಾಗ ನನ್ನ ಕಣ್ಣುಗಳು ಈ ಹಬ್ಬವೇ ಆಗಿ ಹೋಯಿತು.
1: ನಮಗೂ ಕೂಡ ಸಂತೋಷ.
0: ಎಲ್ಲವರು ಹೋಗಿ ಉದ್ದಂಡ ನಮಸ್ಕಾರಗಳನ್ನು ಮಾಡಿ. ಪುಣ್ಯಾತ್ಮರೇ,
3: ರಾಜೇಂದ್ರ
0: ಆಧಾರವಿಂದಗಳಿಗೆ ನಮೋ ನಮಃ.

0: ಪತಿ
1: ಸ್ವಾಮಿ,
0: ನಿನ್ನ ಆಗಮನದಿಂದ ಪರಮಾನಂದವಾಯಿತು. ನಿನ್ನ ನಮಸ್ಕಾರ ಭಕ್ತಿ ನಮಗೆ ಪ್ರಿಯವನ್ನುಂಟು ಮಾಡಿತು.
1: ಹೌದೇ,
0: ನಿಂತೇ ಇದೆಯಲ್ಲ.
1: ಸರಿ ಸ್ವಾಮಿ,
0: ಅದು ನಿನಗಾಗಿ ನನ್ನ ಶಿಷ್ಯರು ದರ್ಭಾಸನವನ್ನು ವಿರಚಿಸಿದ್ದಾರೆ.
1: ಆಗಲಿ,
0: ಕುಳಿತುಕೊಳ್ಳಯ್ಯ.
1: ಸ್ವೀಕಾರ ಮಾಡಿಕೊಂಡೆ.
0: ವಿಶ್ರಮಿಸಿಕೋ.
1: ಆಗಲಿ.
0: ಏನು ಈ ಕಡೆಗೆ ಬಂದೆ? ನಗರವನ್ನು ಬಿಟ್ಟು ಇಷ್ಟು ದೂರ ಬರುವುದಕ್ಕೆ ಕಾರಣ ಏನು ಹೇಳ್ತೀಯ?
1: ಸ್ವಾಮಿ, ಇಲ್ಲಿಯವರೆಗೆ ಬರುವುದಕ್ಕೆ ಅವಶ್ಯವಾದಂತಹ ಕಾರ್ಯಕ್ರಮವೂ ಇತ್ತು ಸ್ವಾಮಿ.
0: ಯಾವುದು?
1: ನಮ್ಮ ವನ ಪ್ರದೇಶಗಳಲ್ಲಿ ಕ್ರೂರ ಪ್ರಾಣಿಗಳ ಬಾಧೆಯು ಹೆಚ್ಚಿದ ಕಾರಣವಾಗಿ ನಮ್ಮ ಪ್ರಜೆಗಳೆಲ್ಲ ಕಷ್ಟವನ್ನು ಪರಿಹಾರ ಮಾಡಿಕೊಡಬೇಕೆಂದು ರಾಜಸಭೆಯಲ್ಲಿ ಬಂದು ಬೋಳಿಟ್ಟಾಗ ಅವರಿಗೆ ಅಭಯವನ್ನು ನೀಡಿ ಪರಿವಾರ ಸಮೇತನಾಗಿ ಮೃಗಬೇಟೆಗಾಗಿ ಹೊರಟು ಬಂದವನ.
0: ಭೂಪತಿ, ರಾಜನಾದವನು ಪ್ರಜೆಗಳನ್ನು ರಕ್ಷಿಸುವಲ್ಲಿ ಮೃಗಬೇಟೆಯನ್ನು ಅಗತ್ಯವಾಗಿ ಮಾಡಬೇಕಾಗ್ತದೆ. ಈ ಆಶ್ರಮದ ಪ್ರದೇಶದ ಹೊರಗಡೆ ದುಷ್ಟ ಮೃಗಗಳ ಹಾವಳಿ ಇದ್ದುದು ನಮಗೂ ಗೊತ್ತಿತ್ತು. ನಿನ್ನ ಪ್ರವೇಶದಿಂದ ಎಲ್ಲ ವ್ಯವಸ್ಥಿತವಾಗಿ ಮುಗಿಯಿತಲ್ಲ.
1: ಹೌದು ಸ್ವಾಮಿ.
0: ಆತಂಕ ನಿವಾರಣೆ ಆಯ್ತಲ್ಲ?
1: ಬೇಟೆಯ ಕಾರ್ಯಕ್ರಮವನ್ನು ಪೂರ್ಣಗೊಳಿಸಿದ್ದೇನೆ. ಅರಮನೆಯ ಕಡೆಗೆ ಹೊರಡುವುದಕ್ಕೆ ಸಿದ್ಧನಾಗಿದ್ದೇನೆ. ಆಶೀರ್ವಾದ ಮಾಡಿ ಕಳುಹಿಸಿಕೊಡಬೇಕು ಅಂತ ಬೇಡ್ತೇನೆ.
0: ರಾಜೇಂದ್ರ
1: ಸ್ವಾಮಿ,
0: ಸಮಯದ ಕಡೆಗೆ ಏನಾದರೂ ಲಕ್ಷ್ಯ ಇದೆಯೇ ನಿನಗೆ? ಆಶ್ರಮಕ್ಕೆ ಬಂದಿದ್ದಿ.
1: ಹೌದು ಸ್ವಾಮಿ.
0: ಆಶೀರ್ವದಿಸಿ ಕಳಿಸಿಕೊಡಬೇಕು ಎಂದು ಹೇಳ್ತಾ ಇದ್ದೀಯ.
1: ಸರಿ,
0: ನಮ್ಮ ಆಶೀರ್ವಾದ ನಿನ್ನಂಥ ಅರಸರಿಗೆ ಯಾವತ್ತೂ ಇದ್ದದ್ದೇ. ಆದರೆ ಈಗ ನೋಡು,
1: ಏನು ಸ್ವಾಮಿ,
0: ಮಧ್ಯಾಹ್ನದ ವೇಳೆ.
1: ಸರಿ,
0: ನೀವು ಊಟವನ್ನಿನ್ನೂ ಮಾಡಿಲ್ಲ ಅಂತ ನಾನು ಗ್ರಹಿಸ್ತೀನಿ.

0: ಭೋಜನದ ವೇಳೆಗೆ ಮನೆಗೆ ಬರುವಂತಹ ವ್ಯಕ್ತಿಯನ್ನು ವ್ಯಕ್ತಿಯಾಗಿ ಕಾಣಬಾರದು, ಅತಿಥಿ ಸ್ವರೂಪನಾದಂತಹ ನಾರಾಯಣನೆಂದು ತಿಳಿಬೇಕು. ಇದು ನಮ್ಮ ಶಿಷ್ಟಾಚಾರ, ನಮ್ಮ ಸಂಸ್ಕೃತಿ. ನಿನಗೂ ಅದು ಗೊತ್ತಿಲ್ಲದೆ ಇದ್ದದ್ದೇನೂ ಅಲ್ಲ. ಭೋಜನವನ್ನು ಪೂರೈಸಿ ವಿಶ್ರಾಂತಿಯನ್ನು ಪಡೆದು ಆಮೇಲೆ ನಗರದ ಕಡೆಗೆ ಪ್ರಯಾಣ ಬೆಳೆಸಬಹುದು.
1: ಸ್ವಾಮಿಯೇ, ನೀವೇನೋ ಗೃಹಸ್ಥ ಧರ್ಮಕ್ಕೆ ಸರಿಯಾಗಿ ನಮ್ಮೆಲ್ಲವರನ್ನು ಉಪಚರಿಸುವುದಕ್ಕೆ ಮನ ಮಾಡಬಹುದು, ಆದರೆ ನನಗೇನೋ ಅನ್ನಬೇಕು ಅನಿಸ್ತಾ ಇದೆ ಸ್ವಾಮಿ.
0: ಏನಯ್ಯ ಅದು?
1: ನಾನೊಬ್ಬನೇ ಬಂದದ್ದಲ್ಲವಲ್ಲ, ಬೇಟೆಗೆ ಬರುವಾಗ ಹಲವಾರು ಮಂದಿಗಳು ನನ್ನ ಜೊತೆಯಲ್ಲಿ ಬಂದವರೇ ಇದ್ದಾರೆ.
0: ಆಹಾ,
1: ನೀವೇನೋ ಭೋಜನ ಮಾಡಿ ಹೋಗಿರಿ ಅಂತ ಅಪ್ಪಣೆ ಮಾಡ್ತಾ ಇದ್ದೀರಿ. ಇಷ್ಟೋ ಪರಿವಾರವನ್ನು ಭೋಜನದಿಂದ ತೃಪ್ತಿಪಡಿಸುವುದಕ್ಕೆ ಅರಣ್ಯವಾಸಿಗಳಾದ ತಪಸ್ವಿಗಳಾದ ನಿಮಗೆ ಸಾಧ್ಯವಾದೀತೇ?
0: ಕರ್ತವ್ಯ ಅರ್ಜುನ.
1: ಸ್ವಾಮಿ,
0: ನಿನ್ನ ಊಹೆ ತಪ್ಪಲ್ಲ. ನಿನ್ನನ್ನು ಉಪಚರಿಸಿ ಉಳಿದವರನ್ನು ಹಾಗೆ ಕಳಿಸುವುದಕ್ಕೆ ವ್ಯವಸ್ಥೆ ಏನು? ಹಾಗೆ ನಾನೊಬ್ಬನೇ ಉಪಚಾರ ಪಡೆದುಕೊಂಡ್ರೆ ಜೊತೆ ಪರಿವಾರಕ್ಕೆ ಅಪಚಾರವಾಗುವುದಿಲ್ಲವೇ? ಹೀಗೆ ನೀನು ಯೋಚಿಸ್ತೀನಿ.
1: ಹೌದು ಸ್ವಾಮಿ,
0: ನನ್ನ ಮಾತಿನ ಅರ್ಥ ಅದಲ್ಲ.
1: ಮತ್ತೆ
0: ನಿನ್ನ ಪರಿವಾರ ಎಷ್ಟೇ ದೊಡ್ಡದಾಗಿರಲಿ, ನಿನ್ನ ಜೊತೆ ಎಷ್ಟೇ ಜನ ಬಂದಿರಲಿ, ಎಲ್ಲರಿಗೂ ಇಲ್ಲಿ ಅನ್ನದಾನದ ವ್ಯವಸ್ಥೆ ಇದೆ.
1: ಹೌದೇ?
0: ಹೋಗಿ ಸ್ನಾನಾದಿಗಳನ್ನು ಪೂರೈಸಿಕೊಂಡು ಬಾ, ಜನ ಹೆಚ್ಚಿಗಿದ್ದೇವೆ ಅಂತ ಯೋಚನೆ ಬೇಡ. ಎಲ್ಲರಿಗೂ ದೇವರ ದಯದಿಂದ ಇಲ್ಲಿ ಸತ್ಕಾರ ಸಲ್ಲುತ್ತದೆ. ಸ್ನಾನ ಮುಗಿಸಿದವರು ನೇರಾಗಿ ಭೋಜನ ಗೃಹಕ್ಕೆ ಹೋಗಿ ನಮ್ಮ ಶಿಷ್ಯರು ನಿಮ್ಮನ್ನಲ್ಲಿ ಸ್ವಾಗತಿಸುತ್ತಾರೆ. ಊಟ ಮುಗಿಸಿ ಬಂದು ನನ್ನನ್ನು ಕಾಣು.
1: ನಿಮ್ಮ ಇಷ್ಟದಂತೆ ಆಗಲಿ. ಯಾರೋ ಅವನ ಬಾಲಕರೇ, ಬನ್ನಿರೋ, ಹೀಗೆ ನದಿಯ ಬಳಿಗೆ ಹೋಗೋಣ, ಸ್ನಾನ ಮಾಡೋಣ, ಭೋಜನ ಶಾಲೆಯಿಂದ ಸೇರೋಣ, ಊಟವನ್ನೆಲ್ಲ ತೀರಿಸಿ ಪುಣ್ಯಾತ್ಮರನ್ನು ಕಂಡು ಆಶೀರ್ವಾದ ಪಡೆದು ಆ ಮುಂದೆ ಪ್ರಯಾಣ ಮಾಡೋಣ. ಬನ್ನಿ, ಸ್ನಾನ ಮಾಡಿ. ಸ್ನಾನ ಆಯ್ತೇ?
2: ಆಯ್ತು ಬಿಟ್ಟಿ.
1: ಬನ್ನಿ ಊಟ ಮಾಡಿ.
2: ಊಟವಾಯ್ತು.
1: ಬೇಗ ಬೇಗ ಊಟ ಮಾಡಿ, ಸಮಯ ವೇಳೆ ಆಗಿ ಹೋಯ್ತು. ಆಯ್ತೇ?
2: ಆಯ್ತು ಬಿಟ್ಟಿ.
1: ಆಯ್ತೇ?
2: ಆಯ್ತು.
1: ಇಲ್ಲಿ ಬನ್ನಿ
2: ಬುದ್ಧಿ. ಬಂದೆ.
1: ಹೀಗೆ ಬನ್ನಿ.
2: ಬಂದೆ ಬುದ್ಧಿ.
1: ವನಪಾಲಕರೇ
2: ಬುದ್ಧಿ,
1: ನಿಮ್ಮಲ್ಲಿ ಹೇಗೆ ಭೋಜನದ ವ್ಯವಸ್ಥೆ ಆಗಿತ್ತ?
2: ಬಹಳ ಒಳ್ಳೆ ಊಟ ಬುದ್ಧಿ,
1: ಚೆನ್ನಾಗಿತ್ತು.
2: ಇಂಥ ಊಟ ನಾನು ಇಷ್ಟರವರೆಗೆ ಮಾಡ್ಲೇ ಇಲ್ಲ.
1: ಬಹಳ ರುಚಿಕರವಾದಂತಹ ಪದಾರ್ಥಗಳು,
2: ಇಷ್ಟರ ತನಕ ಕಲಿಯ ಪರಿಮಳ ಹೋಗ್ಲಿಲ್ಲ.
1: ಬಗೆ ಬಗೆಯಾದಂತಹ ಭಕ್ಷ್ಯಾದಿಗಳು ಅಲ್ವೇ?
2: ಹೌದು.
1: ನನಗೊಂದು ದೊಡ್ಡ ಸಮಸ್ಯೆ ಬಂತಲ್ಲ ಇಲ್ಲಿ.
2: ಏನು ಬುದ್ಧಿ?
1: ನೋಡು, ನಾವಿಲ್ಲಿ ಬಂದು ಹೊತ್ತಿಷ್ಟಾಯ್ತು.

0: ಸಮಸ್ಯೆ ಅಂದ್ರೆ ಮತ್ತೇನು ಅಲ್ಲ.
1: ಏನ್ ಉದ್ಯೋಗ?
0: ನಾವ್ ಈ ಮುನಿ ಆಶ್ರಮಕ್ಕೆ ಬಂದು ಹೊತ್ತೆಷ್ಟಾಯ್ತಾ?
1: ಸ್ವಲ್ಪ ಹೊತ್ತಾದಷ್ಟೇ.
0: ಕೇವಲ ಅರ್ಧ ಗಳಿಗೆ ಆಯ್ತು.
1: ಹೌದು,
0: ಅರ್ಧ ಗಳಿಗೆ ಒಳಗೆ ನನ್ನನ್ನು ಹಿಂಬಾಲಿಸಿ ಬಂದಂತ ಇಷ್ಟು ಮಂದಿಗಳನ್ನು ನನ್ನನ್ನು ಸಮೇತ ಭೋಜನಾದಿಗಳಿಂದ ತೃಪ್ತಿಪಡಿಸಿದ್ದಾರೆ. ಬಗೆ ಬಗೆಯಾದಂತ ಸಿದ್ಧತೆಗಳನ್ನೆಲ್ಲ ಮಾಡಿದ್ರಲ್ಲ.
1: ಹೌದು.
0: ಈ ಭಕ್ಷಾದಿಗಳನ್ನು ಮಾಡಿದವರು ಯಾರು?
1: ಯಾರು?
0: ಹೇಗೆ ಸಿದ್ಧವಾಯಿತು?
1: ಹೇಗೆ
0: ಇಂಥ ರುಚಿಕರವಾದಂತಹ ಪದಾರ್ಥವನ್ನು ಮಾಡಬೇಕಾಗಿದ್ದರೆ ಆ ಬ್ರಾಹ್ಮಣನ ಯೋಗ್ಯತೆ ಎಂಥದ್ದಾಗಿರಬೇಕು?
1: ಮತ್ತೆ
0: ನಮ್ಮ ರಾಜಸ್ಥಾನದಲ್ಲಿ ರಾಜಭೋಜನವನ್ನು ಸಿದ್ಧಪಡಿಸುವ ಬ್ರಾಹ್ಮಣರು ಹಲವಾರು ಮಂದಿಗಳಿದ್ದಾರೆ.
1: ಹೌದು.
0: ಒಬ್ಬರಿಂದೊಬ್ಬರು ಶ್ರೇಷ್ಠರಿದ್ದಾರೆ.
1: ಹೌದು.
0: ಬುದ್ಧಿವಂತರಿದ್ದಾರೆ.
1: ಹೌದು.
0: ಆದರೆ ನನ್ನ ಜೀವನದಲ್ಲಿ ಇಂಥ ರುಚಿಕರವಾದ ಪದಾರ್ಥಗಳನ್ನು ಇದುವರೆಗೂ ನಾನು ತಿಂದಿಲ್ಲ ಅಂದ್ರೆ ಈ ಪಾಕವನ್ನು ಮಾಡಿದವರು ಯಾರು?
1: ಬುದ್ಧಿ, ಇಲ್ಲಿ ಎಲ್ಲಿ ನೋಡಿದ್ರು ಯಾವ ಮನೆಗೂ ಬೆಂಕಿಯೇ ಬೀಳಲಿಲ್ಲ. ಬುದ್ಧಿ,
0: ಮನೆಗೆ ಬೆಂಕಿ ಬಿದ್ದದ್ದಲ್ವಾ? ಯಾವ ಎಲೆ ಮನೆಯೊಳಗೂ ಬೆಂಕಿ ಉರಿಯುವುದಿಲ್ಲ.
1: ಹೌದು.
0: ಅಡಿಗೆ ಮಾಡಿದ ಬ್ರಾಹ್ಮಣ ಯಾರೂ ಕಾಣುವುದಿಲ್ಲ.
1: ಇಲ್ಲ.
0: ಹಾಗಾದ್ರೆ ಈ ಭಕ್ಷ್ಯಗಳನ್ನು ಮಾಡಿದವರು ಯಾರು?
1: ಬುದ್ಧಿ, ನಾವೇ ಯಾರು ಯಾರು ಅಂತ ಯೋಚಿಸುವುದಕ್ಕಿಂತ ಅವರಲ್ಲೇ ಕೇಳಿ ನೋಡೋಣ. ಬುದ್ಧಿ,
0: ಅದು ಸರಿ
1: ಅಲ್ವೇ?
0: ಹಾಗಾದ್ರೆ ಹಾಗೆ ಮಾಡೋಣ.
1: ಆಗ್ಲಿ,
0: ವಿಚಾರಿಸಿ ಬರ್ತೇನೆ,
1: ಕೇಳಿ ನೋಡಿ.
0: ಸ್ವಾಮಿ,
2: ಭೂಪತಿ,
0: ನಿಮ್ಮ ಆಜ್ಞಾಧಾರಕರಾಗಿ ಸ್ನಾನವನ್ನು ಭೋಜನವನ್ನು ಪೂರೈಸಿ ಮರಳಿ ಬಂದಿದ್ದೇನೆ.
2: ತುಂಬಾ ಸಂತೋಷ.
0: ಆದ್ರೆ
2: ನಿನ್ನವರಿಗೆಲ್ಲ ಊಟವಾಯ್ತು ತಾನೆ?
0: ಎಲ್ಲವರೂ ಸಂತೋಷದಿಂದ ವಿಶ್ರಾಂತಿ ಪಡೆಯುತ್ತಾ ಇದ್ದಾರೆ.
2: ಒಳ್ಳೇದು, ಬಾರಯ್ಯ ಕುಳಿತುಕೋ.
0: ಸ್ವಾಮಿ,
2: ಏನು?
0: ನನ್ನ ಒಂದು ಸಂಶಯವನ್ನು ಪರಿಹಾರ ಮಾಡಿ ಕೊಡ್ತೀರಾ?
2: ಏನಯ್ಯ ಅಂತ ಸಂಶಯ ನಿನಗೆ?
0: ಬೇರೇನೂ ಅಲ್ಲ ಸ್ವಾಮಿ, ಅರ್ಧ ಗಳಿಗೆ ಒಳಗೆ ಇಷ್ಟೂ ಮಂದಿಗಳಿಗೆ ಇಷ್ಟೂ ತರದ ಭಕ್ಷಾದಿಗಳನ್ನು ಬಡಿಸಿ ಭೋಜನಾದಿಗಳಿಂದ ಸಂತೋಷ ಪಡಿಬೇಕಾಗಿದ್ರೆ ಯಾವ ಮಹಿಮೆಯೋ ನನಗೆ ಅರ್ಥವಾಗಲಿಲ್ಲ. ದಯಮಾಡಿ ಅಪ್ಪಣೆ ಆಗಬೇಕು.
2: ರಾಜೇಂದ್ರ, ನಿನಗಿದು ದೊಡ್ಡ ಪವಾಡವೆಂದು ಅನಿಸಿದೆ ಅಲ್ಲ?
0: ಹೌದು ಸ್ವಾಮಿ.
2: ಇಲ್ಲಿ ನನ್ನ ಯೋಗ್ಯತೆ ಏನೂ ಇಲ್ಲ. ಈ ಸತ್ಕಾರ ಹೇಗೆ ನಡೆಯಿತು ಗೊತ್ತಾ? ನೀನು ಬಂದಾಗ ಹೋಗು, ಸ್ನಾನವನ್ನು ಮಾಡಿ ಬಾ, ನಾನು ಊಟಕ್ಕೆ ವ್ಯವಸ್ಥೆಯನ್ನು ಮಾಡಿಸ್ತೇನೆ ಅಂತ ಹೇಳಿದ್ದು ಅಡುಗೆಯವರಿಂದ ಅಡುಗೆ ಮಾಡಿಸಿ ಹಾಕ್ತೇನೆ ಎಂಬ ಅರ್ಥದಲ್ಲೆಲ್ಲ.
0: ಮತ್ತೆ
2: ಈ ಆಶ್ರಮಕ್ಕೆ ದೇವತೆಗಳ ಅನುಗ್ರಹವಾಗಿದೆ.
0: ಹೌದೇ?
2: ಹೌದಯ್ಯ. ಕಾಮಧೇನುವಿನ ಬಗ್ಗೆ ನೀನು ಕೇಳಿರ್ಬೇಕಲ್ಲ. ಮನಸ್ಸಿನಲ್ಲಿ ಕಾಮಿಸಿದ್ದನ್ನು ಕೊಡುವಂತಹ ಯೋಗ್ಯತೆ ಉಳ್ಳಂತಹ ದೇನು ಆ ಲೋಕದಲ್ಲಿದೆ. ಅವಳದ್ದೇ ಸಂತಾನ ಶಬಲಾದೇವಿ ಎಂಬವಳನ್ನು ದೇವೇಂದ್ರ ನಮಗೆ ಅನುಗ್ರಹ ಮಾಡಿದ್ದಾನೆ.
0: ಕಾಮಧೇನುವಿನ ಮಗಳಾದಂತಹ ಶಬಲಾದೇವಿಯನ್ನು ತಮಗಾಗಿ ದೇವೇಂದ್ರನೇ ಕೊಟ್ಟನೆ.
2: ನೀನು ಊಟಕ್ಕೆ ಅಂತ ಸ್ನಾನದ ವ್ಯವಸ್ಥೆ ಮಾಡುವುದಕ್ಕೆ ಆ ಕಡೆಗೆ ಹೋದಾಗ ಊಟದ ಮೊದಲು ನಿನ್ನ ಸ್ನಾನಕ್ಕೆಷ್ಟು ವೇಳೆ ಬೇಕಾಗಿತ್ತು, ಅಡುಗೆ ಸಿದ್ಧ ಮಾಡುವುದಕ್ಕೆ ಆ ಮಹಾತಾಯಿಗೆ ಅಷ್ಟು ವೇಳೆ ಬೇಕಾಗಿರ್ಲಿಲ್ಲ. ನಾನು ನನ್ನವಳ ಜೊತೆಯಲ್ಲಿ ಕೈ ಮುಗಿದು ಆಕೆಗೆ ಬಲವೊಂದು ಪ್ರಾರ್ಥಿಸಿದ್ದೆ ತಡ. ಬಂದವರಿಗೆಲ್ಲ ಏನು ಬೇಕೋ ಅಷ್ಟನ್ನು ಒದಗಿಸಿದ್ದಾಳೆ. ಇದು ದೇವತೆಗಳ ಅನುಗ್ರಹ. ಆದ್ರಿಂದ ನನ್ನ ದೊಡ್ಡತನ ಇದರಲ್ಲಿ ಏನೂ ಇಲ್ಲ.
0: ಕಾಮಿಸಿದ್ದನ್ನು ಕೊಡುವಂತ ಮಹಾಶಕ್ತಿ ದೇವಲೋಕದಲ್ಲಿರುವಂತಹ ಕಾಮದೇವಿಗೆ ಮಾತ್ರವಲ್ಲ,
2: ಅಲ್ಲ,
0: ನಿಮ್ಮಲ್ಲಿರುವಂತಹ ಸಬಲಾದೇವಿಗೂ ಇದೆ.
2: ಇದೇ ಇದೆ
0: ಸ್ವಾಮಿ.
2: ಏನಪ್ಪ?
0: ನನ್ನೊಂದು ಆಸೆ ಹೇಳ್ತೀರಿ?
2: ಹೇಳು.
0: ದಯಮಾಡ್ತೀರಾ? ನಾನೊಬ್ಬ ಚಕ್ರೇಶ್ವರನಲ್ವೇ ಸ್ವಾಮಿ.
2: ಹೌದು.
0: ಅತಿವೃಷ್ಟಿ ಅನಾವೃಷ್ಟಿಗಳ ಮೂಲಕವಾಗಿ ಎಲ್ಲಿಯಾದರೂ ಭೂಲೋಕದಲ್ಲಿ ಅವ್ಯವಸ್ಥೆ ಬಡತನ ಬಂದು ಹೋಯಿತು ಅಂತ ಆದ್ರೆ ಪ್ರಜೆಗಳ ರಕ್ಷಣಾ ಭಾರ ಇರುವುದಾದ್ರೆ ನನ್ನಲ್ಲಲ್ವೇ? ಕಾಮಿಸಿದನ್ನು ಕೊಡುವಂತಹ ಸಬಲಾದೇವಿ ನಮ್ಮಲ್ಲೇ ಇದ್ದರೆ ಪ್ರಜೆಗಳ ರಕ್ಷಣೆಗೂ ಅನುಕೂಲ. ಅಂತೂ ನಿಮ್ಮ ಯಾಗಕ್ಕಾದಿಗಳು ಯಾವ ಕೊರತೆಯೂ ಬರುವ ಹಾಗಿಲ್ಲ. ಒಂದು ದೇನುವಿಗೆ ಸಾವಿರಾರು ದೇನುಗಳನ್ನು ತಂದೊಪ್ಪಿಸಿ ಕೊಡ್ತೇನೆ. ಆ ಕಾಮಧೇನುವಿನ ಮಗಳನ್ನು ಮಾತ್ರ ದಯಮಾಡಿ ನನಗೆ ಕೊಡಬೇಕು ಅಂತ ಕೇಳ್ತೇನೆ.
2: ರಾಜಾ, ನಿನ್ನ ಅಪೇಕ್ಷೆ ಸಾಧುವಾದದ್ದಲ್ಲ. ನೀನು ಈ ರೀತಿಯಲ್ಲಿ ಖಂಡಿತ ಕೇಳಬಾರದು.
0: ಅದೇನು ಸ್ವಾಮಿ?
2: ಕಾಮಧೇನುವನ್ನು ನೀನು ಬಯಸುತ್ತಾ ಇರುವುದು ಕ್ಷಾಮಾದಿಗಳು ಬಂದ ಕಾಲದಲ್ಲಿ ಉಪಯೋಗಕ್ಕೆ ಅಂತ ತಾನೆ. ಈಗಂತೂ ನಿನ್ನ ಊರಲ್ಲಿ ಕ್ಷಾಮ ಇಲ್ಲ.
0: ಹಾಗೇನೂ ಇಲ್ಲ.
2: ಬರಗಾಲ ಬಂದಿಲ್ಲ.
0: ಬಂದಿಲ್ಲ.
2: ಬಂದ ಕಾಲಕ್ಕೆ ಈ ಧೇನುವನ್ನು ನೀನು ಪಡೆದುಕೊಂಡು ಹೋಗುವುದರಲ್ಲಿ ಔಚಿತ್ಯ ಇರ್ತದೆ.
0: ಈಗಲೇ ಪೂರ್ವ ಸಿದ್ಧತೆಯನ್ನು ಮಾಡ್ತಾ ಇದ್ದೀನಲ್ಲ.
2: ನಾಳೆ ರೋಗ ಬಂದಿತ್ತು ಅಂತ ಈ ಹೊತ್ತೇ ಔಷಧ ಯಾರೂ ಕುಡಿಯುವುದಿಲ್ಲ.
0: ಪ್ರಯತ್ನ ಸ್ವಾಮಿ.
2: ನಾಳೆ ಕೆಟ್ಟ ಕಾಲ ಬಂದಿತ್ತು ಅಂತ ಈ ಹೊತ್ತು ನಮ್ಮಲ್ಲಿರುವುದನ್ನು ನೀನು ಪಡೆಯುವುದಕ್ಕೆ ಬಯಸುವುದು ಸರಿಯಲ್ಲ. ಮತ್ತೊಂದು ಮಾತು ಕೇಳ್ತೀನಯ್ಯ.
0: ಏನು ಸ್ವಾಮಿ?
2: ನಾನು ನಿನ್ನನ್ನು ಸತ್ಕರಿಸಿದೆ ದೇವತೆಗಳ ಅನುಗ್ರಹದಿಂದ ಸಿಕ್ಕಿದ ಧೇನುವಿನ ಮಹಿಮೆಯಿಂದ. ಈ ಧೇನುವಿನ ಮೇಲೆ ನನ್ನ ಅಧಿಕಾರ ಎಷ್ಟು ಗೊತ್ತ?
0: ಎಷ್ಟು?
2: ಅವಳಿಗೆ ಕೈ ಮುಗಿಯುವಷ್ಟು ಮಾತ್ರ.
0: ಹೌದು.
2: ದೇವತೆಗಳು ನನಗಿದನ್ನು ಕೊಡುವಲ್ಲಿ ಅವರಿಗೂ ಒಂದು ಸ್ವಾರ್ಥ ಇದೆ. ನಮ್ಮ ಯಜ್ಞಯಾಗಾದಿಗಳು ನಡೆಯಬೇಕು, ಬ್ರಾಹ್ಮಣರ ಆರಾಧನೆ ನಡೆಯಬೇಕು, ಆ ಮೂಲಕವಾಗಿ ವಿಶ್ವಕ್ಕೆ ಕಲ್ಯಾಣ ಆಗಬೇಕು. ಇಂಥ ಲಕ್ಷ್ಯ ಅವರದ್ದು. ನಿನಗೆ ಅದನ್ನು ಕೊಡುವ ಉದ್ದೇಶ ಅವರಿಗೆ ಇರ್ತಿದ್ರೆ ಆ ಮಾತು ಬೇರೆ. ನನಗೆ ಕೊಟ್ಟಿದ್ದಾರೆ ಅಂದ ಮೇಲೆ ಇಲ್ಲಿ ನಡೆಯುವಂತಹ ಕಾರ್ಯ ಅವರಿಗೆ ಪ್ರಿಯವಾದದ್ದು ಅಂತಾಯ್ತು.
0: ಅವರಿಂದ
2: ಕೊಡಲ್ಪಟ್ಟಂತಹ ಧೇನುವನ್ನು ನಿನಗೆ ನಾನು ಕೊಡುವುದಕ್ಕೆ ಮನಸ್ಸು ಮಾಡಿದರೆ ಭೂಪತಿ
0: ಸ್ವಾಮಿ,
2: ಅಧಿಕಾರ ಇಲ್ಲದೆ ಇದ್ದ ವಸ್ತುವನ್ನು ದಾನ ಮಾಡುವುದಕ್ಕೆ ಹೊರಟ ಹಾಗೆ. ಆದ್ದರಿಂದ ದಯವಿಟ್ಟು ಈ ಆಸೆ ಇಟ್ಟುಕೊಳ್ಳಬೇಡ. ಇವಳನ್ನು ನಾನು ಕೊಡಲಾರೆ, ನೀನು ಇವಳ ಬಗ್ಗೆ ಯೋಚನೆಯನ್ನೇ ಮಾಡಬೇಡ.
0: ಕಾಮಧೇನುವನ್ನು ಕೊಡುವುದಕ್ಕೆ ಮನ ಮಾಡುವುದಿಲ್ಲವೇ ಸ್ವಾಮಿ?
2: ಸಾಧ್ಯ ಇಲ್ಲ.
0: ಮುನಿವರ್ಯ,
2: ಏನು

0: ಉಳಿತುದೇನು ಸಾಮದಪ್ಪಿದ ಬಳಿಕ ನಾ ಮಾಡುವುದೇನು ದಂಡವೇ ಕೃಪ ಧರ್ಮವು ಈ ಮುಹೂರ್ತದ ಇವತ್ತು.
1: ಸ್ವಾಮಿ
2: ಏನಪ್ಪ
1: ನನ್ನ ಬೇಡಿಕೆಗೆ ನಿಮ್ಮ ತಿರಸ್ಕಾರವೇ? ಹಾಗಾದ್ರೆ
2: ನಿನಗೆ ಅಗತ್ಯ ಇಲ್ಲ, ನನಗೆ ಅಗತ್ಯ ಉಂಟು, ನಾನು ಕೊಡ್ಲಿಕ್ಕೆ.
1: ನೀವು ಮಾಡುವಂತ ಯಾಗ ಯಜ್ಞ ಇತ್ಯಾದಿಗಳು ಏನೇ ಇದ್ದರೂ ಸರಿ, ಯಾವುದೇ ಅಡ್ಡಿ ಆತಂಕಗಳು ಬಾರದಂತೆ ವ್ಯವಸ್ಥೆ ನನ್ನದು ಅಂದ್ರೆ ನನ್ನ ಮಾತನ್ನು ನೀವು ಮನ್ನಿಸಿಕೊಳ್ಳುವುದಿಲ್ಲ.
2: ನಿನ್ನ ವ್ಯವಸ್ಥೆ ಇರಬಹುದು, ಆದ್ರೆ ಅವರು ಮಾಡಿದ ವ್ಯವಸ್ಥೆಯಲ್ಲಿ ನಿನಗೆ ಪಾಲಿಲ್ಲ.
1: ಹಾಗಾದ್ರೆ ಕಾಮದೇವನು ನೀವು ಕೊಡುವುದಿಲ್ಲ.
2: ಬ್ರಾಹ್ಮಣರ ಸೊತ್ತಿನ ಮೇಲೆ ಆಸೆ ಪಡಬಾರ್ದು.
1: ನಾನೊಬ್ಬ ಚಕ್ರೇಶ್ವರ, ಗೊತ್ತಲ್ಲ ನಿಮಗೆ?
2: ಗೊತ್ತಿದ್ರೆ
1: ಯಾವುದೇ ಒಂದು ವ್ಯವಹಾರಗಳನ್ನು ಮಾಡುವಾಗ ಸಾಮ ದಾನ ದಂಡ ಭೇದ ಇತ್ಯಾದಿ ಚತುರೋಪಾಯಗಳನ್ನು ಮುಂದಿಟ್ಟೇ ವ್ಯವಹಾರ ಮಾಡುವ ನಾನು.
2: ಅಂದ್ರೆ
1: ಕಾಮಧೇನುವಿನ ಮಗಳಾದ ಸಬಲಾದೇವಿಯನ್ನು ನಿಮ್ಮಲ್ಲಿ ಕೇಳಿದ್ರಲ್ಲ, ಕೊಡುವುದಿಲ್ಲ ಅಂದ್ರೆ ಮುಂದೇನು ಎಂಬುದನ್ನು ನಾನು ಅರ್ಥ ಮಾಡಿಕೊಳ್ತಾ ಇದ್ದೇನೆ.
2: ಏನು ಅರ್ಥ ಮಾಡಿದೆ?
1: ದಂಡ ಪ್ರಯೋಗವಾದರೂ ಮಾಡಬೇಕಾದೀತು, ಆದ್ರಿಂದ ದೇನುವಿನ ಮೇಲೆ ಬಲತ್ಕಾರ ನಡೆಸಬೇಕಾದ ಸಂದರ್ಭ ಕೊಡಬೇಡಿ, ಕೊಡುವುದು ಲೇಸು ಅಂತೇನೆ.
2: ಹ್ಮ್, ಅಲ್ಲಿವರೆಗೂ ಹೋಗ್ತೀಯ?
3: ತೊರೆದು ಕೋಪವ ಶಾಂತನಾಗಿ.

0: ಉಂಡವನಿಗೆ ಎರಡನ್ನು ಬಗೆಯ ಬೇಡ.
1: ಅಂದರೆ
0: ಕಾಮಧೇನುವನ್ನು ಕಾಮಿಸಿ ಅನ್ಯಾಯವನ್ನು ಮಾಡಬೇಡ. ಋಷಿಗಳಿಗೆ ಅಥವಾ ಆಶ್ರಮಕ್ಕೆ ಅನ್ಯಾಯವನ್ನು ಮಾಡಿದಲ್ಲಿ ಕೇಡಾದೀತು ನಿನಗೆ. ಆದ್ದರಿಂದ ಒಂದು ಮಾತು ಕೇಳು.
1: ಏನು?
0: ಅದೋ ನನ್ನ ಸ್ವಾಮಿಯಾದಂತಹ ಜಮದಗ್ನಿ ಮಹರ್ಷಿಗಳು ಕೋಪವನ್ನು ಸಂಪೂರ್ಣ ಬಿಟ್ಟಿದ್ದಾರೆ. ಆ ಕೆಟ್ಟ ಗುಣವನ್ನು ಬಿಟ್ಟು ಶಾಂತ ಮೂರ್ತಿಯಾಗಿದ್ದಾರೆ. ಅಂಥವರನ್ನು ನೀನು ಕೆಡಿಸಬಾರದು. ಕಾಮಧೇನುವಿನ ಮೇಲೆ ಬಲಾತ್ಕಾರವನ್ನು ನಡೆಸಬಾರದು. ಇದರಿಂದ ಸರ್ವನಾಶವಾದೀತು. ಆದ್ದರಿಂದ ಬಂದಂತೆ ಸಮಾಧಾನದಿಂದ ಹಿಂತೆರಳು ಅಂತ ಹೇಳ್ತಾ ಇದ್ದೀನಿ.
1: ಯಾರು ಹೆಣ್ಣು ಮಾತಾಡ್ತಾ ಇದ್ದಾಳೆ?
2: ಆ ಮುನಿಗಳ ಹೆಂಡತಿ
1: ರೇಣುಕಾದೇವಿ.
2: ಹೌದು,
1: ಆಶ್ಚರ್ಯ, ಲೋಕ ಹಾಳಾಯ್ತ.
2: ಹೌದಪ್ಪ,
1: ಹೆಣ್ಣು ಮಕ್ಕಳಿಗೆ ಇಷ್ಟು ಅಧಿಕಾರವೇನಾ?
2: ನಿಜವಾಗ್ಲು
1: ನಾನಿಲ್ಲಿ ಜಮದಗ್ನಿಯಲ್ಲಿ ವಾದಿಸ್ತಾ ಇದ್ದೇನೆ. ನನ್ನ ಮಾತುಗಳಿಗೆ ಉತ್ತರ ಜಮದಗ್ನಿಯ ಕೊಡ್ತಾ ಇದ್ದಾನೆ. ಆ ಮಧ್ಯದಲ್ಲಿ ಹೆಣ್ಣೊಬ್ಬಳ ಪ್ರವೇಶ ಅಂದ್ರೆ ಅಧಿಕ ಪ್ರಸಂಗಿಣಿ ಎಂಬುದಕ್ಕೆ ಸಂಶಯವೇ ಇಲ್ಲ. ಹೌದಲ್ಲ, ಗಂಡನಿಂದ ಮೀರಿದ ಹೆಣ್ಣು ಮನೆಗೆ ಭೂಷಣವೇನಾ?
2: ಅಲ್ಲಪ್ಪ,
1: ಏನಾಡ್ತಾ ಇದ್ದಾಳೆ ಅವಳು? ವಿಪ್ರದ್ವೇಷ ಕುಲನಾಶಕ್ಕೆ ಕಾರಣವಾದೀತು.
2: ಗಂಡ ಕೋಪ ಬಿಟ್ಟಿದ್ದಾರಂತೆ.
1: ಇವಳ ಮಾತನ್ನು ಕೇಳಿ ಹೆದರಿ ಕಾಮಧೇನುವನ್ನು ನಾವು ಬಿಟ್ಟು ಹೋಗ್ತೇವೆ ಅಂತ ಯೋಚನೆ ಇರಬಹುದು.
2: ಗಂಡ ಕೋಪ ಬಿಟ್ಟರೆ ಹೆಂಡತಿಗೆ ಒಳ್ಳೆದಾಯ್ತು.
1: ಕಾಮಧೇನುವಿನ ವಿಷಯದಲ್ಲಿ ಯಾವುದೇ ಗಂಡಾಂತರಗಳು ಬರಲಿ,
2: ಅಷ್ಟೇ
1: ಎದುರಿಸುವಂತಹ ಯೋಗ್ಯತೆ ಈ ಚಕ್ರೇಶ್ವರನಾದಂತಹ ಕಾರ್ತಿವೀರನಿಗೆ ಉಂಟು ಇಲ್ವಾ ಹೇಳೋ?
2: ಉಂಟು.
1: ಮತ್ತೇನು ನೋಡ್ತಾ ಇದ್ದೀರಿ?
2: ಏನ್ ಮಾಡ್ತಾ
1: ಇದ್ದೀರಿ? ಇದೇನು?

0: ಉಗ್ರಮುನಿಯೆಂದು ಪ್ರಸಿದ್ಧನಾದಂತಹ ನಾನು ಶಾಂತಮುನಿಯಾಗಿ ಮಾರ್ಪಟ್ಟೆ. ರೇಣುಕೆಯಿಂದ ನಡೆದಂತಹ ಪ್ರಮಾದಕ್ಕಾಗಿ ಸಿಟ್ಟುಗೊಂಡ ನಾನು ಅವಳ ತಲೆ ಕಡಿಸಿದ ಹೊತ್ತಿಯೇ ನನ್ನ ಮನಸ್ಸಿನಲ್ಲೇ ಮೂಡಿತ್ತೊಂದು ಭಾವ. ಅತಿಯಾದ ಸಿಟ್ಟು ಋಷಿಗಳಿಗೆ ಭೂಷಣ ಅಲ್ಲ. ಈಗ ನನಗೆ ಗೊತ್ತಾಗ್ತದೆ, ಅತಿಯಾದ ಸಿಟ್ಟು ಭೂಷಣ ಅಲ್ಲ, ಮಿತಿಯಲ್ಲಿ ಸಿಟ್ಟು ಇಲ್ಲದೇ ಇದ್ದರೂ ಭೂಷಣ ಅಲ್ಲ. ನನ್ನ ಹಿಂದಿನ ಸ್ಥಿತಿಯಾದರೆ ಕಾರ್ತವೀರ್ಯ ಧೇನುವನ್ನು ಕೊಂಡು ಹೋಗುವುದು ಬಿಡಲಿ. ಧೇನುವಿನ ಸಮೀಪಕ್ಕೆ ಹೋದರೂ ಶಾಪ ಕೊಟ್ಟು ಬಿಡುತ್ತಿದ್ದೆ, ಸುಟ್ಟು ಬೂದಿ ಮಾಡುತ್ತಿದ್ದೆ. ಈಗ ಆ ಮನಸ್ಥಿತಿಯೇ ನಿರ್ಮಾಣವಾಗ್ತಾ ಇಲ್ಲ. ಸಿಟ್ಟು ಬಿಟ್ಟು ಕೆಟ್ಟನೆ. ಸಿಟ್ಟಿಲ್ಲದೇ ಇದ್ದದ್ರ ಪರಿಣಾಮ ನನ್ನಲ್ಲಿ ದೌರ್ಬಲ್ಯವನ್ನೇ ಅವನು ಕಂಡನೆ. ದೇವತೆಗಳು ಕೊಟ್ಟ ಗೋವನ್ನು ಕಾಪಾಡುವುದಕ್ಕೆ ಯೋಗ್ಯತೆ ಇಲ್ಲದೇ ಇದ್ದಂತಹ ಒಬ್ಬ ಸಾಮಾನ್ಯ ಋಷಿ ನಾನಾದನೆ. ನನ್ನವು ದೇವತೆಗಳಿಗೂ ತಪ್ಪಿದ ಹಾಗಾಯಿತು, ನನ್ನ ಆಶ್ರಮಕ್ಕೂ ಅನ್ಯಾಯವನ್ನು ಮಾಡಿದ ಹಾಗಾಯಿತು. 10,000 ಶಿಷ್ಯರಿಗೆ ಅಶನ ವಸನಗಳನ್ನು ಕೊಟ್ಟು ಕಾಪಾಡುವಂತಹ ಯೋಗ್ಯತೆ ಧೇನುವಿನಿಂದ ನನಗೆ ಬಂದಿತ್ತು. ನಾನು ಕುಲಪತಿಯಾದೆ. ಈಗ ಬಲವಿಲ್ಲದ, ಯೋಗ್ಯತೆ ಇಲ್ಲದ, ಮಾತೆ ಧೇನುವಿನ ಅನುಗ್ರಹ ಇಲ್ಲದ ದುರ್ಬಲ ಮುನಿಯಾದೆ. ಏನು ಮಾಡಲಿ? ಅಯ್ಯೋ, ಏನು ಗತಿ ಬಂತು, ಏನು ಗತಿ
1: ಬಂತು! ಭೂತನಾತ್ಮಜನ ಬೀಳ್ಕೊಂಡು ಬರ ತಾತ ಮಾತೆಯರ ನೀಕ್ಷಿಪ ತವ ಕದಿಂ ಬಂದು ಜನಕನಂಗ್ರಿಯಲ್ಲಿ ಮಡಿದು
2: ಜನಕ ಮೊದಲಾಗಿ ನಿಮ್ಮ ಪವಿತ್ರವಾದಂತಹ ಪಾದಗಳಿಗೆ ಶಿರಬಾಗಿದೆ ತಂದೆ.
0: ರಾಮ,
2: ಸಂತೋಷದಿಂದಿರ್ಬೇಕಂತ ನೀವು ನೆಲಲೋಟಕರಾಗಿದ್ದೀರಾ.
0: ಬಂದೆಯಾ?
2: ಯಾಕಪ್ಪ ಚಿಂತೆ?
0: ಕುಮಾರ,
2: ಯಾಕೆ ಈ ವ್ಯಥೆ?
0: ಆಶ್ರಮದ ಸ್ಥಿತಿ ಬದಲಾಗಿದೆಯಪ್ಪ. ನಿನ್ನಪ್ಪನ ಕಥೆ ವ್ಯಥೆಯಲ್ಲಿ ಪರ್ಯವಸಾನ ಹೊಂದಿದೆ.
2: ನಿಮಗೂ ವ್ಯಥೆ?
0: ಮಹಿಷ್ಮತಿ ಅರಸನಾದಂತಹ ಕಾರ್ತವೀರ್ಯ ಅರ್ಜುನ ಮೃಗವಿಕಾರಕ್ಕಾಗಿ ಬಂದವನು. ನಮ್ಮ ಆತಿಥ್ಯವನ್ನು ಸ್ವೀಕರಿಸುವುದಕ್ಕೆ ಮನಸ್ಸು ಮಾಡಿದ. ಉಂಡಂತಹ ಅವನು ಈ ಊಟದ ವ್ಯವಸ್ಥೆ ಯಾರಿಂದಾಯಿತು ಅಂತ ಪ್ರಶ್ನೆ ಮಾಡಿದಾಗ ಶಬಲಾದೇವಿಯ ಅನುಗ್ರಹ ಅಂತ ನಾನು ತಿಳಿಸಿದೆ. ಮಗನೇ, ಆ ಮಾತನ್ನು ಕೇಳಿದಂತಹ ರಾಜ ಶಬಲೆಯನ್ನು ವಶಪಡಿಸಿಕೊಳ್ಳುವುದಕ್ಕೆ ಆಸೆ ಪಟ್ಟ. ನಾನಾಕೆಯ ಮೇಲೆ ನನ್ನ ಅಧಿಕಾರ ಇಲ್ಲ, ಅವಳು ದೇವತೆಗಳು ಕೊಟ್ಟ ಪ್ರಸಾದ, ನೀನು ಬಯಸಬಾರದು ಎಂದು ನೀತಿಯ ಮಾತುಗಳನ್ನು ಹೇಳಿದೆ. ಎಷ್ಟು ಹೇಳಿದರೂ ಕೇಳಲಿಲ್ಲ ಮಗನೇ. ಆತ ಧೇನುವನ್ನು ಬಲಾತ್ಕಾರವಾಗಿ ಎಳೆದುಕೊಂಡು ಹೋಗಿಯೇ ಬಿಟ್ಟ.
2: ಧರ್ಮವನ್ನು ಉಳಿಸಬೇಕಂತ ಕ್ಷತ್ರಿಯ ಕುಲದಲ್ಲಿ ಹುಟ್ಟಿದಂತ ಕಾರ್ತಿವೀರ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನಿಸಿದನೆ.
0: ಹೌದು,
2: ಅವರಿಗೆ ಸರಿಯಾದ ಶಿಕ್ಷೆಯನ್ನು ಕೊಡೋದಕ್ಕೆ ಬೇಕಾಗಿ ನಾನೇ ಹೋಗ್ತೇನಪ್ಪ. ತುಂಬ ಹೃದಯದಿಂದ ಒಪ್ಪಿಗೆಯನ್ನು ನನಗೆ ಕೊಡಿ, ನಾನು ಹೊರಡ್ತೇನೆ.
0: ನಾನು ಸಿಟ್ಟು ಬಿಟ್ಟದ್ದು ಹೊರತು ನೀನು ಸಿಟ್ಟು ಬಿಟ್ಟಿಲ್ಲ, ನನಗೆ ಗೊತ್ತುಂಟು. ಅಪ್ಪನಿಗೆ ಸಿಟ್ಟಿಲ್ಲದೇ ಇದ್ರೆ ಏನು, ಮಗನಿಗುಂಟಲ್ಲ. ಆದ್ರೆ ಸಿಟ್ಟಿನ ಕೈಯಲ್ಲಿ ಬುದ್ಧಿ ಕೊಡಬೇಡ, ಅವನಿಗೆ ವಿವೇಕವನ್ನು ಹೇಳು. ಯಾವ ಮಾತು ನಡೆಯಲಿಲ್ಲ ಅಂದ್ರೆ ಮತ್ತೆ ನೀನೇನು ಮಾಡಬೇಕು ಅದನ್ನು ಮಾಡು. ಶ್ರೇಯೋಸ್ತು.
2: ಹೋಗ್ತೇನೆ. ಅಪ್ಪನಿಂದ ಒಪ್ಪಿಗೆ ಬರಲಾಯ್ತು,
3: ನಡೀತೇನೆ. ಯಾರು ಬಂದ? ಭಾರ್ಗವ ರಾಮನು ಯುದ್ಧಕ್ಕಾಗಿ ನಮ್ಮಲ್ಲಿಗೆ ಬಂದರೆ ಬರಲಿ. ಭಾರ್ಗವ ರಾಮನು ಇಲ್ಲಿ ಬರಲೇಬೇಕೆಂದು ಇಚ್ಛಿಸಿದ ನಾನು ಸಬಲಾದೇವಿಯನ್ನು ಇಲ್ಲಿ ತಂದದ್ದು ಆಗಿಯೇ. ಬ್ರಹ್ಮದ್ವೇಷದಿಂದಲೇ ನನ್ನ ಕುಲನಾಶ ಎಂಬುದನ್ನು ದತ್ತಾತ್ರೇಯ ಮೂಲಕವಾಗಿ ನಾನು ಮೊದಲೇ ಅರ್ಥ ಮಾಡಿಕೊಂಡಿದ್ದರೂ ನಂದಿನಿಯ ಮೇಲೆ ಕೈ ಮಾಡುವುದಕ್ಕೆ ಕಾರಣ ಏನು? ಬೇರೆ ಯಾವ ಉದ್ದೇಶವೂ ಅಲ್ಲ. ನನ್ನ ಪೂರ್ವ ಜನ್ಮವು ಹೇಗಿದೆ? ಮಹಾವಿಷ್ಣುವಿನ ಕೈಯಲ್ಲಿ ರಾರಾಜಿಸುವ ಸುದರ್ಶನ ಆಯುಧವೇ ನಾನು. ಶತ್ರು ಪ್ರಸೂದನ ಎಂಬವನ ಕೊಲೆ ಪ್ರಕರಣದಲ್ಲಿ ಮಹಾವಿಷ್ಣುವಿಗೆ ಸೋಲಾದಾಗ ಅವನ ಕೊಲೆಗಾಗಿ ನಾನೇ ಮುಂದೆ ಹೋಗಬೇಕಾಯಿತು. ನನ್ನ ಕೈಯಲ್ಲೇ ಅವನ ಕೊಲೆಯಾಗಬೇಕಾಯಿತು. ಆ ಕಾಲದಲ್ಲಿ ನಾನು ಗರ್ವಿತನಾದೆ. ಮಹಾವಿಷ್ಣುವಿನ ಬಲ ಏನು, ನನ್ನ ಯೋಗ್ಯತೆ ಏನು ಎಂದು ಅಹಂಕಾರಿಯಾದಾಗ ನನ್ನ ಅಭಿಪ್ರಾಯವನ್ನು ತಿಳಿದಂತಹ ಮಹಾವಿಷ್ಣು ನನ್ನ ಪಾಲಿಗೆ ಶಾಪವನ್ನು ಕೊಟ್ಟ. ಹೋಗು ಭೂಲೋಕದಲ್ಲಿ, ನೀನು ಮನುಷ್ಯನಾಗಿ ಹುಟ್ಟು, ನಾನು ಅವತಾರಿಯಾಗಿ ಬರ್ತೇನೆ. ನಿನ್ನ ನನ್ನ ತೋಳ್ಬಲ ಯೋಗ್ಯತೆಗಳು ಭೂಲೋಕದಲ್ಲಿ ಇತ್ಯರ್ಥವಾಗಲಿ, ಆಮೇಲೆ ವೈಕುಂಠಕ್ಕೆ ಬಾ. ಆ ಶಾಪ ಪ್ರಕಾರವಾಗಿ ಕೃತವೀರ್ಯ ರಾಕಾವತಿಯರ ಸುಖ ದಾಂಪತ್ಯದಲ್ಲಿ ಹುಟ್ಟಿದ ಚಕ್ರೇಶ್ವರ ಕಾರ್ತವೀರ್ಯ ಅರ್ಜುನ ನಾನು. ಈಗ ಮಹಾವಿಷ್ಣುವೇ ಅವತಾರಿಯಾಗಿ ಭಾರ್ಗವ ರಾಮನಾಗಿ ನಮ್ಮಲ್ಲಿಗೆ ಬಂದಿದ್ದಾನೆ ನನ್ನ ಕೊಲೆಗಾಗಿ. ಅಂದರೆ ಸದ್ಯದಲ್ಲೇ ವೈಕುಂಠವನ್ನು ಸೇರುವಂತಹ ಒಂದು ಯೋಗ್ಯತೆ ನನಗೆ ಬರ್ತದೆ ಎಂಬುದಕ್ಕೆ ಯಾವ ಸಂದೇಹವೂ ಇಲ್ಲ. ಆಹಾ, ನನ್ನ ಭಾಗ್ಯ! ಆದರೆ ನನಗಾಗಿ ಹೋರಾಟ ಮಾಡಿದಂತಹ ಮಂತ್ರಿ ಮಂಡಲ ಅವರ ಸರ್ವನಾಶವಾಗಬೇಕು, ಅವರಿಗೆ ಸಾಯುಜ್ಯ ಪದವನ್ನು ಕೊಡಿಸಬೇಕು, ಆಮೇಲೆ ನಾನು ವೈಕುಂಠವನ್ನು ಸೇರಬೇಕು ಈ ನಿರ್ಣಯಕ್ಕೆ ಬಂದಿದ್ದೇನೆ. ನನ್ನ ಮುಖ್ಯಮಂತ್ರಿ ಎಲ್ಲಿ? ಶಂಕ್ರಜಿತ್.
4: ಪ್ರಭು,
3: ಹೀಗೆ ಬಾ.
4: ಏನ್
1: ಶಂಕ್ರಜಿತ್?

0: ಹಾಕಿದ್ರು ಸೊಕ್ಕಿನ ಭೂಸುರ ಬಾಲ ತಕ್ಕನೆ ಬಂದಿದನಲ್ಲ.
1: ಶಕ್ರನಿತು
2: ಮಹಾಪ್ರಭುಗಳೇ,
1: ನನ್ನ ದೇಹದ ಎಡಬಲದ ಭುಜಗಳ ಹಾಗೆ, ನನ್ನ ದೇಹದ ಕಣ್ಣುಗಳ ಹಾಗೆ 60,000 ವರ್ಷಗಳ ನನ್ನ ಆಳ್ವಿಕೆಯಲ್ಲಿ ನನ್ನ ಸಹಾಯಕರಾಗಿ ಹೋರಾಟ ಮಾಡಿದವರು ನೀವು. ಮೊನ್ನೆ ಮೊನ್ನೆಯಾಗಿ ಜಮದಗ್ನಿ ಆಶ್ರಮದಿಂದ ಕಾಮದೇವಿನ ಮಗಳಾದ ಸಬಲಾದೇವಿಯನ್ನು ಬಲಾತ್ಕಾರವಾಗಿ ಇಳತಂದವನ. ಇದನ್ನು ತಿಳಿದಂತ ಭಾರ್ಗವ ರಾಮ ಪರಶುಧರನಾಗಿ ನಮ್ಮಲ್ಲಿ ಹೋರಾಟದ ಸಿದ್ಧತೆಯಿಂದ ಬಂದಿದ್ದಾನಂತೆ. ಬಂದವ ಬ್ರಾಹ್ಮಣ ಹುಡುಗ, ಯುದ್ಧ ಮಾಡುವುದೇ, ಕಾಮದೇವನು ಒಪ್ಪಿಸುವುದೇ, ಏನೆಂಬುದು ಸಮಾಧಾನಕ್ಕಾಗಿ ನಿಮ್ಮ ಉತ್ತರ ಕೇಳ್ತಾ ಇದ್ದೇನೆ.

0: ಏನು ಪುರ ಬಾಲಕನೋರ್ವನು ಹೊರದಲ್ಲಿ ನಡೆತಂದಿಹನೆ ಈ ಕರುಣಿಸಲೆ ಮಗ ಜಯನು
1: ಮಹಾಪ್ರಭು
2: ಚತುರ್ಜಿತು
1: ಬ್ರಾಹ್ಮಣ ಕುಮಾರನು ಸಮರಕ್ಕೆ ಬಂದಿದ್ದಾನೆ
2: ಹೌದು
1: ವಿಚಿತ್ರ ಘಟನೆ ಇದು ಚಕ್ರವರ್ತಿಯನ್ನು ಯುದ್ಧಕ್ಕೆ ಕರೆಯುವುದು ಒಬ್ಬ ಬ್ರಾಹ್ಮಣ ಹುಡುಗ ಧೇನುವನ್ನು ತಂದಾಗಲಿ ಆ ಸುದ್ದಿ ತಿಳಿದಾಗಲಿ ನಿಮಗೆ ನಾನು ಹೇಳಿದ್ದೇನೆ ದುಡುಕಿದ್ದು ಹೆಚ್ಚಾಯಿತು
2: ಹೌದು
1: ರಾಜನಾದವನು ಸಾಮ ಬಿಡಬಾರದಂತೆ ಸಾಮವೆಂಬುದು ರಾಜನೀತಿಯೇ ತಾ ಮನೋಹರ ರೂಪ ಬದುಕುವ ಭೂಮಿಪಾಲರ ಅನಂತ ವಿಭವಕ್ಕೆ ಬೀಜ ಮಂತ್ರವದು ಸಾಮ ತಪ್ಪಿದ ಬಳಿಕ ನೀತಿ ವಿರಾಮವಾಗದೆ ಬಿಡದು ದಂಡದ ಸೀಮೆ ಎಂಬ ಉಪಾಯದಲ್ಲಿ ಸಾಮಾನ್ಯ ತರ ಅಂತ ಆದ್ರೆ ಏನು ಮಾಡು ತಂದಾಗಿದೆ ಮರ್ಯಾದೆ ಪ್ರಶ್ನೆ ಇನ್ನು ಆದುದಾಗಲಿ ನಾವು ಸುಮ್ಮನಿದ್ದವರು ಬ್ರಾಹ್ಮಣ ಬರಲಿ ಇನ್ಯಾರೇ ಬರಲಿ ಯಾವ ಶಾಪವೋ ಯಾವ ಮಾತೋ ಅದಕ್ಕೆ ಬೆಲೆ ಕೊಡುವುದಲ್ಲ ನಮ್ಮ ಮರ್ಯಾದೆ ಪ್ರಶ್ನೆ ನೀವು ಹೋಗುವುದು ಬೇಡ ನಮ್ಮಿಂದ ಆಗಿದ್ರೆ ನೀವು ಬನ್ನಿ
2: ಹೌದು
1: ನನಗೆ ಕೊಡಿ ಅಪ್ಪಣೆ
2: ಹೋಗಿ ಸಮರವನ್ನೇ ಸೇರಿ

0: ದಿನಚರಿಯ.
1: ಯಾಕೆ?
0: ಕಲಿಸುವುದು ಕಲಿಯುವುದು, ಹೋಮ ಮಾಡುವುದು ಹೋಮ ಮಾಡಿಸುವುದು, ದಾನ ಕೊಡುವುದು ದಾನ ಪಡೆಯುವುದು, ಈ ಷಟ್ಕರ್ಮ ಬ್ರಾಹ್ಮಣರಿಗೆ ಸೇರಿತ್ತು.
1: ನಿಜ,
0: ನಿನ್ನ ಕುಲಧರ್ಮವನ್ನು ಬಿಟ್ಟು ಕ್ಷತ್ರಿಯ ಧರ್ಮವನ್ನು ಅನುಸರಿಸಿ ಸಮರಕ್ಕೆ ಬಂದೆ ಅಲ್ಲ, ಯಾಕೆ ಬಂದೆ? ನಾನೇ ಅರ್ಥ ಮಾಡಿದೆ, ನಿನ್ನ ಶನಿಯಲ್ಲಿ ನಾನು ಹೇಳ ತಂದದ್ದು. ಈ ಶತ್ರು ಇದನ್ನ ಕೈಯಲ್ಲೇ ಪ್ರಾಣ ಕಳ್ಕೊಳ್ಬೇಡ. ಜಾಗ್ರತೆ,
1: ತಪ್ಪಾಗಿ ತಿಳಿದುಕೊಂಡಿದ್ದೀಯಾ ನೀನು. ಧರ್ಮದಲ್ಲಿ ನಡೀಬೇಕಂತ ನೀವು ಆ ಧರ್ಮದ ತಾಂಡವನ್ನು ಆಡೋದಕ್ಕೆ ಪ್ರಯತ್ನ ಪಟ್ಟಿದ್ದೀರಾ. ನಿಮ್ಮ ನಾಶ ನನ್ನ ಕೈಯಲ್ಲೇ ಇದೆ ಅಂತೇಳಿ ಆದ್ರೆ ಅದನ್ನು ತಪ್ಪಿಸೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ನೀನೋ ನಾನೋ ಯಾರೆಂಬುದನ್ನು ರಣರಂಗ ತೀರ್ಮಾನ ಮಾಡಲಿ. ಬಾ ನೋಡೋಣ.

0: ಅರಿದ ಕೆಟ್ಟ ಎಂದು ಜರ ಅರಸನವನನು.
1: ಏನು
2: ನನ್ನ ಕಣ್ಣುಗಳನ್ನೇ ನಾನು ನಂಬದ ಹಾಗೆ ಆಗಿ ಹೋಯ್ತಲ್ಲ.
1: ಯಾಕೆ
2: ಬ್ರಾಹ್ಮಣ ಹುಡುಗ ದರ್ಬೇನು ಹಿಡಿಯಬೇಕಾದಂತಹ ಕೈಯಲ್ಲಿ ಪರಶುವನ್ನು ಧಾರಣೆ ಮಾಡಿದೀಯಾ ನೀನು?
1: ಹೌದು.
2: ಇಳೆಯ ವಯಸ್ಸಿನ ತರಳ ನೀನು ಮಿಂಚಿನ ಹೊಡೆತದಂತೆ ನೇರವಾಗಿ ನಮ್ಮ ರಾಜಸ್ಥಾನವನ್ನು ಪ್ರವೇಶ ಮಾಡುವಲ್ಲೇ ವರೆಗೂ ಮುಂದೆ ಬಂದಿದ್ದೀಯ ಅಂದ್ರೆ ಅನರ್ಥ ಕಾಲದ ದೋಷ ಇದು. ಅಲ್ಲ, ನಿನ್ನ ಹುಡುಗ ಬುದ್ಧಿಯು ನನಗೆ ಅರ್ಥವಾಗುವುದಿಲ್ಲ. ಕಾರ್ತಿವೀರ ಅರ್ಜುನ ಭದ್ರವಾದಂತಹ ಈ ಆಳ್ವಿಕೆಯ ಒಳಗೆ ಬ್ರಾಹ್ಮಣರು ಇಷ್ಟು ಸೊಕ್ಕಿದ್ದಾರೆ ಅಂದ್ರೆ ಮತ್ತೆ ಕ್ಷತ್ರಿಯರಾದ ನಾವು ಹೇಗಿರಬೇಕು? ಸರಿಯಾಗಿ ಯೋಚನೆ ಮಾಡು. ಯೋಚನಾ ಶಕ್ತಿ ನಿನಗೆ ಇರ್ಲಿಕ್ಕಿಲ್ಲ. ಆದ್ರಿಂದ ಹುಡುಗ ನಿನಗೆ ಸಾರಿ ಹೇಳ್ತೇನೆ, ಸಮರ ಬೇಡ, ನಡೆ ಹಿಂದೆ ಇಲ್ಲಿಂದ.
1: ನಾನು ಹುಡುಗನೆಂಬ ಕೀಳ್ಭಾವನೆ ಎದುರಿಗೆ ಕಾರ್ತಿವೀರ ಹುಡುಗನಾದ್ರೆ ಏನಾಯ್ತು? ನಾನಿಡಿದಂತಹ ಪರಶುವಿಗೆ ಹುಡುಗತನವೇನೂ ಇಲ್ಲ. ಉದ್ದಟತನವನ್ನು ತೋರಿಸುವುದಕ್ಕೆ ನಾನು ಬಂದವನೇನು ಅಲ್ಲ. ನೀನು ತಪ್ಪಿದ್ದ ನಡೆದಿದ್ದೆ ಎಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ಸರಿದಾರಿಗೆ ತರುವುದಕ್ಕೆ ಬೇಕಾಗಿ, ಧರ್ಮವನ್ನು ಉಳಿಸುವುದಕ್ಕೆ ಬೇಕಾಗಿ, ಕ್ಷತ್ರಿಯ ಅಂತ ನೀನು ಗೋಗಳನ್ನು ಹಾಗೆ ಹೆಣ್ಣು ಮಕ್ಕಳನ್ನು ಬ್ರಾಹ್ಮಣರನ್ನು ಉಳಿಸುವುದಕ್ಕೆ ಪ್ರಯತ್ನ ಬರಬೇಕಾಗಿತ್ತು. ಅದನ್ನು ತಪ್ಪಿ ನಡೆದಿದ್ದೆ ಎಂಬುದನ್ನು ತಿಳಿದಂತಹ ನಾನು ನಿನ್ನನ್ನು ದಂಡಿಸುವುದಕ್ಕೆ ಬಂದದ್ದಲ್ಲ. ದೀನತೆಯಿಂದ ಕಾಮಧೇನುವನ್ನು ಕೇಳ್ತಾ ಇದ್ದೇನೆ. ಒಳ್ಳೆ ರೀತಿಯಲ್ಲಿ ಕಾಮಧೇನುವನ್ನು ಕೊಟ್ಟರೆ ನಿನಗೆ ಉಳಿಗಾಲವಿದೆ. ಎಲ್ಲಿಯಾದ್ರೂ ಅಧರ್ಮದಲ್ಲಿ ಒಂದು ನಡೀತಾ ಅಂತ ಹೇಳಿದ್ರೆ ನಿನಗೆ ವಿನಾಶಕಾಲೇ ವಿಪರೀತ ಬುದ್ಧಿ.
2: ಬಲತ್ಕಾರದಲ್ಲಿ ಸಾಮದಿಂದ ಒಪ್ಪಿಸುವುದಕ್ಕೇನು ರಣಹೇಡಿಗಳು ನಾವಲ್ಲ, ಬಾ ಮುಂದೆ ನೋಡ್ತೇನೆ.

0: ಮಾಡಿದ್ದಾರೆ. ಅವರಿಗೆಲ್ಲರಿಗೂ ಭರವಸೆಯ ಮಾತನ್ನು ಕೊಟ್ಟು ಶಬಲೆಯನ್ನು ಕರೆದುಕೊಂಡು ನನ್ನ ತಂದೆಯ ಎಡೆಗೆ ಹೋಗಬೇಕಾಗಿದೆ. ನಡೀತೇನೆ ನೋಡೋಣ ಆಶ್ರಮದ ಬಳಿಗೆ. ಅಪ್ಪ
1: ಮಗನೇ ರಾಮ,
0: ಕಾರ್ತಿವೀರನಿಗೆ ಬುದ್ಧಿಯ ಮಾತನ್ನು ಹೇಳಿದೆ, ಕೇಳುವಂತಹ ತಾಳ್ಮೆ ಅವನಿಗೆ ಇರಲಿಲ್ಲ. ಯುದ್ಧದ ಪರಿಣಾಮ ಅವನ ವಧೆಯಾಯಿತು. ಶಬಲೆಯನ್ನು ತಂದಿದ್ದೇನಪ್ಪ, ಮುಂದೆ ಏನು ದಾರಿ ಎಂಬುದನ್ನು ನೀವು ತೋರಿಸಬೇಕು.
1: ಬ್ರಾಹ್ಮಣರನ್ನು ರಕ್ಷಿಸಬೇಕಾದಂತಹ ಕ್ಷತ್ರಿಯರು ದುಷ್ಟರಾಗಿ ಭೂಭಾರಕರಾದಾಗ ಬ್ರಾಹ್ಮಣರೇ ಕೈಯಲ್ಲಿ ಕತ್ತಿ ಹಿಡಿಯುವಂತಹ ಪರಿಸ್ಥಿತಿ ನಿರ್ಮಾಣ ಆಗ್ತದೆ ಅಂತಾಯ್ತು.
0: ಹೌದಪ್ಪ
1: ಮಗನೇ,
0: ಅಪ್ಪ
1: ಕಳೆದು ಹೋದದ್ದಕ್ಕಾಗಿ ವ್ಯಥೆ ಬೇಡ. ಧೇನುವನ್ನು ಪೂಜೆ ಮಾಡಿ ನಿತ್ಯ ವಿಧಿಗಳನ್ನು ಪೂರೈಸಿ ಮುಂದಿನ ಕಾರ್ಯಕ್ರಮಗಳು ಯಥಾಕ್ರಮವಾಗಿ ನಡೆಯುವುದಕ್ಕೆ ಆ ದೇವತೆಗಳ ಪ್ರಾರ್ಥನೆಯನ್ನು ಮಾಡೋಣ. ಅಮಂಗಳ ನಿವಾರಣೆಗಾಗಿ ಸರ್ವಶಕ್ತನಾದಂತಹ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡೋಣ.

0: ಇದುವರೆಗೂ ನೀವು ಕೇಳಿದ್ದು ರೇಣುಕಾ ಮಹಾತ್ಮೆ ಭಾರ್ಗವ ವಿಜಯ ಯಕ್ಷಗಾನ ಪ್ರಸಂಗ. ಭಾಗವತರು ಕಾರ್ನೂರು ಕೊರಗಪ್ಪ ರೈ, ಮದ್ದಳೆ ಕುದುರೆಕೊಳ್ಳು ರಾಮ ಭಟ್, ಚಂಡೆ ದೇಲಂತ ಮಜಲು ಸುಬ್ರಹ್ಮಣ್ಯ ಭಟ್. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮದ ಪ್ರಸಾರ ಮುಂದುವರೆಯಲಿದೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
2: ಮಾರ್ಕೆಟ್ ಗೊತ್ತಿದ್ಯಾ?
3: ಮುಕ್ಕಣಕ್ಕ ಒಸಿ ತರಕಾರಿ ದಿನಸಿ ತರ್ಬೇಕಿತ್ತು.
2: ಅಯ್ಯ, ಕೈ ಬೀಸ್ಕೊಂಡು ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
3: ಏ, ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ನ ಲಾಕೊಡ್ತಾರ ಬಿಡು.
2: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನು.
3: ಏನವಿ ಅದು?
2: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನು ಮಾಡವ್ರೆ. ಏನಾರು ಉಪಯೋಗಿಸಿದ್ರೆ ದಂಡ ಹಾಕ್ತಾರ ಕಣವಿ.
3: ಹಂಗ ಅದ್ಯಾಕಂತೆ?
2: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲ ನಿಂಗೆ?
3: ಕಣಕ್ಕ, ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರು ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
2: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
4: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ

0: ನನ್ ಮಗಳ ರಿಸಲ್ಟ್ ಅಂತೂ ಅದ್ಭುತವಾಗಿ ಬಂದಿದೆ. ಆದ್ರೆ ಮುಂದೇನು ಅನ್ನೋದೇ ದೊಡ್ಡ ಟೆನ್ಷನ್. IIT ನೀಟ್ ಕೋಚಿಂಗ್ ಗೆ ಬೇರೆ ಊರಿಗೆ ಮಕ್ಕಳನ್ನ ಕಳ್ಸೋಕೆ ಮನ್ಸೇ ಬರಲ್ಲ ರೀ.
1: ಯಾಕೆ ಯೋಚನೆ ಮಾಡ್ತೀರಾ? ಈಗ ರಾಜಸ್ಥಾನದ ಕೋಟದಲ್ಲಿ ಸಿಗೋ ಶಿಕ್ಷಣ ನಮ್ಮ ಶಿವಮೊಗ್ಗದಲ್ಲಿ ಸಿಗ್ತಾ ಇದೆ ಅಲ್ಲ, ನಮ್ಮ ವೇದಿಕ್ ಎಕ್ಸ್ಪರ್ಟ್ PU ಕಾಲೇಜ್ನಲ್ಲಿ.
2: ಹೌದು, ರಾಜಸ್ಥಾನದ ಕೋಟಾದ ಸುಪ್ರಸಿದ್ಧ ಸಂಸ್ಥೆ ಬನ್ಸಾಲ್ ಕ್ಲಾಸಸ್ ಈಗ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜಿನ ಅಕಾಡೆಮಿಕ್ ಪಾರ್ಟ್ನರ್. 100,000+ ಅಧಿಕ IITians ಮತ್ತು ವೈದ್ಯರನ್ನು ಸೃಷ್ಟಿಸಿದ 45 ವರ್ಷಗಳ ಪರಂಪರೆ ಈಗ ನಮ್ಮ ಮನೆ ಬಾಗಿಲಲ್ಲೇ.
0: ಹಾಗಾದ್ರೆ ಕೋಟಾದ ಅದೇ ಸ್ಟಡಿ ಮಟೀರಿಯಲ್, ಅದೇ ತರಬೇತಿ ಇಲ್ಲೇ ಸಿಗುತ್ತೆ ಅಂದಂಗಾಯ್ತು.
1: ಖಂಡಿತ, ಮನೆಯೂಟದ ಹಿತದ ಜೊತೆಗೆ ಒತ್ತಡವಿಲ್ಲದ ರಾಷ್ಟ್ರ ಮಟ್ಟದ ಕಲಿಕೆ ಅಂದ್ರೆ ಅದು ವೇದಿಕ್ ಎಕ್ಸ್ಪರ್ಟ್ಸ್ ನಲ್ಲಿ ಮಾತ್ರ.
2: 2026-27 ಅಡ್ಮಿಷನ್ ಪ್ರಾರಂಭವಾಗಿದೆ, ಕೆಲವೇ ಕೆಲವು ಸೀಟ್ ಉಳಿದಿವೆ. ತಕ್ಷಣ ಸಂಪರ್ಕಿಸಿ ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ಮೈತ್ರಿ ಕಾಂಪ್ಲೆಕ್ಸ್ BH ರಸ್ತೆ ಮತ್ತು ಕೋಟೆ ರಸ್ತೆ ಕ್ಯಾಂಪಸ್ ಶಿವಮೊಗ್ಗ. ಕರೆ ಮಾಡಿ 9036054066. ವೇದಿಕ್ ಎಕ್ಸ್ಪರ್ಟ್ಸ್ PU ಕಾಲೇಜ್, ನಿಮ್ಮ ಕನಸಿನ ಭವಿಷ್ಯಕ್ಕೆ ಅಸಲಿ ರೋಡ್ ಮ್ಯಾಪ್.
3: ಏನೇ, ಒಂದೇ ಮಗು ಸಾಕು ಅಂತಾನಾ?
4: ಇನ್ನೊಂದಾಗ್ಲಿ ಅಂತ ನಮ್ಮಿಬ್ರಿಗೂ ಆಸೆ ಇದೆ. ಆದ್ರೆ ಮೊದಲನೇದು ಸಿಸರಿಯನ್ನು, ಮತ್ತಿದು ಹಾಗೆ ಆಗುತ್ತೆ ಅಂತ ಚಿಂತೆ ಇದೆ.
3: ಶಿವಮೊಗ್ಗದ ಯುನಿಟಿ ಆಸ್ಪತ್ರೆಯಲ್ಲಿ ನೀವು ಬಯಸಿದರೆ ಎರಡನೆಯ ಮಗುವನ್ನು ನಾರ್ಮಲ್ ಹೆರಿಗೆ ಮಾಡಿಸುವ ಅವಕಾಶವಿದೆ. ಇದನ್ನ ವಿಬ್ಯಾಕ್ ಅಂತಾರೆ. ಇದನ್ನ ಪೇನ್ಲೆಸ್ ಕೂಡ ಮಾಡಬಹುದು.
2: ತಾಯಿ ಮಗುವಿನ ಸಂಪೂರ್ಣ ಆರೋಗ್ಯಕ್ಕಾಗಿ ದಿನದ 24 ಗಂಟೆಯೂ ವೈದ್ಯರ ಪರಿಣಿತ ಸಿಬ್ಬಂದಿಗಳ ತಂಡ ಸದಾ ಸಿದ್ಧವಿರುವ ಸಂಸ್ಥೆ ಯುನಿಟಿ ಮಹಿಳಾ ಮತ್ತು ಮಕ್ಕಳ ಆಸ್ಪತ್ರೆ, ಮೆಗ್ಗಾನ್ ಆಸ್ಪತ್ರೆ ಹಿಂಭಾಗ, ಕುವೆಂಪು ರಸ್ತೆ, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 8762171225. ಸಂಖ್ಯೆ ಮತ್ತೊಮ್ಮೆ 8762171225. ಯಶಸ್ವಿನಿ ಹಾಗೂ ABARK ಸೌಲಭ್ಯ ಇಲ್ಲಿ ಇದೆ.
5: ಹಾಯ್ ಆಶಿಕಾ, ಹೇಗಿದ್ಯಾ? ಹಬ್ಬಕ್ ಶಾಪಿಂಗ್ ಲಿಸ್ಟ್ ಎಲ್ಲ ರೆಡಿನಾ?
6: ಹೂನೆ, ರೆಡಿ ಆಗ್ತಾ ಇದೆ.
5: ಏ ಅದ್ಯಾಕೆ, ಬಜೆಟ್ ಬಗ್ಗೆ ಯೋಚನೆ ಮಾಡ್ತಿದ್ಯಾ? ಆ ಯೋಚನೆ ಬಿಡು, ನಮ್ ಐಶ್ವರ್ಯ ಸಿಲ್ಕ್ಸ್ ಇದೆಯಲ್ಲ.
7: ಹೌದು, ದುರ್ಗಿಗುಡಿ ಮೇನ್ ರೋಡ್ ನಲ್ಲಿರೋ ಐಶ್ವರ್ಯ ಸಿಲ್ಕ್ಸ್ಗೆ ಒಂದ್ಸಲ ಭೇಟಿ ಕೊಡಿ. ಯಾಕಂದ್ರೆ ಇಲ್ಲಿಗೆ ಸೀರೆಗಳು ನೇರವಾಗಿ ನೇಕಾರರಿಂದಲೇ ಬರುತ್ತೆ. ಅಂದ್ರೆ ಅತ್ಯಂತ ಕಡಿಮೆ ಬೆಲೆಗೆ ಅಪ್ಪಟ ಸಿಲ್ಕ್ ನಿಮ್ಮದಾಗುತ್ತೆ. ಇನ್ನು ವೆರೈಟಿ ಬೇಕಾ? ಲಿಸ್ಟ್ ಕೇಳಿ. ಪ್ಯೂರ್ ಕಂಚಿ ಮತ್ತು ಬನಾರಸ್ ಸಿಲ್ಕ್, ಮೃದುವಾದ ಸಾಫ್ಟ್ ಸಿಲ್ಕ್, ಕ್ಲಾಸಿಕ್ ಮೈಸೂರ್ ಕ್ರೇಪ್, ಕಲರ್ಫುಲ್ ಬಾಂದಿನಿ ಮತ್ತು ಮಾಡೆಲ್ ಸೀರೆಗಳು. ಅಷ್ಟೇ ಅಲ್ಲ, ಮದುವೆ ಫಂಕ್ಷನ್ ಗಳಿಗೆ ಬೇಕಾದ ಗ್ರ್ಯಾಂಡ್ ಕಲೆಕ್ಷನ್ ಮತ್ತು ಗಿಫ್ಟ್ ಕೊಡೋಕೆ ಬೇಕಾದ ಫ್ಯಾನ್ಸಿ ಸೀರೆಗಳು ಇಲ್ಲಿ ರಾಶಿ ರಾಶಿ ಸಿಗುತ್ತೆ.
0: ಯಾರು ಮಧ್ಯವರ್ತಿಗಳಿಲ್ಲದೆ ಇರುವುದರಿಂದ ಬೆಲೆಯಲ್ಲಿ ಮೋಸವಿಲ್ಲ. ಅಪ್ಪಟ ಕಾಟನ್ ಇಂದ ಅದ್ಧೂರಿ ರೇಷ್ಮೆ ಸೀರೆವರೆಗೆ ಎಲ್ಲವೂ ಸಿಗುತ್ತೆ. ಮತ್ತೆ ತಡ, ಹಿಂದೆ ಬನ್ನಿ. ಐಶ್ವರ್ಯ ಸಿಲ್ಕ್ಸ್, ದುರ್ಗಿಗುಡಿ ಮುಖ್ಯ ರಸ್ತೆ, ಶಿವಮೊಗ್ಗ.
5: ಹೇ, PUC ಅಂದ್ರೆ ಬರೀ ಸ್ಟಡಿ ಅಷ್ಟೇ ಅಲ್ಲ, ಇಟ್ಸ್ ಅಬೌಟ್ ಅವರ್ ಫ್ಯೂಚರ್.
0: ಆದ್ರೆ ಬೆಸ್ಟ್ ಕಾಲೇಜ್ ಚೂಸ್ ಮಾಡೋದು ಹೇಗೆ?
5: ಸಿಂಪಲ್, ಎಲ್ಲಿ ಬೆಸ್ಟ್ ಮೆಂಟರ್ಸ್ ಇರ್ತಾರೋ ಅಲ್ಲಿಗೆ ಹೋಗ್ಬೇಕು.
7: ಹಾಗಾದ್ರೆ ಶಿವಮೊಗ್ಗದ ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್ಗೆ ಬನ್ನಿ.
8: ಗಂಗೋತ್ರಿ ಕಾಲೇಜ್, ಅಲ್ಲಿ ಸ್ಪೆಷಲ್ ಏನಿದೆ?
7: ಅಲ್ಲಿರೋದು ಬರೀ ಟೀಚರ್ಸ್ ಅಲ್ಲ, ರಿಯಲ್ IIT ಮೆಂಟರ್ಸ್. ಮುಂಬೈ, ರಾಂಚಿ, ತಿರುಪತಿ IIT ಬಂದಿರೋ ನುರಿತ ತಜ್ಞರಿಂದ PCMB ಮತ್ತು ವಾಣಿಜ್ಯ ವಿಭಾಗದ ಪಾಠ ನಡೆಯುತ್ತೆ. ಅದರ ಜೊತೆಗೆ ಇಂಟಿಗ್ರೇಟೆಡ್ ಕೋಚಿಂಗ್ ಕೂಡ ಇದೆ. JEE, NEET ಮತ್ತು KCET ನಲ್ಲಿ ಟಾಪ್ ರಿಸಲ್ಟ್ಸ್ ಗ್ಯಾರಂಟಿ.
8: ವಾವ್, ಅಂದ್ರೆ ಫ್ಯೂಚರ್ ಪ್ರೂಫ್ ಅಂತ ಆಯ್ತು.
7: ಖಂಡಿತ, ಫ್ಯೂಚರ್ ಡಿಮ್ಯಾಂಡ್ ಗೆ ತಕ್ಕಂತೆ AI ಮತ್ತು ರೋಬೋಟಿಕ್ ಸಬ್ಜೆಕ್ಟ್ ಗಳು ಇವೆ. ಜೊತೆಗೆ ಸ್ಮಾರ್ಟ್ ಕ್ಲಾಸ್ ರೂಮ್ಸ್, ಹೈಟೆಕ್ ಲ್ಯಾಬ್ಸ್ ಮತ್ತು ಸುರಕ್ಷಿತವಾದ ಹಾಸ್ಟೆಲ್ ಸೌಲಭ್ಯ ಕೂಡ ಇದೆ. ಗಂಗೋತ್ರಿ ಅಂದ್ರೆ ಇಟ್ಸ್ ನಾಟ್ ಜಸ್ಟ್ ಎ ಕಾಲೇಜ್, ಇಟ್ಸ್ ಎ ಫ್ಯೂಚರ್ ಬಿಲ್ಡರ್.
9: ಅಡ್ಮಿಷನ್ಸ್ ಓಪನ್ ಫಾರ್ 2026 and 27. ಹಾಗಾದ್ರೆ ತಡ ಯಾಕೆ, ತಕ್ಷಣ ಎನ್ರೋಲ್ ಮಾಡಿ.
7: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ಮ್ಯಾಮ್ಕೂಸ್ ಬಿಲ್ಡಿಂಗ್, ಕೋಟೆ ರಸ್ತೆ, ಶಿವಮೊಗ್ಗ. ಹೆಚ್ಚಿನ ಮಾಹಿತಿಗಾಗಿ ಕರೆ ಮಾಡಿ 9035588244 ಅಥವಾ 8884082.
9: ಗಂಗೋತ್ರಿ ಇಂಡಿಪೆಂಡೆಂಟ್ PU ಕಾಲೇಜ್, ವಿ ಬಿಲ್ಡ್ ಎಕ್ಸಲೆನ್ಸ್ ಇನ್ ಎಜುಕೇಶನ್.
10: ಅಬ್ಬಾ, ಏನ್ ಬಿಸ್ಲು, ಹೊರಗಡೆ ಹೋದ್ರೆ ಬೆವತ್ ಹೋಗ್ತಿವಿ, ಕಾರ್ ತೆಗೆದ್ರೆ ಪೆಟ್ರೋಲ್ ಖರ್ಚಿಗೆ ಹೆದ್ರಿ ಸತ್ತೇ ಹೋಗ್ತಿವಿ.
0: ಕಿರಣ್, ಯೋಚನೆ ಬಿಡು, ಈ ಬೇಸಿಗೆಗೆ ಶಕ್ತಿ ಟೊಯೋಟೋದಲ್ಲಿದೆ ತಂಪು ಸೊಲ್ಯೂಷನ್. ಸ್ವಿಚ್ ಟು ಟೊಯೋಟಾ ಹೈಬ್ರಿಡ್, ಬಿಸಿಲಲ್ಲೂ ಕೂಲ್ ಆಗಿರೋ
10: ಹೈಬ್ರಿಡ್ ಅಂದ್ರೆ ಮತ್ತೆ ಅದೇ ಮೈಲೇಜ್ ಮ್ಯಾಜಿಕ್ ಅಲ್ವಾ?
0: ಹೌದು ಮಗ, ಟೊಯೋಟಾ ಹೈರೈಡರ್ ನೋಡು, 27.97 ಕಿಲೋಮೀಟರ್ ಪರ್ ಲೀಟರ್ ಮೈಲೇಜ್, 100,000 ಪೆಟ್ರೋಲ್ ಉಳಿತಾಯ, ಎಸಿ ಫುಲ್ ಹಾಕಿದ್ರು ಜೇಬಿಗೆ ತಂಪು.
10: ವಾವ್!
0: ಅಷ್ಟೇ ಅಲ್ಲ, ಟೊಯೋಟಾ ಹೈರೈಡರ್ ಮೇಲೆ ಶಕ್ತಿ ಟೊಯೋಟೋದಲ್ಲಿ ಎಕ್ಸ್ಕ್ಲೂಸಿವ್ ಆಫರ್ಸ್ ಕೂಡ ಇದೆ. ಎಕ್ಸ್ಚೇಂಜ್ ಬೆನಿಫಿಟ್ 50,000 ವರೆಗೆ ಸಿಗುತ್ತೆ, ಮತ್ತೆ ಒಟ್ಟು 145,000 ವರೆಗೂ ಲಾಭ ಇದೆ. ಹೈರೈಡರ್ ಬೆಲೆ ಕೇವಲ 10.99 ಲಕ್ಷದಿಂದ ಶುರು.
11: ಶಕ್ತಿ ಟೊಯೋಟಾ ಸಮ್ಮರ್ ಬುಕಿಂಗ್ ಆಫರ್ಸ್, ಸ್ಪೆಷಲ್ ಸಮ್ಮರ್ ಡಿಸ್ಕೌಂಟ್ಸ್ ಆನ್ ಸೆಲೆಕ್ಟ್ ಮಾಡೆಲ್ಸ್, ಅಟ್ರಾಕ್ಟಿವ್ ಫೈನಾನ್ಸ್ ಅಂಡ್ ಎಕ್ಸ್ಚೇಂಜ್ ಆಫರ್ಸ್. ಈಗಲೇ ಬುಕ್ ಮಾಡಿ ಶೀಘ್ರವಾಗಿ ಡೆಲಿವರಿ ಪಡೆಯಿರಿ.
10: ಉಳಿತಾಯ ಕೂಡ, ಕೂಲ್ ಸ್ಟೈಲ್ ಕೂಡ. ನಾನು ಈಗಲೇ ಶಕ್ತಿ ಟೊಯೋಟಾಗೆ ಹೊರಟೆ.
11: ಶಕ್ತಿ ಟೊಯೋಟಾ, ಬೈಪಾಸ್ ರಸ್ತೆ, ವಿದ್ಯಾನಗರ, ಶಿವಮೊಗ್ಗ. ಕಾಲ್ 0804184730. ಶಕ್ತಿ ಟೊಯೋಟಾ, ಈಗಿನ ಚಾಯ್ಸ್, ನಾಳೆಯ ಸೇವಿಂಗ್.
12: ಅಪ್ಪ ಅಮ್ಮನಿಗೆ ಅತ್ಯುತ್ತಮ ಉಡುಗೊರೆ ಕಾರ್ವಾ ಮಿನಿ.

0: ಹಲೋ ಗೆಳೆಯರೇ.
1: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
1: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಅರೆ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ.
1: ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
2: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ, ಇಷ್ಟೇ ಅಲ್ಲ ಹತ್ತಿರದಲ್ಲಿ ಇನ್ನೂ ಎರಡ್ ಮೂರ್ ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡ್ ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗ್ ಹೇಗ್ ಗೊತ್ತಾಯ್ತು?
2: ನಿನಗ್ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ದಲೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
3: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
4: ಪ್ರೋಗ್ರಾಮ್ ನ ಕೇಳೋಣ, ನಾವು ಟೂರ್ ಮಾಡೋಣ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರುತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನ? ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಆಹಾರವೇ ಔಷಧಿ, ಅಡುಗೆ ಮನೆಯೇ ಔಷಧಾಲಯ. ಸ್ವಾದಿಷ್ಟ ಆಹಾರ, ಚಟ್ಪಟ ಅಡುಗೆ, ವೈವಿಧ್ಯಮಯ ತರಾವರಿ ತಿನಿಸುಗಳು,
1: ಅಡುಗೆ ಮನೆಯ ಸಾಧನಗಳು, ಪರಿಕರಗಳು, ಹೆಲ್ತ್ ಟಿಪ್ಸ್ ಅಂಡ್ ಹೆಲ್ದಿ ಫುಡ್.
2: ನಿಮ್ಮ ಮನೆ ಮನದ ಕೈರುಚಿ.
3: ಅಡುಗೆ ಮನೆಯಲ್ಲೊಂದು ಸುತ್ತು ಕಾರ್ಯಕ್ರಮ ಸೋಮವಾರದಿಂದ ಶನಿವಾರದವರೆಗೆ ಮಧ್ಯಾಹ್ನ 1 ಗಂಟೆಗೆ ಆರ್ಜೆ ಮಹಾಲಕ್ಷ್ಮಿ ಜೊತೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ನೀವು ನಮಗೆ ನೀಡುವ ಸಲಹೆ ಅದು ನಿಮ್ಮ ಪ್ರೀತಿ. ನೀವು ನೀಡುವ ಅನಿಸಿಕೆಗಳು ನಿಮ್ಮ ಪ್ರೀತಿ. ನೀವು ತೋರುವ ನಮ್ಮ ತಪ್ಪುಗಳು ನಿಮ್ಮ ಪ್ರೀತಿ. ನಿಮ್ಮ ಅಭಿಮಾನದ ಅಕ್ಕರೆಗೆ ನಮ್ಮ ಪ್ರೀತಿಯ ಕಾರ್ಯಕ್ರಮ.
1: ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಕುರಿತಾದ ನಿಮ್ಮ ಅನಿಸಿಕೆಗಳೇ ಭಾವಬಾನುಲಿ. ಪ್ರತಿ ಭಾನುವಾರ ಸಂಜೆ 4:30 ಈ ಕಾರ್ಯಕ್ರಮ ಪ್ರಸಾರವಾಗುತ್ತದೆ. ಆರ್ಜೆ ರಕ್ಷಿತಾ ಹೊಳ್ಳ ಇದನ್ನು ನಡೆಸಿಕೊಡಲಿದ್ದಾರೆ. ಇದೆಲ್ಲವೂ ನಿಮಗಾಗಿ. ತಪ್ಪದೆ ಕೇಳಿ 9686096279 ಈ ಸಂಖ್ಯೆಗೆ ನಿಮ್ಮ ಅನಿಸಿಕೆಗಳನ್ನು ತಿಳಿಸಿ.
2: ಮಗ, ಅದೇ ಕೆಲಸ, ಅದೇ ಸ್ಯಾಲರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
3: ಓಕೆ,
4: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
3: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡಿಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೇ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
5: ಓಕೆ
6: ಡ್ಯೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರು ಗೈಡ್ ಮಾಡ್ತಾರೆ?
3: ಓಕೆ ಡ್ಯೂಡ್,
0: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
3: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
0: ಸೋಮವಾರದಿಂದ ಶನಿವಾರದ

0: ಪ್ರತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರಿಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
1: ಶಿವಮೊಗ್ಗದಲ್ಲಿ ಬೆಳ್ಳಿಯ ಸಾಮಗ್ರಿಗಳ ವಿಶೇಷ ಸಂಗ್ರಹ ಏನಿದೆ ಗೊತ್ತಾ ನಿಮ್ಗೆ? ಅದ್ಭುತವಾದ ಸಿಲ್ವರ್ ಫೋಟೋ ಫ್ರೇಮ್ಗಳನ್ನ ಗಿಫ್ಟ್ ಮಾಡ್ಬೇಕು ಅಂತಿದ್ದೀರಾ? ರೀಸನೇಬಲ್ ಪ್ರೈಸ್ ನಲ್ಲಿ ಬೆಳ್ಳಿ ಐಟಮ್ಸ್ ಕಾರ್ಪೊರೇಟ್ ಗಿಫ್ಟ್ ಕೊಡ್ಬೇಕಾ? ಇಂತಹ ಎಲ್ಲ ಅಗತ್ಯಗಳಿಗೆ ಭೇಟಿ ಕೊಡಿ ಮೈತ್ರಿ ಮೈ ಜುವೆಲ್, ಎಲ್ಲೆಲ್ಲ ರಸ್ತೆ ಶಿವಮೊಗ್ಗ. ಮಲೆನಾಡಿನ ಸುಪ್ರಸಿದ್ಧ ಬಂಗಾರ, ಬೆಳ್ಳಿ, ವಜ್ರದ ಅಂಗಡಿ ಮೈತ್ರಿ ಮೈ ಜುವೆಲ್.
2: ಅಜ್ಜಿ, ನನ್ ಸ್ಯಾಲ್ರಿ ಬಂದಿದೆ, ಬಾ ಹೊರಗಡೆ ಹೋಗಿ ಒಳ್ಳೆ ಡಿನ್ನರ್ ಮಾಡೋಣ.
3: ಕಂದ, ನನಗೆ ಊಟದ ಕೊನೆಯಲ್ಲಿ ಮೊಸರನ್ನ ತಿಂದೇ ಇದ್ರೆ ನನಗೆ ನಿದ್ದೆನೆ ಬರಲ್ಲ.
2: ಅದಕ್ಕೆ ನಂದಿನಿ ಗಟ್ಟಿ ಮೊಸರು ಮಾತ್ರ ಯೂಸ್ ಮಾಡೋ ಹೋಟೆಲ್ಗೆ ಕರ್ಕೊಂಡು ಹೋಗ್ತಿರೋದು.
4: ಸ್ವಾದಿಷ್ಟ ಭರಿತ, ಶುದ್ಧ ಹಾಗೂ ಆರೋಗ್ಯದಾಯಕ.
5: ಲಕ್ಷಾಂತರ ಜನರ ಅಚ್ಚುಮೆಚ್ಚಿನ ಮೊಸರು.
6: ಕಾವ್ಯ, ಏನಾಯ್ತು, ಯಾಕೆ ಇಷ್ಟು ದುಃಖದಲ್ಲಿದೆಯಾ?
7: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
6: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
8: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲೇ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರನಾಳ ಶಿಶುಗಳ ಜನನವಾಗಿದೆ.
6: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
8: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
7: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
9: ಸೇಫ್ ಪ್ರನಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042, ಮೊಬೈಲ್ ಸಂಖ್ಯೆ 9535191545.
10: ಹಾಯ್, ಹಲೋ, ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನಮ್ಮ ರೇಡಿಯೋ ಶಿವಮೊಗ್ಗದ ಕೇಳುಗರ ಅನಿಸಿಕೆಯನ್ನ ಅನಾವರಣಗೊಳಿಸುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ಎಲ್ರೂ ಹೇಗಿದ್ದೀರಾ? ನಾನಂತೂ ಸೂಪರ್ ಆಗಿದ್ದೀನಿ ಕಣ್ರಿ. ನೀವು ಕೂಡ ಸೂಪರ್ ಆಗಿದ್ದೀರಾ, ಆರೋಗ್ಯವಾಗಿದ್ದೀರಾ ಅಂತ ಅನ್ಕೊಳ್ತಾ ಇವತ್ತಿನ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮವನ್ನ ಸ್ಟಾರ್ಟ್ ಮಾಡೋಣ. ನಾನು ಯಾವಾಗ್ಲೂ ಹೇಳೋ ಹಾಗೆ ನಿಮ್ಮಿಂದ ನಿಮಗಾಗಿ ನಿಮಗೋಸ್ಕರ ಇರುವಂತಹ ಕಾರ್ಯಕ್ರಮವೇ ನಮ್ಮ ಈ ಭಾವ ಬಾನುಲಿ ಕಾರ್ಯಕ್ರಮ. ನಿಮಗೆ ನಮ್ಮ ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವಂತಹ ಯಾವ್ದಾದ್ರೂ ಕಾರ್ಯಕ್ರಮವನ್ನ ಕೇಳಿದಾಗ ವಾವ್, ಏನ್ ಸಖತ್ತಾಗಿದೆ ಗುರು ಈ ಕಾರ್ಯಕ್ರಮ ಅಂತ ಅನ್ನಿಸ್ತಾ, ಇಲ್ಲ ಇನ್ನೊಂಚೂರೇನೋ ಬೇಕಿತ್ತು ಅಂತ ಅನ್ನಿಸ್ತಾ, ಅಥವಾ ಪರವಾಗಿಲ್ಲ ಅಂತ ಅನ್ನಿಸ್ತಾ, ಸೊ ಹಾಗಿದ್ರೆ ಆ ಒಂದು ಕಾರ್ಯಕ್ರಮದ ಬಗ್ಗೆ ನಿಮಗಿರುವಂತಹ ಅನಿಸಿಕೆ ಅಭಿಪ್ರಾಯವನ್ನ ನೀವು ಮೆಸೇಜ್ ಮಾಡುವುದ್ರ ಮೂಲಕ, ಇಲ್ಲ ನಿಮ್ಮ ವಾಯ್ಸ್ ನೋಟನ್ನ ಕಳಿಸೋದ್ರ ಮೂಲಕ ನೇರವಾಗಿ ನಮ್ಮ ಜೊತೆ ಹಂಚಿಕೊಳ್ಳಬಹುದಾಗಿದೆ. ನಿಮ್ಮ ಅನಿಸಿಕೆ ಪಾಸಿಟಿವ್ ಆಗಿದ್ರು ನೆಗೆಟಿವ್ ಆಗಿದ್ರು ಕೂಡ ಸ್ವೀಕರಿಸೋದಕ್ಕೆ ನಾವು ಸಿದ್ಧ ಇದೀವಿ. ಹಾಗಿದ್ರೆ ಇನ್ಯಾಕ್ ತಡ, ನಮ್ಮ ರೇಡಿಯೋ ಶಿವಮೊಗ್ಗದ ಮೊಬೈಲ್ ಸಂಖ್ಯೆ 9686096279. ಸಂಖ್ಯೆ ಮತ್ತೊಮ್ಮೆ 9686096279. ಈ ಸಂಖ್ಯೆಗೆ ಮೆಸೇಜ್ ಮಾಡೋದ್ರ ಮೂಲಕ, ಇಲ್ಲ ವಾಯ್ಸ್ ನೋಟ್ನ ಕಳಿಸೋದ್ರ ಮೂಲಕ ನಿಮ್ಮ ಅನಿಸಿಕೆಯನ್ನ ನಮ್ಮ ಜೊತೆ ಹಂಚಿಕೊಳ್ಬಹುದು. ಸೊ ಇನ್ಯಾಕ್ ತಡ, ಫಟಾಫಟ್ ಅಂತ ನಿಮ್ಮ ಅನಿಸಿಕೆಗಳನ್ನ ನಮ್ಗೆ ಕಳಿಸಿ. ಆದ್ರೆ ಅದಕ್ಕೂ ಮೊದಲು ಒಂದು ಚಿಕ್ಕ ಬ್ರೇಕ್ ತಗೊಂಡ್ ಬರೋಣ. ನಾನು ನಿಮ್ಮ RJ ರಕ್ಷಿತಾ ಹೊಳ್ಳ. ಇದು ಭಾವ ಬಾನುಲಿ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
2: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.

0: ಅಧ್ಯಾಯ
1: ನಮ್ಮ ಜನಗಣತಿ ನಮ್ಮ ವಿಕಾಸ.
2: ಜನಗಣತಿಯ ಮೊದಲ ಹಂತದಲ್ಲಿ ಮನೆಪಟ್ಟಿ ಮತ್ತು ಮನೆಗಣತಿಯನ್ನು ನಡೆಸಲಾಗುವುದು. ಇದು ನಿಮ್ಮ ವಾಸಸ್ಥಳ ಮತ್ತು ವಸತಿಯ ಬಗ್ಗೆ ವಿವರಗಳನ್ನು ದಾಖಲಿಸುತ್ತದೆ. ನಮ್ಮ ಭಾಗವಹಿಸುವಿಕೆಯ ಮೂಲಕ ಈ ಪ್ರಯತ್ನವನ್ನು ಯಶಸ್ವಿಗೊಳಿಸೋಣ. ಪ್ರತಿಯೊಬ್ಬ ವ್ಯಕ್ತಿಯು ಸೇರಲಿ, ಪ್ರತಿ ಕುಟುಂಬವು ಭಾಗವಹಿಸಲಿ ಮತ್ತು ರಾಷ್ಟ್ರವು ಮುಂದುವರೆಯಲಿ. ಜನಗಣತಿ 2027, ನಮ್ಮ ಜನಗಣತಿ ನಮ್ಮ ವಿಕಾಸ.
3: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.

0: ಕಾಲೇಜ್ ಲೈಬ್ರರಿ ಅಂದ್ರೆ ತುಂಬಾ ಹೊತ್ತು ಓಪನ್ ಇರಬೇಕು ಅಂತ ಗೊಣಗ್ಬೇಡ್ರಿ. ವಿದ್ಯಾರ್ಥಿಗಳ ಅನುಕೂಲಕ್ಕೆ ಬೆಳಿಗ್ಗೆ 5 ಗಂಟೆಯಿಂದ ರಾತ್ರಿ 11 ಗಂಟೆವರೆಗೆ ಲೈಬ್ರರಿ ಓಪನ್ ಇರುತ್ತೆ. ಜೊತೆಗೆ ಇಂಟರ್ನೆಟ್ ಸೌಲಭ್ಯ ಕೂಡ ಇದೆ.
1: ಶಿವಮೊಗ್ಗದಲ್ಲಿ ಪಿಯು ಸೇರುವವರ ಕನಸಿನ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
4: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
5: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
6: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
5: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
6: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
5: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
6: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
5: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
6: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449864798. ಸಂಖ್ಯೆ ಮತ್ತೊಮ್ಮೆ 9449846798.
5: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
7: ಬೆಳ್ಳಂ ಬೆಳಗ್ಗೆ 6 ಗಂಟೆಗೆ ಸ್ನಾನಕ್ ಹೋಗಿದ್ರು, ಏನ್ ಯೋಚನೆ ಮಾಡ್ಕೊಂಡು ಹೋದ್ರು ಏನೋ, ಅಲ್ ಹೋಗ್ ಬಿದ್ದಿದ್ದಾರೆ. ಸಹಾಯ ಮಾಡೋಕೆ ಯಾರೂ ಇರ್ಲಿಲ್ಲ. ಬೆಳಗಿನ ಜೀವ ಆಗಿದ್ರಿಂದ ಏನ್ ಮಾಡ್ಬೇಕು, ಎಲ್ಲಿ ಕರ್ಕೊಂಡು ಹೋಗ್ಬೇಕು ಅಂತಾನೆ ಗೊತ್ತಾಗ್ಲಿಲ್ಲ.
5: ಈ ರೀತಿಯ ಪರಿಸ್ಥಿತಿಯಲ್ಲಿ ಶಾಕ್ ಆಗುದು ಸಹಜ. ಯಾವುದೇ ಎಮರ್ಜೆನ್ಸಿ ಸಮಯದಲ್ಲಿ ಯೋಚನೆ ಮಾಡದೆ ತಕ್ಷಣ ಕರೆ ಮಾಡಿ 9538 9769 ಅಥವಾ ಉಚಿತ ಸಹಾಯವಾಣಿ ಸಂಖ್ಯೆ 1800309039. ಸಹ್ಯಾದ್ರಿ ನಾರಾಯಣ ಹಾಸ್ಪಿಟಲ್, ಶಿವಮೊಗ್ಗ.
8: ಸತತ 8ನೇ ಬಾರಿಗೆ CBSE 10ನೇ ತರಗತಿಯಲ್ಲಿ 100% ರಿಸಲ್ಟ್ಸ್.
9: ಹೌದು, ಇದು ಶಿವಮೊಗ್ಗದ ಜ್ಞಾನಸಾಗರ ಸೆಂಟ್ರಲ್ ಸ್ಕೂಲ್ನ ಐತಿಹಾಸಿಕ ಸಾಧನೆ. ಈ ಬಾರಿಯೂ ಪರೀಕ್ಷೆಗೆ ಹಾಜರಾದ 46 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ಡಿಸ್ಟಿಂಕ್ಷನ್ನಲ್ಲಿ ತೇರ್ಗಡೆಯಾಗುವ ಮೂಲಕ ಹೊಸ ದಾಖಲೆ ಬರೆದಿದ್ದಾರೆ. ಅದರಲ್ಲೂ 94.2% ಅಂಕಗಳೊಂದಿಗೆ ಸಾಹಿತ್ಯ TM ಶಾಲೆಗೆ ಕೀರ್ತಿ ತಂದಿದ್ದಾರೆ.
5: ಸವಳಂಗ ರಸ್ತೆಯಲ್ಲಿರುವ ಈ ಶಿಕ್ಷಣ ದೇಗುಲದಲ್ಲಿ ಈಗ 2026-27 ಅಡ್ಮಿಷನ್ ಆರಂಭವಾಗಿದೆ. ರೂರಲ್ ಕೋಟಾ ಸೌಲಭ್ಯ, ಸ್ಪೋರ್ಟ್ಸ್ ಮತ್ತು ಮಗುವಿನ ಸರ್ವತೋಮುಖ ಬೆಳವಣಿಗೆಗೆ ಒತ್ತು.
2: ನಿಮ್ಮ ಮಗುವಿನ ಭವಿಷ್ಯ ನಮ್ಮ ಜವಾಬ್ದಾರಿ. ಸೀಟ್ಸ್ ಆರ್ ಫಿಲ್ಲಿಂಗ್ ಫಾಸ್ಟ್. ತಡ ಮಾಡದೆ ಈ ಕೂಡಲೇ ಕರೆ ಮಾಡಿ 9620456100.
10: ಎಲ್ರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ನಾನು ನಿಮ್ಮ RJ ಮಹಾಲಕ್ಷ್ಮಿ. ಸ್ನೇಹಿತರೆ, ಕೃಷಿ ಮತ್ತು ಆಹಾರ ವಲಯವು ಭಾರತದ ಆರ್ಥಿಕತೆಯ ಬೆನ್ನೆಲುಬಾಗಿದೆ. ಸೊ ಇಂತಹ ಬೆನ್ನೆಲುಬಾಗಿರುವಂತಹ ಕೃಷಿಗೆ ಸಂಬಂಧಪಟ್ಟಾಗೆ ಅನೇಕ ರೀತಿಯ ಚಳುವಳಿಗಳು, ಹೋರಾಟಗಳು, ಸತ್ಯಾಗ್ರಹಗಳು ಕೂಡ ನಡೆದಿವೆ. ಆಹಾರಕ್ಕೆ ಸಂಬಂಧಪಟ್ಟಾಗೆ ಹಾಗೆ ಭೂಮಿಗೆ ಸಂಬಂಧಪಟ್ಟಾಗೆ ನೀರು, ದೇಸಿ ಬೀಜ, ಗೊಬ್ಬರ, ಮಣ್ಣು, ಹಾಗೆ ಈ ಬೆಲೆ ನೀತಿ, ಮಾರುಕಟ್ಟೆ ವ್ಯವಸ್ಥೆ, ಉತ್ತಮ ದರ ನಿರ್ವಹಣೆ, ಈ ರಾಸಾಯನಿಕ ವಿಷಯಗಳಿಗೆ ಸಂಬಂಧಪಟ್ಟಾಗೆ ಪ್ರತಿಯೊಂದು ಹಂತದಲ್ಲೂ ಸಾಕಷ್ಟು ಹೋರಾಟಗಳು, ಸತ್ಯಾಗ್ರಹಗಳು, ಚಳುವಳಿಗಳು ನಡೆದಿವೆ. ಇವೆಲ್ಲದರ ಮುಖ್ಯ ಉದ್ದೇಶ ನಮ್ಮ ರೈತ ಬಾಂಧವರಿಗೆ ನ್ಯಾಯಯುತ ಒಂದು ಬೆಲೆ ಸಿಗಬೇಕು ಅನ್ನುವಂಥದ್ದೇ ಮುಖ್ಯ ಧ್ಯೇಯ ಮತ್ತು ಗುರಿಯಾಗಿದೆ. ಹಾಗೆ ಕೃಷಿಗೆ ಒಂದು ನ್ಯಾಯಯುತ ಬೆಲೆ ಸಿಗಬೇಕು ಅನ್ನೋದು ಕೂಡ ಇಲ್ಲಿ ತುಂಬ ಮುಖ್ಯ ಆಗುತ್ತೆ. ಇದಕ್ಕೆ ಸಂಬಂಧಪಟ್ಟಾಗೆ ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರೈತರ ಮಾರ್ಗವನ್ನು ಇಟ್ಕೊಂಡು, ರೈತರ ಉತ್ತಮ ಮಾರ್ಗದಡಿ ಒಂದಿಷ್ಟು ವಿಷಯಗಳು ಚರ್ಚೆ ಕೂಡ ಆಗ್ತವೆ. ಸೊ ಆ ಎಲ್ಲ ವಿಷಯಗಳು ಯಾವುವು, ಯಾವ ರೀತಿ ಚರ್ಚೆ ನಡೆಯುತ್ತೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಯಾವ ರೀತಿ ಸದ್ಮಾಡತ್ತೆ ಅನ್ನೋದ್ರ ಬಗ್ಗೆ ಈ ದಿನ ನಮ್ಮ ರೈತ ಹೋರಾಟಗಾರರು ಹಾಗೂ ಚಳುವಳಿಗಳ ಮುಖಂಡರು ಆದಂತಹ ಕೆಟಿ ಗಂಗಾಧರ್ ಸರ್ ಅವರು ತಿಳಿಸ್ತಾರೆ ಸ್ನೇಹಿತರೆ. ಅವರಿಂದ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ಕೃಷಿಯ ಬಗ್ಗೆ ಯಾವ ರೀತಿ ಸದ್ ಮಾಡಿದ್ರು ಅನ್ನೋದ್ರ ಬಗ್ಗೆ ಅವರಿಂದ ತಿಳಿತಾ ಹೋಗೋಣ, ಕಾರ್ಯಕ್ರಮವನ್ನ ಶುರು ಮಾಡೋಣ. ಸರ್ ನಮಸ್ತೆ.
11: ನಮಸ್ತೆ ಅಮ್ಮ. ಅಂತಾರಾಷ್ಟ್ರೀಯ ರೈತ ಸಂಘಟನೆ ಲಾವಿಯಾ ಕ್ಯಾಪಸೀನಾ ಅಂದರೆ ಏನು, ಅದರ ಗುರಿ ಮತ್ತು ಉದ್ದೇಶಗಳೇನು ನಾವು ತಿಳ್ಕೋಬೇಕಂತ ಬಹಳ ಮುಖ್ಯವಾದ ವಿಷಯ ಆಗಿದೆ, ಅದ್ರ ಬಗ್ಗೆ ಮಾತಾಡ್ತೀನಿ ಅಮ್ಮ.
10: ಸರ್
11: ಮಾನ್ಯ ನಮ್ಮ ರೇಡಿಯೋ ಶಿವಮೊಗ್ಗ ಎಲ್ಲಾ ಕೇಳಿದರಿಗೆ ರಾಜ್ಯದ ರೈತರ ಪರವಾಗಿ ನಿಮ್ಮನ್ನು ಆಹ್ವಾನ ಮಾಡ್ತಾ, ಇವತ್ತು ಭಾರತದಲ್ಲಿ ಆಂತರಿಕವಾದಂತ ಒಂದು ಅಶಾಂತಿ ಉಂಟಾಗಿದೆ, ಅದರ ಮಧ್ಯೆಯೂ ಕೂಡ ನಾವು ಇಂಥ ಕೆಲವು ವಿಷಯಗಳನ್ನ ನಾವು ಜಗತ್ತಿನಾದ್ಯಂತ ವಿಷಯಗಳನ್ನು ಮಾತಾಡಲೇಬೇಕಾಗಿದೆ. ಇದರಲ್ಲಿ ನಾನು ಕಳೆದ ಸಾರಿ ಮಾತಾಡುವಾಗ ಅಂತಾರಾಷ್ಟ್ರೀಯ ಒಂದು ರೈತ ಸಂಘಟನೆಯನ್ನ ನಾವು ಸ್ಥಾಪನೆ ಮಾಡಿದ್ವಿ. ಅಲ್ಲಿಂದ ನಾವು ಇಡೀ ಪ್ರಪಂಚದ ಎಲ್ಲ ರೈತರ ಸಮಸ್ಯೆಗಳನ್ನು ಅಧ್ಯಯನ ಪರಿಹಾರ ಮಾರ್ಗಗಳನ್ನು ಹುಡುಕ್ತಾ ಹೋರಾಟಗಳನ್ನ ಮುಂದುವರಿಸಿದ್ದೀವಿ ಅಂತ ಅದರಲ್ಲಿ ಭಾರತವೂ ಕೂಡ ಒಂದು ಮಾತನ್ನು ಹೇಳಿದೆ. ಅದರ ಹೆಸರು ಲಾ ವಿಯಾ ಕ್ಯಾಪಸೀನಾ ಅಂದ್ರೆ ಕನ್ನಡದಲ್ಲಿ ರೈತರ ಮಾರ್ಗ ಅಂತ. ವಯಾ ಕ್ಯಾಪಸೀನಾ, ಕ್ಯಾಪಸೀನಾ ಅಂದ್ರೆ ರೈತರು, ರೈತರ ಮಾರ್ಗ ಅದು ಅದನ್ನೊಂದು ಹೆಡ್ಡಿಂಗ್ ಅದು ಆ ಸಂಸ್ಥೆ ಹೆಸರು. ಈ ಲಾ ವಿಯಾ ಕ್ಯಾಪಸೀನಾ ಒಂದು ಸರ್ಕಾರೇತರ ವಿಶ್ವ ರೈತ ಸಂಘಟನೆ. ಈ ಸಂಘಟನೆಯಲ್ಲಿ ಸುಮಾರು 89 ದೇಶಗಳು ಸದಸ್ಯರಾಗಿದ್ದಾವೆ. 100 ಹೆಚ್ಚು ರಾಷ್ಟ್ರ ರೈತ ಸಂಘಟನೆಗಳು ಇದರಲ್ಲಿ ಸಂಘಟನೆಯ ಸದಸ್ಯತ್ವವನ್ನು ಪಡೆದಿದ್ದಾವೆ. ಅದರಲ್ಲಿ ಕರ್ನಾಟಕ ರಾಜ್ಯ ರೈತ ಸಂಘವೂ ಕೂಡ ಮೊಟ್ಟ ಮೊದಲ ಪ್ರಭುತ್ವವಾದಂತಹ ಸಂಘಟನೆಯ ನೇತೃತ್ವವನ್ನು ವಹಿಸಿದವರು ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರೇ. ಅವರ ನೇತೃತ್ವದಲ್ಲೇ ಲಾವಿಯಾ ಕ್ಯಾಪಸೀನಾ ಸ್ಥಾಪನೆ ಆಗುತ್ತೆ. ಅದರಲ್ಲಿ ಪ್ರೊಫೆಸರ್ MD ನಂಜುಂಡಸ್ವಾಮಿ ಅವರು ನಮ್ಮ ನೇತಾರರನ್ನ ದಕ್ಷಿಣ ಏಷ್ಯಾ ಅಂದ್ರೆ ಭಾರತ ನೇಪಾಳ ಪಾಕಿಸ್ತಾನ ಬಾಂಗ್ಲಾದೇಶ್ ಭೂತಾನ್ ಶ್ರೀಲಂಕಾ ಈ ದೇಶ ದಕ್ಷಿಣ ಏಷ್ಯಾ ದೇಶಗಳ ನೇತಾರರಾಗಿ ಲಾ ವಿಯಾ ಕ್ಯಾಪಸೀನಾದಲ್ಲಿ ಅವರು ನೇತೃತ್ವವನ್ನು ವಹಿಸ್ತಾರೆ. ಈ ಸಂಘಟನೆ ಬಹಳ ಪ್ರಮುಖವಾದ ಉದ್ದೇಶಗಳನ್ನ ಇಟ್ಟಿಟ್ಟು ನಿಮಗೆ ಈಗ ಮನವರಿಕೆ ಮಾಡ್ತೇನೆ. ಮೊದಲನೇದು ಉತ್ಪಾದನೆ ಹಕ್ಕಿಗಾಗಿ ಮತ್ತು ಜಮೀನಿನ ಒಡೆತನದ ಹಕ್ಕಿಗಾಗಿ ನಮ್ಮ ಹೋರಾಟ ಅಂದ್ರೆ ಉತ್ಪಾದನೆ ಹಕ್ಕು ಪ್ರೊಡಕ್ಷನ್ ರೈಟ್ಸ್ ಮತ್ತು ಜಮೀನಿನ ಒಡೆತನ ಲ್ಯಾಂಡ್ ರೈಟ್ಸ್ ಇದು ರೈತರಿಗೆ ಇರಬೇಕು ಅಂತಕ್ಕಂಥದ್ದು. ಎರಡನೇದು ಆಹಾರ ಸಾರ್ವಭೌಮತ್ವ, ಹಸಿವಿಲ್ಲದ ಮುಂದಿನ ದಿನಗಳನ್ನು ನಾವು ಕಟ್ತಾ ಹೋಗ್ತೀವಿ. ಆಹಾರದ ಸಾರ್ವಭೌಮತ್ವ ನಮ್ಮ ಕೈಯಲ್ಲೇ ಇರಬೇಕು, ಹಸಿವಿಲ್ಲದ ದಿನಗಳು ಕಟ್ಟ ಕಡೆಯ ವ್ಯಕ್ತಿಗೂ ಆಹಾರ ಸಿಗುವಂತ ಆಹಾರ ಉತ್ಪಾದನೆಯ ಸಾರ್ವಭೌಮತ್ವವನ್ನ ನಾವು ಪ್ರಪಂಚಕ್ಕೆ ತೋರಿಸ್ತೇವೆ ಅಂತಕ್ಕಂಥದ್ದು ಎರಡನೇ ಉದ್ದೇಶ. ಇದರಲ್ಲಿ ಪ್ರಪಂಚದ ಎಲ್ಲ ದೇಶಗಳ ಯಾರು ಆಹಾರ ಉತ್ಪಾದನೆ ಮಾಡ್ತಿದಾರೋ ಎಲ್ಲಾ ಸಣ್ಣ ಮತ್ತು ಮಧ್ಯಮ ತರಗತಿಯ ಬೆಳೆಗಾರ, ಕೃಷಿ ಕಾರ್ಮಿಕ, ಹಳ್ಳಿಯ ಮಹಿಳೆಯರು, ದೇಶೀಯ ಉತ್ಪಾದಕರು ಅಂದ್ರೆ ಗುಡಿ ಕೈಗಾರಿಕೆಗಳು ಇವರುಗಳು ಸ್ವಲ್ಪ ಪರಿಗಣಿಸದಿದ್ದರೆ ಆಹಾರ ಭದ್ರತೆಯ ಗುರಿ ಮುಟ್ಟಬೇಕು ಆಗದಿಲ್ಲ ಅಂತ ಹೇಳಿ ನಾವು ಅರ್ಥ ಮಾಡ್ತಕ್ಕಂಥದ್ದು ಈ ಸಂಘಟನೆಯ ಗುರಿಯಾಗಿದೆ. ಹಾಗೆಯೇ ಈ ಹಳ್ಳಿಗಳಲ್ಲಿ ಬಡತನ ನಿರ್ಮೂಲನೆ ಮಾಡಬೇಕು, ಹಸಿವು ನಿರ್ಮೂಲನೆ ಮಾಡಬೇಕು ಅಂತಕ್ಕಂಥದ್ದು ಇದರ ಮುಖ್ಯ ಗುರಿಯಾಗಿತ್ತು ಆಗಿದೆ. ಹಾಗೆ ಆಹಾರ ಉತ್ಪಾದನಾ ಗುರಿ ಮುಟ್ಟುವಿಕೆಗೆ ಮಾನವನ ಮೂಲಭೂತ ಹಕ್ಕದು. ಆಹಾರದ ಉತ್ಪಾದನಾ ಗುರಿ ಮುಟ್ಟಿಸಲಿಕ್ಕೆ ಮನುಷ್ಯನ ಅಂದ್ರೆ ಮಾನವನ ಮೂಲಭೂತ ಹಕ್ಕು. ಅದು ಮೂರನೇ ವಿಷಯ ನಮ್ಮ ಲಾ ವಿಯಾ ಕ್ಯಾಪಸೀನಾ ಉದ್ದೇಶ ಆಗಿದೆ. ಈ ಹಕ್ಕುಗಳು ಒಂದು ಪದ್ಧತಿಯಲ್ಲಿ ಎಲ್ಲಿ ಆಹಾರ ಸಾರ್ವಭೌಮತ್ವ ಖಾತ್ರಿಯಾಗುತ್ತದೆಯೋ ಆವಾಗ ಮಾತ್ರ ಆಹಾರ ಬದ್ಧತೆ ಒದಗಿಸಬಹುದು. ಆಹಾರ ಸಾರ್ವಭೌಮತ್ವ ಯಾವ ದೇಶದಲ್ಲಿ ಇದೆಯೋ ಆ ದೇಶದಲ್ಲಿ ಎಲ್ಲ ಕಟ್ಟಕಡೆಯ ಮನುಷ್ಯನಿಗೆ ಆಹಾರ ಭದ್ರತೆಯನ್ನು ಒದಗಿಸಲಿಕ್ಕೆ ಸಾಧ್ಯ ಇದೆ ಅಂತಕ್ಕಂಥದ್ದು ಈ ಸಂಘಟನೆಯ ಗುರಿ ಮತ್ತು ಉದ್ದೇಶ ಆಗಿದೆ. ಆಹಾರ ಸಾರ್ವಭೌಮತ ಎಂದರೆ ರಾಷ್ಟ್ರವು ತನ್ನ ಸಾಂಪ್ರದಾಯಿಕ ಸಾಗುವಳಿ ವೈವಿಧ್ಯತೆಯನ್ನ ಬಹಳ ಮುಖ್ಯ ಇದು ತನ್ನ ಸಾಂಪ್ರದಾಯಿಕ ಸಾಗುವಳಿಕ ವೈವಿಧ್ಯತೆಯನ್ನ ಉತ್ಪಾದನೆಗೆ ಮನ್ನಣೆ ಕೊಟ್ಟು ಉತ್ಪಾದಿಸುವುದೇ ಆಗಿದೆ. ಅಂದ್ರೆ ಸಾಂಪ್ರದಾಯಿಕ ಜ್ಞಾನ ಮತ್ತು ಬಿತ್ತನೆ ಬೀಜ ಮತ್ತು ಭೂಮಿಯನ್ನ ಆ ಮೂರು ವಿಷಯಗಳನ್ನ ಆಧಾರವಾಗಿಟ್ಟುಕೊಂಡು ಎಲ್ಲಿ ಆಹಾರ ಉತ್ಪಾದನೆ ಮಾಡಬೇಕು ಅದನ್ನ ನಾವು ಲಾವಿಯ ಕಪ್ಪಿಸಿನ ಪ್ರತಿಪಾದನೆ ಮಾಡ್ತೀವಿ, ಅದನ್ನೇ ಒಂದು ಗುರಿಯಾಗಿ ಹೋರಾಟವನ್ನು ಮಾಡ್ತೀವಿ ಅಂತಕ್ಕಂಥದ್ದು. ಹಾಗೇನೆ ನಾವು ನಮ್ಮ ಹಿಡುವಳಿ ಪ್ರದೇಶಗಳಲ್ಲಿ ಸ್ವಯಂ ನಿರ್ಧಾರದಂತೆ ಉತ್ಪಾದಿಸುವ ಹಕ್ಕು ಉಳ್ಳವರಾಗಿದ್ದೇವೆ. ಅಂದ್ರೆ ನಮ್ಮ ದೇಶಕ್ಕೆ ಹವಾಮಾನ ಭೂಮಿಯ ಗುಣ ಹವಾಮಾನ ಗುಣ ಬಿತ್ತನೆ ಬೀಜಗಳನ್ನ ಅರ್ತು ಆಹಾರ ಉತ್ಪಾದನೆ ಮಾಡತಕ್ಕಂತ ಹಕ್ಕು ಯಾವುದೇ ಸರ್ಕಾರ ನಿಯಂತ್ರಣ ಮಾಡಲಿಲ್ಲ, ನಾವು ಉತ್ಪಾದನೆ ಮಾಡ್ತಕ್ಕಂತ ಹಕ್ಕು ನಮಗಿದೆ ಅಂತಕ್ಕಂಥದ್ದು ಈ ಮೂರನೇ ವಿಷಯ. ನಾಲ್ಕನೇ ವಿಷಯ ಆಹಾರ ಮಾನವ ಹಕ್ಕುಗಳಲ್ಲಿ ಒಂದು, ಹ್ಯೂಮನ್ ರೈಟ್ಸ್. ಅದು ಆಹಾರ ಅಂತಕ್ಕಂಥದ್ದು ಮಾನವನ ಹಕ್ಕು, ಅದನ್ನ ಯಾವುದೇ ಕಂಪನಿಗಳು ಯಾವುದೇ ಸರ್ಕಾರಗಳು ಮುಟುಕು ಮಾಡ್ತಕ್ಕಂಥ ಅಧಿಕಾರ ಯಾರಿಗೂ ಇಲ್ಲ, ಅದು ಮಾನವನ ಹಕ್ಕು. ಆಹಾರ ಮಾನವನ ಮೂಲಭೂತ ಹಕ್ಕು. ಪ್ರತಿಯೋರ್ವನು ಆರೋಗ್ಯಕರವಾದ ಪೌಷ್ಟಿಕವಾದ ಸಾಂಸ್ಕೃತಿಕವಾಗಿ ಸಾಕಷ್ಟು ಪ್ರಮಾಣದ ಮತ್ತು ಗುಣಮಟ್ಟದ ಸಾಕಾಗುವಷ್ಟು ಆಹಾರ ಗುರಿ ಮುಟ್ಟುವಂತಾಗಬೇಕು. ಪ್ರತಿ ದೇಶದಲ್ಲಿ ನಾನು ಈಗ ಮೇಲೆ ಹೇಳಿದ ಹಾಗೆ ಸಾಕಷ್ಟು ಪ್ರಮಾಣ ಇರಬೇಕು, ಗುಣಮಟ್ಟದಿರಬೇಕು, ಸಾಕಾಗುವಷ್ಟು ಪ್ರಮಾಣದಲ್ಲಿರಬೇಕು ಮತ್ತು ಮಾನವನ ಆರೋಗ್ಯ ಕ್ರಮಕ್ಕೆ ಪಾಸಿಟಿವ್ ಆಗಿರ್ಬೇಕು, ಅದು ಸ್ಪಂದಿಸುವ ಅಂತ ಆಹಾರವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು. ಈ ಈ ಪ್ರಾಥಮಿಕ ಹಂತದಲ್ಲಿ ಅಭಿವೃದ್ಧಿ ಪಡಿಸುವುದೇ ಪೂರ್ಣ ಪ್ರಮಾಣದ ಭದ್ರತೆ ನಮಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಐದನೇದು ವ್ಯವಸಾಯಗಾರನ ಪುನಶ್ಚೇತನ.
12: ಓಕೆ ಸರ್, ಈ ವ್ಯವಸಾಯಗಾರನ ಪುನಶ್ಚೇತನದ ಬಗ್ಗೆ ಮತ್ತೊಂದಿಷ್ಟು ವಿಷಯಗಳನ್ನ ನಮ್ಮ ಕೇಳುಗರಿಗೆ ತಿಳಿಸೋಕ್ಕಿಂತ ಮುಂಚೆ ಪುಟ್ಟದೊಂದು ವಿರಾಮ ತಗೊಳ್ಳೋಣ ಸರ್. ಸ್ನೇಹಿತರೆ, ಕಾರ್ಯಕ್ರಮ ಮುಂದುವರೆಯುತ್ತೆ ಪುಟ್ಟ ವಿರಾಮದ ನಂತರ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
13: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.

0: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
0: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ, ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
2: ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಆರ್ಜೆ ಮಹಾಲಕ್ಷ್ಮಿ. ಸ್ನೇಹಿತರೆ, ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ಕೂಡ ರೈತ ಚಳವಳಿಗಳು ಯಾವ ರೀತಿ ನಡೆದವು, ಹಾಗೆ ಈ ಸರ್ಕಾರೇತರ ರೈತ ಸಂಘಟನೆಗಳಿಂದ ನಮ್ಮ ರೈತ ಬಾಂಧವರಿಗೆ ಯಾವೆಲ್ಲ ಮೂಲಗಳಿಂದ ಉಪಯೋಗ ಆಗಬೇಕು, ಯಾವೆಲ್ಲ ಅಂಶಗಳನ್ನ ಗುರಿ ಇಟ್ಟು ಇಲ್ಲಿ ಸಂಘಟನೆಯನ್ನು ಮಾಡಬೇಕು ಅನ್ನೋದ್ರ ಬಗ್ಗೆ ತುಂಬ ಚೆನ್ನಾಗಿ ತಿಳಿಸ್ತಾ ಇದ್ರು ನಮ್ಮ KT ಗಂಗಾಧರ್ ಸರ್ ಅವರು. ಆಹಾರದ ಬಗ್ಗೆ ಒಂದಿಷ್ಟು ವಿಷಯಗಳನ್ನ ತಿಳ್ಕೊಂಡ್ವಿ ಸ್ನೇಹಿತರೆ. ಗುಣಮಟ್ಟದ ಆಹಾರ ಎಷ್ಟು ಮುಖ್ಯ, ಆಹಾರ ಕೂಡ ಮಾನವ ಹಕ್ಕುಗಳಲ್ಲಿ ಒಂದಾಗಿದೆ ಅನ್ನೋದನ್ನು ತಿಳಿಸಿದರು. ಹಾಗೆ ಈ ವ್ಯವಸಾಯಗಾರನ ಪುನಶ್ಚೇತನದ ಬಗ್ಗೆ ತಿಳಿಸ್ತಾ ಇದ್ರು ನಮ್ಮ ರೈತ ಮುಖಂಡರು ಹಾಗೂ ಚಳುವಳಿಗಳ ಹೋರಾಟಗಾರರಾದಂತಹ ಗಂಗಾಧರ್ ಸರ್ ಅವರು. ಇದ್ರ ಬಗ್ಗೆ ಮತ್ತಷ್ಟು ವಿಷಯಗಳನ್ನು ಇವರಿಂದ ತಿಳಿತಾ ಹೋಗೋಣ.
3: ಸಾಕಷ್ಟು ಪ್ರಮಾಣ ಇರಬೇಕು, ಗುಣಮಟ್ಟದಿರಬೇಕು, ಸಾಕಾಗುವಷ್ಟು ಪ್ರಮಾಣದಲ್ಲಿ ಬರಬೇಕು ಮತ್ತು ಮಾನವನ ಆರೋಗ್ಯ ಕ್ರಮಕ್ಕೆ ಪಾಸಿಟಿವ್ ಆಗಿರಬೇಕು, ಅದು ಸ್ಪಂದಿಸುವ ಅಂತ ಆಹಾರವನ್ನ ಉತ್ಪಾದನೆ ಮಾಡ್ತಕ್ಕಂಥದ್ದು ನಮ್ಮ ಮೂಲಭೂತ ಹಕ್ಕು. ಈ ಪ್ರಾಥಮಿಕ ಹಂತದಲ್ಲಿ ಅಭಿವೃದ್ಧಿ ಪಡಿಸುವುದೇ ಪೂರ್ಣ ಪ್ರಮಾಣದ ಬದ್ಧತೆ ನಮಗಿರುತ್ತೆ ಅಂತಕ್ಕಂಥದ್ದು. ಇನ್ನು ಐದನೇದು ವ್ಯವಸಾಯಗಾರನ ಪುನಶ್ಚೇತನ, ಅಂದ್ರೆ ಅಗ್ರಿಕಲ್ಚರಿಸ್ಟ್ ಅನ್ನ ಹೇಗೆ ನಾವು ರಿಹ್ಯಾಬಿಲಿಟೇಷನ್ ಮಾಡಬಹುದು, ಪುನಶ್ಚೇತನ ಹೇಗೆ ಮಾಡಬಹುದು, ಆರ್ವ ಆಹಾರ ಸಾರ್ವಭೌಮತ್ವವನ್ನು ಹೇಗೆ ಮುನ್ನಡೆಸಬಹುದು ಅನ್ನೋದ್ರ ಬಗ್ಗೆ ಈ ಸಂಸ್ಥೆಯಲ್ಲಿ ಅನೇಕ ಅಂತಾರಾಷ್ಟ್ರೀಯ ಬುದ್ಧಿಜೀವಿಗಳು, ರೈತರು, ಸ್ವಯಂ ಕೃಷಿ ಮಾಡ್ತಕ್ಕಂಥ ಜ್ಞಾನಿಗಳು ಚರ್ಚೆ ಮಾಡಿ ಈ ವಿಷಯವನ್ನ ನಾವು ಮಂಡಿಸ್ತೇವೆ. ವ್ಯವಸಾಯಗಾರನ ಪುನಶ್ಚೇತ ಅಂದ್ರೆ ಕೃಷಿ ಕಾಲಕಾಲಕ್ಕೆ ತಕ್ಕ ಹಾಗೆ ವ್ಯವಸಾಯಗಾರನ ಅಂದ್ರೆ ಆ ವ್ಯಕ್ತಿಯ ಅಗ್ರಿಕಲ್ಚರಿಸ್ಟ್ ಇದ್ದಾನಲ್ಲ ಅವನನ್ನ ಹೇಗೆ ನಾವು ಪುನಶ್ಚೇತನ ಮಾಡ್ಬೋದು, ಪುನರುದ್ಧಾರ ಮಾಡ್ಬೋದು, ಪುನರುತ್ಥಾನ ಮಾಡ್ಬೋದು, ಅದರ ಮೇಲೆ ಆಹಾರ ಸಾರ್ವಭೌಮತ್ವ ಮುನ್ನಡೆಯಬೇಕು. ಅದನ್ನ ಆಹಾರ ಸಾರ್ವಭೌಮತ್ವ ಮುನ್ನಡೆಸಬೇಕಾದ್ರೆ ವ್ಯವಸಾಯಗಾರನ್ನ ಅವನನ್ನ ಬಲಿಷ್ಠ ಮಾಡ್ತಕ್ಕಂಥ ಗುರಿ ಅದು ಇರಬೇಕು ಅಂತಕ್ಕಂಥದ್ದು ಐದನೇ ವಿಷಯ. ಇದನ್ನು ಹೇಳುವಾಗ ಈ ಅದೇನಂದ್ರೆ ಯಾರು ಭೂಮಿಯ ವಂಚನೆ ಒಳಗಾಗಿರುವರೋ ರೈತ ಕುಟುಂಬಗಳು, ಪ್ರಾಮುಖ್ಯವಾಗಿ ಮಹಿಳೆಯರು ತಾವು ಕೆಲಸ ಮಾಡುವ ಭೂಮಿಯ ಮಾಲೀಕತ್ವ ಹಿಡಿತದಲ್ಲಿರುವ ತಮ್ಮ ಪ್ರದೇಶಗಳಿಗೆ ವಾಪಸ್ ಆಗುವ ಸ್ಥಳೀಯ ಸಮಾಜಕ್ಕೆ ಲಿಂಗಭೇದ, ಧರ್ಮಭೇದ, ಜಾತಿ ಭೇದ, ಸಾಮಾಜಿಕ ಪ್ರತಿಷ್ಠೆ ಯಾವುದೇ ವಿಚಾರಗಳ ತಾರತಮ್ಯತೆ ಇಲ್ಲದೆ ಮುಕ್ತವಾಗಿರುವಂತ ವ್ಯವಸಾಯ ಅಗ್ರಿಕಲ್ಚರಿಸ್ಟ್ ಅಂತ ಏನ್ ಕರಿತೀವಿ, ಅಗ್ರಿಕಲ್ಚರ್ ಅಂತ ಕರಿತೀವಿ, ಅವು ಇವೆಲ್ಲವುದನ್ನು ಒಳಗೊಂಡಿರ್ತದೆ ಅಂತಕ್ಕಂಥದ್ದನ್ನ ನಾವು ಘೋಷಣೆ ಮಾಡ್ಕೊತೀವಿ. ಅದೇ ರೀತಿ ರೈತನ ಕುಟುಂಬಗಳು ಪ್ರಮುಖವಾಗಿ ಮಹಿಳೆಯರು ಭೂಮಿಯ ಉತ್ಪಾದನೆಯನ್ನ ಗುರು ಹುಟ್ಟುವವರೆಗೆ ಸಾಲ, ತಂತ್ರಜ್ಞಾನ, ಮಾರಾಟ ಮತ್ತು ಸರ್ವಿಸಸ್ ಇವು ವಿಸ್ತರಿಸ್ತಾ ಹೋಗ್ಬೇಕು. ಸರ್ಕಾರಗಳು ಪ್ರತಿಯೊಂದು ಉತ್ಪಾದನೆ ಗುರಿ ಹುಟ್ಟಬೇಕಾದ್ರೆ ಎಷ್ಟು ಏನೇನು ಮಾಡ್ಬೇಕು ಸರ್ಕಾರ, ಅದಕ್ಕೆ ಬೇಕಾಗಿದ್ದಂತ ಸಾಲಗಳನ್ನ ಕ್ರೆಡಿಟ್ ಅಗ್ರಿಕಲ್ಚರ್ ಕ್ರೆಡಿಟ್ ಪಾಲಿಸಿನ ಪ್ರಾರಂಭ ಮಾಡಬೇಕು, ತಂತ್ರಜ್ಞಾನ ಟೆಕ್ನಾಲಜಿ, ಹಾಗೇನೆ ಮಾರ್ಕೆಟಿಂಗ್ ಮಾರಾಟ, ಹಾಗೇನೆ ಸರ್ವಿಸಸ್ ಸೇವಾ ಇವೆಲ್ಲವನ್ನೂ ಕೂಡ ಸರ್ಕಾರಗಳು ಹಳ್ಳಿಗಾಡಿನ ಜನರ ಕೃಷಿಗೆ ಉತ್ತೇಜನ ಕೊಡಬೇಕು ಅಂತಕ್ಕಂಥದ್ದು ನಮ್ಮ ಇದರ ಮೂಲಭೂತವಾಗಿ ಆಹಾರ ಸಾರ್ವಭೌಮತ್ವ ರಕ್ಷಣೆ, ಉತ್ಪಾದಕ ಸಾಮರ್ಥ್ಯ, ಭೂಮಿಯ ಮಾಲೀಕತ್ವ ಹೊರತಾದ ಎಲ್ಲ ಭರವಸೆಗಳನ್ನ ಸರ್ಕಾರಗಳು ಈಡೇರಿಸ್ತಾ ಹೋಗ್ಬೇಕು ಅಂತಕ್ಕಂಥದ್ದು ಆರನೇ ಅಂಶ. ಹಾಗೇನೆ ಆಹಾರ ಸಾರ್ವಭೌಮತ್ವ ಮತ್ತು ಆರ್ಥಿಕ ಸಂಪನ್ಮೂಲಗಳನ್ನ ಹೇಗೆ ಕಾಪಾಡಬೇಕು ನೋಡಿ, ಕೇವಲ ಆಹಾರ ಉತ್ಪಾದನೆ ಮಾಡೋದು ಮಾತ್ರ ಅಲ್ಲ, ಅದ್ರ ಜೊತೆಗೆ ಆಹಾರ ಸಾರ್ವಭೌಮತ್ವವನ್ನು ಕಾಪಾಡಬೇಕಾದ್ರೆ ಪ್ರಾಕೃತಿಕ ಸಂಪನ್ಮೂಲಗಳನ್ನು ನಾವು ಕಾಪಾಡಬೇಕು. ಅಂದ್ರೆ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಶೋಷಣೆ ಮಾಡಬಾರ್ದು. ಕೃಷಿ ಮಾಡ್ಬೇಕಾದ್ರೆ, ಆಹಾರ ಉತ್ಪಾದನೆ ಮಾಡ್ಬೇಕಾದ್ರೆ ಅದನ್ನ ಜೋಪಾನ ಮಾಡ್ಕೊಂಡೇ ಕೃಷಿ ಮಾಡಬೇಕು. ಅದು ನಾವು ಲಾವಿಯ ಕ್ಯಾಪಿಟಲಿಸಂದ ಮೂಲ ಉದ್ದೇಶವನ್ನು ಇಟ್ಕೊಂಡಿದ್ವಿ. ಆಹಾರ ಸಾರ್ವಭೌಮತ್ವಕ್ಕೆ ಪ್ರಾಕೃತಿಕ ಸಂಪನ್ಮೂಲಗಳನ್ನ ಕಾಪಾಡಿಕೊಳ್ಳುವ ಸುಸ್ಥಿರ ಅಂದರೆ ಸಸ್ಟೈನಬಲ್ ಕೃಷಿ ಉಪಯೋಗದ ಅವಶ್ಯಕತೆ ಇದೆ. ಕೃಷಿಯಲ್ಲಿ ಈ ಸಸ್ಟೈನಬಿಲಿಟಿ ಜೋಪಾನ ಮಾಡಬೇಕು. ವಿಶೇಷವಾಗಿ ಭೂಮಿ, ನೀರು, ಬೀಜ, ಭೂಮಿಯಿಂದಲೇ ಜೀವನ ಮಾಡ್ತಿರ್ತಕ್ಕಂಥ ನಾವು ಕೃಷಿಯುಕರು ಪ್ರಕೃತಿಯನ್ನ ಸಂಪನ್ಮೂಲಗಳನ್ನ ಜೀವ ವೈವಿಧ್ಯತೆಗಳನ್ನ ನಾವು ಹೇಗೆ ನಿರ್ವಹಣೆ ಮಾಡಬೇಕು ಅಂತಕ್ಕಂಥದ್ದು ಕೂಡ ಆ ಹಕ್ಕನ್ನು ಕೂಡ ನಮ್ಮ ಹಳ್ಳಿಯ ಜನ ಇಟ್ಕೊಂಡಿರಬೇಕು. ಇದಕ್ಕೆ ಜಮೀನಿನ ಉಳುಮೆ, ಆರೋಗ್ಯಕರವಾದ ಮಣ್ಣು, ರಾಸಾಯನಿಕ ಕಡಿಮೆ ಬಳಸುವಿಕೆ, ಬೆಳೆ ರಾಸಾಯನಿಕ ಮುಕ್ತವಾಗಿರುವುದು ಆರ್ಥಿಕ ದೃಷ್ಟಿಯಿಂದ ಮಾತ್ರವಲ್ಲ, ಇದನ್ನು ಎಲ್ಲಾ ಪ್ರಾಕೃತಿಕ ದೃಷ್ಟಿಯಿಂದ ಜೋಪಾನ ಮಾಡ್ತಕ್ಕಂಥದ್ದು ಅನ್ನೋದು ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಚರ್ಚೆ ಮಾಡಿ ಇವುಗಳನ್ನು ಅನುಷ್ಠಾನಗೊಳಿಸಲಿಕ್ಕೆ ನಾವು ದೊಡ್ಡ ಪ್ರಯತ್ನವನ್ನ ಈ ಸಂಘಟನೆಯನ್ನ ಮಾಡ್ತಾ ಇದ್ದೀವಿ ಅಂತಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ನಾನು ನಿಮಗೆ ಇದನ್ನ ತಿಳಿಸ್ಲಿಕ್ಕೆ ಇಷ್ಟಪಡ್ತೇನೆ. ಹೇಳ್ತಾ ನಮ್ಮ ರೇಡಿಯೋ ಶಿವಮೊಗ್ಗ ಈ ಮಾತುಗಳನ್ನ ಸಂಗ್ರಹಿಸಿ ನಿಮ್ಮೆಲ್ಲರಿಗೂ ಕೇಳಕ್ಕೆ ಪ್ರಯತ್ನ ಮಾಡ್ತಿರ್ತಕ್ಕಂಥ ವ್ಯವಸ್ಥಾಪಕರಿಗೆ ಮತ್ತು ಕೇಳ್ತಕ್ಕಂಥ ನಿಮ್ಮೆಲ್ಲರಿಗೂ ಮತ್ತು ನಮ್ಮ ಇದನ್ನ ರೆಕಾರ್ಡ್ ಮಾಡಿ ಪ್ರಚಾರ ಮಾಡ್ತಕ್ಕಂಥ ನಮ್ಮ ರೇಡಿಯೋ ಶಿವಮೊಗ್ಗ ಸಿಬ್ಬಂದಿ ವರ್ಗಕ್ಕೂ ರಾಜ್ಯದ, ರಾಷ್ಟ್ರದ, ಅಂತಾರಾಷ್ಟ್ರೀಯ ರೈತರ ನಮಸ್ಕಾರಗಳನ್ನು ಹೇಳ್ತಾ ಇವತ್ತಿನ ಈ ಮಾತನ್ನ ನಿಲ್ಲಿಸ್ತಿದ್ದಾನೆ. ಮುಂದಿನ ಸಂಚಿಕೆಯಲ್ಲಿ ಮುಂದಿನ ವಿಷಯ ಮಾತಾಡಬಹುದು. ನಮಸ್ಕಾರ ಅಮ್ಮ.
2: ನಮಸ್ತೆ ಸರ್. ನಿಮ್ಮೆಲ್ಲ ವಿಶೇಷ ಮಾಹಿತಿಗಾಗಿ ಧನ್ಯವಾದಗಳು ಸರ್. ಸ್ನೇಹಿತರೆ, ಇದಾಗಿತ್ತು ಈ ದಿನದ ಅಂತಾರಾಷ್ಟ್ರೀಯ ರೈತರ ಚಳುವಳಿಗಳ ವಿಶೇಷ ಮಾಹಿತಿ. ಮುಂದಿನ ಸಂಚಿಕೆಯಲ್ಲಿ ಹೊಸ ವಿಷಯಗಳೊಂದಿಗೆ ನಮ್ಮ ಕೆಟಿ ಗಂಗಾಧರ್ ಸರ್ ಅವರೊಟ್ಟಿಗೆ ಸಿಗ್ತೀನಿ ಅಂತ ಹೇಳ್ತಾ ಸದ್ಯಕ್ಕೆ ಈ ದಿನದ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೀನಿ. ಎಂದಿನಂತೆ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-80-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: With a 45-year legacy, Bansal Classes, started in Kota, Rajasthan by late Shri V.K. Bansal, has mentored over 1 lakh plus IITians, NITians and doctors. The institute has produced 5 times All India Rank 1, 6 times All India Rank 2 and 6 times All India Rank 3 in JEE Advanced. We are now proud to present our academic partners in Shimoga, Vedic Experts PU College, located in the heart of the city with a spacious campus, well-equipped labs and excellent transport facilities. Admissions are open for the academic year 2026-27. For admissions, call 90360-54066 or 90360-54067.
3: ದ್ವಾಪರ ಯುಗದಲ್ಲಿ ಮುದ್ದು ಕೃಷ್ಣ ಬೆಣ್ಣೆ ಕಳ್ಳಾಗಿದ್ದ, ಅದನ್ನ ರಾಧೆಯಿಂದ ತಡೆಯಕ ಆಗ್ಲೇ ಇಲ್ಲ. ಅದೇ ರೀತಿ ನಮ್ಮ ಮನೆ ಮುದ್ದು ಕೃಷ್ಣ ಬೆಣ್ಣೆ ಕದಿಯೋದನ್ನ ತಡೆಯಕ್ಕಾಗಲ್ಲ. ಯಾಕಂದ್ರೆ ಸ್ವಾದಿಷ್ಟ, ಪರಿಶುದ್ಧ ಹಾಗೂ ರುಚಿಕರ ನಂದಿನಿ ಬೆಣ್ಣೆ ಇದ್ಮೇಲೆ ಪ್ರತಿಯೊಬ್ಬರ ಮನೆಯಲ್ಲೂ ಒಬ್ಬ ಕೃಷ್ಣ ಹುಡ್ಕೋತಾನೆ. ಮನ ಮನೆಗಳಲ್ಲೂ ನಂದಿನಿ.
4: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
5: ನೀವೇ ಹೇಳ್ತೀರಾ ಪವರ್ ಬಿಲ್ ಜಾಸ್ತಿ ಬರುತ್ತೆ ಅಂತ.
4: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
5: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
4: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
5: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
4: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
5: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449-8467-98. ಸಂಖ್ಯೆ ಮತ್ತೊಮ್ಮೆ 9449-8467-98.
4: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM, ಸಮುದಾಯ ಬಾನುಲಿ, ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಆತ್ಮನಿರ್ಭರ ಗ್ರಾಮ ಪಂಚಾಯಿತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಲಿದ್ದೀರಿ. ವಿಶ್ವಸಂಸ್ಥೆಯ ಸುಸ್ಥಿರ ಅಭಿವೃದ್ಧಿ ಗುರಿ ಸಾಧನೆ ಗ್ರಾಮ ಪಂಚಾಯಿತಿ ಚುನಾಯಿತ ಸದಸ್ಯರಿಗೆ ತಂತ್ರಜ್ಞಾನ ಮಾರ್ಗದರ್ಶಿ ಕೃತಿ ಇದಾಗಿದೆ. ತಂತ್ರಜ್ಞಾನ ಪರಿಣಿತ ಡಾಕ್ಟರ್ ಶಂಕರ್ ಕೆ ಪ್ರಸಾದ್ ಅವರು ಈ ಕೃತಿಯನ್ನು ರಚಿಸಿದ್ದಾರೆ. ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಸದಸ್ಯರು ಇದನ್ನು ನಡೆಸಿಕೊಡಲಿದ್ದಾರೆ.
7: ನಮಸ್ಕಾರ ಡಾಕ್ಟರ್ ಶಂಕರ್ ಪ್ರಸಾದ್ ಅವರೇ.
8: ನಮಸ್ಕಾರ ಶೈಲಜಾ.
7: ನೀವು ಹಿಂದಿನ ಮಾತುಕತೆಯಲ್ಲಿ ಹೇಳಿದ್ರಿ ಈ ದತ್ತಾಂಶದ ಸುರಕ್ಷತೆ ಬಗ್ಗೆ, ಅಂದರೆ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳಿ ನಿಲ್ಲಿಸಿದ್ರಿ, ಆ ವಿಷಯ ಇವತ್ತು ತಿಳಿಸ್ಕೊಡ್ತೀರಾ?
8: ನೀವೇ ಕೇಳಿರೋ ಹಾಗೆ ತುಂಬಾ ಜನ ಮೊಬೈಲ್ ಉಪಯೋಗಿಸ್ತಾರೆ ಅಥವಾ ಕಂಪ್ಯೂಟರ್ ಉಪಯೋಗಿಸ್ತಾರೆ ಇವತ್ತು. ಅದೇನು ಹೇಳುತ್ತೆ, ಕಂಪ್ಯೂಟರ್ ಮೊಬೈಲ್ ಉಪಯೋಗಿಸುವಾಗ ಅದನ್ನ ಹೇಳ್ತೀವಿ, ಓ ಯಾರು ನನ್ನ ಮೊಬೈಲ್ನ ಹ್ಯಾಕ್ ಮಾಡಿಬಿಟ್ರು ಅಂತ ಹೇಳ್ತೀವಿ. ಅಂದ್ರೆ ನನ್ನ ಮೊಬೈಲ್ ಅಲ್ಲಿರೋ ಡೇಟಾನ, ಮಾಹಿತಿ ಕಳುವಾಗಿರ್ಬೋದು ಅಥವಾ ಇನ್ಯಾರೋ ಬಂದು ಅದನ್ನ ಚೇಂಜ್ ಮಾಡಿರ್ಬೋದು. ಓಕೆ, ಇದಕ್ಕೆ ಇದನ್ನ ತಪ್ಪಿಸ್ಬೇಕು. ಯಾಕೆಂದರೆ ಇದಾಗ ಯಾರಿಗೋ ಖಾತಾ ಕೊಟ್ಟಿದ್ದೀವಿ ಅಥವಾ ಯಾರಿಗೋ ಸರ್ಟಿಫಿಕೇಟ್ ಕೊಟ್ಟಿದ್ದೀವಿ, ಅದನ್ನು ಹೋಗ್ಬಿಟ್ಟು ಚೇಂಜ್ ಮಾಡಿಬಿಟ್ರೆ ಅದು ದೊಡ್ಡ ಪ್ರಾಬ್ಲಮ್ ಆಗ್ಬಿಡುತ್ತೆ.
7: ನಿಜ, ಯಾರಿಗೋ ಯಾರಿಗೋ ಆಗೋಗ್ಬಿಡುತ್ತೆ,
8: ಯಾರಿಗೋ ಆಗ್ಬಿಡುತ್ತೆ. ಈ ಹಸ್ತಕ್ಷೇಪ
7: ಅಂದರೆ ಬೇರೆಯವ್ರು ಬಂದು ಅದರಲ್ಲಿ ಏನು ಕೆಲಸ ಮಾಡ್ದಂಗೆ.
8: ಕರೆಕ್ಟ್. ಈ ಹಸ್ತಕ್ಷೇಪನ ಹೇಗೆ ನಿಲ್ಲಿಸೋದು, ಇದಕ್ಕೇ ಈ ಹೊಸ ಟೆಕ್ನಾಲಜಿ ಬಂದಿದೆ. ಇದು ಇಂಡಿಯಾದಲ್ಲಿ ಮತ್ತು ಪ್ರಪಂಚದಲ್ಲಿ ಬೇರೆ ಬೇರೆ ದೇಶಗಳಲ್ಲಿ ಇದನ್ನು ಅಳವಡಿಸೋಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಇದಕ್ಕೇನಂತೀವಿ, ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ ಹೇಳ್ತೀವಿ. ಇವಾಗ ಇಂಟರ್ನೆಟ್ ಅನ್ನಕ್ಕೆ ಹೇಗೆ ಉಪಯೋಗಿಸ್ತಾ ಇದೀವೋ ಅದರ ಬ್ಲಾಕ್ ಚೈನ್ ಟೆಕ್ನಾಲಜಿ ಅಂತ. ಅದಕ್ಕಿನ್ನೂ ಕನ್ನಡದ ತರ್ಜುಮೆ ಬಂದಿಲ್ಲ, ಅದನ್ನು ಬ್ಲಾಕ್ ಚೈನ್ ಅಂತಲೇ ಹೇಳ್ತಾ ಇದ್ದೀವಿ. ಇನ್ನೂ ಬೇಕಾದರೆ ಕನ್ನಡದಲ್ಲಿ ಹೇಗೆ ಬೇಕಾದರೆ ವಿಭಾಗಗಳ ಸರಪಳಿ ಅಂತ ಹೇಳ್ಬೋದು. ಚೈನ್ ಅಂದರೆ ಸರಪಳಿ. ಹೌದಾ?
7: ಅಂದರೆ ಒಂದು ಕಡೆಯಲ್ಲಿ ಇವಾಗ ನೀವು ಹೇಳಿದ ಬ್ಲಾಕ್ ಚೈನ್ ಅಂತ ನೋಡ್ತು ಅಂತಂದರೆ ನಂಗನ್ಸುತ್ತೆ ಆ ಸರಪಳಿ ಇರುತ್ತಲ್ವ ಅಥವಾ ದತ್ತಾಂಶ ಏನು ಅದನ್ನು ಬ್ಲಾಕ್ ಮಾಡೋದು ಅಂದರೆ ಅದನ್ನು ಸುರಕ್ಷಗೊಳಿಸೋ ಅಂಥದ್ದು ಅಂತ ಅರ್ಥ ಅವನು ಬರ್ಬೋದಾ?
8: ಅಷ್ಟು ಸಿಂಪಲ್ ಆಗಿ ಹೇಳೋಕ್ಕಾಗಲ್ಲ, ನಾನು ಹೇಳ್ಕೊಡ್ತೀನಿ. ಅಷ್ಟು ಸಿಂಪಲ್ ಆಗಿದ್ದಿದ್ರೆ ಈ ಲೆಕ್ಚರೇ ಬೇಕಾಗಿರಲಿಲ್ಲ ನಿಮಗೆ. ಅದಾಯ್ತಾ? ಇದರಲ್ಲಿ ಏನಾಗುತ್ತೆ ಅಂದರೆ ಇವಾಗ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಅಂತ, ಇವಾಗ ನೀವು ಬ್ಯಾಂಕಲ್ಲಿ ದುಡ್ಡಿಟ್ಟರೆ ನಿಮ್ಮ ಪಾಸ್ಬುಕ್ಕಲ್ಲಿ ಪ್ರಿಂಟ್ ಆಗಿರುತ್ತೆ. ಹೌದಾ? ಇಷ್ಟು ನರ 1200 ರೂಪಾಯಿ ಇದೆ ಅಂತ ಅದೇ ಡೇಟಾ ಬ್ಯಾಂಕಲ್ಲೂ ಇರುತ್ತೆ. ಹೌದಾ? ಇವಾಗ ಯಾರು ನಿಮ್ಮ ಪಾಸ್ಬುಕ್ಕಲ್ಲಿ ಚೇಂಜ್ ಮಾಡಿಬಿಟ್ರೆ ನೀವೇನ್ ಮಾಡ್ತೀರಾ, ಬ್ಯಾಂಕಲ್ಲಿ ಹೋಗ್ಬಿಟ್ಟು ಕೇಳ್ಬೋದು, ನೋಡಿ ಸ್ವಾಮಿ ಇಲ್ಲಿ ಯಾರೋ ತಪ್ಪು ಬರೆದ್ಬಿಟ್ಟಿದ್ದಾರೆ. ಹೌದಾ? ಬ್ಯಾಂಕ್ ನೋಡಿ ಇಲ್ಲ ಇಲ್ಲ ಇಲ್ಲ, ನಿಮ್ಗೆ ಕರೆಕ್ಟಾಗಿ 1200 ರೂಪಾಯಿ ಇದೆ ಅಂತ ಹೇಳ್ತಾರೆ. ಇವಾಗ ಯಾರೋ ಹೋಗ್ಬಿಟ್ಟು ಬ್ಯಾಂಕಲ್ಲೇ ಚೇಂಜ್ ಮಾಡಿಬಿಟ್ರೆ
7: ಅದೇನು ಮಾಡೋಕ್ಕಾಗಲ್ಲ,
8: ಏನು ಮಾಡೋಕ್ಕಾಗುತ್ತೆ? ಯಾಕಂದ್ರೆ ಬ್ಯಾಂಕ್ ಮೇಲೆ ನಿಮ್ಗೆ ನಂಬಿಕೆ ಇದೆ. ಹೌದಾ? ಅವ್ರು ಹೇಳ್ತಾರೆ ಇಲ್ಲ ರೀ, ಅದು ಆ್ಯಕ್ಚುಲಿ ನಿಮ್ಮ ಬ್ಯಾಂಕಲ್ಲಿ 1200 ಇಲ್ಲ 200 ರೂಪಾಯಿ ಇದೆ ಅಂದ್ಬಿಡ್ತಾರೆ. ಇದು ದೊಡ್ಡ ಪ್ರಾಬ್ಲಮ್.
7: ನಿಜ.
8: ಓಕೆ, ಈ ಥರ ಇವಾಗ ಏನಾಗ್ಬಿಡುತ್ತೆ, ಅದಕ್ಕೆ ಇವಾಗ ಹೊಸ ಟೆಕ್ನಾಲಜಿನಲ್ಲಿ ಡಿಸ್ಟ್ರಿಬ್ಯೂಟೆಡ್ ಲೆಡ್ಜರ್ ಟೆಕ್ನಾಲಜಿ ಅಂತ.
7: ಓಕೆ.
8: ಅಂದರೆ ನಾವು ಯಾವುದೇ ಕೆಲಸ ಮಾಡಿದ್ರು ಟ್ರಾನ್ಸಾಕ್ಷನ್ ಅಂತೀವಿ ಅದಕ್ಕೆ,
7: ಏನೇ ವ್ಯವಹಾರ ಮಾಡಿದ್ರೆ,
8: ವ್ಯವಹಾರ ಅಥವಾ ವಹಿವಾಟು, ಯಾವುದೇ ವಹಿವಾಟು ಮಾಡಿದ್ರೆ ಅದು ಕರೆಕ್ಟಾಗಿ ನಾನು ಇವತ್ತು ಇಷ್ಟೊತ್ತಿಗೆ ಇದನ್ನು ಮಾಡಿದೆ ಅಂತ ಬಂದ್ಬಿಡ್ಬೇಕು.
7: ಓಕೆ.
8: ಅದು ಬಂದ ತಕ್ಷಣ ಏನಾಗುತ್ತೆ, ಇನ್ಯಾರೋ ಅದು ಮುಟ್ಟಕ್ಕೆ ಹೋದರೆ ಅದು ಮುಟ್ಟಕ್ಕೆ ಬಿಡಲ್ಲ.
7: ಓಕೆ,
8: ಗೊತ್ತಾಯ್ತಾ? ಸೊ ಇವಾಗ ಒಂದು ಎಕ್ಸ್ಪ್ಲೇನ್ ಕೊಡ್ತೀನಿ. ಫಾರ್ ಎಕ್ಸಾಂಪಲ್, ಬಳಕೆದಾರರು ವಹಿವಾಟಿಗಾಗಿ ವಿನಂತಿ ಮಾಡುತ್ತಾರೆ. ಫಸ್ಟ್ ಸ್ಟೆಪ್, ವಹಿವಾಟನ್ನು ಪ್ರತಿನಿಧಿಸುವ ಬ್ಲಾಕ್ ಒಂದನ್ನು ರಚಿಸಲಾಗುತ್ತದೆ. ಸೆಕೆಂಡ್, ಎರಡು, ಜಾಲದಲ್ಲಿರುವ ಎಲ್ಲ ಜಾಲ ಘಟಕಗಳಿಗೆ ಬ್ಲಾಕ್ ಅನ್ನು ಪ್ರಸಾರ ಮಾಡಲಾಗುತ್ತದೆ.
7: ಅಂದ್ರೆ ಬಹುಶಃ ಇವಾಗ ಯಾರು ಮಾಡಿರ್ತಾರೋ ಅದು ಮಿಕ್ಕಿದವ್ರಿಗೆಲ್ಲ ಕಾಣಿಸುತ್ತೆ.

0: ಮೌಲ್ವೀಕರಿಸಿದ ಬಳಿಕ ಅದನ್ನು ಸರಪಳಿಗೆ ಸೇರಿಸಲಾಗುತ್ತದೆ.
1: ಓಕೆ,
0: ಅಂದರೆ ಎಲ್ರೂ ಹೌದು ಶಂಕರ್ ಪ್ರಸಾದ್ ಕರೆಕ್ಟಾಗಿ ಇಲ್ಲಿ ಮಾಡಿದ್ದಾನೆ ಅಂತ ಹೇಳಿದ್ರೆ ಅವಾಗ ಮಾತ್ರ ಅದು ಬ್ಲಾಕು ಆ ಸರಪಳಿಗೆ ಸೇರ್ಕೊಳ್ಳುತ್ತೆ, ಇಲ್ಲದೆ ಸರಪಳಿಗೆ ಸೇರ್ಕೊಳ್ಳೋದೇ ಇಲ್ಲ.
1: ಅಂದರೆ ಆ ವ್ಯವಹಾರ ವಹಿವಾಟು ಮಾಡಿರುವಂತಹ ಮಾಹಿತಿ ಅದು ಸೇವ್ ಆಗುತ್ತೆ ಅಥವಾ ಸೇರ್ಕೊಳ್ಳುತ್ತೆ ಅನ್ನೋದನ್ನ ಹೇಳ್ತಾ ಇದ್ದೀರಾ ನೀವು.
0: ಸೇರ್ಕೊಳ್ಳೋದೊಂದೇ ಅಲ್ಲ, ಅದಕ್ಕೊಂದು ಸ್ಪೆಷಲ್ ಪ್ರೈವೇಟ್ ಕೀ ಅಂತ ಹೇಳ್ತೀವಿ, ಅದಕ್ಕೆ ಕ್ರಿಪ್ಟೋಗ್ರಫಿ ಅಥವಾ ಹ್ಯಾಶ್ ಅಂತ ಹೇಳ್ತೀವಿ. ಅದು ಕೊಟ್ಟ ತಕ್ಷಣ ಒಂದೊಂಥರ ಕೀ ಇದ್ದಂಗೆ, ಗೊತ್ತಾಯ್ತಾ? ಈಗ ಬೀಗಕ್ಕೆ ಹಾಗೆ ಬೀಗದ ಕೈ ಇರುತ್ತೋ, ಇದಕ್ಕೂ ಒಂದು ಬೀಗದ ಕೈ ಇರುತ್ತೆ. ಆ ಬೀಗದ ಕೈ ಕ್ರಿಯೇಟ್ ಮಾಡಿದ್ಮೇಲೆ ಯಾರು ಅದನ್ನ ತೆಗಿಯಕ್ಕಾಗಲ್ಲ, ಗೊತ್ತಾಯ್ತಾ? ಈ ತರ ಒಂದೊಂದು ವಹಿವಾಟಿಗೂ ಒಂದೊಂದು ಕೀ ಬಂದ್ಬಿಡುತ್ತೆ.
1: ಹಾಗಾದ್ರೆ ನೀವು ಹೇಳ್ತಿರೋದು ನೋಡ್ತು ಅಂತಂದ್ರೆ ನಮ್ಮ ಗ್ರಾಮ ಪಂಚಾಯತಿ ಆಡಳಿತಕ್ಕೆ ಇದೊಂದು, ಮತ್ತೆ ವ್ಯವಹಾರಕ್ಕೆ, ಗ್ರಾಮ ಪಂಚಾಯತಿ ವ್ಯವಹಾರಕ್ಕೆ ಇದೊಂದು ಉತ್ತಮವಾದ ತಂತ್ರಜ್ಞಾನದ ವ್ಯವಸ್ಥೆ ಮತ್ತು ಭದ್ರತೆ ಸಹ ನೀಡುತ್ತೆ ಅನ್ನೋದು ಆಯಿತು.
0: ಖಂಡಿತ, ಒಂದು ಒಳ್ಳೆ ಎಕ್ಸಾಂಪಲ್ ಕೊಡ್ತೀನಿ ನಿಮಗೆ, ಒಂದು ಉದಾಹರಣೆ. ಇವಾಗ ಗ್ರಾಮ ಪಂಚಾಯತಿನಾಗಲಿ ಅಥವಾ ರೆವಿನ್ಯೂ ಆಫೀಸಿನಲ್ಲಾಗಲಿ ಏನಾಗುತ್ತೆ, ಇವಾಗ ನನ್ನ ಭೂಮಿನ ಯಾರಿಗೋ ಮಾರಾಟ ಮಾಡಿದೆ, ಹೌದಾ? ಅಥವಾ ನನ್ನ ಭೂಮಿ ನನಗೆ ನಮ್ಮ ಮುತಾತನೋ ಕೋಲ್ ತಾತನಿಂದ ಬಂದಿತ್ತು, ಹೌದಾ? ಇವತ್ತು ಅದೆಲ್ಲ ಏನಾಗ್ಬಿಟ್ಟಿದೆ, ಪುಸ್ತಕದಲ್ಲಿ ಬರೆದಿರ್ತಾರೆ, ಹೌದಾ? ಅಲ್ಲಿಂದ ಇಲ್ಲಿಗೆ ಮ್ಯೂಟೇಷನ್ ಅಂತೀವಿ ಅದಕ್ಕೆ, ಅಲ್ಲಿಂದ ಇಲ್ಲಿಗೆ ಮ್ಯೂಟೇಟ್ ಆಯಿತು, ಇಲ್ಲಿಂದ ಇಲ್ಲಿಗೆ ಮ್ಯೂಟೇಟ್ ಆಯಿತು ಅಂತ, ಹೌದಾ? ಇದಲ್ಲೇನೋ ಪುಸ್ತಕದಲ್ಲಿ ಯಾರೋ ವೈಟ್ ಇಂಕಲ್ಲಿ ಬರೆದು ಬಿನ್ ಕೆಂಚಪ್ಪನಿಂದ ಕೆಂಚ ಮನೆಗೆ ಬಂತು ಅಂತ, ಆಮೇಲೆ ಆ ಮೊಮ್ಮಕ್ಕಳು ಹೋಗಿ ಜಗಳ ಕಾಯ್ತಾರೆ, ಹೌದಾ? ಗೊತ್ತಾನೆ, ಇವಾಗ ಆಗ್ತಿರೋದ ದೊಡ್ಡ ಪ್ರಾಬ್ಲಮ್.
1: ಭೂಮಿ ವಿಷಯ
0: ಬೇರೆ ಬೇರೆ ಕಡೆ ಡೇಟಾ ಎಂಟರ್ ಆಗಬೇಕು, ಇನ್ಕಂಪ್ರೆನ್ಸ್ ಸರ್ಟಿಫಿಕೇಟ್ ಅಂದ್ರೆ ಸಬ್ ರಿಜಿಸ್ಟ್ರಾರ್ ಆಫೀಸ್ ಅಲ್ಲಿ, ಅಥವಾ ಅಕಸ್ಮಾತ್ ಏನಾದ್ರು ಕೇಸ್ ಇದ್ರೆ ಕೋರ್ಟ್ ಅಲ್ಲಿ, ಹೌದಾ? ಅಥವಾ ಸಾಲ ತಗೊಂಡಿದ್ರೆ ಬ್ಯಾಂಕ್ ಅಲ್ಲಿ, ಕರೆಕ್ಟ್, ಹೌದಾ? ಅಥವಾ ಆರ್ ಟಿ ಸಿ ಇರುತ್ತೆ. ಈ ತರ ಬೇರೆ ಬೇರೆ ಕಡೆ ಅದೇ ವಿಷಯ ಇರಬೇಕು,
1: ಅಂದ್ರೆ ಯಾವ ಮಾಹಿತಿ ಇರಬೇಕು,
0: ಒಂದೇ ಮಾಹಿತಿ ಇರಬೇಕು, ಒಂದೊಂದ್ ಕಡೆ ಒಂದೊಂದ್ ಮಾಹಿತಿ ಇವತ್ತು ಕಾಣಿಸ್ಬಿಡುತ್ತೆ. ಅದಕ್ಕೋಸ್ಕರ ಅದನ್ನ ಎತ್ಕೊಂಡ್ಬಿಟ್ಟು ಜಗಳ ಕಾಯ್ತಾ ಇರ್ತಾರೆ ಜನ, ಹೌದಾ? ಸೊ ಈ ಟೆಕ್ನಾಲಜಿಯಿಂದ ಏನಾಗುತ್ತೆ ಅಂದ್ರೆ ಒಂದೇ ಮಾಹಿತಿ ಎಲ್ಲಾ ಕಡೆನೂ ಇರುತ್ತೆ.
1: ಇದನ್ನ ಹಾಗಿದ್ರೆ ನಮ್ಮ ಈ ಬ್ಲಾಕ್ ಚೈನ್ ಟೆಕ್ನಾಲಜಿನ ನಮ್ಮ ಗ್ರಾಮ ಪಂಚಾಯತಿಗಳಿಗೆ ಅನ್ವಯಿಸೋದು ಅಥವಾ ಅಳವಡಿಸೋದು ಸುಲಭವ ಮತ್ತೆ ಹೇಗೆ?
0: ಸುಲಭ ಅಂದ್ರೆ ಏನೇ ಟೆಕ್ನಾಲಜಿ ಮಾಡಬೇಕಾದ್ರು ಅದಕ್ಕೆ ಒಂದು ಪ್ರೊಸೆಸ್ ಇರುತ್ತೆ, ಏನೇನು ಮಾಡಬೇಕು. ಓಕೆ, ಒಬ್ಬೊಬ್ರಿಗೂ ಐಡೆಂಟಿಟಿ ಇರಬೇಕು. ಇವಾಗ ಎಲ್ರಿಗೂ ಆಧಾರ್ ಕಾರ್ಡ್ ಇದೆ, ಹೌದಾ? ಸೊ ಆಧಾರ್ ಕಾರ್ಡ್ ಮೇಲೆ ನನಗೆ ಭೂಮಿ ಇದೆ, ಹೌದಾ? ಆ ಭೂಮಿ ಕರೆಕ್ಟಾಗಿ ಮ್ಯೂಟೇಷನ್ ಆಗಿದೆ ಅಂದರೆ ಇನ್ಕಂಪ್ರೆನ್ಸ್ ಸರ್ಟಿಫಿಕೇಟ್ ಆಗಲಿ ಅದೆಲ್ಲ ಕರೆಕ್ಟಾಗಿದೆ, ಆ ಡೇಟಾ ಎಲ್ಲ ಕರೆಕ್ಟಾಗಿದ್ದಾಗ ಡೇಟಾ ಬೇಸಲ್ಲಿ ಅದನ್ನು ಬ್ಲಾಕ್ ಚೈನ್ ಮಾಡಿಬಿಟ್ರೆ ಮುಂದೆ ಏನು ಮಾಡಿದ್ರು ಅದು ಯಾರಿಗೂ ಅದನ್ನು ಹಸ್ತಕ್ಷೇಪ ಮಾಡಕ್ ಆಗೋದೇ ಇಲ್ಲ,
1: ಆಗೋದೇ ಇಲ್ಲ. ಸೊ ಒಂದ್ ರೀತಿನಲ್ಲಿ ನೀವು ಹೇಳೋದು ನೋಡ್ತು ಅಂತಂದ್ರೆ ಈ ಬ್ಲಾಕ್ ಚೈನ್ ವ್ಯವಸ್ಥೆಯಿಂದ ಮತ್ತೆ ಹಿಂದೆ ಹೇಳಿರುವಂತಹ ಹಲವಾರು ತಂತ್ರಜ್ಞಾನಗಳ ಬಳಕೆಯಿಂದಾಗಿ ನಮ್ಮ ಗ್ರಾಮ ಪಂಚಾಯತಿನ, ಅಂದ್ರೆ ಪ್ರತಿಯೊಂದು ಗ್ರಾಮ ಪಂಚಾಯತಿಗಳನ್ನ ಸ್ಮಾರ್ಟ್ ಪಂಚಾಯತಿ ಕನ್ವರ್ಟ್ ಮಾಡ್ಬೋದಲ್ವಾ, ಅಂದ್ರೆ ಬದಲಾಯಿಸ್ಬೋದಲ್ವಾ?
0: ಸ್ಮಾರ್ಟ್ ಪಂಚಾಯತಿ ಒಂದೇ ಅಲ್ಲ, ಎಲ್ಲರೂ ಅವಾಗ ಗ್ರಾಮ ಪಂಚಾಯತಿ ಮೇಲೆ ಫುಲ್ ನಂಬಿಕೆ ಇಟ್ಕೋತಾರೆ. ಇವತ್ತೇನಾಗ್ತಾ ಇದೆ ಸರ್, ಅವ್ರು ಇವಾಗ ಒಂದು ಎರಡು ಮೂರು ಉದಾಹರಣೆ ಕೊಡ್ತೀನಿ. ಇವಾಗ ಈ ಖಾತಾ ಈ ಸ್ವತ್ತು ಅಂತ ಇದೆ,
1: ಹೌದಾ?
0: ಈ ಸ್ವತ್ತನ್ನ ಹೇಗೆ ನಾವು ದುರುಪಯೋಗ ಪಡಿಸಿದೀವಿ, ಪಿ ಡಿ ಓ ಆಗಲಿ.
1: ನಿಜ ಸರ್, ಸಾಕಷ್ಟು ವಿಷಯಗಳನ್ನ ಕೇಳ್ತಾ ಇದೀವಿ,
0: ಹೌದಾ? ಸೊ ಈ ತರ ದುರುಪಯೋಗ ಆಗಬಾರ್ದು, ಯಾಕಂದ್ರೆ ಎಲ್ಲರಿಗೂ ಅವರ ಭೂಮಿ ಅವರ ಮನೆ ಬಹಳ ಮುಖ್ಯ, ಹೌದಾ? ಅದನ್ನ ಪೇಪರ್ ಪೆನ್ಸಿಲ್ ಅಲ್ಲಿ ಅಥವಾ ಹಸ್ತಕ್ಷೇಪ ಆಗೋ ಥರ ಒಂದು ಕಂಪ್ಯೂಟರಲ್ಲಿ ಇಟ್ಬಿಟ್ರೆ ದೊಡ್ಡ ಪ್ರಾಬ್ಲಮ್. ಅದಕ್ಕೋಸ್ಕರ ಈ ಟೆಕ್ನಾಲಜಿ ಬಹಳ ಬಹಳ ಇಂಪಾರ್ಟೆಂಟು ನಮ್ಮ ದೇಶದಲ್ಲಿ ಮಾಡೋದಕ್ಕೆ.
1: ಇದು ನಮ್ಮ ದೇಶ ರಾಜ್ಯದಲ್ಲಿ ಯಾವ್ಯಾವ ಹಂತಗಳಲ್ಲಿ ಇದನ್ನು ಅಳವಡಿಸಲಾಗಿದೆ ಹಾಗಿದ್ರೆ ಈ ಒಂದು ತಂತ್ರಜ್ಞಾನನ?
0: ಇದನ್ನು ಒಂದು ಎರಡು ಮೂರು ರಾಜ್ಯಗಳಲ್ಲಿ ಇನ್ನೂ ಪ್ರಯತ್ನ ಮಾಡ್ತಾ ಇದ್ದಾರೆ, ಅದಕ್ಕೆ ಪೈಲಟಿಂಗ್ ಅಂತ ಹೇಳ್ತೀವಿ. ಯಾಕೆಂದರೆ ನಾವು ಇವತ್ತು ಭೂ ಮಾಲೀಕತ್ವ ವ್ಯವಸ್ಥೆ ಬ್ರಿಟಿಷ್ ಕಾಲದಿಂದ ಬಂದಿರೋದು, ಅವ್ರು ಯಾವತ್ತೋ ಹೀಗೆಲ್ಲ ಬರೆದು ಇಟ್ಟಿದ್ರು,
1: ಅದನ್ನು ಕೊಟ್ಟಿದ್ದ ಪದ್ಧತಿನೇ
0: ನಾವು ಇವತ್ತಿನೂ ಫಾಲೋ ಮಾಡ್ತಾ ಇದೀವಿ. ಆ ಸಿಸ್ಟಮ್ನ ನಾವು ಸ್ವಲ್ಪ ಚೇಂಜ್ ಮಾಡಬೇಕು ಡಿಜಿಟಲ್ ಮಾಡೋದಕ್ಕೆ, ಕರೆಕ್ಟಾ? ಅದೆಲ್ಲ ಕೈಯಲ್ಲಿ ಬರೆದಿರೋದು, ಅರ್ಥವಾಗ್ತಾ ಇರೋದು, ಹರ್ಕಲ್ ಪೇಪರ್ ಅಲ್ಲಿ ಇರೋದು
1: ಅಥವಾ ಪೇಪರು ಎಲ್ಲೋ
0: ಹಾಳಾಗೋಗಿರೋದು, ಕರೆಕ್ಟ್?
1: ನಿಜ.
0: ಸೊ ಈ ತರ ಪ್ರಾಬ್ಲಮ್ಗಳು ತುಂಬಾ ಇದೆ ನಮ್ಮ ಗ್ರಾಮ ಪಂಚಾಯತಿನಲ್ಲಿ. ಅದರಿಂದ ಫಸ್ಟು ಡಿಜಿಟಲ್

0: ಟ್ರಾನ್ಸ್ಫಾರ್ಮೇಷನ್ ಮಾಡಬೇಕು.
1: ಅಂದರೆ ಇದನ್ನೆಲ್ಲ ನಾವು ದತ್ತಾಂಶನ ಡಿಜಿಟಲೀಕರಣ ಮಾಡಬೇಕು,
0: ಡಿಜಿಟಲೀಕರಣ ಮಾಡಲೇಬೇಕು. ಡಿಜಿಟಲೀಕರಣ ಮಾಡಿ ಅದು ಒಪ್ಪಿಗೆ ಆದಮೇಲೆ ಬ್ಲಾಕ್ ಚೈನ್ ಶುರು ಮಾಡ್ಕೋಬೋದು.
1: ಈ ಒಂದು ಟೆಕ್ನಾಲಜಿನ ನಮ್ಗೆ ಅಳವಡಿಸ್ಬೇಕು ಅಂತಂದರೆ ಯಾರು ಸಹಾಯ ಮಾಡ್ತಾರೆ?
0: ಇದಕ್ಕೆ IIT ಕಾನ್ಪುರ್ ಅಂತ ಇದೆ, ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಕಾನ್ಪುರ್ ಅವರೇ, ಅವರು ಈ ಟೆಕ್ನಾಲಜಿನ ತುಂಬ ಚೆನ್ನಾಗಿ ಡೆವಲಪ್ ಮಾಡಿದ್ದಾರೆ. ಅದನ್ನು ಇದು ಈ ಬ್ಲಾಕ್ ಚೈನಲ್ಲಿ ಬರೀ ಮಾರಾಟ, ಖರೀದಿ, ಗುತ್ತಿಗೆ ಅದು ಮಾತ್ರ ಅಲ್ಲ, ಅಡಮಾನ, ಉಡುಗೆರೆ, ಸಾಲ ಬಾಕಿ ಇರದಂತೆ ಆ ಥರ 48 ರೀತಿಯ ವಹಿವಾಟುಗಳು ಇದರಲ್ಲಿ ಸೇರ್ಕೋಬೋದು.
1: ಓ ನೋಡಿ, ಹಾಗಿದ್ರೆ ನಮಗೆ ಇನ್ನೂ ಈಗಿನೂ ಹೊಸ ಹೊಸ ಕೇಳ್ತಿದ್ವಿ, ಆಲ್ರೆಡಿ ಇವರು 48-50 ವ್ಯವಸ್ಥೆಗೆ ಸರಿ ಮಾಡಿಟ್ಟಿದ್ದಾರೆ.
0: ಅದನ್ನು ಇವಾಗ ಫಸ್ಟು ಕರ್ನಾಟಕದಲ್ಲಿ ಒಂದು ಕಡೆ ಇದನ್ನು ಟ್ರೈ ಮಾಡ್ತಾ ಇದ್ದಾರೆ.
1: ಇದನ್ನ ಸಾಮಾನ್ಯ ಜನ ನೋಡಬೇಕು ಅಂತಂದ್ರೆ ಸಾಧ್ಯನಾ? ಎಲ್ಲಿ ನೋಡ್ಬೋದು ಇದನ್ನ?
0: ಅದು ಇನ್ನೂ ಹೊರಗಡೆ ಬಿಟ್ಟಿದಾರೋ ಇಲ್ವೋ ಗೊತ್ತಿಲ್ಲ, ಬಟ್ ಖಂಡಿತ ಗುಬ್ಬಿನಲ್ಲಿ ಒಂದು ಸ್ವಲ್ಪ ಟ್ರೈ ಮಾಡ್ತಾ ಇದ್ದಾರೆ, ಗೊತ್ತಾಯ್ತಾ? ಅದಾದ್ಮೇಲೆ ಆಂಧ್ರಪ್ರದೇಶದಲ್ಲಿ ಒಂದ್ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ, ಆಮೇಲೆ ಉತ್ತರ ಪ್ರದೇಶದಲ್ಲಿ ಸ್ವಲ್ಪ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಟ್ ಏನು ಅಂದ್ರೆ, ಇದು ಬರೀ ಏನೋ ಭೂಮಿ ವಿಷಯಕ್ಕೆ ಮಾತ್ರ ಅಲ್ಲ, ಮುಂದೆ ಇದನ್ನು ಗ್ಯಾಸ್ಗಾಗಲಿ, ಬೆಸ್ಕಾಮ್ಗಾಗಲಿ, BBMP ಅಥವಾ ಎಲ್ಲ ಟ್ರಾನ್ಸಾಕ್ಷನ್ಸ್ ಎಲ್ಲ ವಹಿವಾಟಿಗೂ ಬ್ಲಾಕ್ ಚೈನ್ ತರ್ಬೋದು. ಅಂದರೆ ಇವತ್ತು ನಾನು ಕ್ಯಾಶ್ ಸರ್ಟಿಫಿಕೇಟ್ ಅಪ್ಲೈ ಮಾಡಿದೆ, ಅವ್ನು ಕೊಡಲಿಲ್ಲ ಅಂತ ಇಟ್ಕೊಳ್ಳಿ, ಅವಾಗ ನನಗೆ ಖಂಡಿತ ಅದು ಗ್ಯಾರಂಟಿ ಇರುತ್ತೆ ಅವ್ನು ಕೊಡಲಿಲ್ಲ ಅಂತ. ಸೊ ನಾನು ಕಂಪ್ಲೇಂಟ್ ಮಾಡಿದಾಗ ಯಾರು ಇಲ್ಲ ಸರ್ ನಾನು ಕೊಟ್ಟಿದ್ದೆ ಅಂತ ಹೇಳೋ ಹಾಗಿಲ್ಲ.
1: ಇವತ್ತಿನ ಆಗುತ್ತೆ ನಾನು ಇಲ್ಲ ಅವತ್ತು ಕೊಟ್ಟಿದ್ದೆ ಅಂತಂದ್ರೆ ದಾಖಲೆನೇ ಇಲ್ಲ. ಅವ್ನು ಹೇಳಿದ ನಿಜ ಅನ್ನಿಸ್ಬಿಡ.
0: ಈ ಬ್ಲಾಕ್ ಚೈನ್ ಅಲ್ಲಿ ಒಂದೊಂದು ವಹಿವಾಟಿಗೂ ಸ್ಟ್ಯಾಂಪ್ ಇರುತ್ತೆ,
1: ಅಂದ್ರೆ ಯಾರು ಕೀ ಅಂತ ಹೇಳಿದ್ರೆ ಅವಾಗಲೇ ನೀವು ಆತರ ಒಂದು ಕೀ ಇರುತ್ತೆ ಅಂತ ಹೇಳಿ,
0: ಕೀ ಇದ್ದೇ ಇರುತ್ತೆ, ಒಂದೊಂದು ಬ್ಲಾಕ್ ಚೈನ್ ಬ್ಲಾಕ್ಗೂ ಕೀ ಇರುತ್ತೆ.
1: ಅಂದ್ರೆ ಒಂದೊಂದು ವಹಿವಾಟಿಗೂ ಒಂದೊಂದು ಕೀ ಕ್ರಿಯೇಟ್ ಆಗುತ್ತೆ ಅಂತಂದಾಗ ನಾಳೆ ದಿನ ಇದರಲ್ಲಿ ನಾನು ಕೊಟ್ಟೆ ಇಲ್ಲ ಅನ್ನೋಂತಹ ಇದು ಏನೋ ತಪ್ಪು ಹೇಳೋ ಹಾಗೆ ಸಾಧ್ಯನೇ ಇಲ್ಲ.
0: ಕರೆಕ್ಟ್,
1: ಕೆಲಸ ಆಗಿದೆ ಅಂದರೆ ಆಗಿದೆ, ಇಲ್ಲ ಅಂದರೆ ಇಲ್ಲ, ಅಷ್ಟು ನಿಖರವಾಗಿ ಹೇಳ್ಬೋದು ಅಂತ.
0: ಕರೆಕ್ಟ್, ಅಂದರೆ ಒಂದೊಂದು ಟ್ರಾನ್ಸಾಕ್ಷನ್ನು ಯಾರು ಯಾವತ್ತು ಏನು ಮಾಡಿದ್ರು ಅಂತ. ಅದೇ ಇವಾಗ ಕಾವೇರಿ ಕೀ ಅಂತ ಒಂದು ಪ್ರಯತ್ನ ಮಾಡ್ತಾ ಇದ್ದಾರೆ ನಮ್ಮ ಕರ್ನಾಟಕದಲ್ಲಿ, ಅದನ್ನು ಪೂರ್ತಿ ಬಂದಿದೆಯೋ ಇಲ್ವೋ ನಂಗೆ ಇನ್ನೂ ಗೊತ್ತಿಲ್ಲ. ಬಟ್ ಅದೊಂದೇ ಅಲ್ಲ, ಮುಂದೆ ಇನ್ನೊಂದು ಇವಾಗ ನೀವು ಪೇಪರಲ್ಲೆಲ್ಲ ಓದ್ತೀರಾ, ಬಿಟ್ ಕಾಯಿನ್ ಅಂತ ಇದೆ.
1: ಹೌದಾ?
0: ಬಿಟ್ ಕಾಯಿನ್ ಏನು ಅಂದರೆ, ಪ್ರಪಂಚದಲ್ಲಿ ಇವಾಗ ನಾ ರೂಪಾಯಿಂದ ಡಾಲರ್ ಕನ್ವರ್ಟ್ ಮಾಡ್ಕೋಬೇಕಾದ್ರೆ ನಾ ಯಾರ್ದೋ ಬ್ಯಾಂಕ್ ಹೋಗ್ಬಿಟ್ಟು ಅವ್ರಿಗೆ ಕಮಿಷನ್ ಕೊಟ್ಟೆಲ್ಲ ಚೇಂಜ್ ಮಾಡ್ಕೋಬೇಕು.
1: ನಿಜ, ಮೊದಲೆಲ್ಲ ಹಾಗೆ ಇರ್ತಾ ಇತ್ತು,
0: ಇವಾಗಲೂ ಹಾಗೆ ಇದೆ. ಆದರೆ ಈ ಬಿಟ್ ಕಾಯಿನ್ ಟೆಕ್ನಾಲಜಿ ಬಂದ್ಮೇಲೆ ಅದು ಬ್ಲಾಕ್ ಚೈನ್ ಮೇಲೆ ಡಿಪೆಂಡ್ ಆಗಿರೋದು ಅಥವಾ ಬೇಸಿಸ್ ಆಗಿರೋದ್ರಿಂದ ಇನ್ ಮುಂದೆ ಬಿಟ್ ಕಾಯಿನ್ ಟೆಕ್ನಾಲಜಿ ಬಂದಾಗ ನಮ್ಮ ಟ್ರಾನ್ಸಾಕ್ಷನ್ ಎಲ್ಲ ಬಿಟ್ ಕಾಯಿನ್ ಮೇಲೆ ಆಗುತ್ತೆ ಅಥವಾ ಅದು ಬ್ಲಾಕ್ ಚೈನಲ್ಲಿ ಆಗುತ್ತೆ.
1: ಒಂದೇ ದಿನದಲ್ಲಿ ನೀವು ಹೇಳ್ತಾ ಇರೋದು ನಿಜ ಅನ್ಸುತ್ತೆ. ಯಾಕೆ ಅಂತಂದರೆ ಇಷ್ಟೊಂದೆಲ್ಲ ತಂತ್ರಜ್ಞಾನ ಬಳಸ್ತಾ ಇದ್ದಾರೆ, ಒಂದು ಪ್ರಯತ್ನಗಳು ಬದಲಾವಣೆಗೆ ಆಗ್ತಾ ಇದೆ ಅಂತ. ಯಾಕಂತಂದರೆ ಈಗ ಈ ಮನೆ ಅಥವಾ ಜಮೀನು ರಿಜಿಸ್ಟ್ರೇಷನ್ ಮಾಡೋಕ್ಕೆ ಹೋಯಿತು ಅಂತಂದರೆ ನಮಗೊಂದು ಮೆಸೇಜ್ ಬಂದುಬಿಡುತ್ತೆ ಮೊಬೈಲ್ಗೆ, ನಿಮ್ಮದು ರಿಜಿಸ್ಟ್ರೇಷನ್ ಆಗಿದೆ ಅಂತೆಲ್ಲ. ಸೊ ಹಾಗಾಗಿ ನಿಜ, ಒಟ್ಟಾರೆ ಒಂದು ಕಡೆಯಲ್ಲಿ ನಡೀತಾ ಇದೆ ಅನ್ನೋದಾಯಿತು.
0: ಏನು ಹೇಳ್ತೀನಿ ಅಂದರೆ, ಕೊನೆಯಲ್ಲಿ ಈ ಬ್ಲಾಕ್ ಚೈನ್ ಯಾತಕ್ಕೆ ಇಂಪಾರ್ಟೆಂಟ್ ಅಂದರೆ, ಇವಾಗ ಚನ್ನಹಳ್ಳಿ ಗ್ರಾಮ ಪಂಚಾಯತಿ ಅಲ್ಲಿ ಒಂದು ದೊಡ್ಡ ಕತೆ ಇದೆ. ಅದೇ ಥರ ದೇವನಹಳ್ಳಿನಲ್ಲಿ ವಂಚನೆ ಮಾಡಿದ್ದಾರೆ PDO. ಅದೇ ಥರ ಕುಂಬಳಗೋಡಿನಲ್ಲೂ ಅಕ್ರಮಗಳು ನಡೆದಿದೆ. ಇದೆಲ್ಲ ಈ ಸ್ವತ್ತು ಸಾಫ್ಟ್ವೇರಲ್ಲಿ ಹ್ಯಾಕ್ ಮಾಡಿ ಚೇಂಜ್ ಮಾಡಿದ್ದಾರೆ. ಇದೆಲ್ಲ ಚೇಂಜ್ ಇದನ್ನೆಲ್ಲ ಇಂಪ್ರೂವ್ ಮಾಡಲೇಬೇಕು. ನಾನು ಹೇಳೋದೇನು ಅಂದರೆ, ನಾನು 10-12 ನಿಮಿಷದಲ್ಲಿ ಬ್ಲಾಕ್ ಚೈನ್ ವಿಷಯ ಹೇಳೋಕ್ಕಾಗಲ್ಲ. ನನ್ನ ಪ್ರಕಾರ ಎಲ್ಲರೂ ಈ ಪುಸ್ತಕ ತೊಗೊಂಡು ಈ ಚಾಪ್ಟರ್ನ ಸ್ವಲ್ಪ ಡೀಟೇಲಾಗಿ ಓದಿ ಅರ್ಥ ಮಾಡಿಕೊಂಡ್ರೆ ಅವಾಗ ನಿಮ್ಮ ಗ್ರಾಮ ಪಂಚಾಯತಿನಲ್ಲಿ ಹೇಗೆ ಬ್ಲಾಕ್ ಚೈನ್ನ ಅಳವಡಿಸ್ಬೋದು ಅಂತ ತಿಳ್ಕೊಬೋದು.
1: ಒಟ್ಟಾರೆಯಾಗಿ ಈ ನಮ್ಮ ಗ್ರಾಮ ಪಂಚಾಯತಿ ಸದಸ್ಯರು ಲೀಡರ್ಶಿಪ್ ತೊಗೊಂಡು ಇಂಥವನ್ನೆಲ್ಲ ತರಬೇಕು ಅನ್ನೋದನ್ನು ನೀವು ಹೇಳ್ತಾ ಇದ್ದೀರಾ.
0: ಖಂಡಿತ.
1: ಧನ್ಯವಾದ ಶಂಕರ್.
0: ನಮಸ್ಕಾರ.
2: ಇದುವರೆಗೂ ಆತ್ಮನಿರ್ಭರ ಗ್ರಾಮ ಪಂಚಾಯತಿ ಕುರಿತಾದ ವಿಶೇಷ ಕಾರ್ಯಕ್ರಮವನ್ನು ಕೇಳಿದ್ದೀರಿ. ಈ ಕಾರ್ಯಕ್ರಮವನ್ನು ನಡೆಸಿಕೊಟ್ಟ ಸಂಪೂರ್ಣ ಸ್ವರಾಜ್ ಫೌಂಡೇಶನ್ನ ಎಲ್ಲ ಸದಸ್ಯರಿಗೂ ಧನ್ಯವಾದಗಳು.
3: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
4: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.85 ಸಮುದಾಯ ಬಾನುಡಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಡಿ. ಪಶ್ಚಿಮ ಘಟ್ಟಗಳು ಭಾರತದ ಜೀವನಾಡಿಯಾಗಿದೆ. ಇದರ ಜೀವ ವೈವಿಧ್ಯತೆ ಸಮೃದ್ಧಿಯ ಕುರಿತಾಗಿ ಹಲವಾರು ತಜ್ಞರು ಅಧ್ಯಯನ ನಡೆಸಿ ಮಹತ್ವಪೂರ್ಣ ವರದಿಗಳನ್ನು ಪ್ರಕಟಿಸಿದ್ದಾರೆ. ಈ ಬಗ್ಗೆ ಪ್ರಮುಖವಾಗಿ ಸಲ್ಲಿಕೆಯಾದ ವರದಿಗಳು ಮಾಧವ ಗಾಡ್ಗೀಳ್ ಹಾಗೂ ಕಸ್ತೂರಿ ರಂಗನ್ ವರದಿಗಳಾಗಿವೆ. ಇವುಗಳ ಬಗ್ಗೆ ಬೆಳಕು ಚೆಲ್ಲುವ ಪ್ರಯತ್ನವನ್ನು ಲೇಖಕ, ವಿಜ್ಞಾನ ಚಿಂತಕ, ವಿಶ್ರಾಂತ ಉಪನ್ಯಾಸಕ ಎಲ್ ಕೆ ಶ್ರೀಪತಿಯವರು ಮಾಡಿದ್ದಾರೆ. ಅವರ ಮಾತುಗಳು ಹೀಗಿವೆ.
6: ರೇಡಿಯೋ ಶಿವಮೊಗ್ಗದ ಎಲ್ಲ ಶ್ರೋತೃಗಳಿಗೆ ಪಶ್ಚಿಮ ಘಟ್ಟಗಳ ಕುರಿತಾದ ಸರಣಿ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಶ್ರೀಪತಿ ಎಲ್ ಕೆ. ತಮ್ಮ ಮುಂದೆ ಪಶ್ಚಿಮ ಘಟ್ಟಗಳ ಕುರಿತು ಕೆಲವು ಮಾಹಿತಿಗಳನ್ನು ಈ ಸರಣಿ ಉಪನ್ಯಾಸ ಕಾರ್ಯಕ್ರಮದಲ್ಲಿ ಹಂಚಿಕೊಳ್ತಾ ಇದ್ದೀನಿ. ಇದು ಈ ಸರಣಿಯ 6ನೇ ಸಂಚಿಕೆ. ಈ ಹಿಂದಿನ ಸಂಚಿಕೆಯಲ್ಲಿ ನಾವು ಈ ಮಾಧವ್ ಗಾಡ್ಗಿಲ್ ವರದಿಯ ಏನು ಇದು ಸಮಿತಿ ನೇಮಕ ಆಯಿತು, ಅದರ ಹಿನ್ನೆಲೆ ಮತ್ತು ಸರ್ಕಾರ ಈ ಮಾಧವ್ ಗಾಡ್ಗಿಲ್ ವರದಿಯನ್ನು ಸಮಿತಿಯನ್ನು ನೇಮಕ ಮಾಡಿದಾಗ ಅದರ ಮುಂದೆ ಇಟ್ಟಂಥ ಗುರಿಗಳನ್ನು ಕುರಿತು ಒಂದಿಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಈ ಸಂಚಿಕೆಯಲ್ಲಿ ನಾವು ಮಾಧವ್ ಗಾಡ್ಗಿಲ್ ವರದಿ ಏನು ನೀಡಿದ್ದಾರೆ ಆ ವರದಿಯಲ್ಲಿ ಇರುವಂಥ ವಿವಿಧ ಭಾಗಗಳ ಕುರಿತು ಸಂಕ್ಷಿಪ್ತವಾಗಿ ತಿಳ್ಕೊಳ್ಳೋಣ. ಮತ್ತು ಮುಂದಿನ ಸಂಚಿಕೆಯಲ್ಲಿ ಇದರ ಕೆಲವು ಮುಖ್ಯವಾದ ಭಾಗಗಳ ಕುರಿತು ವಿವರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಈ ಮಾಧವ್ ಗಾಡ್ಗಿಲ್ ವರದಿ ಕೇವಲ ಸುಮಾರು ಒಂದು ವರ್ಷದಲ್ಲಿ ಸಾಕಷ್ಟು ಕೆಲಸಗಳನ್ನು ಮಾಡಿ ಸಾಕಷ್ಟು ಮಾಹಿತಿಗಳನ್ನು ಬೇರೆ ಬೇರೆ ಮೂಲಗಳಿಂದ ಪಡೆದು ಈ ವರದಿಯನ್ನು ನೀಡಿದೆ. ಈ ವರದಿ ಸುಮಾರು 200 ಪುಟಗಳಷ್ಟು ದೊಡ್ಡದಾದ ಒಂದು ವರದಿ. ಇದರಲ್ಲಿ ವಿವಿಧ ಭಾಗಗಳಲ್ಲಿ ಅಥವಾ ಅಧ್ಯಾಯಗಳು ಅಂತ ಹೇಳ್ಬೋದು. ಅದರಲ್ಲಿ ವಿಷಯ ಹೀಗಿದೆ. ಮೊದಲನೇದಾಗಿ ಮೊದಲನೇ ಅಧ್ಯಾಯದಲ್ಲಿ ಇಡೀ ವರದಿಯ ಸಾರಾಂಶ ಒಂದು ಸಂಕ್ಷೇಪವಾಗಿ ಕೊಟ್ಟಿದ್ದಾರೆ. ಎರಡನೇ ಅಧ್ಯಾಯದಲ್ಲಿ ಈ ಪಶ್ಚಿಮ ಘಟ್ಟಗಳ ವರದಿ ಸಮಿತಿ ಏನು ಬಂತು, ಪಶ್ಚಿಮ ಘಟ್ಟಗಳ ಉಳಿವಿಗಾಗಿ ಮಾಡಿದಂಥ ಸಮಿತಿ, ಇದರ ಕುರಿತು ಕೆಲವು ಹಿನ್ನೆಲೆ ಮತ್ತು ಪ್ರಾಸ್ತಾವಿಕ ನುಡಿಗಳಿದೆ. ಮತ್ತು ಮೂರನೇ ಅಧ್ಯಾಯದಲ್ಲಿ ಸರ್ಕಾರ ಈ ಸಮಿತಿಗೆ ನಿಗದಿಪಡಿಸಿದಂಥ ಕಾರ್ಯಸೂಚಿ ಏನೇನು ಮಾಡಬೇಕು ಅದರ ಕುರಿತು ವಿವರ ಇದೆ. ಪಶ್ಚಿಮ ಘಟ್ಟಗಳು ಜೊತೆಗೆ ಪಶ್ಚಿಮ ಘಟ್ಟಗಳಲ್ಲಿ ನಡೀತಾ ಇರುವಂತಹ ಕೆಲವು ಏನು ಪ್ರಾಜೆಕ್ಟ್ಗಳು, ಯೋಜನೆಗಳು, ಅದರ ಬಗ್ಗೆನೂ ಸಹ ಅಭಿಪ್ರಾಯವನ್ನು ನೀಡಲಿಕ್ಕೆ ಈ ಸಮಿತಿಗೆ ಗುರಿ ನೀಡಲಾಗಿತ್ತು. ಅದರ ಕುರಿತು ವಿವರಗಳನ್ನು ಮೂರನೇ ಅಧ್ಯಾಯದಲ್ಲಿ ತೋರಿಸಿದ್ದಾರೆ. ನಾಲ್ಕನೇ ಅಧ್ಯಾಯದಲ್ಲಿ ಈ ಒಟ್ಟು ಈ ವರದಿಯಲ್ಲಿ ಯಾವ್ಯಾವ ಭಾಗಗಳಲ್ಲಿ ಏನೇನಿದೆ ಅನ್ನೋದ್ರ ಬಗ್ಗೆ ಮಾಹಿತಿ ಇದೆ. ಐದನೇ ಭಾಗದಲ್ಲಿ ಇದು ಒಂದು ಬಹಳ ಮುಖ್ಯವಾದ ಈ ವರದಿಯ ಒಂದು ಭಾಗ, ಐದನೇ ಅಧ್ಯಾಯ. ಇದರಲ್ಲಿ ಈ ವರದಿಯನ್ನು ತಯಾರು ಮಾಡಬೇಕಾದ್ರೆ ಏನೇನು ಕೆಲಸಗಳು, ಪೂರ್ವಭಾವಿ ಕೆಲಸಗಳು ನಡೀತು ಅನ್ನೋದ್ರ ಬಗ್ಗೆ ವಿವರಗಳಿದೆ. ಆ ವರದಿ ಆ ವಿವರವು ಸಹ ಈ ಬಹಳ ಮುಖ್ಯವಾದ್ದು. ಯಾಕೆಂದರೆ ಜನರಿಗೆ ಈ ವರದಿಯನ್ನು ಮಾಡಲಿಕ್ಕೆ ಎಷ್ಟೆಲ್ಲ ಶ್ರಮ ವಹಿಸಿದ್ದಾರೆ, ಎಷ್ಟೆಲ್ಲ ಮೂಲಗಳಿಂದ ಮಾಹಿತಿಗಳನ್ನು ಪಡೆದಿದ್ದಾರೆ ಅನ್ನೋ ಒಂದು ವಿಷಯ ಮನದಟ್ಟಾಗಬೇಕು. ಹಾಗಾಗಿ ಇದ್ರ ಬಗ್ಗೆ ನಾವು ಮುಂದೆ ಸ್ವಲ್ಪ ವಿವರವಾಗಿ ಮಾಹಿತಿಯನ್ನು ಪಡ್ಕೊಳ್ಳೋಣ. ಇದು ವರದಿಯನ್ನು ಸಿದ್ಧಪಡಿಸಲು ನಡೆಸಿದಂಥ ಕೆಲಸಗಳು. ಮತ್ತು 6ನೇ ಅಧ್ಯಾಯದಲ್ಲಿ ಈ ಪಶ್ಚಿಮ ಘಟ್ಟಗಳ ಒಂದು ವ್ಯಾಪ್ತಿ ಏನಿದೆ, ಅದರ ಉದ್ದ ಎಷ್ಟು, ಅಗಲ ಎಷ್ಟು, ಎಲ್ಲಿಂದ ಪ್ರಾರಂಭವಾಗಿ ಎಲ್ಲಿ ಮುಗಿಯುತ್ತೆ, ಮತ್ತು ಈ ವ್ಯಾಪ್ತಿಯನ್ನು ಹೇಗೆ ಗುರುತಿಸಿದ್ರು, ಅಂದರೆ ಯಾವ ಆಧಾರದ ಮೇಲೆ ಇದನ್ನೇ ಪಶ್ಚಿಮ ಘಟ್ಟ ಅಂತ ಅನ್ಬೇಕು, ಇದು ಬಯಲುಸೀಮೆ ಅನ್ಬೇಕು, ಅಥವಾ ಇದು ಕರಾವಳಿ, ಇದು ಪಶ್ಚಿಮ ಘಟ್ಟ ಅಲ್ಲ ಅಂತ ಹೇಳಲಿಕ್ಕೆ ಏನೇನು ಆಧಾರಗಳನ್ನು ಇಟ್ಕೊಂಡಿದ್ದಾರೆ ಅದರ ಕುರಿತು ಮಾಹಿತಿಯನ್ನು ಈ ಅಧ್ಯಾಯದಲ್ಲಿ ನೀಡಿದ್ದಾರೆ. 6ನೇ ಅಧ್ಯಾಯದಲ್ಲಿ 7ನೇ ಅಧ್ಯಾಯದಲ್ಲಿ ಈ ಪಶ್ಚಿಮ ಘಟ್ಟಗಳ ಜೈವಿಕ ಮತ್ತು ಭೌಗೋಳಿಕ ವೈವಿಧ್ಯತೆ, ಇದರ ಕುರಿತು ನಾವು ಹಿಂದೆ ಪ್ರಾಸ್ತಾವಿಕ ನುಡಿಯನ್ನು ನೀಡಿದಂಥ ಸಂಚಿಕೆಯಲ್ಲಿ ಹೇಳಿದೆ. ಆದರೆ ಇದರಲ್ಲಿ ಸ್ವಲ್ಪ ವಿಸ್ತಾರವಾಗಿ ಬಂದಿದೆ. ಅಂದರೆ ಇಲ್ಲಿ ಪಶ್ಚಿಮ ಘಟ್ಟಗಳಲ್ಲಿರುವಂತಹ ವಿವಿಧ ಸಸ್ಯ ಸಂಪತ್ತು ಮತ್ತು ಜೀವ ಸಂಪತ್ತು ಅಥವಾ ಪ್ರಾಣಿ ಸಂಪತ್ತು, ಆಮೇಲೆ ಇಲ್ಲಿ ಎಂಡೆಮಿಕ್ ಅಂದರೆ ಈ ಸ್ಥಳೀಯವಾಗಿ ಮಾತ್ರ ಕಾಣಸಿಗುವಂಥ ವಿಶೇಷ ಸಸ್ಯಗಳು ಮತ್ತು ಪ್ರಾಣಿಗಳು, ಮತ್ತು ಅಪಾಯದ ಅಂಚಿನಲ್ಲಿರುವಂತಹ ಸಸ್ಯಗಳು ಪ್ರಾಣಿಗಳು, ಮತ್ತು ಬೇರೆ ಬೇರೆ ವಾತಾವರಣ ಬದಲಾದಾಗೆ ಆಗುವಂಥ ಭೌಗೋಳಿಕ ವೈವಿಧ್ಯತೆ, ಅಂದರೆ ಒಂದು ಭೂಮಿಯ ಮೇಲ್ಮೈ ರಚನೆ ಎಷ್ಟು ಇಳಿಜಾರಾಗಿದೆ, ಎಷ್ಟು ಕಡಿದಾಗಿದೆ, ಇದರ ಕುರಿತು ವಿವರಣೆ, ಮತ್ತು ಕಾಡುಗಳಲ್ಲಿರುವಂಥ ವೈವಿಧ್ಯತೆ, ಕುರ್ಚಲ ಕಾಡು ಇರ್ಬೋದು, ಸ್ವಲ್ಪ ಸಾಧಾರಣ ದಟ್ಟವಾದ ಕಾಡಿರ್ಬೋದು, ಅಥವಾ ಈ ಶೋಲಾರಣ್ಯಗಳು ಅಂತ ಹೇಳ್ತೀವಲ್ಲ ಕಣಿವೆಗಳಲ್ಲಿ ಮಾತ್ರ ಕಂಡುಬರುವ ಕಾಡುಗಳು, ಅಥವಾ ಎಲೆ ಉದುರಿಸುವಂಥ ಕಾಡುಗಳು, ಅಥವಾ ಸದಾ ಹಸಿರಿನ ಕಾಡುಗಳು ಎವರ್ಗ್ರೀನ್ ಫಾರೆಸ್ಟ್, ಹೀಗೆ ಯಾವ್ಯಾವ ಭಾಗದಲ್ಲಿ ಎಂತಹ ಕಾಡುಗಳು ಬರುತ್ತೆ, ಎಂತಹ ಸಸ್ಯ ಸಂಪತ್ತಿದೆ ಅನ್ನೋದ್ರ ಬಗ್ಗೆ ವಿವರವಾಗಿ ಈ 7ನೇ ಅಧ್ಯಾಯದಲ್ಲಿ ತೋರಿಸಲಾಗಿದೆ. 8ನೇ ಅಧ್ಯಾಯದಲ್ಲಿ ಸುಸ್ಥಿರ ಅಭಿವೃದ್ಧಿ ಮತ್ತು ಅರಣ್ಯ ಸಂರಕ್ಷಣೆ, ಅಂದರೆ ನಮ್ಮ ಅಭಿವೃದ್ಧಿಯ ಗುರಿ ಮಾನವನ ಏಳಿಗೆ, ಮಾನವನಿಗೆ ಸಿಗುವಂಥ ಸೌಲಭ್ಯಗಳು ಸುಲಭವಾಗಿ ಸಿಗಬೇಕು ಅನ್ನೋದಾದರೂ ಸಹ ಇದು ಸುಸ್ಥಿರವಾಗಿ ಇರಬೇಕು ಅನ್ನೋದು ಬಹಳ ಮುಖ್ಯ. ಯಾಕೆಂದರೆ ಇವತ್ತಿನ ಒಂದು ಸೌಲಭ್ಯಕ್ಕೋಸ್ಕರ ನಾಳೆಯ ಸಂಪತ್ತನ್ನು ಬಲಿ ಕೊಡೋದು ಅರ್ಥ ಇಲ್ಲ, ಯಾಕೆಂದರೆ ಆಗ ನಾಳೆ ಅದರಿಂದ ನಾವು ಮತ್ತಷ್ಟು ಕಷ್ಟವನ್ನು ಅನುಭವಿಸಬೇಕಾಗುತ್ತೆ. ಹಾಗಾಗಿ ಅಭಿವೃದ್ಧಿ ಸುಸ್ಥಿರವಾಗಿರಬೇಕು, ಮತ್ತೆ ಅದಕ್ಕೆ ಅರಣ್ಯ ಸಂರಕ್ಷಣೆ ಆಗಲೇಬೇಕು. ಯಾಕಂದರೆ ನಮ್ಮ ಅಭಿವೃದ್ಧಿ ನೇರವಾಗಿ ನಮ್ಮ ಪ್ರಾಕೃತಿಕ ಸಂಪತ್ತಿನ ಮೇಲೆ ಅವಲಂಬಿತ ಆಗಿದೆ. ಅದರ ಕುರಿತು ಕೆಲವು ಮಾಹಿತಿಗಳನ್ನು 8ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಮತ್ತು 9ನೇ ಅಧ್ಯಾಯದಲ್ಲಿ ಬಹಳ ಮುಖ್ಯವಾದ ವರದಿಯ ಒಂದು ಏನು ಕೇಂದ್ರ ಭಾಗ ಅಂತೀವಲ್ಲ, ಅದು ಪರಿಸರ ಸೂಕ್ಷ್ಮ ವಲಯಗಳು. ಈ ಇಡೀ ಪಶ್ಚಿಮ ಘಟ್ಟವನ್ನು 4 ವಲಯಗಳನ್ನಾಗಿ ವಿಂಗಡಿಸಿದೆ. ಮೊದಲನೇದು ಈಗಾಗಲೇ ಸರ್ಕಾರದ ವಿವಿಧ ಅರಣ್ಯ ಇಲಾಖೆ ವಿವಿಧ ಕಾನೂನುಗಳ ಅಡಿಯಲ್ಲಿ ಬರುವಂತಹ ಸಂರಕ್ಷಿತ ಪ್ರದೇಶಗಳು, ಪ್ರೊಟೆಕ್ಟೆಡ್ ಏರಿಯಾಸ್, ಇದು ಒಂದು ಭಾಗ. ಆದರೆ ಇನ್ನು ಉಳಿದ ಪಶ್ಚಿಮ ಘಟ್ಟದ ಪೂರ್ತಿ ಭಾಗವನ್ನು 3 ವಲಯಗಳನ್ನಾಗಿ ವರ್ಗೀಕರಿಸ ಮಾಡಿದ್ದಾರೆ. ಅದರಲ್ಲಿ ಪರಿಸರ ಸೂಕ್ಷ್ಮ ವಲಯ 1, ಪರಿಸರ ಸೂಕ್ಷ್ಮ ವಲಯ 2, ಪರಿಸರ ಸೂಕ್ಷ್ಮ ವಲಯ 3. 3 ಅಂತಂದರೆ ಸಾಧಾರಣವಾಗಿ ಸಾಧಾರಣ ಸೂಕ್ಷ್ಮ ವಲಯ ಅದು, ಅಲ್ಲಿ ಸಾಕಷ್ಟು ಅವಕಾಶಗಳಿದೆ ಅಭಿವೃದ್ಧಿಯ ಚಟುವಟಿಕೆಗಳನ್ನು ನಡೆಸಲಿಕ್ಕೆ. ಆದರೂ ಕಾಡು ಇಲ್ಲದೆ ಅಥವಾ ಪಶ್ಚಿಮ ಘಟ್ಟದ ವ್ಯಾಪ್ತಿಯ ಹೊರಗೆ ಇರುವಂತಹ ಜಾಗಗಳಲ್ಲಿರುವಷ್ಟು ಕೆಲವು ಸೌಕರ್ಯ ಏನು ಸ್ವಾಯತ್ತತೆ ಅಥವಾ ಫ್ರೀಡಮ್ ಆ ಭಾಗಗಳಿಗಿಲ್ಲ. ಆದರೆ ಪರಿಸರ ಸೂಕ್ಷ್ಮ ವಲಯ 2 ಹೋಲಿಸಿದರೆ ಸ್ವಲ್ಪ ಜಾಸ್ತಿ ಅದಕ್ಕೆ ಅವಕಾಶಗಳು, ಅಂದರೆ ಅಭಿವೃದ್ಧಿ ಚಟುವಟಿಕೆಗಳಿಗೆ ಅವಕಾಶ ಇದೆ. ಅದೇ ರೀತಿ ಪರಿಸರ ಸೂಕ್ಷ್ಮ ವಲಯ 1 ಅಂದರೆ ಅತಿ ಸೂಕ್ಷ್ಮವಾಗಿರುವಂಥದ್ದು, ಇಲ್ಲಿ ಯಾವುದೇ ಅಭಿವೃದ್ಧಿ ಚಟುವಟಿಕೆಗಳನ್ನು ನಡೆಸಬಾರದು, ಕೇವಲ ಈಗ ನಡೀತಾ ಇರುವಂಥ ಕೃಷಿ ಅದು ಸಾವಯವ ಕೃಷಿ ಇತ್ಯಾದಿ ಕೆಲವು ನಿಷೇಧಗಳನ್ನು ಹೇರಿ ಒಟ್ಟಾರೆಯಾಗಿ 9ನೇ ಅಧ್ಯಾಯದಲ್ಲಿ ಈ ಪಶ್ಚಿಮ ಘಟ್ಟವನ್ನು ಕಾಪಾಡಲಿಕ್ಕೆ ಹೇಗೆ ಮಾಡಬೇಕು ಅನ್ನೋದಕ್ಕೆ ಮೊದಲನೆಯದಾಗಿ ಈ ಇಡೀ ಪಶ್ಚಿಮ ಘಟ್ಟವನ್ನು ಒಟ್ಟಾರೆಯಾಗಿ 4 ವಿಭಾಗಗಳನ್ನಾಗಿ ಮಾಡಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಈ 9ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. 10ನೇ ಅಧ್ಯಾಯದಲ್ಲಿ ಈ 4 ವಿಭಾಗಗಳೇನಿದೆ, ಪ್ರೊಟೆಕ್ಟೆಡ್ ಏರಿಯಾಸ್ ಅಥವಾ ಸಂರಕ್ಷಿತ ಪ್ರದೇಶ, ಅರಣ್ಯ ಮತ್ತು 3 ವಲಯಗಳು, ಈ ಪಶ್ಚಿಮ ಘಟ್ಟಗಳಲ್ಲಿ ಯಾವ ಯಾವ ಸ್ಥಳ ಪ್ರದೇಶಗಳು ಯಾವ ವಿಭಾಗಕ್ಕೆ ಬರುತ್ತೆ ಅನ್ನೋದ್ರ ವರ್ಗೀಕರಣವನ್ನು ನೀಡಿದ್ದಾರೆ. ಈ ವರ್ಗೀಕರಣ ಬಹಳ ಮುಖ್ಯವಾದದ್ದು, ಮತ್ತು ಈ ವರ್ಗೀಕರಣಕ್ಕೆ ಕಾರಣಗಳು ಅದನ್ನು ಪೂರ್ತಿ ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿ ಆ ಕಾರಣಗಳನ್ನು ನೀಡಿ ಇಂತಿಂಥ ಭಾಗ, ಉದಾಹರಣೆಗೆ ಈಗ ಶಿವಮೊಗ್ಗ ಜಿಲ್ಲೆಯ ಯಾವ ತಾಲೂಕುಗಳು ವಲಯ 2 ಬರುತ್ತೆ, ವಲಯ 3 ಬರುತ್ತೆ, ಈ ರೀತಿಯಾಗಿ ಅದನ್ನು ವರ್ಗೀಕರಣವನ್ನು ಮಾಡಿರೋದನ್ನು 10 ನೋಡ್ಬೋದು. ಇದರಿಂದ ಮುಂದೆ ನಾವು ಸ್ವಲ್ಪ ದೀರ್ಘವಾಗಿ 9 ಮತ್ತು 10ನೇ ಅಧ್ಯಾಯಗಳನ್ನು ಮತ್ತೆ ನೋಡೋಣ. ಮತ್ತು 11ನೇ ಅಧ್ಯಾಯದಲ್ಲಿ ಈ ಪಶ್ಚಿಮ ಘಟ್ಟವನ್ನು ಸಂರಕ್ಷಿಸಲಿಕ್ಕೆ ಈ ಹಿಂದೆ ಒಂದು ಬಹಳ ಪ್ರಮುಖವಾದ ಒಂದು ವರದಿ ಕೆಲಸ ಮಾಡಿತ್ತು, ಅದು ಪ್ರಣಬ್ ಸೇನ್ ಸಮಿತಿ ವರದಿಯನ್ನು ನೀಡಿತ್ತು. ಆ ಪ್ರಣಬ್ ಸೇನ್ ವರದಿಯ ಸಮಿತಿಯ ವರದಿಯನ್ನು ಅನುಷ್ಠಾನ ಮಾಡುವ ಹಂತದಲ್ಲಿ ಬಂದಂಥ ಸಮಸ್ಯೆಗಳೇನು, ಅದಕ್ಕೆ ಉತ್ತರವಾಗಿ ಈ ವರದಿಯಲ್ಲಿ ಏನೇನು ಸಲಹೆಗಳನ್ನು ನೀಡಲಾಗಿದೆ, ಅದರ ಕುರಿತು ಮಾಹಿತಿಯನ್ನು ಈ 11ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಮತ್ತು 12ನೇ ಅಧ್ಯಾಯದಲ್ಲಿ ಈ ಪಶ್ಚಿಮ ಘಟ್ಟ ವ್ಯಾಪ್ತಿಯ ನಂತರ ಅಥವಾ ವಲಯ 3 ನಂತರ ಅಂತ ಹೇಳ್ಬೋದು, ವಲಯ ಪರಿಸರ ಸೂಕ್ಷ್ಮ ವಲಯ 3 ನಂತರದ ಜಾಗದಲ್ಲಿ ಒಂದು ಬಫರ್ ವಿಭಾಗ ಅಥವಾ ಒಂದು ಹೆಚ್ಚುವರಿ ವಿಭಾಗವನ್ನು ಮಾಡಲಾಗಿದೆ. ಇದು ಏಕೆ ಅಂತಂದರೆ ಸಾಮಾನ್ಯ ಪ್ರದೇಶ ಮತ್ತು ಸೂಕ್ಷ್ಮ ವಲಯ ಇದೆರಡರ ನಡುವೆ ಇರುವಂಥ ಒಂದು ಜಾಗ, ಇದು ಕಾಡುಗಳನ್ನು ಸಂರಕ್ಷಿಸಲಿಕ್ಕೆ ಅವಶ್ಯಕವಾಗಿರುವಂಥದ್ದು. ಆ ಬಫರ್ ವಿಭಾಗದ ಕುರಿತು ಮಾಹಿತಿಯನ್ನು 12ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಇನ್ನು 13ನೇ ಅಧ್ಯಾಯದಲ್ಲಿ ಇದು ಸಹ ಈ ವರದಿಯ ಬಹಳ ಮುಖ್ಯವಾದ ಒಂದು ವಿಭಾಗ. ಇದರಲ್ಲಿ ಈ ವಲಯಗಳಾಗಿ ವರ್ಗೀಕರಣ ಮಾಡಿದ ಮೇಲೆ ಯಾವ ಯಾವ ವಲಯದಲ್ಲಿ ಏನೇನು ಚಟುವಟಿಕೆಗಳನ್ನು ಕೈಗೊಳ್ಳಲಿಕ್ಕೆ ಆಸ್ಪದ ಇದೆ, ಮತ್ತು ಯಾವ ಚಟುವಟಿಕೆಗಳಿಗೆ ನಿಷೇಧ ಇದೆ, ಅನುಮತಿ ಮತ್ತು ನಿಷೇಧ, ಇವುಗಳ ವಿವರವನ್ನು ಈ 13ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಮತ್ತು ಇದರ ಕುರಿತು ಸಹ ಸ್ವಲ್ಪ ದೀರ್ಘವಾಗಿ ಮುಂದೆ ನೋಡೋಣ. 14ನೇ ಅಧ್ಯಾಯದಲ್ಲಿ ಈ ಏನೇನು ವರದಿಯಲ್ಲಿ ನೀಡಿರುವಂತಹ ಸಲಹೆಗಳು, ಸೂಚನೆಗಳು ಇದೆ, ನಿಷೇಧಗಳು, ಅನುಮತಿಗಳು ಏನಿದೆ ಬೇರೆ ಬೇರೆ ಕಾರ್ಯ ಚಟುವಟಿಕೆಗಳಿಗೆ, ಇದನ್ನು ಅನುಷ್ಠಾನ ಮಾಡಲಿಕ್ಕೆ ಏನು ಮಾಡಬೇಕು, ಈ ಅನುಷ್ಠಾನ ಮಾಡಲಿಕ್ಕೆ ಪಶ್ಚಿಮ ಘಟ್ಟಗಳ ಒಂದು ಪರಿಸರ ಪ್ರಾಧಿಕಾರ ಅನ್ನೋ ಒಂದು ಸಂಸ್ಥೆಯನ್ನು ರಚನೆ ಮಾಡಬೇಕು. ಅದರಲ್ಲಿ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರದ ಭಾಗಿತ್ವನೂ ಇರಬೇಕು. ಆ ಪ್ರಾಧಿಕಾರ ಈ ಎಲ್ಲ ವರದಿಯ ಏನು ಕಾರ್ಯ ಚಟುವಟಿಕೆಗಳಿತ್ತಲ್ಲ ಅದನ್ನು ಅನುಷ್ಠಾನ ಮಾಡೋದ್ರ ಕುರಿತು ನೋಡಿಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಪಶ್ಚಿಮ ಘಟ್ಟಗಳ ಪರಿಸರ ಪ್ರಾಧಿಕಾರ ರಚನೆ ಹೇಗೆ, ಅದರಲ್ಲಿ ಯಾವ್ಯಾವ ಸಮಿತಿಗಳು ಉಪಸಮಿತಿಗಳು ಇರಬೇಕು, ಮತ್ತು ಯಾವ ಯಾವ ಸದಸ್ಯರು ಇರಬೇಕು, ಯಾವ ಯಾವ ಸರ್ಕಾರಿ ಇಲಾಖೆಗಳಿಂದ ಹಾಗೆ ತಜ್ಞರುಗಳಿಂದ ಇದರಲ್ಲಿ ಸದಸ್ಯರು ಇರಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು 14ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಇನ್ನು 15ನೇ ಅಧ್ಯಾಯ ಈ ವರದಿಯ ಇನ್ನೊಂದು ಮುಖ್ಯ ಕಾರ್ಯಸೂಚಿಯಾದಂಥ ಅತಿರಪಲ್ಲಿ, ಕೇರಳದ ಅತಿರಪಲ್ಲಿ ಜಲವಿದ್ಯುತ್ ಯೋಜನೆ, ಹಾಗೆ ಕರ್ನಾಟಕದ ಗುಂಡ್ಯ ಜಲವಿದ್ಯುತ್ ಯೋಜನೆಯ ಏನು ಅನುಷ್ಠಾನ ಮಾಡಲಿಕ್ಕೆ ಸರ್ಕಾರ ನಿರ್ಧಾರ ಮಾಡಿತ್ತು, ಇದರ ಸಾಧಕ ಬಾಧಕಗಳ ಕುರಿತು ನಿರ್ಣಯಗಳನ್ನು ಅಥವಾ ಸಲಹೆಗಳನ್ನು ನೀಡಬೇಕು ಅನ್ನೋದನ್ನು ಗುರಿ ಇಟ್ಟಿತ್ತು. ಅದರ ಕುರಿತು ಮಾಹಿತಿಯನ್ನು ಈ ಅದರ ಏನು ಸಮಿತಿಯ ನಿರ್ಧಾರಗಳನ್ನು ಈ 15ನೇ ಅಧ್ಯಾಯದಲ್ಲಿ ನೀಡಲಾಗಿದೆ. ಅದೇ ರೀತಿ 16ನೇ ಅಧ್ಯಾಯದಲ್ಲಿ ಇನ್ನೊಂದು ಕಾರ್ಯಸೂಚಿಯಾದಂಥ ರತ್ನಗಿರಿ ಮತ್ತು ಸಿಂಧುದುರ್ಗ ಜಿಲ್ಲೆಯ ಗಣಿಗಾರಿಕೆ ವಿದ್ಯುತ್ ಯೋಜನೆಗಳ ಕುರಿತು ಅಭಿಪ್ರಾಯ, 17ನೇ ಅಧ್ಯಾಯದಲ್ಲಿ ಗೋವಾ ರಾಜ್ಯದಲ್ಲಿ ಗಣಿಗಾರಿಕೆ ಸರ್ಕಾರದ ಇದು ಕೋರ್ಟಿನ ಆದೇಶದಂತೆ ನಿಲ್ಲಿಸಲಾಗಿದೆ ಅದರ ಕುರಿತು ಅಭಿಪ್ರಾಯವನ್ನು ನೀಡಲಾಗಿದೆ. ಅದರ ನಂತರ 17 ಅಧ್ಯಾಯಗಳ ನಂತರ ಕೆಲವು ಅನುಬಂಧಗಳು ಅಥವಾ ಅಪೆಂಡಿಕ್ಸ್ಗಳು ಸಹ ಈ ವರದಿಯಲ್ಲಿ ಅಡಕವಾಗಿವೆ. ಅದರಲ್ಲಿ ಭಾಳ ಮುಖ್ಯವಾಗಿ ಅಪೆಂಡಿಕ್ಸ್ 1 ಮೊದಲನೇ ಇದರಲ್ಲಿ ಸೂಕ್ಷ್ಮ ವಲಯದ ವರ್ಗೀಕರಣದ ಮಾನದಂಡಗಳು, ನಾನು ಹೇಳಿದೆ ಈ ಪರಿಸರ ಸೂಕ್ಷ್ಮ ವಲಯಗಳನ್ನು ಮಾಡಿದ್ದಾರೆ ಅಂತ, ಇದನ್ನು ಹೇಗೆ ಮಾಡಿದೆ ಅನ್ನೋದ್ರ ವೈಜ್ಞಾನಿಕವಾದ ಒಂದು ವಿವರವನ್ನು ಈ ಅಪೆಂಡಿಕ್ಸ್ ಮೊದಲನೇ ಅಪೆಂಡಿಕ್ಸ್ನಲ್ಲಿ ನೀಡಿದ್ದಾರೆ. ಹಾಗೆ 2ನೇ ಅಪೆಂಡಿಕ್ಸ್ ಅಥವಾ ಅನುಬಂಧದಲ್ಲಿ ಈ ತಾಲೂಕುವಾರು ವರ್ಗೀಕರಣ ಮಾಡಿದೆಯಲ್ಲ ಅದರ ಪೂರ್ಣವಾದ ಒಂದು ಪಟ್ಟಿ ಟೇಬಲ್ ಇದರಲ್ಲಿ ನೀಡಲಾಗಿದೆ. ಅಪೆಂಡಿಕ್ಸ್ 3ರಲ್ಲಿ ಈ ಪಶ್ಚಿಮ ಘಟ್ಟದ ಅಂಚೆ ಪ್ರದೇಶದಲ್ಲಿ ಕೆಲವು ಭಾಗ ಪಶ್ಚಿಮ ಘಟ್ಟಕ್ಕೆ ಬರುತ್ತೆ, ಈ ಪಶ್ಚಿಮ ಘಟ್ಟದ ವ್ಯಾಪ್ತಿಯನ್ನು ನಿಗದಿಪಡಿಸಬೇಕಾದ್ರೆ ನಮ್ಮ ರೆವಿನ್ಯೂ ಇಲಾಖೆಗಳ ಅನುಸಾರವಾಗಿ ಕೆಲವು ತಾಲೂಕುಗಳ ಕೆಲವು ಭಾಗ ಅಂದರೆ 50% ಭಾಗ ಪಶ್ಚಿಮ ಘಟ್ಟಕ್ಕೆ ಬಂದರೆ ಇನ್ನು 50% ಪಶ್ಚಿಮ ಘಟ್ಟದ ವ್ಯಾಪ್ತಿಯಿಂದ ಹೊರಗಿರುತ್ತೆ. ಇಂತಹ ಭಾಗಗಳು ಯಾವ್ಯಾವುದು ಅನ್ನೋದ್ರ ಬಗ್ಗೆ ವಿವರವನ್ನು ಅಪೆಂಡಿಕ್ಸ್ 3ರಲ್ಲಿ ನೀಡಲಾಗಿದೆ. ಮತ್ತು ಅಪೆಂಡಿಕ್ಸ್ 4ರಲ್ಲಿ ಈ ಕುರಿತು ಈ ವೈಜ್ಞಾನಿಕ ವರ್ಗೀಕರಣದ ಕುರಿತು ಬರೆದಿರುವಂತಹ ಒಂದು ವೈಜ್ಞಾನಿಕ ಲೇಖನ ಕರೆಂಟ್ ಸೈನ್ಸ್ನಲ್ಲಿ ಪ್ರಕಟ ಆಗಿರುವಂಥದ್ದು, ಅದರ ಒಂದು ಆ ಲೇಖನವನ್ನು ಸಹ ಇದರಲ್ಲಿ ಈ ವರದಿಯಲ್ಲಿ ಸೇರಿಸಲಾಗಿದೆ. ಇದು ಒಟ್ಟಾರೆಯಾಗಿ ಈ ಪಶ್ಚಿಮ ಘಟ್ಟದ ಕುರಿತು ನೀಡಿದಂತಹ ಮಾಧವ್ ಗಾಡ್ಗಿಲ್ ವರದಿ ಅಥವಾ WEGP ಏನಿದೆ ಇದರ ವರದಿಯನ್ನು WGEEP ವೆಸ್ಟರ್ನ್ ಘಾಟ್ ಎಕೊಲಾಜಿಕಲ್ ಎಕ್ಸ್ಪರ್ಟ್ ಪ್ಯಾನಲ್ WGEEP ಇದರ ವರದಿಯನ್ನು ವಿವರ ಹೀಗಿದೆ. ಮುಂದಿನ ಒಂದು ಸಂಚಿಕೆಯಲ್ಲಿ ಈ ಕೆಲವು ಈ ವಿಭಾಗ ಅಧ್ಯಾಯಗಳ ಕೆಲವು ಮುಖ್ಯ ಭಾಗಗಳು ಅದರ ಕುರಿತು ಸ್ವಲ್ಪ ವಿವರವಾಗಿ ನೋಡೋಣ. ನಮಸ್ಕಾರ.
5: ಇದುವರೆಗೂ ಕಾರ್ಯಕ್ರಮ ನಡೆಸಿಕೊಟ್ಟವರಿಗೆ ಧನ್ಯವಾದಗಳು. ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳು ಮುಂದುವರಿಯಲಿವೆ. ಕೇಳ್ತಾರೆ ರೇಡಿಯೋ ಶಿವಮೊಗ್ಗ 90.FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
7: ಪಿಯು ವಿದ್ಯಾರ್ಥಿಗಳಿಗೆ ವಾರಕ್ಕೊಮ್ಮೆ ಟೆಸ್ಟ್, ಕಾಂಪಿಟೇಟಿವ್ ಎಕ್ಸಾಮ್ಸ್ಗಳ ಮಾಕ್ ಟೆಸ್ಟ್ ಇರುವ ಸಂಸ್ಥೆ ನಿಮಗೆ ಗೊತ್ತಾ?
8: ಕಾಲೇಜು ಆಪ್ನ ಮುಖಾಂತರ ರಿವಿಷನ್ಗೆ ಅನುಕೂಲವಾಗುವ ವಿಡಿಯೋ ರೆಕಾರ್ಡಿಂಗ್ ನೀಡುವ ಸಂಸ್ಥೆ ನಿಮ್ಮ ಆಯ್ಕೆ ಆಗಲಿ.
9: ಟ್ಯಾಬ್ ಮುಖಾಂತರವಾಗಿ ನವೀನ ತಂತ್ರಜ್ಞಾನದೊಂದಿಗೆ ಶಿಕ್ಷಣ ನೀಡುವ ಸಂಸ್ಥೆ ಶಿವಮೊಗ್ಗ ನಗರದಲ್ಲಿಯೇ ಇದೆ.
10: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
11: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.seipuc.org.in. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ.
12: ಶಿವಮೊಗ್ಗದ ಸಿಹಿ ಪ್ರಿಯರಿಗೆ ಶುಭ ಸುದ್ದಿ.
13: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ಹೊಸ ಔಟ್ಲೆಟ್ ಇದೀಗ ನೆಹರು ರೋಡ್ ಶಿವಮೊಗ್ಗದಲ್ಲಿ ಅದ್ಧೂರಿಯಾಗಿ ಶುಭಾರಂಭಗೊಂಡಿದೆ.
12: ಮೈಸೂರಿನ ಪ್ರೀತಿಯ ರುಚಿ ಈಗ ಶಿವಮೊಗ್ಗದಲ್ಲಿ. ಬನ್ನಿ ನಮ್ಮೊಂದಿಗೆ ನಿಮ್ಮ ಮಧುರ ಕ್ಷಣಗಳನ್ನು ಸಿಹಿಯಾಗಿಸಿ.
14: ಕಾವ್ಯ, ಏನಾಯ್ತು, ಯಾಕಿಷ್ಟು ದುಃಖದಲ್ಲಿದೆಯಾ?
15: ಗೊತ್ತಲ್ವಾ ನಿಂಗೆ, ಮಕ್ಳಿಲ್ಲ ಅನ್ನೋ ಕೊರಗು, ಅದೇ ಚಿಂತೆ ಕಾಡ್ತಾ ಇದೆ ನಂಗೆ.
14: ಚಿಂತೆ ಯಾಕೆ ಮಾಡ್ತೀಯಾ? ಸೇಫ್ IVF ಸೆಂಟರ್ ಇದೆ.
11: ಹೌದು, ಪ್ರಾರಂಭ ಆಗಿ 8 ವರ್ಷದಲ್ಲಿ ಡಾಕ್ಟರ್ ಮಧು ಎಲ್ ಇವರ ಚಿಕಿತ್ಸೆಯಿಂದ ಸೇಫ್ ಕೇಂದ್ರದಿಂದ 850 ಹೆಚ್ಚು ಸಹಜ ಗರ್ಭಧಾರಣೆಯಿಂದ, 500 ಹೆಚ್ಚು ಕೃತಕ ಗರ್ಭಧಾರಣೆಯಿಂದ, ಇನ್ನು 850 ಹೆಚ್ಚು ಪ್ರಣಾಳ ಶಿಶುಗಳ ಜನನವಾಗಿದೆ.
14: 4,000 ಹೆಚ್ಚು ಗರ್ಭಕೋಶ ದರ್ಶಕ ಶಸ್ತ್ರಚಿಕಿತ್ಸೆಗಳು, 5,000 ಹೆಚ್ಚಿನ ಉದರ ದರ್ಶಕ ಚಿಕಿತ್ಸೆಗಳನ್ನು ಯಶಸ್ವಿಗೊಳಿಸಿದೆ.
11: ಮಕ್ಕಳು ಇಲ್ಲದವರು ಇಲ್ಲಿ ಅತ್ಯಾಧುನಿಕ ಹಾಗೂ ಪೂರ್ಣ ಪ್ರಮಾಣದ ಗುಣಮಟ್ಟದ ಹಾಗೂ ಕಡಿಮೆ ವೆಚ್ಚದಲ್ಲಿ ಚಿಕಿತ್ಸೆ ಪಡೆಯಬಹುದು.
15: ಹಾಗಾದ್ರೆ ಈ ಸೇಫ್ IVF ಸೆಂಟರ್ ಎಲ್ಲಿದೆ?
16: ಸೇಫ್ ಪ್ರಣಾಳ ಶಿಶು ಕೇಂದ್ರ, RMR ರಸ್ತೆ, ಪಾರ್ಕ್ ಬಡಾವಣೆ, ಒಡೆಯರ್ ವಾಣಿಜ್ಯ ಸಂಕೀರ್ಣ, ಶಾಂತಿ ಸಾಗರ್ ಹೋಟೆಲ್ ಮೇಲ್ಭಾಗ, ಶಿವಮೊಗ್ಗ. ಕಾಂಟ್ಯಾಕ್ಟ್ 0818240042. ಮೊಬೈಲ್ ಸಂಖ್ಯೆ 9535191545.
17: ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್.
18: ಜನಪದವೆಂಬುದು ಬರೀ ಜನರ ಪದವಷ್ಟೇ ಅಲ್ಲ, ಅವನ ಸುತ್ತಮುತ್ತಲಿನ ಪ್ರಾಣಿ ಪಕ್ಷಿ ಹಾಗೂ ಕೆಲವು ಪರಿಕರಗಳು ಸಹ ಇಲ್ಲಿ ಪ್ರಮುಖವಾಗಿರುತ್ತೆ. ಜನಪದಿಗರು ಎಲ್ಲವನ್ನ ಸಮಾನವಾಗಿ ಕಂಡು ನಿರ್ಜೀವ ವಸ್ತುವಿನಲ್ಲೂ ಅದರ ಉಪಯೋಗದಿಂದಾಗುವ ಹಾಗೆ ಅದಕ್ಕೂ ಗೌರವ ಮಾನ್ಯತೆ ನೀಡಲಾಗಿದೆ. ಒಮ್ಮೊಮ್ಮೆ ಅದು ದೈವ ಸ್ವರೂಪವಾಗಿಯೂ ಕಾಣಲಾಗುವುದು. ಜನಪದ ಕಲೆಯಲ್ಲಿ ಬರೀ ಕುಣಿತಕ್ಕಷ್ಟೇ ಪ್ರಾಧಾನ್ಯತೆ ನೀಡಿಲ್ಲ, ಅದರಷ್ಟೇ ಪ್ರಾಮುಖ್ಯತೆಯನ್ನ ಈ ಕುಣಿತಕ್ಕೆ ಗತ್ತು ನೀಡುವ ವಾದ್ಯಗಳಿಗೂ ಸಹ ಒಂದರ್ಥವನ್ನ ಕಲ್ಪಿಸಿದ್ರು. ಈ ಜನಪದ ಕುಣಿತದ ಗತಿಯನ್ನ ನಿರ್ಧರಿಸುವುದು ಅದರ ಹೆಜ್ಜೆಗಳಿಂದ ಹಿಮ್ಮೇಳದಲ್ಲಿರುವ ವಾದ್ಯವೇ ಆಗಿದೆ. ಅದರ ಹೆಜ್ಜೆಗಳಿಗೆ ಶಕ್ತಿ ನೀಡುವುದು ಹಿಮ್ಮೇಳದಲ್ಲಿರುವ ವಾದ್ಯವೇ ಆಗಿದೆ. ಅಂತಹ ವಾದ್ಯಗಳಲ್ಲಿ ಸಂಬಾಳ ವಾದ್ಯವು ಮೊದಲ ಸಾಲಿನಲ್ಲಿ ನಿಲ್ಲುತ್ತೆ. ಪುರವಂತಿಗೆ, ವೀರಗಾಸೆ, ಗೋಂದಳಿ ನೃತ್ಯ ಮುಂತಾದ ಕಲಾ ಪ್ರಕಾರಗಳಲ್ಲಿ ಈ ವಾದ್ಯ ಬಹಳ ಪ್ರಮುಖ ಸ್ಥಾನವನ್ನ ಪಡೆದಿದೆ. ಇದು 2 ಮರದ ಪಾತ್ರೆಯಾಕಾರದ ಡ್ರಮ್ಗಳನ್ನ ಮಾಡಿ ಅದರ ತಲೆಯ ಭಾಗಕ್ಕೆ ಪ್ರಾಣಿಗಳ ಚರ್ಮದ ಹೊದಿಕೆಯಿಂದ ಬಿಗಿದಿರ್ತಾರೆ, ಬುಡ ಹಾಗೆ ಅದನ್ನ ಮುಚ್ಚಿರ್ತಾರೆ. ಎರಡು ಒಂದೊಂದು ಸೇರಿಯೇ ಇರುತ್ತದೆ. ಇದರಲ್ಲಿ ಒಂದಕ್ಕೆ ಹೆಚ್ಚು ಪಿಚ್ ಅಂದ್ರೆ ಸೌಂಡ್ ಜಾಸ್ತಿ ಇರುತ್ತೆ, ಆದ್ರೆ ಇನ್ನೊಂದಕ್ಕೆ ಕಡಿಮೆ ಪಿಚ್ ಇರುತ್ತೆ ಅಂದ್ರೆ ಕಡಿಮೆ ಸೌಂಡ್ ಬರೋ ಹಾಗೆ ಸೆಟ್ ಮಾಡಿರ್ತಾರೆ. ಇದನ್ನ ಬಡಿಯಲು ಮರದ ಕೋಲುಗಳನ್ನ ಬಳಸ್ತಾರೆ. ಅದರಲ್ಲಿ ಒಂದು ಕೋಲು ತುದಿಯಲ್ಲಿ ಚಿಕ್ಕ ವೃತ್ತಾಕಾರದಲ್ಲಿ ಬಾಗಿರುತ್ತೆ, ಅಂದ್ರೆ ಬೀಟ್ನ ವೃತ್ತದಲ್ಲಿರುತ್ತದೆ. ಉತ್ತರ ಹಾಗೂ ಮಧ್ಯ ಕರ್ನಾಟಕ ಹಾಗೂ ಮಹಾರಾಷ್ಟ್ರ, ಗೋವಾದಲ್ಲಿ ಹೆಚ್ಚು ಕಂಡು ಬರುತ್ತೆ. ಆದ್ರೆ ಇತ್ತೀಚೆಗೆ ಕರ್ನಾಟಕದ ಎಲ್ಲ ಭಾಗಗಳಲ್ಲಿ ಕೂಡ ಈ ರೀತಿಯ ಕೋಲನ್ನ ನೋಡ್ತೀವಿ. ಅದು ಸ್ಟೀಲ್ ಬೇಸ್ ಹಾಗೂ ಫೈಬರ್ ಹಾಳೆ ಹೊಂದಿರುವುದನ್ನು ಕೂಡ ನಾವು ನೋಡಬಹುದು. ಕೇಳಿದ್ವಲ್ಲ, ಈ ಸಂಬಾಳ ವಾದ್ಯವನ್ನ ಹೇಗ್ ತಯಾರಿಸ್ತಾರೆ ಅಂತ ನೋಡಿದ್ವಿ. ನಮ್ ಜೊತೆಗೆ ಇವತ್ತು ಅಜ್ಜಂಪುರ ಊರಿನ ಹತ್ತಿರದವರೇ ಆದಂತಹ ಹಾಸಂದಿ ಊರಿನವರಾದಂತಹ ಚಮ್ಮಾಳ ವಾದ್ಯ ಕಲಾವಿದರಾದಂತಹ ನಾಗರಾಜ್ ಅವರು ನಮ್ ಜೊತೆಗಿದ್ದಾರೆ.
17: ಈ ಸಂಬಾಳ ವಾದ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾಗರಾಜ್ ಅವರು ಹೇಳ್ತಾರೆ, ಕೇಳೋಣ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.
1: ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ನೊಂದಿಗೆ.
2: ರಾಜು, ನಿನ್ ಕ್ಯಾನ್ಸರ್ ಚಿಕಿತ್ಸೆ ಆಯ್ತೇನೋ? ಈಗ ಹೇಗಿದ್ಯಾ?
3: ರಾಮು, ಈಗ ನಾನು ಕ್ಯಾನ್ಸರ್ ಕಾಯಿಲೆಯಿಂದ ಗೆದ್ದು ಬಂದೆ ಕಣೋ.
2: ಹೌದಾ? ಅಲ್ವೋ ರಾಜು, ಕ್ಯಾನ್ಸರ್ ಕಾಯಿಲೆ ಚಿಕಿತ್ಸೆಗೆ ತುಂಬಾ ಖರ್ಚಾಗತ್ತೆ ಅಂತಾರಲ್ಲ, ನಿಜಾನಾ?
3: ಈಗ ಅದ್ರ ಬಗ್ಗೆ ಚಿಂತೆ ಮಾಡೋದೇ ಬೇಡ, ಯಾಕೆಂದ್ರೆ ಇಲ್ಲೇ ನಮ್ಮ ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಕಳೆದ 20 ವರ್ಷಗಳಿಂದ ಕ್ಯಾನ್ಸರ್ ರೋಗಿಗಳ ಚಿಕಿತ್ಸೆಯಲ್ಲಿ ಪರಿಣಿತಿ ಹೊಂದಿದ ತಜ್ಞ ವೈದ್ಯರು ಹಾಗೂ ಸಿಬ್ಬಂದಿಗಳಿಂದ ಎಲ್ಲಾ ರೀತಿಯ ಕ್ಯಾನ್ಸರ್ ಕಾಯಿಲೆಗೆ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಸಿಗ್ತಿದೆ ಕಣೋ.
2: ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಲ್ಲಿ ಬಳಸಬಹುದಾ?
3: ಖಂಡಿತ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಬಿಪಿಎಲ್ ಹಾಗೂ ಎಪಿಎಲ್ ಕಾರ್ಡುದಾರರಿಗೆ ಆಯುಷ್ಮಾನ್ ಭಾರತ ಆರೋಗ್ಯ ಕರ್ನಾಟಕ ಸ್ಕೀಮ್, ಸರ್ಕಾರಿ ನೌಕರರಿಗೆ ಜ್ಯೋತಿ ಸಂಜೀವಿನಿ ಸ್ಕೀಮ್, ಪೊಲೀಸ್ ಹಾಗೂ ಅವರ ಕುಟುಂಬದ ಸದಸ್ಯರಿಗೆ ಆರೋಗ್ಯ ಭಾಗ್ಯ ಸ್ಕೀಮ್, ಯಶಸ್ವಿನಿ ಯೋಜನೆ ಹೊಂದಿರೋರಿಗೂ ಚಿಕಿತ್ಸೆ ಸಿಗ್ತಿದೆ. ಇದಲ್ಲದೆ ಸ್ಟಾರ್ ಹೆಲ್ತ್, ವಿಡಾಲ್ ಟಿಟಿಕೆ, ಮೆಡಿ ಅಸಿಸ್ಟ್, ಈ ರೀತಿಯ ಇನ್ನೂ ಮುಂತಾದ ಆರೋಗ್ಯ ವಿಮಾ ಸೌಲಭ್ಯದ ಅಡಿಯಲ್ಲಿ ಕ್ಯಾಶ್ಲೆಸ್ ಚಿಕಿತ್ಸಾ ಸೌಲಭ್ಯಗಳು ಕೂಡ ದೊರೀತಾ ಇದೆ. ಇದರ ಜೊತೆಗೆ ವಿಶೇಷ ಪ್ಯಾಕೇಜ್, ಕೈಗೆಟಕುವ ರಿಯಾಯಿತಿ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆಗಳು ಇಲ್ಲಿ ಲಭ್ಯವಿದೆ.
4: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, ಬಿಎಚ್ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686689999 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
5: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಇದುವರೆಗೆ ಸಮ್ಮಾಳ ವಾದ್ಯದ ಹಿನ್ನೆಲೆ ಕುರಿತು ಮಾಹಿತಿಯನ್ನ ಹೇಳ್ತಾ ಇದ್ದೆ. ಈಗ ನಮ್ಮ ಜೊತೆಗೆ
6: ಕಡೂರು ತಾಲೂಕು ಅಜ್ಜಂಪುರದ ಹತ್ತಿರದವರೇ ಆದಂತಹ ಹಾಸಂದಿ ಊರಿನವರೇ ಆದ ನಾಗರಾಜ್ ಅವರಿದ್ದಾರೆ. ಇವರು ಸಂಬಾಳ ಕಲಾವಿದರಾಗಿ ಸಾಕಷ್ಟು ವರ್ಷಗಳಿಂದ ಈ ಸಂಬಾಳ ವಾದ್ಯವನ್ನ ನುಡಿಸ್ತಾ ಬಂದಿದ್ದಾರೆ. ಹಾಗಾದ್ರೆ ಈ ಸಂಬಳ ವಾದ್ಯವನ್ನ ಇವ್ರು ಹೇಗ್ ಕಲ್ತರು, ಇವರ ಹಿನ್ನೆಲೆ ಏನು ಅಂತ ಕೇಳೋಣ. ಸರ್, ನಮಸ್ತೆ, ಕಾರ್ಯಕ್ರಮಕ್ಕೆ ಸ್ವಾಗತ.
7: ನಾಗರಾಜ್ ಅಂತೇಳಿ, ನಮ್ದು ಅಜ್ಜಂಪುರದ ಹತ್ರ ಆಸಂದಿ ಅಂತ, ಕಡೂರು ತಾಲೂಕು, ಚಿಕ್ಕಮಗಳೂರು ಜಿಲ್ಲೆ. ನಮ್ಮ ಅಪ್ಪಾಜಿ ಹೆಸರು ರಾಜಪ್ಪ ಅಂತೇಳಿ, ನಮ್ಮ ತಾಯಿ ಪಾಲಕ್ಷಮ್ಮ ಅಂತೇಳಿ.
5: ಸರ್, ನಿಮ್ ಪರಿಚಯ ಕೇಳಿ ತುಂಬಾ ಖುಷಿ ಆಯ್ತು. ಹಾಗೆ ಈ ಸಂಬಾಳ ವಾದ್ಯವನ್ನ ಹೇಗ್ ಕಲ್ತ್ರಿ ಅಂತ ಹೇಳ್ಬೋದಾ ಸರ್?
7: ನಮ್ಮ ಅಜ್ಜಾರು ಕಲ್ತಿದ್ರು ಕಲೆಯನ್ನು, ಅದನ್ನ ನೋಡ್ತಾ ನಾವು ಊರಲ್ಲಿ ಸ್ಕೂಲಲ್ಲಿ ಪ್ರತಿಭಾ ಕರಂಜಿ ಅಂತೇಳಿ ಮಾಡ್ತಾ ಇದ್ರು, ಅವಾಗ ಕಲ್ತಿದ್ದು. ಅದನ್ನೇ ರೂಢಿಸ್ಕೊಂಡು ನಾವು ಈ ತರ ಕಲೆಯನ್ನು ಮುಂದುವರ್ಸ್ಕೊಂಡು ಹೋಗ್ತೀವಿ. ಎಲ್ಲಾ ಕಡೆ ಕಾರ್ಯಕ್ರಮ ಕೊಟ್ಟಿದ್ವಿ, ಹಲವಾರು ಕಡೆ, ಬಿಜಾಪುರ, ಬೀದರ್, ಗುಲ್ಬರ್ಗ, ಎಲ್ಲ ಸಾಹಿತ್ಯ ಸಮ್ಮೇಳನ, ಎಲ್ಲ ದೇವ್ರ ಕಾರ್ಯಕ್ರಮ, ಗಣೇಶ ಉತ್ಸವ, ಎಲ್ಲವನ್ನು ಅದೇ ರೂಢಿಸ್ಕೊಂಡು ಈಗ ಅದನ್ನೇ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ವಿ.
6: ಈ ಸಂಬಾಳ ಕಲೆಯನ್ನ ನೀವು ಹೇಗ್ ಕಲ್ತ್ರಿ, ಯಾರು ನಿಮ್ಗೆ ಕಲ್ಸಿದ್ದು?
7: ನಾನೀಗ 16-17 ವರ್ಷದಲ್ಲಿ ನೋಡ್ತಾ ಇದ್ದು, ನಮ್ಮ ತಂದೆಯವ್ರು ಬಾರ್ಸರು ಕರಡೆ ಅಂತೇಳಿ, ಅದನ್ನ ನೋಡ್ತಾ ಇದ್ವಲ್ಲ. ನಾವು ಹಿಂಗೆ ಸ್ಕೂಲಲ್ಲಿ ಸಣ್ಣ ಡ್ರಮ್ ಸೆಟ್ ಎಲ್ಲ ಬರ್ತವೆ ಸ್ಕೂಲಲ್ಲಿ ಬ್ಯಾಂಡು, ಅದು ಬಡಿತಾ ಇದಕ್ಕೆ ಈ ಕಲೆಗೆ ಇನ್ವೈಟ್ ಆಗ್ಬಿಟ್ಟು ಬದಲಾಯಿಸ್ಕೊಂಡು ಇದನ್ನ ಚಮಳ ಬಾರ್ಸಕ್ ರೂಢಿ ಆದ.
6: ಈ ಸಂಬಾಳ ವಾದ್ಯದಲ್ಲಿ ಏನಾದ್ರು ಸ್ಟೆಪ್ ಅಥವಾ ಹೆಜ್ಜೆ ಕುಡಿತಾ ಏನಾದ್ರೂ ಇರುತ್ತಾ?
7: 12 ಸ್ಟೆಪ್ ಬರ್ತವೆ ಈ ಬರ್ಕೆಯಲ್ಲಿ, 12 ಸ್ಟೆಪ್ ಬರ್ತಾವೆ. ಕುಣಿಯೋದು ಅದ ಬಿಡ್ತಾ ಚೇಂಜ್ ಬರುತ್ತೆ. ಒಂದಷ್ಟು 1st ತಳ 2nd ತಳ ಈ ತರ ಸ್ಟೆಪ್ ಅಂಡ್ ಸ್ಟೆಪ್ ಚೇಂಜ್ ಬಡಿ.
5: ಸರ್, ಈ ಸ್ಟೆಪ್ ಅಲ್ಲಿ ಏನೆಲ್ಲ ಚೇಂಜಸ್ ಅನ್ನ ಮಾಡ್ಕೊಳ್ತೀರಾ?
7: ತಾಳ ಬಡಿಬೇಕಾದ್ರೆ ಗುಡುಕ್ ಕೊಡೋದು ಅವ್ರಿಗೆ ಹೇಳಿರ್ತೀವಿ, ಕಾಂಬಿನೇಷನ್ ಇರುತ್ತೆ. ಅವ್ರ ಸ್ಟೆಪ್ ಅಲ್ಲಿ ಈ ತರ ಗುಡುಕ್ ಕೊಟ್ರೆ ಮಾತ್ರ ತಿರುಗಬೇಕು ಅಂತ, ಗ್ರರ್ ಅಂತ ಒಂದ್ಸತಿ ಮಧ್ಯದ ಬಡಿತಿದ್ದ ಸ್ಟೆಪ್ ಬಡಿತಿದ್ದಂಕಲ್ಲ ಬೆರ್ರ ಸೌಂಡ್ ಕೊಟ್ಟಾಗ ಎರಡ್ ಕಡೆ ಒಂದ್ಸತಿ ಹೊಡೆದಾಗ ತಿರುಗಬೇಕು, ರೊಟೇಷನ್ ಆಗ್ಬೇಕು.
6: ಅಂದ್ರೆ ಕಲ್ಸ್ಬೇಕಾದ್ರೆ 1 ತಳ 2 ತಳ ಹೀಗಿರುತ್ತೆ?
7: ಇರುತ್ತೆ ಇರುತ್ತೆ, 1 ತಳ 2 ತಳ 3 ತಳ ಅಂತ ಹಿಂಗಿರುತ್ತೆ, ನೋಡ್ಕೊಂತ ಇರುತ್ತೆ.
6: ಅದ್ರಲ್ಲಿ ತುಂಬಾ ಚೆನ್ನಾಗಿರುವಂತ ತಾಳ ಅಂದ್ರೆ ಯಾವ್ದು?
7: ಲಾಸ್ಟ್ ಗೆ ಬಡಿತೀನಿ ರಣಭೋಜ್ ಬರುತ್ತಂದು, ದೇವ್ರ ಮೇಲೆ ಮೈ ಮೇಲೆ ಬಂದ ತರ ಬಡಿತೀವಲ್ಲ ಆ ತಾಳ ಸಖತ್ತು ಅಟ್ರಾಕ್ಷನ್ ಮಾಡುತ್ತೆ.
5: ಸರ್, ಈ ತಾಳ ನುಡ್ಸೋದು ಸ್ವಲ್ಪ ಕಷ್ಟ ಅಂತ ಹೇಳ್ತಾರಲ್ಲ, ಹೌದಾ?
7: ಕೈ ನುಡ್ಸೋದಂದ್ರೆ ಕೈ ಸ್ಟಕ್ ಆಗ್ಬಿಡ್ತಾವ ಕೆಲವ್ರಿಗೆ, ನಮಗೆ ಅದು ಅಭ್ಯಾಸ ಇರೋದ್ರಿಂದ ಏನಲ್ಲ, 2-3 ವರ್ಷ ಬಡದ ಮಧ್ಯದ ಕರ್ಕೊಂಡ್ ಬಡಿಯಕ್ಕೋರೆ ಅವ್ರಿಗೆ ಬರೋದೇ ಇಲ್ಲ, ಯಾವ ಕಾರಣಕ್ಕೆ ಗುಡಿಸೋ ತಾಳ ಬರೋದಿಲ್ಲ. 5 ನಿಮಿಷದ ಮೇಲೆ 2 ನಿಮಿಷದ ಮೇಲೆ ಯಾರ ಕೈಗೂ ಆಗಲ್ಲ. ಅದನ್ನ ನಾವು ರೂಢಿ ಇರೋದ್ರಿಂದ ಮಾಡ್ತೀವಿ, ನಾವು 5 ನಿಮಿಷ ಎಲ್ಲ ಅರ್ಧ ಗಂಟೆ ಆಗಲಿ ಬೇಕಾದ್ರೆ ಬಡಿತೀವಿ, ಅದನ್ನೇ ಬಡಿಸಿದ್ರೆ ಬಡಿತೀವಿ. ಈಗ ದೇವ್ರ ಮೈ ಮೇಲೆ ಬಂದಾಗ ಆ ಸ್ಟೆಪ್ನೇ ಬಡಿಬೇಕು, ರಣಭೋಜನೇ ಬಡಿದ್ರೆ ಮಾತ್ರ ದೇವ್ರಗಳು ಮೈ ಅವಂತರ ಮಾಡೋದು ಆ ಸ್ಟೆಪ್ಪಿಗೆ.
6: ಕೇಳಿದ್ರಲ್ಲ, ಅಜ್ಜಂಪುರದ ಹತ್ತಿರದ ಹಸಂದಿ ಊರಿನವರೇ ಆದಂತಹ ನಾಗರಾಜ್ ಅವರು ಈ ಸಂಬಳ ವಾದ್ಯವನ್ನ ಇವ್ರು ಹೇಗ್ ಕಲ್ತರು, ಈ ಸಂಬಳ ವಾದ್ಯವನ್ನ ಕಲಿಯುವಾಗ ಯಾವ ಸ್ಟೆಪ್ಗಳನ್ನ ಫಸ್ಟ್ ಕಲಿಬೇಕು, ಏನೇನೆಲ್ಲ ಇರುತ್ತೆ ಈ ಸಂಬಳವನ್ನ ಕಲಿಯುವಾಗ, ಏನೇನೆಲ್ಲ ಗಮನಿಸಬೇಕು, ಈ ಎಲ್ಲ ಅಂಶಗಳನ್ನ ನಮ್ಗೆ ತಿಳಿಸಿದ್ರು.
5: ಈ ಸಂಬಳ ವಾದ್ಯದ ಕುರಿತು ಇನ್ನಷ್ಟು ಮಾಹಿತಿಯನ್ನ ತಿಳಿಯೋಣ. ಅದಕ್ಕೂ ಮೊದಲು ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಸಿಕ್ಕಾಪಟ್ಟೆ ಶೆಕೆ ಆಗ್ತಿದೆ, ಸ್ವಲ್ಪ ಫ್ಯಾನ್ ಹಾಕಿ.
3: ನೀವೇ ಹೇಳ್ತೀರಾ ಪವರ್ ಮಿಲ್ ಜಾಸ್ತಿ ಬರುತ್ತೆ ಅಂತ.
2: ಇನ್ ಮುಂದೆ ಅದಕ್ಕೆಲ್ಲ ಯೋಚನೆ ಮಾಡ್ಬೇಡ್ವೆ, ಯಾಕಂದ್ರೆ ಟಾಟಾ ಪವರ್ ಸೋಲಾರ್ ರೂಫ್ ಹಾಕ್ಸ್ತಾ ಇದೀನಿ.
3: ಹಾಗಾದ್ರೆ ನಮ್ಮನೆಗೆ ಸೋಲಾರ್ ಹಾಕ್ಸೋದ್ರಿಂದ ಏನ್ ಪ್ರಯೋಜನ ಆಗತ್ತೆ ರೀ?
2: ನೋಡು, ನಮ್ಮನೆ ವಿದ್ಯುತ್ ನ ನಾವೇ ಉತ್ಪಾದಿಸ್ಕೊಳ್ಬಹುದು. ಇದರಿಂದ 25 ವರ್ಷಗಳ ಕಾಲ ಪವರ್ ಬಿಲ್ ಕಟ್ಟೋದೇ ಬೇಡ. ಜೊತೆಗೆ ಸೋಲಾರ್ ನ ಹಾಕ್ಸೋಕೆ ಕೇಂದ್ರ ಸರ್ಕಾರದ PM ಸೋಲಾರ್ ಘರ್ ಯೋಜನೆಯಿಂದ 78,000 ಸಬ್ಸಿಡಿ ಸಿಗುತ್ತೆ. ಅಷ್ಟಲ್ಲದೆ ಟಾಟಾ ಪವರ್ ಸೋಲಾರ್ ನಿಂದಲೇ ಪ್ಯಾನೆಲ್ ಜೊತೆಯಲ್ಲಿ ಸೋಲಾರ್ ನ ಎಲ್ಲಾ ಉಪಕರಣಗಳಿಗೆ ಟಾಟಾ ವಾರಂಟಿ ಜೊತೆ 25 ವರ್ಷದ ಪರ್ಫಾರ್ಮೆನ್ಸ್ ವಾರಂಟಿ ಕೂಡ ಸಿಗುತ್ತೆ.
3: ಹಾಗಾದ್ರೆ ಈ ಸೋಲಾರ್ ಹಾಕ್ಸೋದಕ್ಕೆ ದುಡ್ಡು ಎಲ್ಲಿಂದ ತರ್ತೀರಾ?
2: ಪ್ರಮುಖ ಬ್ಯಾಂಕ್ಗಳಿಂದ ಕಡಿಮೆ ಬಡ್ಡಿ ದರದಲ್ಲಿ ದೀರ್ಘಾವಧಿ ಸಾಲ ಸೌಲಭ್ಯ ಕೂಡ ಸಿಗುತ್ತೆ. ಹಾಗಾದ್ರೆ ನೀವು ಸೋಲಾರ್ ಹಾಕ್ಸ್ಬೇಕು ಅಂದ್ರೆ ಹಿಂದೆ ಕಾಂಟ್ಯಾಕ್ಟ್ ಮಾಡಿ.
3: SS ಏಜೆನ್ಸೀಸ್, ಅಧಿಕೃತ ಮಾರಾಟಗಾರರು ಟಾಟಾ ಪವರ್ ಸೋಲಾರ್, ಗಾಂಧಿನಗರ ಮುಖ್ಯ ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9449-8467-98. ಸಂಖ್ಯೆ ಮತ್ತೊಮ್ಮೆ 9449-8467-98.
2: 22 ವರ್ಷಗಳಿಂದ ಮಲೆನಾಡು ಸೀಮೆಯಲ್ಲಿ ಅತಿ ಹೆಚ್ಚು ಸೋಲಾರ್ ಅಳವಡಿಸಿರುವ SS ಏಜೆನ್ಸಿಯನ್ನು ಹಿಂದೆ ಸಂಪರ್ಕಿಸಿ.
1: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನನ್ನ ಪವಿತ್ರ ದಿನೇಶ್. ಇದುವರೆಗೆ ಜಾನಪದ ಕಲೆಯಾದಂತ ಸಂಬಾಳ ವಾದ್ಯದ ಕುರಿತು ನಾಗರಾಜ್ ಅವರು ಮಾಹಿತಿಯನ್ನ ಹೇಳ್ತಾ ಇದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
4: ಸರ್, ಹಿಂದೆಲ್ಲ ಈ ಸಂಬಾಳ ವಾದ್ಯವನ್ನ ಪೂರ್ತಿ ಚರ್ಮದಲ್ಲಿಯೇ ಮಾಡ್ತಿದ್ರಂತೆ, ಆದ್ರೆ ಈಗ ಸ್ವಲ್ಪ ಬದಲಾವಣೆ ಆಗಿದೆ ಅಂತ ಹೇಳ್ತಾರಲ್ಲ, ಏನೆಲ್ಲ ಬದಲಾವಣೆ ಆಗಿದೆ ಸರ್?
5: ಚರ್ಮ ಆಯ್ತು, ಮುಂಚೆ ಅಲ್ಲ, ಚರ್ಮದಲ್ಲಿ ಸೌಂಡ್ ಸೂಪರ್ ಇರುತ್ತೆ, ಎಫೆಕ್ಟ್ ಇರಲ್ಲ, ತಾಳ ಕೇಳಕ್ ಇಂಪಾಗ್ ಕೇಳುತ್ತೆ. ಇದರಲ್ಲಿ ಕೇಳಕ್ ಇಂಪಾಗಲ್ಲ, ಸೌಂಡ್ ಜಾಸ್ತಿ ಇರುತ್ತೆ, ಫೈಬರ್ ಅಷ್ಟು. ಅದನ್ನ ಬಡಿದು, ಯಾಕೆಂದ್ರೆ ಸ್ಟೇಜ್ ಕಾರ್ಯಕ್ರಮಗಳಿಗೆ ಇಲಾಖೆ ಮಾತ್ರ, ಕನ್ನಡ ಸಾಹಿತ್ಯ ಸಮ್ಮೇಳನ ಇಲಾಖೆ ಒಳಗೆ ಗೌರ್ಮೆಂಟ್ ಫಂಕ್ಷನ್ ಹೋದ ಮಾತ್ರ ಅದನ್ನ ಒಂದ್ ಟೈಮ್ ಉಪಯೋಗಿಸ್ತೀವಿ. ಅದನ್ನ ಅದು ಇದೆ ನಮ್ಮ ಹತ್ರ, ಅದು ಇದೆ. ಈ ಸೌಂಡ್ ಎಫೆಕ್ಟ್ ಬೇಕು ಅನ್ನೋ ಜಾಗಗಳಿಗೆ ಈ ಫೈಬರ್ ಅನ್ನ ಈಗ ರೂಢಿ ಮಾಡ್ಕೊಂಡಿದ್ವಿ. ಚರ್ಮದ್ದು ಅಂದ್ರೆ ಅದು ನಾದ ಸೂಪ ಕೇಳರಿಗೆ ಹಿತವಾಗಿ ಬರುತ್ತೆ. ಚರ್ಮದ್ದು ಫೈಬರ್ ಎಫೆಕ್ಟ್ ಕೊಡುತ್ತೆ ಅಷ್ಟೇ, ಸೌಂಡ್ ಜಾಸ್ತಿ, ಬಟ್ ಆದ್ರೆ ನಾದ ಇರಲ್ಲ. ಇದರಲ್ಲಿ ಗುಂ ಬರಲ್ಲ, ಅದರಲ್ಲಿ ಗುಂ ಬರುತ್ತೆ ತಾಳ. ಆ ಗುಮ್ಮನ 2 ಸತಿ, ಒಂದ್ ಸತಿ ಹೊಡೆದ್ರೆ 2 ಸತಿ ಚರ್ಮದಲ್ಲಿ ಎಫೆಕ್ಟ್ ಬರುತ್ತೆ ಇದರಲ್ಲಿ. ಬಟ್ ಆದ್ರೆ ಏನ್ ನೋಡಿದ ಸೌಂಡ್ ರಭಸ ಕೇಳತ್ತೆ ಅಷ್ಟೇ, ಫೈಬರ್ಗೂ ಅದಕ್ಕೆ ಇರಬೇಕು. ಆ ಮನುಷ್ಯನಿಗೆ ಒಂದು ಉಲ್ಲಾಸ, ರೋಮಾಂಚನ ಆಗುತ್ತ ಅಷ್ಟೇ ಆ ಗುಂ ಬರೋದ್ರಿಂದ, ಕಿವಿಗೆ ಆಗಲಿ, ಒಂದು ಮೆದುಳಿಗೆ ಆಗಲಿ, ಅದು ಕೇಳಕ್ ಒಂದು ಆನಂದ ಆಗುತ್ತೆ. ಹಂಗಾಗಿ ಮನುಷ್ಯನಿಗೆ ಒಂಥರ ಉಮ್ಮಾಸ ಬಂದು ಆ ಕುಣಿಯಕ್ ಸ್ಟೆಪ್ ಜೋರು ಮಾಡ್ತಾರೆ. ಅದು ಚರ್ಮವಾದ್ಯ. ಇದೇನ ಹಳೆ ಕಾಲದಲ್ಲೆಲ್ಲ ನಡೆಸಿ ಬಂದ್ರೆ ಈಗ ಹಿಂಗೆಲ್ಲ ಕಾಲ ಚೇಂಜ್ ಆದಂಗೆ ಎಲ್ಲ ಸೌಂಡ್ ಕೇಳಕ್ ನಿಂತ್ಕೊಂಡ್ರು ಜನ. ಮುಂಚೆ ಎಲ್ಲ ಹಳಬರು ವಚನ ಹೇಳಿ, ವೀರಗಾಸೆ ಅಂದ್ರೆ ವಚನ ಇರಲೇಬೇಕಿತ್ತು, ವಚನ ಅಂದ್ರೆ ಅದು ಇಲ್ದಲೇ ಮಾಡ್ತಾ ಇರಲ್ಲ, ಒಡಪೆ ಹೇಳೋದು ಇರಲೇಬೇಕಿತ್ತು. ಇವಾಗ ಏನಾಗ್ಬಿಟ್ಟಿದ್ರೆ ಡ್ಯಾನ್ಸ್ ಏನೋ ಕುಣಿಬೇಕು ಅವರಿಗೆ, ಬಡಿ ಒಟ್ ಸೌಂಡ್ ಮನುಷ್ಯನಿಗೆ ರೋಮಾಂಚನ ಜೋರಾಗಿ ಅಬ್ರವ ಬಡಿಬೇಕಷ್ಟೇ, ಅದನ್ನ ಆ ತರ ಫೀಲಿಂಗ್.
4: ಸರ್, ನೀವು ವೀರಗಾಸೆ ಅವ್ರ ಜೊತೆಗೆ ಈ ಸಂಬಳ ವಾದ್ಯವನ್ನ ನಡೆಸ್ತೀರಾ, ಈಗ ವೀರಗಾಸೆ ಅವರು ಹಾಕುವಂತ ಸ್ಟೆಪ್ಪಿಗೂ ನಿಮ್ಮ ಈ ಚಂಬಳ ವಾದ್ಯದ ಸೌಂಡಿಗೂ ಹೇಗ್ ಮ್ಯಾಚ್ ಮಾಡ್ಕೊಳ್ತೀರಾ?
5: ಕಾಲ ಹೆಜ್ಜೆ ನಾವು ಬಡಿಯ, ಅವ್ರು ಕುಣಿಯೋದಕ್ಕೂ ನಾವು ಬಡಿಯೋದಕ್ಕೂ ಹೆಜ್ಜೆ ಶೂಟ್ ಆಗಂಗಿರ್ಬೇಕು, ಹಂಗಾರೆ ತಾಳ ಶೂಟ್ ಆಗೋದು, ಕುಣಿತ ಒಂದ್ ಲೈನ ಬರೋದು ಮೈನ್. ಈಗ ಸ್ಟೆಪ್ ಬಡಿಯನೇ ನಾನು ಹೇಳಿ ಕಲ್ಸ್ಬೇಕಾರೆ ಅವರಿಗೆ ಹೆಣ್ಮಕ್ಳಿಗೆ ಅಲ್ಲಿ ಎರಡು ಪ್ರಾಕ್ಟೀಸ್ ಕೊಟ್ಟಿರ್ತೀವಿ, ಇದೇ ಸ್ಟೆಪ್ ಬಡಿತೀನಿ ಈಗ, ಈ 1ನೇ ತಾಳ 2ನೇ ತಾಳ ಅಂತೇಳಿ ನಾವು ಹೆಣ್ಮಕ್ಳಿಗೆ ಅದು ಹೇಳ್ಕೊಟ್ಟಿರ್ತೀವಿ, ಆ ತರ ಮಾಡ್ತಾರೆ. ನಾನು ಗುಡುಗ್ ಸೀರೆ ಮಾತ್ರ ತಿರುಗಬೇಕು ಈ ಸ್ಟೆಪ್ಪಿಗೆ ಅಂತ ನಾನು ಸೂಕ್ಷ್ಮ ಕೊಟ್ಕೊಂಡು ಮಾಡ್ತೀನಿ.
4: ಅಂದ್ರೆ ನೀವೇ ನಿರ್ದೇಶನ ಮಾಡ್ತಾ ಇರ್ತೀರಾ, ಹೀಗ್ ಮಾಡಿ ಹೀಗ್ ಮಾಡಿ ಅಂತ ಹೇಳಿ?
5: ಮಾಡ್ತಾ ಇರ್ತೀವಿ, ಅಲ್ಲೇ ಬಡಿತಾನೆ ನಾವು. ಕೈಯಲ್ಲಿ ಅಟ್ರಾಕ್ಷನ್ ಈ ಸ್ಟೆಪ್ ಬಡಿತೀನಿ, ಇದು ಬಡಿತೀನಿ, ನಾವು ಅಲ್ಲಿ ತೋರಿಸ್ಕೊಡ್ತಾ ಇರ್ತೀವಿ. ಕುಣಿಯಾರ ಎದುರುಗಡೆ ಆಪೋಸಿಟ್ ತಿರುಗಿ ಸೊನ್ನೆ ಕೊಡ್ತಾ ಇರ್ತೀವಿ, ಈ ಸ್ಟೆಪ್ ಆದ್ಮೇಲೆ ಇದು, ಇದಾದ್ಮೇಲೆ ಅದನ್ನ. ಅಷ್ಟು 14-13 ಜನ ಇರ್ತೀವಿ ಅಂದ್ರೆ 13 ಜನ ಅಷ್ಟು ಹಿಂದ್ಗಡೆ ದೋಣ್ ಬಡಿಯೋರು ಅಷ್ಟೇ. ನಾನು ಚಮಳ ಏನ್ ಬಡಿತೀನಿ, ಅದು ಆ ದೋಣ್ ಬಡಿದ್ರೆ ನಮ್ಗೆ ಚಮಳ ಬಡಿಯಕ್ಕೆ ಅದು ಗುಮ್ ಕೇಳೋದು. ಆ ಇದೊಂದು ಚಮಳ ಬಡ್ರೆ ಅದು ಯಾವುದೇ ಕಾರಣಕ್ಕೂ ದೋಣ್ ಬಡಿಲಿದ್ರೆ ಅದು ಬರೋದೇ ಇಲ್ಲ, ಅದು ಆ ನಾದ ಅನ್ಸೋದೇ ಇಲ್ಲ, ಸೆಟ್ಟಾಗೋದೇ ಇಲ್ಲ. ಆ ಒಂದು ಕೋಲಿಂದ ಏಟು ಬಿದ್ದಾಗಲೇ ಅದಕ್ಕೆ ನಾದ ಬರೋದು.
4: ಕೇಳಿದ್ರಲ್ಲ, ಈ ಸಂಬಳ ಚರ್ಮದಿಂದ ಮಾಡಿರೋ ವಾದ್ಯದಲ್ಲಿ ಎಫೆಕ್ಟ್ ಜಾಸ್ತಿ ಇರುತ್ತೆ. ಇದು ಎಲ್ಲರನ್ನ ಆಕರ್ಷಿಸುವ ಶಕ್ತಿ ಕೂಡ ಈ ಚಮ್ಮಾಳಕ್ಕೆ ಇದೆ. ವೀರಗಾಸೆ ನೃತ್ಯವನ್ನ ನೋಡುವಾಗ ನಾವು ಈ ಚಮ್ಮಾಳ ವಾದ್ಯದ ಸೌಂಡ್ ಅನ್ನ ಕೂಡ ಕೇಳಿರ್ತೀವಿ. ಗೆಜ್ಜೆಯ ನಾದಕ್ಕೂ ಸರಿಯಾಗಿ ಹೊಂದಾಣಿಕೆ ಆಗ್ಬೇಕು, ಆಗ ಮಾತ್ರ ಒಂದು ವೀರಗಾಸೆ ನೃತ್ಯ ತುಂಬಾ ಚೆನ್ನಾಗಿ ಮೂಡಿ ಬರೋದಕ್ಕೆ ಸಾಧ್ಯ. ಅದಕ್ಕೆ ಮುಖ್ಯವಾಗಿ ಚಮ್ಮಾಳ ವಾದ್ಯ ಕಲಾವಿದರು ನುಡಿಸುವಂತ ಈ ಚಮ್ಮಾಳ ಬಹಳ ಮುಖ್ಯವಾದ ಪಾತ್ರವನ್ನೇ ವಹಿಸುತ್ತೆ ಅಂತ ಹೇಳ್ಬೋದು. ಕೇಳಿದ್ವಲ್ಲ, ಹಾಗಾದ್ರೆ ಈ ಚಮ್ಮಾಳದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ನಾಗರಾಜ್ ಅವರಿಂದ ಕೇಳ್ತಿದ್ಯೋಣ. ಅಷ್ಟರಲ್ಲೇ ಒಂದು ಜಾನಪದ ಗೀತೆ ಕೇಳ್ಕೊಂಡು ಮತ್ತೆ ಬರೋಣ. ಕಾರ್ಯಕ್ರಮ ಮುಂದುವರಿಯುತ್ತದೆ, ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ನಾನೊಬ್ಬ ನಿವೃತ್ತ ಶಿಕ್ಷಕ. ನನ್ನ ಮಗ ಆದಿಚುಂಚನಗಿರಿ ಪಿ ಯು ಕಾಲೇಜ್ನಲ್ಲಿ ಓದ್ದ. ಅವನು ಬೆಸ್ಟ್ ಕರಿಯರ್ ರೂಪಿಸ್ಕೊಳ್ಳೋಕೆ ಸಾಧ್ಯವಾಯಿತು.
1: ನಮಸ್ಕಾರ, ನಾನೊಬ್ಬ ಆಟೋ ಡ್ರೈವರ್. ನನ್ನ ಮಗ ಶಿವಮೊಗ್ಗದ ಆದಿಚುಂಚನಗಿರಿ ಕಾಲೇಜ್ ಇದೆಯಲ್ಲ, ಅಲ್ಲಿ ಓದ್ದ. ಕಡಿಮೆ ಫೀಸು, ಉತ್ತಮ ಶಿಕ್ಷಣ ಕೊಡ್ತಾರೆ ಕಣ್ರಿ, ಆ ಸಂಸ್ಥೆಗೆ ನಾನು ಯಾವಾಗಲೂ ಋಣಿ.
2: ನಿಮ್ಗೆ ಗೊತ್ತಾ, ನನಗೆ ಈಸಿಯಾಗಿ ಇಂಜಿನಿಯರಿಂಗ್ ಸೀಟ್ ಸಿಗೋಕೆ ಕಾರಣ ನಮ್ಮ ಆದಿಚುಂಚನಗಿರಿ ಪಿ ಯು ಕಾಲೇಜು. ಯಾಕೆ ಅಂದರೆ ಇಲ್ಲಿ JEE, NEET, KCET ಸೂಕ್ತವಾದ ಟ್ರೈನಿಂಗ್ನ ಸ್ಟಾರ್ಟಿಂಗ್ನಿಂದೇ ಕೊಟ್ಟರು. ಸೊ ನನಗೆ ಆರಾಮಾಯಿತು.
3: ಹಾಯ್, ಐ ಆಮ್ ಎ ಡಾಕ್ಟರ್. ಐ ಹ್ಯಾವ್ ಸೀನ್ ಮೆನಿ ಕಾಲೇಜಸ್, ಬಟ್ ಫಾರ್ ದ ಹೊಲಿಸ್ಟಿಕ್ ಡೆವಲಪ್ಮೆಂಟ್ ಆಫ್ ಯುವರ್ ಚಿಲ್ಡ್ರನ್, ದೇರ್ ಇಸ್ ನೋ ಬೆಟರ್ ಕಾಲೇಜ್ ಲೈಕ್ ಶ್ರೀ ಆದಿಚುಂಚನಗಿರಿ ಪಿ ಯು ಕಾಲೇಜ್, ಶಿವಮೊಗ್ಗ.
2: ಪ್ರತಿ ವಿದ್ಯಾರ್ಥಿಗೆ ದೊರೆಯುತ್ತಿದೆ ಸಮರ್ಥ ಶಿಕ್ಷಣ. ವಿದ್ಯಾರ್ಥಿಯ ಸರ್ವತೋಮುಖ ಪ್ರಗತಿಗೆ ಆದ್ಯತೆ ನೀಡುವ ಮಲೆನಾಡಿನ ಹೆಮ್ಮೆಯ ಸಂಸ್ಥೆ ಶ್ರೀ ಆದಿಚುಂಚನಗಿರಿ ಸ್ವಾತಂತ್ರ್ಯ ಪದವಿ ಪೂರ್ವ ಕಾಲೇಜು, ಶರಾವತಿ ನಗರ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 7483710963. ಸಂಖ್ಯೆ ಮತ್ತೊಮ್ಮೆ 7483710963. ವೆಬ್ಸೈಟ್ www.saipuc.org.in.
3: ಉತ್ತಮ ಭವಿಷ್ಯಕ್ಕೆ ಸೂಕ್ತ ಆಯ್ಕೆ
2: ಶ್ರೀ ಆದಿಚುಂಚನಗಿರಿ ಸ್ವತಂತ್ರ ಪದವಿ ಪೂರ್ವ ಕಾಲೇಜು.
4: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಎಲ್ಲರಿಗೂ ಆತ್ಮೀಯ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಇದುವರೆಗೆ ಸಂಬಾಳ ವಾದ್ಯ ಕಲಾವಿದರಾದ ನಾಗರಾಜ್ ಅವರು ಈ ಸಂಬಾಳ ವಾದ್ಯವನ್ನ ವೀರಗಾಸೆಯ ಜೊತೆ ಬಾರಿಸುವಾಗ ಅದರ ಕುಣಿತ ಹೇಗಿರುತ್ತೆ, ಅದರ ಶಬ್ದ, ಹಾಗೆ ಚರ್ಮದಲ್ಲಿ ಮಾಡಿದಂತಹ ಶಬ್ದಕ್ಕೂ ಹಾಗೆ ಇತರ ಫೈಬರ್ ಇಂದ ಮಾಡಿದಂತಹ ಸಂಬಾಳ ವಾದ್ಯಕ್ಕೂ ಇರುವಂತಹ ವ್ಯತ್ಯಾಸವೇನು, ಈ ಎಲ್ಲ ಮಾಹಿತಿಯನ್ನ ತಿಳಿಸಿದ್ರು. ಈಗ ಸಹ ಇನ್ನಷ್ಟು ಮಾಹಿತಿ ಹೇಳ್ತಾರೆ, ಕೇಳೋಣ ಬನ್ನಿ.
5: ಸರ್, ನೀವು ಸಂಬಾಳ ವಾದ್ಯವನ್ನ ಬಾರಿಸ್ತಾ ಇದ್ದಾಗ, ಈಗ ವೀರಗಾಸೆ ಕಲಾವಿದ್ರು ವೀರಗಾಸೆ ನೃತ್ಯ ಮಾಡ್ತಾ ಇದ್ದಾಗ ಅವರಿಗೆ ಸುಸ್ತಾಯ್ತು, ಹೆಜ್ಜೆ ತಪ್ಪಿದೆ ಅಂತ ಹೇಳಿ ನಿಮ್ಗೆ ಹೆಂಗ್ ಗೊತ್ತಾಗುತ್ತೆ?
6: ಸೊ ನಮಗೆ ಅವ್ರಿಗೆ ಗೊತ್ತಾಗ್ಬಿಡುತ್ತೆ, ಕಾಲಲ್ಲಿ ಎಫೆಕ್ಟ್ ಮಾಡ್ಬಿಡ್ತಾರೆ. ಹಂಗಾರೆ ಇಲ್ಲ ಸುಸ್ತಾದ್ರೆ ಹಿಂಗೆ ನಿತ್ಕೊಳ್ಳೋರಂಗೆ ಮಾಡ್ತಾರೆ. ಕೆಲವರು ಬಿದ್ದಿದ್ದಾರೆ ಆಕ್ಚುಲಿ. ನಾವು ಬಡಿಬೇಕಾರೆ ಆ ಟೈಮ್ ಮೀರಿ, ಇವಾಗೇನೋ ಸ್ಟೇಜ್ ಕಾರ್ಯಕ್ರಮ ಇದು 10 ನಿಮಿಷ ಕಾಲ್ ಗಂಟೆ ಉಮಾಸ ಮಾಡಿದ್ವು. ಬಟ್ ಆದರೆ ರೋಡ್ ಶೋ ಆ ಥರ ಇಲ್ಲ, 3 ಅವರ್ ಕಾರ್ಯಕ್ರಮ ಕೊಡಲೇಬೇಕಾರೆ. ರೋಡ್ ಶೋ ಒಂದು 2 ಕಿಲೋಮೀಟರ್ 1 ಕಿಲೋಮೀಟರ್ ನಡ್ಕೊಂಡು ಹೋಗೋ ಶೋನು ಕೊಡ್ಬೇಕಾಗುತ್ತೆ. ಅದರಲ್ಲೂ ಮಾಡಿದ್ವಿ, ನೈಟೆಲ್ಲ ಫುಲ್ ರಾತ್ರಿ 10 ಗಂಟೆ ಸ್ಟಾರ್ಟ್ ಮಾಡಿದ್ರೆ ಬೆಳಿಗ್ಗೆ 6 ಗಂಟೆ ತನಕನೂ ಮಾಡಿದ್ದೀವಿ. ಮಧ್ಯದ ಒಂದು 1 ಅವರ್ ರೆಸ್ಟ್ ಇರುತ್ತೆ, ಟೀ ಕಾಫಿ ಮತ್ತು ಕೆಲವು ಕಾರ್ಯಕ್ರಮ ಮಾಡಿದ್ದೇವ್ರ ಕಾರ್ಯಕ್ರಮ.
5: ಈ ವೀರಗಾಸೆ ಅನ್ನೋದು ಮೊದಲೆಲ್ಲ ಗಂಡು ಮಕ್ಕಳ ಕಲೆ ಅಂತಾನೆ ಹೇಳ್ತಿದ್ರು, ಗಂಡು ಮಕ್ಕಳು ಮಾತ್ರ ಈ ವೀರಗಾಸೆನ ಮಾಡ್ತಿದ್ರು ಅಂತ. ಈಗ ಹೆಣ್ಮಕ್ಳು ಕೂಡ ಈ ವೀರಗಾಸೆ ಕುಣಿತದಲ್ಲಿ ಭಾಗವಹಿಸ್ತಾರೆ, ಅದ್ರ ಬಗ್ಗೆ ಏನ್ ಹೇಳ್ತೀರಾ?
6: ಫಸ್ಟ್ ಎಲ್ಲ ಗಂಡು ಮಕ್ಳೇ ಇದ್ದಿದ್ದು, ಇವಾಗಿನ ಜನರೇಷನ್ ಏನಾಯ್ತು ಅಂದ್ರೆ ಹೆಣ್ಮಕ್ಳಿಗೆ ಅಟ್ರಾಕ್ಷನ್, ಗಂಡ್ಮಕ್ಳಿಗೆ ಒಂದ್ ಸ್ವಲ್ಪ ಕಮ್ಮಿ ಈಗ ಜನ. ಹೆಣ್ಮಕ್ಳು ವೀರಗಾಸೆ ಕುಡಿತಾರೆ, ಅದೊಂದು ಅಟ್ರಾಕ್ಷನ್ ಆಗ್ಬಿಟ್ಟಿತ್ತು ಇವಾಗ. ಹಂಗಾಗಿ ಈಗ ಪ್ರತಿಭಾ ಕಾರಂಜಿ ಶಾಲೆಗಳಲ್ಲಿ ಪ್ರತಿಭಾ ಕಾರಂಜಿ ಮಾಡಿರಲ್ಲ, ಅವಾಗಿಂದ ಹೆಣ್ಮಕ್ಳಿಗೆ ಕಳ್ಸಕ್ಕೆ ರೂಢಿ ಆದ್ರಲ್ಲ, ಅದನ್ನೇ ಅತ್ಲಾಗೆ ದೊಡ್ಡ ಮಕ್ಳು ಹೆಣ್ಮಕ್ಳಿಗೂ ಸ್ಟಾರ್ಟ್ ಮಾಡ ಕಂಟಿನ್ಯೂಸ್ ಮಾಡ ಅವರಿಂದ. ಕೆಲವ್ರಿಗೆ ಆಸಕ್ತಿ ಇರಲ್ಲ, ಅವ್ರು ಕಳ್ಸಲ್ಲ. ಆಸಕ್ತಿ ಇದ್ದ ಮನೆಗೆ ಯಾರೂ ಇಲ್ಲ ಅನ್ನಲ್ಲ. ಅವ್ರ ಮನೆಗೆ ಏನೋ ಕೋಲಾಟ, ಅವ್ರ ತಾಯಿಂದ ತಾಯಿ ಯಾರು ಕಲೆಗೆ ಇನ್ವರ್ಟ್ ಆಗಿರ್ತಾರೋ, ಏ ನನ್ನ ಮಗಳು ಸೇರಿ ಮಾಡಲಿ ಬಿಡ್ರಿ ಅನ್ನೋರು ಇರ್ತಾರೆ. ಕೆಲವರು ಅದರಿಂದ ಬೇಡ ಅನ್ನೋರು ಇರ್ತಾರೆ. ಬಟ್ ಆದ್ರೆ ನಾವೀಗ 12-13 ವರ್ಷದಿಂದಲೂ ಹೆಣ್ಮಕ್ಳು ಕಲೆ ಮಾಡಿಸಿಂದ ಮತ್ತು ಒಬ್ರು ಹೋದ್ಮೇಲೆ ಒಬ್ರು ಕಲಿಸ್ಕೊಂಡು ಶಾಲೆಗಳಿಗೆ ಆದಷ್ಟು ಹೊರಗು ಹಳ್ಳಿಗಳಿಗೆಲ್ಲ ಕೇಳ್ಕೊಂತ ಕಲಿಸ್ತೀವಿ.
5: ನಾಗರಾಜ್ ಅವ್ರು ಹೇಳಿದ ಹಾಗೆ ಈ ವೀರಗಾಸೆ ನೃತ್ಯ ಮಾಡೋರಿಗೆ ಸಾಕಷ್ಟು ಎನರ್ಜಿ ಬೇಕು, ಯಾಕಂದ್ರೆ ಸಂಬಾಳ ವಾದ್ಯವನ್ನ ಬಾರಿಸ್ತಾ ಇದ್ದಾಗ ಆ ತಾಳಕ್ಕೆ ತಕ್ಕಂತೆ ಅವ್ರ ಹೆಜ್ಜೆಯನ್ನು ಹಾಕ್ಬೇಕಾಗತ್ತೆ. ವಾದ್ಯದ ಕಡೆ ಕೂಡ ಅವರ ಗಮನ ಇರಬೇಕು. ಜೊತೆಗೆ ಈ ಸ್ಟೇಜ್ ಕಾರ್ಯಕ್ರಮಗಳಲ್ಲಾದ್ರೆ 1/2 ಗಂಟೆ ಒಳಗಡೆ ಕಾರ್ಯಕ್ರಮ ಮುಗಿಯುತ್ತೆ, ಆದ್ರೆ ಮೆರವಣಿಗೆ ಅಂತಹ ಸಂದರ್ಭಗಳಲ್ಲಿ 3-4 ಗಂಟೆಗಳ ಕಾಲ ಇವರು ರಸ್ತೆಯಲ್ಲಿ ಈ ವೀರಗಾಸೆ ನೃತ್ಯವನ್ನು ಮಾಡ್ಕೊಂತ ಹೋಗುವಾಗ ಈ ಚಮ್ಮಾಳ ವಾದ್ಯವನ್ನು ಕೂಡ ಇವ್ರು ಬಾರಿಸಬೇಕಾಗುತ್ತೆ, ಅವಾಗೆಲ್ಲ ಸ್ವಲ್ಪ ಕಷ್ಟ ಆಗುತ್ತೆ. ಆದ್ರಿಂದ ಚಮ್ಮಾಳ ನುಡ್ಸೋರಿಗಿರ್ಬೋದು, ವೀರಗಾಸೆ ಮಾಡೋರಿಗೆ ತುಂಬಾ ಎನರ್ಜಿನೂ ಬೇಕಾಗುತ್ತೆ. ಇದರ ಜೊತೆಗೆ ಮೊದ್ಲೆಲ್ಲ ಇತ್ತು, ಗಂಡು ಮಕ್ಕಳು ಮಾತ್ರ ವೀರಗಾಸೆ ನೃತ್ಯವನ್ನ ಮಾಡ್ತಾರೆ, ಅವ್ರಿಗೆ ಎನರ್ಜಿ ಶಕ್ತಿ ಇರೋದ್ರಿಂದ ಅವ್ರು ಮಾಡ್ತಾರೆ. ಜೊತೆಗೆ ಇದು ಭಕ್ತಿಯ ಸಂಕೇತವಾಗಿದ್ದರಿಂದ ಹೆಣ್ಮಕ್ಳು ಮಾಡ್ತಾ ಇರ್ಲಿ.

0: ಯಾಕೋ ವಿನಯ್, ಏನೋ ತುಂಬಾ ಯೋಚನೆ ಮಾಡ್ತಾ ಇದೀಯಾ?
1: ಏನಿಲ್ವೋ ರಾಜು, ನಮ್ ತಂದೆಗೆ ಮೊನ್ನೆ ಕ್ಯಾನ್ಸರ್ ಸರ್ಜರಿ ಆಯ್ತು. ಡಾಕ್ಟರ್ ಹೇಳಿದ್ರು ಮುಂದೆ ರೇಡಿಯೇಷನ್ ಚಿಕಿತ್ಸೆ ಕೊಡ್ಬೇಕಾಗತ್ತೆ ಅಂತ. ಅದಕ್ಕಿನ್ನೇನು ಬೆಂಗಳೂರಿಗೆ ಹೋಗ್ಬೇಕಾಗತ್ತೋ ಏನೋ.
0: ಅಯ್ಯೋ ದಡ್ಡ, ಅದಕ್ಕೆ ಯಾಕೋ ಇಷ್ಟೊಂದು ಯೋಚನೆ ಮಾಡ್ತಾ ಇದೀಯಾ? ಇಲ್ಲೇ

0: ಶಿವಮೊಗ್ಗ ನಗರದ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಈಗ ತುಂಬಾ ಸುರಕ್ಷಿತ ಹಾಗೂ ಅತ್ಯಾಧುನಿಕ ತಂತ್ರಜ್ಞಾನದ ಉತ್ತಮ ಗುಣಮಟ್ಟದ ಉನ್ನತ ದರ್ಜೆಯ ರೇಡಿಯೇಷನ್ ಥೆರಪಿ ಚಿಕಿತ್ಸಾ ಸೌಲಭ್ಯ ಕಾರ್ಯಾರಂಭವಾಗಿದೆ ಕಣು. ಅದು ಅಲ್ಲದೆ ಕೈಗೆಟಕುವ ದರದಲ್ಲಿ ಉತ್ತಮ ಗುಣಮಟ್ಟದ ಚಿಕಿತ್ಸೆ ಕೂಡ ಸಿಗ್ತಾ ಇದೆ. ನಿನ್ ಕೂಡ್ಲೇ ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ತಜ್ಞ ವೈದ್ಯರನ್ನು ಒಮ್ಮೆ ಸಂಪರ್ಕಿಸೋದು ಉತ್ತಮ.
1: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ಇದೀಗ ಅತ್ಯಾಧುನಿಕ ತಂತ್ರಜ್ಞಾನದ ಸುರಕ್ಷಿತ ಹಾಗೂ ಉತ್ತಮ ಗುಣಮಟ್ಟದ ವರ್ಸಾ HD ರೇಡಿಯೋಥೆರಪಿ ಚಿಕಿತ್ಸಾ ಘಟಕ ಕಾರ್ಯಾರಂಭವಾಗಿದೆ. ಈ ನೂತನ ಹಾಗೂ ಉನ್ನತ ದರ್ಜೆಯ ರೇಡಿಯೋಥೆರಪಿ ಘಟಕದಲ್ಲಿ IMRT, IGRT, SRS, SBRT ಹಾಗೂ VMAT ನಂತಹ ಸುಧಾರಿತ, ಸುರಕ್ಷಿತ ಮತ್ತು ಅತಿ ಸೂಕ್ಷ್ಮ ರೇಡಿಯೋಥೆರಪಿ ಚಿಕಿತ್ಸಾ ವಿಧಾನಗಳನ್ನು ಹೊಂದಿದೆ.
2: ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯಲ್ಲಿ ರೇಡಿಯೇಷನ್ ಚಿಕಿತ್ಸೆ, ಕೆಮೋಥೆರಪಿ ಚಿಕಿತ್ಸೆ, ಕ್ಯಾನ್ಸರ್ ಶಸ್ತ್ರಚಿಕಿತ್ಸೆಗಳು ದೊರೆಯುತ್ತವೆ. ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆ 9ನೇ ಮೈಲಿಗಲ್ಲು, ನಿದಿಗೆ ಅಂಚೆ, ಬಿದಿರೆ ಬಸ್ ನಿಲ್ದಾಣದ ಎದುರು, BH ರಸ್ತೆ, ಶಿವಮೊಗ್ಗ. ಮೊಬೈಲ್ ಸಂಖ್ಯೆ 9686698099 ಅಥವಾ 7090077755. ಇದಕ್ಕೆ ಸಂಪರ್ಕಿಸಬಹುದು. 20 ವರ್ಷದ ಸೇವಾನುಭವ, ಸುಮಾರು 35,000 ಹೆಚ್ಚು ಯಶಸ್ವಿ ಕ್ಯಾನ್ಸರ್ ಚಿಕಿತ್ಸೆ. ಇದು ಮಲ್ನಾಡ್ ಕ್ಯಾನ್ಸರ್ ಆಸ್ಪತ್ರೆಯ ಹೆಮ್ಮೆ.
3: ಮತ್ತೊಮ್ಮೆ ಜಾನಪದ ಕಾರ್ಯಕ್ರಮಕ್ಕೆ ಸ್ವಾಗತ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಇದು ಜಾನಪದ ಕಾರ್ಯಕ್ರಮ. ನಾನು ಪವಿತ್ರ ದಿನೇಶ್. ಅಜ್ಜಂಪುರ ಹತ್ತಿರದ ಹಸಂದಿ ಊರಿನವರೇ ಆದ ಸಂಬಾಳ ವಾದ್ಯ ನುಡಿಸುವ ಕಲಾವಿದರಾದ ನಾಗರಾಜ್ ಅವರು ನಮ್ಮ ಜೊತೆಗಿದ್ದಾರೆ. ಇವರು ಈ ಸಂಬಾಳ ವಾದ್ಯದ ಬಗ್ಗೆ ಸಾಕಷ್ಟು ವಿಚಾರಗಳನ್ನ ತಿಳಿಸಿದ್ರು. ಈಗ ಈ ಸಂಬಾಳ ವಾದ್ಯದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನ ಅವರಿಂದ ಕೇಳಿ ತಿಳಿಯೋಣ.
4: ಸರ್, ಈ ಸಂಬಾಳ ವಾದ್ಯವನ್ನ ನೀವು ಯಾವ್ಯಾವ ಊರುಗಳಲ್ಲಿ ಪ್ರದರ್ಶನ ಮಾಡ್ತೀರಾ, ಏನೇನು ಕಾರ್ಯಕ್ರಮಗಳಲ್ಲಿ ಭಾಗವಹಿಸ್ತೀರಾ ಅಂತ ಹೇಳ್ಬೋದು?
5: ದೇವ್ರ ಕಾರ್ಯಕ್ರಮ ಮಾಡ್ತೀವಿ. ದೇವ್ರ ಉತ್ಸವ ಊರಲ್ಲಿ ದೇವ್ರುಗಳು ಉತ್ಸವ ಇರುತ್ತೆ, ಜಾತ್ರೆ ಇರುತ್ತೆ. ಕನ್ನಡ ಸಂಸ್ಕೃತಿ ಇಲಾಖೆಯಿಂದ ಬೆಂಗಳೂರು ಇಲಾಖೆ, ಬೀದರ್, ರಾಯಚೂರು ಎಲ್ಲ ಕಡೆ ಕಾರ್ಯಕ್ರಮ ಕೊಟ್ಟು ಜನಪರ ಉತ್ಸವ ಎಲ್ಲ ಕಲಾ ತಂಡದ್ದು ಭಾಗವಹಿಸಿದೆ. ಎಲ್ಲ ಕೆಂಡ ಅಂತೇಳಿ ನಮ್ಮ ಕಡೆ ಮಾಡ್ತಾರೆ, ದುಗ್ಲ ಹೇಳಿರಲ್ಲ ಕೆಂಡ ಅಂತ ಮಾಡ್ತಾರೆ. ನಾವು ಬಡಿಯರಲ್ಲ, ರೌಂಡ್ ಅಲ್ಲೆಲ್ಲ ದೇವ್ರಿಗೆ ಬರ್ಬೇಕು, ನಾವೆಲ್ಲ ಮುಂದೆ ಇರ್ಬೇಕು. ನಾವು
4: ತುಂಬಾ ಕಡೆ ಕಾರ್ಯಕ್ರಮಗಳನ್ನ ನೀಡಿದ್ದೀರಾ ಅಂತ ಹೇಳಿದ್ರಿ, ಅದರಲ್ಲಿ ನಿಮ್ಗೆ ತುಂಬಾ ಖುಷಿ ಕೊಟ್ಟಂತದ್ದು ಅಥವಾ ಹೆಸರು ತಂದ್ಕೊಟ್ಟಂತಹ ಕಾರ್ಯಕ್ರಮ ಯಾವ್ದು ಅಂತ ನೆನಪಿದೆಯಾ?
5: ನಾವೇ ಮಾಡ್ತೀವಿ, ಹಳ್ಳಿ ಕಡೆ ಆದಷ್ಟು ಕಲಿಗೆ ಭಾರಿ ಪ್ರೋತ್ಸಾಹ ಕೊಡ್ತಾರೆ. ಹಳ್ಳಿಯಲ್ಲಿ ಅಂತ ಕಡೆ ಸುಮಾರು ಹಳ್ಳಿಗಳಲ್ಲಿ ನಮಗೆ ಸನ್ಮಾನ ಮಾಡಿ ಶಾಲ ಹಾಕಿ ಅವ್ರ ಗೌರವ ಅವ್ರು ಏನು ಮಾಡ್ಬೇಕು ಎಲ್ಲ ಮಾಡ್ಯಾರ ಸರ್. ಹಳ್ಳಿಗಳು ತುಂಬ ಹಳ್ಳಿಗಳು ಮಾಡ್ಯಾರ, ಒಂದು ಎರಡು ಹಳ್ಳಿ ಅಂತ ಎಲ್ಲ ಹಳ್ಳಿಗೂ ಮಾಡ್ಯಾರ. ಹಳ್ಳಿಗಳಲ್ಲಿ ಈಗ ಟೌನ್ಗಳಲ್ಲಿ ಅಂತಂದರೆ ಮಾಡಿರು ಹೋದ್ರು ನಂಗೆ ಅವ್ರದ್ದು ಹೊಟ್ಟೆನ ಹುಮ್ಮಸ್ ಆಗಿರ್ತಾರಷ್ಟೇ, ಬಟ್ ಆದರೆ ಅಷ್ಟು ಹಳ್ಳಿಗಳಷ್ಟು ಇದು ಬರಲ್ಲ. ಕಲಾವಿದರ ಬೆಲೆ ಕೊಡೋ ಗುರ್ಸೋದು ಹಳ್ಳಿಗಳಲ್ಲಿ. ಮುಗುಳಿಯಲ್ಲಿ ಅಂತೇಳಿ ಚನ್ನಗಿರಿ ಹತ್ರ ಮುಗುಳಿಯಲ್ಲಿ ಅಂತ ಅಲ್ಲಿ ನಾವು ವರ್ಷಿಗೆ ಸುಮಾರು ಈಗ 5-6 ವರ್ಷದಿಂದ ನಮ್ಮ ಟೀಮ್ನೇ ಬೇಕು. ಅಲ್ಲಿ ಕೆಂಡ ಅಂತ ಮಾಡ್ತಾರೆ, ಮೈಸೂರಿನ ಜಾತ್ರೆ ಅಂತ ಮಾಡ್ತಾರೆ. ಅಲ್ಲಿ ನಾನು ಹೋಗ್ಲೇಬೇಕು. ಆ ಥರ ರೂಢಿಸ್ಕೊಂಬಂದು ಅವರು ನಮ್ಮ ಹತ್ರ ಗೌರವ, ನಾವೇ ಆಗಲಿ ಅವರಾಗಲಿ ಅದು ಅಷ್ಟು ತುಂಬ ಆತ್ಮೀಯ ಇದ್ದಾರೆ, ಖುಷಿಯಾಗಿದ್ದಾರೆ. ಪಕ್ಕ ವೀರಗಾಸಪ್ಪ ಟೀಮ್ಗಳಿದ್ದಾವೆ, ಆದ್ರೆ ಯಾರನ್ನೂ ಚಾಯ್ಸ್ ಮಾಡಲ್ಲ, ನಮ್ಮನ್ನೇ ಆಯ್ತು ಮಾಡ್ತಾರೆ, ಚೆನ್ನಾಗಿ ಬಾರಿಸ್ತೀರಿ ಅಂತ ಖುಷಿ ಅವರಿಗೆ, ನಮಗೂ ಖುಷಿ.
4: ಸರ್, ನೀವು ಈ ಸಂಬಾಳ ವಾದ್ಯವನ್ನ ಕಲಿತು ಫಸ್ಟ್ ಪ್ರದರ್ಶನ ಮಾಡಿದಂತ ಕಾರ್ಯಕ್ರಮ ಯಾವುದು ಅಂತ ನೆನಪಿದೆಯಾ?
5: ಪ್ರತಿಭಾ ಕರಂಜಿಯಲ್ಲಿ ನಾವು ಶಾಲೆ 7th ಇದ್ದಾಗ ಓದ್ಬೇಕಾರೆ ನಾವು ಪ್ರತಿಭಾ ಕರಂಜಿ ಅಂತ ಕಲ್ಸಿರಲ್ಲ, ಅವತ್ತು ನಾವು ಬಾರಿಸಿದ ಹಿಂಗೆ ಬಡಿದ್ವಿ. ಆ ಹುಡುಗರು ಕುಣಸ್ ಗಂಡು ಮಕ್ಳು ಪ್ರತಿಭಾ ಕರಂಜಿ ಭಾಗವಹಿಸ್ಬೇಕು ಅಂದ್ರೆ ಸಣ್ಣ ಚಿಕ್ಕ ಮಕ್ಕಳು ಸ್ಕೂಲಿಗೆ ಹೋಗಾರೆ ಬಡಿಬೇಕಿತ್ತಲ್ಲ. ಅವಾಗ ನಮಗೆ ದೊಡ್ಡವ್ರ ಶೇಖರಪ್ಪ ಅಂತೇಳಿ ಮೇಸ್ಟ್ ಇದ್ರು, ಅವರು ತೋರಿಸ್ಕೊಟ್ಟು ಈ ಥರ ಕಲೀರಿ ಅಂತ ಕಲಿಸಿ ಪ್ರಾಕ್ಟೀಸ್ ಮಾಡಿದ್ವಿ. ಸರ್, ಸಿರಾದ ಹತ್ರ ಮಾಡಿದ್ವಿ ಪ್ರೋಗ್ರಾಮ್ ನಾವು ಟೀಮ್ ಓಪನ್ ಮಾಡಿದಾಗ 12-13 ವರ್ಷದಲ್ಲಿ ಸಿರಾದ ಹತ್ರ ಸ್ಟಾರ್ಟಿಂಗ್ ಹೆಣ್ಮಕ್ಳು ಟೀಮ್ ಅಲ್ಲೇ ಮಾಡಿದ್ವಿ. ಸ್ಕೂಲ್ ಇದೆ, ಈ ಕಲಿ ಬಂದ್ಮೇಲೆ ನಮಗೆ ಓದೋಕೆ ಇಂಟ್ರೆಸ್ಟ್ ಆಗಿ ನಾನು ಹಂಗಾಗಿ ಈ ಕಲೆಗೆ ರೂಢಿಸ್ಕೊಂಡು ಮನೆಗೆ ನಮ್ದು ತೋಟ ಜಮೀನು ಎಲ್ಲ ಇದೆ, ಬಟ್ ಆದ್ರೆ ನಾವು ಈ ಕಲೆಗೆ ಇದನ್ನ ಮಾಡ್ಲೇಬೇಕು ಅಂತೇಳಿ ಆಸಕ್ತಿ.
4: ನಾಗರಾಜ್ ಅವರು ಈ ಸಂಬಾಳ ಕಲೆಯನ್ನ ಚಿಕ್ಕ ವಯಸ್ಸಲ್ಲಿ ಅಂದ್ರೆ ಪ್ರತಿಭಾ ಕಾರಂಜಿಯಲ್ಲಿ ಶಾಲೆಯಲ್ಲಿ ಪ್ರದರ್ಶನ ಮಾಡಿದ್ರಿಂದ ಪ್ರೇರಣೆಗೊಂಡು ಇದೇ ಕಲೆಯನ್ನ ಕಲಿತು ಆ ಕಲೆಯಲ್ಲಿಯೇ ಮುಂದುವರಿತಾ ಇದ್ದಾರೆ. ಈ ಸಂಬಾಳ ವಾದ್ಯದಲ್ಲಿ ಇವರಿಗೆ ಸಾಕಷ್ಟು ಆಸಕ್ತಿ ಇರೋದ್ರಿಂದ ನಾವು ಎಂತಹ ಕೆಲಸ ಇದ್ರು ಕೂಡ ನಮ್ಮ ಈ ಜಾನಪದ ಕಲೆಯನ್ನ ಬಿಡಲ್ಲ, ಅದನ್ನ ಮುಂದುವರ್ಸ್ಕೊಂಡು ಹೋಗ್ತೀವಿ ಅನ್ನೋದನ್ನ ತಿಳಿಸಿದ್ರು.
3: ಅವರಿಗೆ ನಮ್ಮ ರೇಡಿಯೋ ಶಿವಮೊಗ್ಗದ ಪರವಾಗಿ ಧನ್ಯವಾದಗಳನ್ನ ಹೇಳ್ತಾ ಕೇಳಿದ್ರಲ್ಲ ಸ್ನೇಹಿತರೆ, ನಮ್ಮ ಇವತ್ತಿನ ಜಾನಪದ ಕಾರ್ಯಕ್ರಮದಲ್ಲಿ ಸಂಬಾಳ ವಾದ್ಯದ ಕುರಿತು ನಾಗರಾಜ್ ಅವರು ತುಂಬಾ ಮಾಹಿತಿಯನ್ನ ತಿಳಿಸಿದ್ರು. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಇನ್ನಷ್ಟು ಜಾನಪದ ಕಲೆ ಕಲಾವಿದರೊಂದಿಗೆ ಮತ್ತೆ ಭೇಟಿಯಾಗೋಣ. ಇದು ಜಾನಪದ ಕಾರ್ಯಕ್ರಮ. ನೀವು ಕೇಳ್ತಾ ಇರೋದು ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.

0: ಸೈಕಲ್ ಸವಾರಿ ನಿಮ್ಮ ಮೊದಲ ಪ್ರೇಮವಾಗಲಿ. ಆರೋಗ್ಯಕ್ಕಾಗಿ, ಅಗತ್ಯಕ್ಕಾಗಿ, ಸಂತಸಕ್ಕಾಗಿ, ಹೀಗೆ ಯಾವುದೇ ರೀತಿಯ ಸೈಕಲ್ಗಳು ಇಲ್ಲಿ ಲಭ್ಯ. ಯುವ ಸಮುದಾಯದ ಅವಶ್ಯಕತೆಗೆ ಅನುಗುಣವಾದ, ವಿದ್ಯಾರ್ಥಿಗಳಿಗೆ ಆಕರ್ಷಣೀಯವಾದ ಸೈಕಲ್ಗಳು ದೊರೆಯುತ್ತದೆ. ಮಕ್ಕಳು, ಯುವತಿಯರಿಗೆ ಮನಸ್ಸಿಗೊಪ್ಪುವ ಸೈಕಲ್ಗಳು ವಿವಿಧ ಬಣ್ಣ ಹಾಗೂ ಶ್ರೇಣಿಗಳಲ್ಲಿ ಇಲ್ಲಿವೆ. ಎಲ್ಲಾ ರೀತಿಯ ಬೈಸಿಕಲ್ಗಳು, ಮೋಟರೈಸ್ಡ್ ಟ್ರೆಡ್ಮಿಲ್, ಎಕ್ಸಸೈಸಸ್, ಬೇಬಿ ವಾಕರ್ಸ್, ಟ್ರೈಸಿಕಲ್ಸ್ಗೆ ಭೇಟಿ ನೀಡಿ
1: ಮೂರ್ತಿ ಸೈಕಲ್ ಅಂಡ್ ಫಿಟ್ನೆಸ್, ಶ್ರೀ ಮಂಜುನಾಥ ಕಾಂಪ್ಲೆಕ್ಸ್, 60 ಅಡಿ ರಸ್ತೆ ವೃತ್ತ, ಶುಭಮಂಗಳ ಕಲ್ಯಾಣ ಮಂಟಪದ ಹತ್ತಿರ, ವಿನೋಬನಗರ, ಶಿವಮೊಗ್ಗ. ಸೋದರ ಸಂಸ್ಥೆ ಸೈಕಲೋತ್ಸವ, ವಂದನಾ ಸ್ವೀಟ್ಸ್ ಅಂಡ್ ಬೇಕರಿ ಪಕ್ಕ, ಸವಳಂಗ ರಸ್ತೆ, ಶಿವಮೊಗ್ಗ. ಸಂಪರ್ಕಿಸಿ 0818-1825-83. ಸಂಖ್ಯೆ ಮತ್ತೊಮ್ಮೆ 0818-2-35-8083. ಸೈಕಲ್ ಗಾಲಿಯೊಂದಿಗೆ ಸಾಗಲಿ ಬದುಕಿನ ಬಂಡಿ.
2: ಅಮ್ಮನ ಪ್ರೀತಿ ಹಾಗೆ ಸಿಹಿಯಾದದ್ದು ಇನ್ನೊಂದಿಲ್ಲ. ಪ್ರತಿ ಕ್ಷಣವನ್ನು ಮಮತೆಯಿಂದ ತುಂಬಿಸುವ ಎಲ್ಲ ಅಮ್ಮಂದಿರಿಗೂ ಶ್ರೀ ಮಹಾಲಕ್ಷ್ಮಿ ಸ್ವೀಟ್ಸ್ ವತಿಯಿಂದ ಹೃದಯಪೂರ್ವಕ ಮದರ್ಸ್ ಡೇ ಶುಭಾಶಯಗಳು.

0: ರೇಡಿಯೋ ಶಿವಮೊಗ್ಗ ಆಪ್ನಲ್ಲಿ ಪ್ರಸಾರ ಮುಂದುವರಿಯಲಿದೆ. ಇದರಲ್ಲಿ ಹಳೆಯ ಚಿತ್ರಗೀತೆಗಳು, ಹರಿಕತೆ, ನಾಟಕ, ಬಯಲಾಟ, ದಾಸರ ಪದಗಳು, ವಚನ, ಭಕ್ತಿಗೀತೆಗಳು, ಚಿತ್ರಗೀತೆಗಳು, ಜನಪದ ಗೀತೆಗಳು, ಚೌಡಿಕೆ ಪದಗಳು, ಭಾವಗೀತೆಗಳು ಹಾಗೂ ಶಾಸ್ತ್ರೀಯ ಸಂಗೀತ, ಹೀಗೆ ವೈವಿಧ್ಯ ಕಾರ್ಯಕ್ರಮಗಳು ಇರುತ್ತವೆ. ಈ ಎಲ್ಲಾ ಕಾರ್ಯಕ್ರಮಗಳನ್ನು ತಪ್ಪದೆ ಕೇಳಿ ಆನಂದಿಸಿ. ನಿಮ್ಮ ಅನಿಸಿಕೆಗಳನ್ನು 9686096279 ಇದಕ್ಕೆ ತಿಳಿಸಿ. ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ಕನ್ನಡ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಹಲೋ ಗೆಳೆಯರೇ.
1: ಹಾಯ್
2: ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
2: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತಾ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:10 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದಕ್ಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತಾ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
1: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
2: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
0: ಆಹಾ, ಆ ಮಗು ಎಷ್ಟು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
3: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕ್ ಚಿಂತೆ, ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ, ಬನ್ನಿ ಅವಕಾಶ ಪಡೆದುಕೊಳ್ಳಿ.
4: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹೋಗ ಸೋಮಾರಿ ಸಿದ್ಧ.
1: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
2: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
1: ರೇಡಿಯೋದಲ್ಲಿ ಕತೆನಾ?
2: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
3: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.

0: ಈಗ ಕೂಗಿದ್ದು ಹುಲಿನ ಚಿರತೆನ ಸಿಂಹನ.
1: ಹೇಳ್ತೀನಿ ತಡಿ ಕಂದ.
2: ಮಿಸ್ ಬಿಲಿ ಬಣ್ಣದ ಕಾಕೆ ಇದೆಯಂತೆ, ಹೌದಾ?
3: ಕ್ಲಾಸ್ ಮುಗಿದ್ಮೇಲೆ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು, ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಮಗ ಅದೇ ಕೆಲ್ಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
1: ಓಕೆ,
2: ಎಷ್ಟು ದಿನ ಅಂತ ಇನ್ನೊಬ್ರು ಕೈ ಕೇಳ ಕೆಲಸ ಮಾಡೋದು? ನಮ್ಮ ಓನರ್ ಹತ್ರ ಬೈಸ್ಕೊಂಡು ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
1: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
3: ಓಕೆ ಡ್ಯೂಡ್, ನಾನು ಯಾಕೆ ಯಾವ್ದಾದ್ರು ಒಂದು ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
4: ಓಕೆ ಡ್ಯೂಡ್, ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
5: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
4: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನ ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ.
3: ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
4: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
5: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್ಜೆ ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಹಾಯ್ ರೂಪಾ, ರೇಖಾ, ಏನ್ ಸಮಾಚಾರ?
1: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
2: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಮೈ ಲಾರ್ಡ್, ನಾನು ಸತ್ಯವನ್ನು ಹೇಳುತ್ತೇನೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ. ರೋಮಿಯೋ ಜೂಲಿಯಟ್, ಲೈಲಾ ಮಜ್ನು, ಸಲೀಮ್ ಅನಾರ್ಕಲಿ, ಅವರದೆಲ್ಲ ಫ್ಲಾಪ್ ಲವ್ ಸ್ಟೋರೀಸ್. ಒನ್ ಅಂಡ್ ಓನ್ಲಿ ಅಚ್ಚೋದ್ ಮಾತ್ರ ಟಾಪ್ ಲವ್ ಸ್ಟೋರಿ.

0: ಟೈಮ್ ಆಯ್ತು, ಸಾಂಗ್ ಮುಗಿಸ್ಬಿಡೋಣ. ಕೊನೆಯದಾಗ ಒಂದ್ ಸ್ಲೋಗನ್ ಹೇಳಿ ಬಸ್.
1: ಮಚ್ಚಲ್ ನೋಡಿದ್ರೆ ಒಂದೇ ಒಂದೇ, ಲವ್ ಅಲ್ಲಿ ಬಿದ್ರೆ ಬದುಕೋದೇ ಡೌಟ್. ನಾವು ಸತ್ಯವನ್ನು ಹೇಳ್ತೇವೆ, ಸತ್ಯವನ್ನು ಬಿಟ್ಟು ಬೇರೇನು ಹೇಳೋದಿಲ್ಲ.

0: Romeo.
1: ರೋಮಿಯೋ
2: ಅವನು ಹುಟ್ಟಿಸ್ತಾನೆ, ಹುಟ್ಟಬೇಕು, ಬೆಳೆಸ್ತಾನೆ, ಬೆಳಿಬೇಕು, ಹೊಗೆ ಆಗ್ತಾನೆ, ಹಾಕಿಸ್ಕೋಬೇಕು. ದೇವ್ರಿಚ್ಚಿಯ ಈ ಬೊಂಬೆ ಹೇಳ್ತದೆ, ಹಿಡ್ಕೋ ಹಿಡ್ಕೋ ಹಿಡ್ಕೋ ಬೊಂಬೆಯಾ.

Yeah!

0: ಹಾಯ್
1: ರೂಪಾ, ರೇಖಾ, ಏನ್ ಸಮಾಚಾರ?
2: ನಮ್ಗೆ ಬೆಳಗಿನ ಸಮಯದಲ್ಲಿ ಭಕ್ತಿಗೀತನ ಕೇಳ್ತಾ ಕೇಳ್ತಾ ಯಶಸ್ಸಿನ ಸೂತ್ರಗಳು, ಮೌಲ್ಯಾಧಾರಿತ ನೀತಿ ಪಾಠಗಳು, ಅರ್ಥ ಆಗೋ ರೀತಿ ಗಾದೆಗಳು, ಹಾಗೆ ಸ್ಫೂರ್ತಿ ಸಲಹೆಗಳು, ಮನೋರಂಜನೆ ಮತ್ತೆ ಆಯಾ ದಿನದ ವಿಶೇಷತೆ ಬಗ್ಗೆ ಹೇಗ್ ತಿಳ್ಕೊಳ್ಳೋದು, ನಿಮ್ಗೇನಾದ್ರೂ ಐಡಿಯಾ ಇದೆಯಾ?
0: ಹಾ, ಇದನ್ನೆಲ್ಲ ಕೇಳ್ಬೇಕು ಅಂದ್ರೆ ಒಂದೊಳ್ಳೆ ಪ್ಲಾಟ್ಫಾರ್ಮ್ ಇದೆ.
3: ನೀವು ಕೇಳಿದ ಎಲ್ಲಾ ವಿಷಯಗಳು ಆರ್ಜೆ ಸ್ಮೈಲಿಂಗ್ ಶ್ವೇತ ನಡೆಸಿಕೊಡುವ ಅರುಣೋದಯ ಕಾರ್ಯಕ್ರಮದಲ್ಲಿ ಸಿಗುತ್ತೆ. ಪ್ರತಿದಿನ ಬೆಳಿಗ್ಗೆ 6:00 ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ನಿಮ್ಮ ಜ್ಞಾನ ಭಂಡಾರವನ್ನ ಹೆಚ್ಚಿಸಿಕೊಳ್ಳಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
4: ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ ಶಿವಮೊಗ್ಗದ ನಿಲಯ ನಿರ್ದೇಶಕರಾದ ಜನಾರ್ದನ್ ಜಿಎಲ್. ಈ ತಜ್ಞರ ತಂಡದೊಂದಿಗೆ ನೀವು ನೇರವಾಗಿ ಮಾತನಾಡಬಹುದು. ನಿಮ್ಮ ಸಂಶಯಗಳನ್ನು ಕೇಳಿ ಮತ್ತು ನಾವು ಏನು ಮಾಡಬೇಕೆಂಬುದು ಅವರಿಂದಲೇ ತಿಳಿಯಿರಿ. ಇದೇ April 2 ಬೆಳಗ್ಗೆ 11:00 ಕರೆ ಮಾಡಲು ಮರೆಯಬೇಡಿ. ನಮ್ಮ ಸಂಖ್ಯೆ 9686096279. ಬನ್ನಿ, ಪರಿಸರ ಉಳಿಸಲು ಒಟ್ಟಾಗಿ ಹೆಜ್ಜೆ ಇಡೋಣ.
5: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹಿಂದಿ ಚಿತ್ರಗೀತೆಗಳನ್ನು ಕೇಳಲಿದ್ದೀರಿ.

0: ಅರೇ ರತ್ನಮ್ಮ, ಏನ್ ಇಷ್ಟ ಬೇಗ ವಾಕ್ ಮುಗಿಸ್ಬಿಟ್ಟಿದಿರಿ?
1: ಅದ ವಚನ ವಿಹಾರಕ್ಕೆ ಹೋಗ್ಬೇಕು ಅದಕ್ಕೆ.
2: ಏನು, ವಾಯು ವಿಹಾರದಿಂದ ವಚನ ವಿಹಾರಕ್ಕ?
1: ಹೌದು ಗೀತಕ್ಕ, ಈಗ ನಮ್ ರೇಡಿಯೋ ಶಿವಮೊಗ್ಗದಲ್ಲಿ ವಚನ ವಿಹಾರ ಕಾರ್ಯಕ್ರಮ ಬರುತ್ತೆ. ನಾನು ಡೈಲಿ ವಾಕ್ ಮಾಡುವಾಗ ಈ ಕಾರ್ಯಕ್ರಮ ಕೇಳಿದ್ರೆ ಮನ್ಸಿಗೇನೋ ಒಂಥರ ನೆಮ್ಮದಿ.
3: ಹೌದು, ದೈಹಿಕ ಆರೋಗ್ಯಕ್ಕೆ ವಾಯು ವಿಹಾರ, ಮಾನಸಿಕ ಆರೋಗ್ಯಕ್ಕೆ ವಚನ ವಿಹಾರ. ಸೋಮವಾರದಿಂದ ಶನಿವಾರದವರೆಗೆ ಪ್ರತಿದಿನ ಬೆಳಗ್ಗೆ 7:00 to 7:30 ಆರ್ಜೆ ಪವಿತ್ರ ದಿನೇಶ್ ಅವರು ನಡೆಸಿಕೊಡುವ ವಚನ ವಿಹಾರ ಕಾರ್ಯಕ್ರಮ ಪ್ರಸಾರವಾಗಲಿದೆ. ತಪ್ಪದೇ ಕೇಳಿ.

0: ವಾವ್, ಈ ಪ್ಲೇಸ್ ಎಷ್ಟ್ ಚೆನ್ನಾಗಿದೆ. ಥ್ಯಾಂಕ್ ಯು ಕಣೆ, ಇಷ್ಟು ಚೆನ್ನಾಗಿರೋ ಪ್ಲೇಸ್ ಗೆ ಕರ್ಕೊಂಡ್ ಬಂದಿದ್ದಕ್ಕೆ.
1: ಹೇ ಇಟ್ಸ್ ಓಕೆ, ಇರ್ಲಿ ಬಿಡು, ಇದಕ್ಕೆಲ್ಲ ಥ್ಯಾಂಕ್ಸ್ ಯಾಕೆ. ಇಷ್ಟೇ ಅಲ್ಲ, ಹತ್ತಿರದಲ್ಲಿ ಇನ್ನು 2-3 ಪ್ಲೇಸ್ ಇದೆ, ಹೋಗುವಾಗ ಅದನ್ನ ಕವರ್ ಮಾಡ್ಕೊಂಡು ಹೋಗುವ.
0: ಹಾ ಸರಿ, ಈ ಪ್ಲೇಸ್ ಬಗ್ಗೆ ಎಲ್ಲ ನಿನಗೆ ಹೇಗ್ ಗೊತ್ತಾಯ್ತು?
1: ನಿನಗೆ ಹೇಳೋದೇ ಮರ್ತಿದ್ದೆ ನೋಡು, ರೇಡಿಯೋ ಶಿವಮೊಗ್ಗದಲ್ಲಿ ಟ್ರಾವೆಲರ್ಸ್ ಡೈರಿ ಅಂತ ಪ್ರೋಗ್ರಾಮ್ ಬರುತ್ತೆ. ಅದರಲ್ಲಿ ಸ್ಥಳೀಯ ಪ್ರೇಕ್ಷಣೀಯ ಸ್ಥಳಗಳಲ್ಲದೆ ದೇಶ ವಿದೇಶಗಳ ಪ್ರವಾಸಿ ತಾಣಗಳ ಬಗ್ಗೆ ಕೂಡ ತಿಳಿಸ್ಕೊಡ್ತಾರೆ. ಅಷ್ಟೇ ಅಲ್ಲ, ಅಲ್ಲಿ ಸಿಗುವಂತಹ ಸೌಲಭ್ಯಗಳು ಹಾಗೆ ಅಲ್ಲಿ ಹೋಗೋ ರೂಟ್ ಬಗ್ಗೆ ಕೂಡ ಇನ್ಫಾರ್ಮೇಶನ್ ಕೊಡ್ತಾರೆ.
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 9 ಗಂಟೆಗೆ ಆರ್ಜೆ ರಕ್ಷಿತ ಹೊಳ್ಳ ನಡೆಸುವ ಟ್ರಾವೆಲರ್ಸ್ ಡೈರಿ ಕಾರ್ಯಕ್ರಮವನ್ನು ತಪ್ಪದೆ ಕೇಳಿ. ಈಗ ರೇಡಿಯೋ ಶಿವಮೊಗ್ಗವನ್ನು ಮೊಬೈಲ್ ಆಪ್ನಲ್ಲಿ ಕೂಡ ಕೇಳಿ ಆನಂದಿಸಿ.
3: ಪ್ರೋಗ್ರಾಂನ ಕೇಳೋಣ, ನಾವು ಟೂರ್ ಮಾಡೋಣ.

0: ಯಾವ್ದೋ ಮೆಸೇಜ್ ಬಂತು.
1: ಹಾ, ಈ ಗ್ರೂಪ್ ಅಲ್ಲಿ ಒಳ್ಳೊಳ್ಳೆ ಕತೆ ಬರ್ತಾ ಇರುತ್ತೆ, ಓದೋಕೆ ತುಂಬಾ ಚೆನ್ನಾಗಿರುತ್ತೆ.
0: ಹೌದು, ಈಗಂತೂ ಸೋಷಿಯಲ್ ಮೀಡಿಯಾದಲ್ಲಿ ತುಂಬಾ ಒಳ್ಳೊಳ್ಳೆ ಕತೆಗಳು ಬರ್ತಾ ಇರತ್ತೆ, ನಂಗಂತೂ ಬಹಳ ಇಷ್ಟ. ಆದ್ರೆ ಕತೆ ಓದೋದಕ್ಕೆ ಸಮಯನೇ ಆಗೋದಿಲ್ಲ.
1: ಕತೆ ಓದೋಕಾಗಲ್ಲ ಅಂತ ಯಾಕೆ ಯೋಚನೆ ಮಾಡ್ತೀಯಾ? ಕೇಳೋದಕ್ಕೆ ಅಂತ ರೇಡಿಯೋ ಆನ್ ಮಾಡು.
0: ರೇಡಿಯೋನಾ?
2: ಹೌದು, ಸೋಮವಾರದಿಂದ ಶನಿವಾರದವರೆಗೆ ಬೆಳಿಗ್ಗೆ 11 ಗಂಟೆಗೆ ಆರ್ಜಿ ರಕ್ಷಿತ ಹೊಳ್ಳ ನಡೆಸುವ ಸೋಷಿಯಲ್ ಮೀಡಿಯಾ ಕತೆಗಳು ಕಾರ್ಯಕ್ರಮವನ್ನು ತಪ್ಪದೇ ಕೇಳಿ. ಈ ವಿಶೇಷ ಕಾರ್ಯಕ್ರಮ ರೇಡಿಯೋ ಶಿವಮೊಗ್ಗದಲ್ಲಿ ಮಾತ್ರ.
1: ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸಿಂಚನ, ಆಗ್ಲೇ ಒಂದ್ ಕತೆ ಹೇಳ್ದೆಲ್ಲ, ತುಂಬಾ ಚೆನ್ನಾಗಿತ್ತು, ಎಲ್ ಕೇಳ್ದೆ?
1: ಹಾ, ಅದ ರೇಡಿಯೋ ಶಿವಮೊಗ್ಗದಲ್ಲಿ ಕೇಳ್ದೆ ಕಣೆ.
0: ರೇಡಿಯೋದಲ್ಲಿ ಕತೆನಾ?
1: ಹೌದು, ಕತೆ ಮಾತ್ರ ಅಲ್ಲ, ಪುಸ್ತಕದ ಬಗ್ಗೆ, ಲೇಖಕರ ಬಗ್ಗೆ, ಕಾದಂಬರಿಗಳು, ನಾಟಕದ ಬಗ್ಗೆ ಕೂಡ ತಿಳ್ಕೊಳ್ಬಹುದು. ಜೊತೆಗೆ ನಾವುಗಳು ಬರೆದಿರುವಂತಹ ಕತೆ ಕವನಗಳನ್ನ ಕೂಡ ಈ ಕಾರ್ಯಕ್ರಮದಲ್ಲಿ ಹೇಳಬಹುದು.
2: ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿದಿನ ಬೆಳಗ್ಗೆ 9:30 ಪ್ರಸಾರವಾಗುವ ಸಾಹಿತ್ಯ ಲೋಕ ಕಾರ್ಯಕ್ರಮವನ್ನ ಆರ್ಜೆ ಮಹಾಲಕ್ಷ್ಮಿ ನಡೆಸಿಕೊಡಲಿದ್ದಾರೆ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನ ಕೇಳಿ ಆನಂದಿಸಿ.
3: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಹರಿಕತೆಯನ್ನು ಕೇಳಲಿದ್ದೀರಿ.
4: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಕೇಳಲಿದ್ದೀರಿ ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು.

ಮಾನವ ಜೀವಿತವೇ ಭಯಗ್ರಸ್ತ. ಸಾವಿನ ಭಯ, ನೋವಿನ ಭಯ, ರೋಗ ಭಯ, ಶತ್ರುಗಳ ಭಯ. ಆದರೆ ಹರಿನಾಮ ಒಂದೇ ಎಲ್ಲರಿಗೆ ಅಭಯ. ಅಂಥ ಅಭಯ ಕೊಡುವ ಶ್ರೀಹರಿ ಕಲವು ವೆಂಕಟನಾಯಕ, ಕಲಿಯುಗದ ಆ ಸ್ವಾಮಿ ವೆಂಕಟರಮಣ, ವೆಂಕಟಾಚಲಾಧೀಶ.

ಅವನ ದಿವ್ಯ ಮಹಿಮೆ, ನಾಮದ ಮಹಿಮೆ, ಆ ಕ್ಷೇತ್ರದ ಮಹಿಮೆ, ಅವನ ಕಥಾ ಶ್ರವಣ ಮಾಡಿದವರ ಯಾವ ಮಹಿಮೆ, ಇವೆಲ್ಲವೂ ಕೂಡ ಕಲಿಯುಗದ ನಮಗೆ ಪಾಪದಿಂದಲೋ ಶಾಪದಿಂದಲೋ ಕರ್ಮಲೋಪದಿಂದಲೋ ಭವಕೂಪದಲ್ಲಿ ಬಿದ್ದ ನಮ್ಮನ್ನು ಉದ್ಧಾರ ಮಾಡಲಿಕ್ಕೆ ಸಾಕಾಗ್ತದೆ. ಭಗವಂತರಾದರೂ ಯಾತಕ್ಕೋಸ್ಕರ ಕಲಿಯುಗದಲ್ಲಿ ಅವತಾರ ಮಾಡಿದ್ದಾರೆ? ಅನ್ನಮಯ ಜೀವಿಗಳು

ಈ ಪರ್ವತಕ್ಕೆ ಕೃತಯುಗದಲ್ಲಿ ವೃಷಭಾಚರ, ತ್ರೇತಾಯುಗದಲ್ಲಿ ಅಜ್ಞಾನಾಚರ, ದ್ವಾಪರಾಯುಗದಲ್ಲಿ ಶೇಷಾಚರ ಅಂತ ಕರೆದರೆ ಕಲಿಯುಗದಲ್ಲಿ ವಿತತ ವೆಂಕಟನಾಮ ಕಲಿಯೋಳು ವೇಮ್ ಅಂದ್ರೆ ಪಾಪಗಳು ಕಟತೆ ಅಂದ್ರೆ ನಾಶವಾಗತಕ್ಕಂಥ ಪಾಪನಾಶನ ಮಾಡುವ ಪರ್ವತ ಇದು. ಕ್ಷಿತಿಯೊಳಗೆ ಅತಿ ಖ್ಯಾತವಾ

ಈ ಭಕ್ತ ಸಮೂಹದ ಮೇಲೆ ಅನುಗ್ರಹ ಮಾಡಲುಸ್ಕರವಾಗಿ ವೈಕುಂಠವನ್ನೇ ತೆರೆಸಿ ಈ ಭೂಲೋಕದಲ್ಲಿ ಅವತಾರ ಮಾಡಿದ್ದಾನೆ ಪರಮಾತ್ಮ. ಧರಣ್ಯಾಂ ಅವತೀರ್ಣೋತಿ ಎಂಬಂತೆ ಶ್ರೀಮನ್ನಾರಾಯಣನೇ ವೆಂಕಟರಮಣನಾಗಿ ಅವತಾರ ಮಾಡಿದಂತಹ ಪುಣ್ಯಸ್ಥ.

ವೆಂಕಟಾಚಲ ಪರ್ವತದ ಸ್ವಾಮಿ ಪುಷ್ಕರಣಿ ಸನಿಹದ ತಿಂತ್ರಣಿ ವೃಕ್ಷಮೂಲದಲ್ಲಿ ಆ ಹುತ್ತದಲ್ಲಿ ಪ್ರಕಟನಾಗಿದ್ದಾನೆ. ಹುತ್ತವೇ ಕೌಸಲ್ಯ, ವೃಕ್ಷವೇ ದಶರಥ, ಅಥವಾ ದೇವಕಿ ವಸುದೇವರು ಎಂಬಂತೆ ಅವತರಿಸಿ ತನ್ನವಳೇ ಆದ ಲಕ್ಷ್ಮಿಯನ್ನು ಪದ್ಮಾವತಿ ಎಂಬ ನಾಮದಿಂದ ಕರೆಯುವಂತೆ ಮಾಡಿ ಆಕಾಶರಾಜನಲ್ಲಿ ಆಕೆ ಅವತರಿಸುವಂತೆ ಸಂಕಲ್ಪಗೈಸಿ ಆ ಲೋಕಜನನ್ನು ಮತ್ತೆ ವಿವಾಹ ಮಾಡಿಕೊಂಡಿದ್ದ. ಆ ಶ್ರೀನಿವಾಸನ ಕಲ್ಯಾಣ ಕಾರ್ಯದಲ್ಲಿ ಸಮಸ್ತ ಭಕ್ತರು ಭಾಗವಹಿಸುವಂತೆ ಮಾಡಿ ಅವರೆಲ್ಲರೂ ಉದ್ಧಾರ ಮಾಡಿದ ಸ್ವಾಮಿ ತನ್ನ ಪತ್ನಿಯಾದ ಪದ್ಮಾವತಿಯ ಸಹೋದರ ವಸುದಾನ ಹಾಗೂ ಅವನ ಮಾವನ ತಮ್ಮನಾದ ತೋಂಡಮಾನರಿಗೆ ಬಂದು ಜಗಳವನ್ನು ಪರಿಹಾರ ಮಾಡಿ ಅವರ ಮೇಲೆ ಅನುಗ್ರಹ ಮಾಡಿದಾಗ ಆ ಕಾರಣದಿಂದ ಇವತ್ತನ್ನ ಕುಲಸ್ವಾಮಿ ಎಂಬುದಾಗಿ ತಿಳಿದು ಆ ತೋಂಡಮಾನ ದೇಶದ ರಾಜನು ಸ್ವಾಮಿಗಾಗಿಯೇ ದಿವ್ಯ ಆನಂದ ನಿಲಯವೆಂಬ ಅರಮನೆಯನ್ನೇ

ಭಾಗ್ಯನಿಧಿ ಶ್ರೀನಿವಾಸನಿಗೆ ಆನಂದ ನಿಲಯವೆಂಬ ದಿವ್ಯ ಅರಮನೆಯನ್ನೇ ರಚಿಸಿಕೊಟ್ಟು ಚತುರ್ಮುಖ ಬ್ರಹ್ಮದೇವರನ್ನು ಕರೆಸಿ ಬ್ರಹ್ಮೋತ್ಸವವನ್ನು ಕಲ್ಪನೆ ಮಾಡಿ ಇದನ್ನು ಶಾಶ್ವತ ನಡೆಸುವಂತೆ ಸಿದ್ಧ ಮಾಡಿದ್ದು ಮಾತ್ರವಲ್ಲದೆ

ಸಕಲ ವೈಭವವನ್ನು ಸ್ವಾಮಿಗೆ ಅರ್ಪಿಸ್ತಾನೆ. ಸುಖದಿಂದಿರುವಾಗ ಸಮೃದ್ಧವಾದ ರಾಜ್ಯದಲ್ಲಿ ಒಂದು ದಿನ ಆ ರಾಜಸಭೆಗೆ ಕೂರ್ಮಾಚಾರಿ ನಾಮಕನಾದಂತಹ ಬ್ರಾಹ್ಮಣನೊಬ್ಬ ಬಂದಿದ್ದ. ವಿನೀತನಾಗಿ ಮುಂದೆ ನಿಂತಿದ್ದಾನೆ, ರಾಜನಿಗೆ ಆಶೀರ್ವಾದ ಮಾಡಿದ್ದಾನೆ. ತೋಂಡಮಾನಧುರೆ ಕೇಳಿದ, ಹೇ ವಿಪ್ರವರ, ನಿನ್ನ ಸೇವೆ ನಾನು ಏನ್ ಮಾಡಿ? ಆಗವಂತ ಹೇಳ್ತಾ ಇದ್ದಾನೆ, ಏನು ಉದ್ದೇಶ ಇಲ್ಲ, ಸಂಪತ್ತಿನ ಅಪೇಕ್ಷೆ ಯಾವುದೂ ಇಲ್ಲ ರಾಜ ನನಗೆ, ಆದರೆ ನನಗೊಂದೇ ಒಂದು ಮನಸ್ಸಲ್ಲಿರ್ತಕ್ಕಂಥ ಆತಂಕ ಹೇಳ್ತೇನೆ. ನಾನು ತೀರ್ಥಾಟನೆಗೆ ಬಂದವ, ಈಗ ಒಂದು ಮಗು ಇದೆ, ಎಳೆಯ ಮಗು, ಹೆಂಡತಿ ಗರ್ಭವತಿ ಇದ್ದಾಳೆ, ಇವ್ರನ್ನ ಕರ್ಕೊಂಡು ಹೋಗ್ಲಿಕ್ಕಾಗೋದಿಲ್ಲ. ನಾನು ಏನಾದ್ರು ಏನು ಪ್ರಾರ್ಥನೆ ಮಾಡ್ತೇನೆ ಅಂದರೆ, ಇವರಿಬ್ಬರನ್ನು ನಿನ್ನಲ್ಲಿ ಇಟ್ಟು ಹೋಗ್ತೇನೆ, ನಾನು ಎಲ್ಲ ಯಾತ್ರೆ ಮುಗಿಸಿ ಬಂದ ಮೇಲೆ ಕರ್ಕೊಂಡು ಹೋಗ್ತೇನೆ. ಅಲ್ಲಿ ತನಕ ಎರಡು ಹೊತ್ತು ಇವರಿಗೆ ಆಹಾರ ಕೊಟ್ಟು ಮಲಗಲಿಕ್ಕೆ ಒಂದು ಜಾಗ ಕೊಟ್ಟು ಸಾಕು, ಈಗ ಗರ್ಭವತಿ ಆದ್ದರಿಂದ ನಾನು ಮುಂದೆ ಕರ್ಕೊಂಡು ಹೋಗುವಾಗಿಲ್ಲ. ರಾಜ ಅಂತಾನೆ, ಎಂಥ ತೃಪ್ತನಪ್ಪ ಬ್ರಾಹ್ಮಣನೇನು, ನನ್ನಲ್ಲಿ ಸಂಪತ್ತು ಅರಮನೆಯ ಭಾಗ ಏನು ಕೇಳಿದ್ರು ಕೊಡ್ತಿದ್ದೆ, ಅದೇನೂ ಕೇಳಲಿಲ್ಲ ನೀನು ಎಂಬುದಾಗಿ ಬಹಳ ಹರ್ಷಿಸ್ತಾನೆ.

ರಾಜಕಾರ್ಯ ಬಾಹುಳ್ಯದಿಂದ ಆ ಬ್ರಾಹ್ಮಣನ ಗರ್ಭಿಣಿ ಪತ್ನಿಯನ್ನು ಮತ್ತು ಮಗುವನ್ನು ಅರಮನೆಯ ಒಂದು ನೆಲಮಾಳಿಗೆಯಲ್ಲಿ ಅವರಿಗೆ ಅವಕಾಶ ಕೊಟ್ಟಿದ್ದಾನೆ. ಇತರರಿಂದ ಅವರಿಗೆ ತೊಂದರೆಯಾಗಬಾರದು ಅಂತ ಹೊರಗಿನಿಂದ ಭದ್ರವಾದ ಬೀಗ ಮುದ್ರೆ ಹಾಕಿಸಿ ಹೊತ್ತು ಹೊತ್ತಿಗೆ ಅವರಿಗೆ ಆಹಾರಗಳನ್ನು ಕೊಡಬೇಕು ಅಂತ ಆಜ್ಞೆ ಕೊಟ್ಟಿದ್ದ. ದುರ್ದೈವದಿಂದ ರಾಜನಿಗೂ ಅದು ಮರೆತು ಹೋಯಿತು, ಅರಮನೆಯಲ್ಲಿ ಯಾರನ್ನು ಸೇವೆಗಾಗಿ ನೇಮಿಸಿದ್ರೋ ಅವರಿಗೂ ಮರೆತು ಹೋಗ್ಬಿಡ್ತು. ನಿರಪರಾಧಿಯಾದ ಗರ್ಭಿಣಿ ಹೆಣ್ಣು ಮಗಳು ಎಳೆಯ ಮಗುವಿನೊಂದಿಗೆ ಬಂಧನದೊಳಿರ್ಪಸತಿ. ಒಂದಿನ, ಎರಡು ದಿನ, ಒಂದು ವಾರ, ಎರಡು ವಾರ, ಅನ್ನ ಅನ್ನ ಅಂತ ಮಗು ಅಳ್ತಾ ಇದೆ. ಬಂಧನದೊಳಿರ್ಪಸತಿ ಕಂದನ ಪುತಲಿ. ಮಗುವನ್ನಪ್ಪಿಕೊಂಡು ಕಂದ, ನಿಮ್ಮ ತಂದೆ ನಮ್ಮನ್ನು ಈ ಕಾರಾಗೃಹದಲ್ಲಿ ಹಾಕಿ ಹೋಗ್ರಿ, ನಾವೇನು ಅಪರಾಧ ಮಾಡಿದೀವಿ ಅಂತ ನಮಗೆ ಈ ನೆಲ ಮಾಳಿಗೆ ವಾಸ ಬಂತು. ಬೆಂದಳೇ ನಿಂಬೆ ತ್ರಿಷ ಹಸಿ ಬೀಗಿ ನೀಯಲಿ. ಅವಳು ಹಸಿರಿನ ಬೆಂಕಿಯಲ್ಲಿ ಸುಟ್ಟು ಹೋಗ್ಬಿಟ್ಟು. ಭಾಗ್ಯ ಪಕ್ಷ ಮಾಸಗಳಾಯ್ತು, 15 ದಿನ ಆಯ್ತು, ತಿಂಗಳು ಕಳೆಯಿತು. ಕ್ಷೀಣಿಸಲು ಪ್ರಾಣ. ನನ್ನ ಹೆಂಡತಿ ಮಕ್ಕಳು ಸುರಕ್ಷಿತ ಅಂತ ಬ್ರಾಹ್ಮಣ ಯಾತ್ರೆಯಲ್ಲಿ ತಿರುಗಾಡ್ತಾ ಇದ್ದಾನೆ. ಮಹಾರಾಜನಿಗೆ ಮರ್ತು ಹೋಗ್ಬಿಟ್ಟಿದೆ, ಕೆಲಸದ ಆಳುಗಳಿಗೆ ಲಕ್ಷ್ಯವಿಲ್ಲ. ಪಕ್ಷ ಮಾಸಗಳಾಯ್ತು ಕ್ಷೀಣಿಸಲು ಪ್ರಾಣ, ಆ ಪ್ರಾಣ ಪಕ್ಷಿ ಹಾರಿತು. ಎಷ್ಟು ಕಾಲ ಇರುತ್ತೆ? ಮಗುವನ್ನು ಒಪ್ಪಿಕೊಂಡು ತಾಯಿ ಮಗು ಎರಡೊಬ್ಬರು ಪ್ರಾಣ ಬಿಟ್ಬಿಟ್ರು. ಪಕ್ಷಿ ಹಾರಿತು ಪ್ರಾಣ, ಪಕ್ಷಿ ಹಾರಿತು ನರಳಿ ಜವ ಗುಂದೆ ಪ್ರಾಣ. ಹೋಗ್ಲಿ, ಆ ಶವವನ್ನು ಸಂಸ್ಕಾರ ಮಾಡೋರಿದ್ದ.

ಮುಕ್ತ ಶವ ಅಪ್ಪಿಹಳು ಮಗುವಿನ ಕುಡಿಕೆ. ರಕ್ತ ಮಾಂಸಗಳು ಆರಿ ಹೋಗಿ ಅಸ್ಥಿ ಪಂಜರ ಒಂದನ್ನೊಂದು ಅಪ್ಪಿಕೊಂಡಿದೆ. ಆ ಮಗುವನ್ನು ಅಪ್ಪಿಕೊಂಡು ಬಿದ್ದಿದ್ರು ನೋಡಿ, ಹೀಗಾಗಿ ಎಲುಬಿನ ರಾಶಿ ಬಿದ್ದುಬಿಟ್ಟಿದೆ. ಏಕ ಪ್ರಕಾರ ಕುರುಮಾಚಾರ್ಯ ನಾಮಕನಾದ ಬ್ರಾಹ್ಮಣ 3 ವರ್ಷ ಎಲ್ಲ ಯಾತ್ರೆಯನ್ನು ಮುಗಿಸಿ, ನನ್ನ ಹೆಂಡತಿ ಗಂಡು ಮಗು ಹೆತ್ತಿರಬಹುದೇನು, ರಾಜವೈಭವದ ಸುಖದಲ್ಲಿ ಇರಬಹುದು ಆಕೆ, ನಾನಾದರೂ ತೀರ್ಥಯಾತ್ರೆ ಮಾಡ್ತಾ ಮಾಡ್ತಾ ಬಳಲಿ ಬೆಂಡಾಗಿದ್ದೇನೆ, ನನ್ನನ್ನು ಗುರುತಿಸ್ತಾಳೋ ಇಲ್ವೋ, ಹೀಗೆ ಮನೆಯಲ್ಲಿ ಮನಸ್ಸಿನಲ್ಲಿ ಹಲವನ್ನು ಎಣಿಸ್ತಾ ಎಣಿಸ್ತಾ ರಾಜನನ್ನು ಸ್ಮರಿಸಿಕೊಂಡು ಬಂದು ಕೇಳ್ತಾನೆ, ಹೇ ರಾಜ, ದೇವರು ನನಗೆ ಒಳ್ಳೇದು ಮಾಡಿ, 3 ವರ್ಷ ನನ್ನ ಹೆಂಡತಿ ಮಕ್ಕಳನ್ನು ಕಾಪಾಡಿದ್ದೀಯಲ್ಲ, ಅದಕ್ಕಾಗಿ ನನ್ನ ತೀರ್ಥಯಾತ್ರೆ ಪುಣ್ಯವನ್ನು ನಿನಗೆ ದಾನ ಮಾಡ್ತೇನೆ. ಎಲ್ಲಿ ನನ್ನ ಮಗು, ಪ್ರಸವವಾಯಿತೆ, ಗಂಡು ಮಗುವೆ ಅಥವಾ ಯಾವ ಮಗು ಹೊಡೆದಳು, ಹೇಗಿದ್ದಾಳೆ? ರಾಜನಿಗೆ ಸುಳ್ಳು ಪಡೆದಂತಾಯಿತು. ಆಗಲೇ ಜ್ಞಾಪಕ ಆದವನಿಗೆ ಓಡೋಡಿ ರಾಜಸೇವಕನಿಗೆ ಆಜ್ಞೆ ಕೊಟ್ಟು ಆ ನೆಲಮಾಳಿಗೆ ಬೀಗ ಮುದ್ರೆಯನ್ನು ಒಣಸಿ ಒಳಗೋಗಿ ನೋಡ್ತಾನೆ. ಏನ್ ನೋಡ್ಲಿ, ಕಣ್ಣು ಒಡೆದು ನೀರು ಚಿಮ್ಮಿತು ರಾಜನಿಗೆ. ದೇವಾ, ಅಯ್ಯೋ, ಸ್ತ್ರೀ ಹತ್ಯೆ, ಗರ್ಭಿಣಿಯ ಹತ್ಯೆ, ಶಿಶು ಹತ್ಯೆ, ಬ್ರಹ್ಮಹತ್ಯೆ ಎಲ್ಲ ಬಂದ್ಬಿಡ್ತಲ್ಲೋ ಶ್ರೀನಿವಾಸ ಅವರಿಗೆ. ಈ ವಿಸ್ಮೃತಿ ಕಾರಣ ಏನು? ನಾನೇನು ಮಾಡಲಿ ಈಗ? ಈ ಬ್ರಾಹ್ಮಣ್ಯ ಮೊಗ ತರೋದು ಹೇಗೆ? ಬ್ರಾಹ್ಮಣ್ಯ ಹೇಳಿ ಕಳಿಸಿದ್ರು, ಈಗ ಪಲ್ಲಕ್ಕಿಯಲ್ಲಿ ನಿನ್ನ ಹೆಂಡತಿ ಮಕ್ಕಳು ಕಳಿಸ್ಕೊಡ್ತೇವಪ್ಪ ಅಂತ ಸಮಾಧಾನ ಪಡಿಸಿ ಒಂದು ನಿಮಿಷ ಬದುಕಲು ಇಚ್ಛೆ ಮಾಡಲು ತೋಂಟು ಮಾಡ. ಆ ಬ್ರಾಹ್ಮಣಿ ಗರ್ಭಿಣಿಯ, ಆ ಗರ್ಭಭ್ರೂಣ, ಒಂದು ಕಡೆ ಎಳೆಯ ಮಗು, ಆ ಅಲ್ಲಲ್ಲಿ ಬಿದ್ದ ಎಲುಬು ಚೂರೆಲ್ಲ ಒಟ್ಟಿ ಕಟ್ಟಿಕೊಂಡ ಮಡಿಲಿ, ಮತ್ತಾನು ಬದುಕೋದಿಲ್ಲ. ಇದನ್ನಪ್ಪಿಕೊಂಡು ಇದರ ಜೊತೆಯಲ್ಲಿ ನನಗೆ ಶಿಕ್ಷೆ ಏನು ಅಂದ್ರೆ, ನನಗೆ ನಾನೇ ದೇಹ ಪ್ರಾಯಶ್ಚಿತ್ತ ಮಾಡಿಕೊಳ್ಬೇಕು, ದೇಹಾಂತ ಪ್ರಾಯಶ್ಚಿತ್ತ. ಹೀಗೆ ತಿಳಿದು ನಾರಾಯಣನ ಚಿಂತನೆ ಮಾಡುತ್ತಾ ಆ ಪ್ರಭುವನ್ನು ಮತ್ತೆ

हे श्रीनिवासा गोविंदा हे प्रभो सप्तपर्वतवाद सप्तगिरीवास नान बदुकबारदु आ अस्थि ಬ್ರಾಹ್ಮಣಿಯ ಗರ್ಭಿಣಿಯ ಎಲುಬು ಮಗುವಿನ ಎಲುಬೆಲ್ಲ ಸೊಂಟ ಕಟ್ಟಿಕೊಂಡು ನೀರಿಗೆ ಹಾರಿಬಿಡ್ತಾರೆ. ನಾನು ಸಾಯ್ತೇನೆ. ಆದರೆ ಶ್ರೀನಿವಾಸ ಎಂಥ ಕಮನ, ಆ ಭಗವಂತ ಒಲಿದರೆ ಆಶ್ಚರ್ಯ ಉಂಟೆ. ಕಾಮಿತಾರ್ಥ ಪ್ರದಾಯಕನಲ್ವೇ ಅವನ ಮಹಿಮೆ ಏನು? ಗೋವಿಂದ ಅಂತ ಕರೆದರೆ ಆಪತ್ತಿಗೆ ಒದಗುವವ, ತಿಳಿಯದೆ ತಪ್ಪು ಮಾಡಿದ್ದಾನೆ ಎಂಬುದಾಗಿ ಭಗವಂತ ತಕ್ಷಣ ಆ ತೀರ್ಥ ಜಲ ಸ್ಪರ್ಶವಾದ್ದೇ ಗೊತ್ತು. ಅದೇ ಬ್ರಾಹ್ಮಣಿ, ಅಷ್ಟೇ ತಿಂಗಳು ಗರ್ಭವತಿ, ಅದೇ ಮಗು, ರಾಜನ ಸಹಿತ ಮರಳಿ ಅಮೃತ ಸ್ನಾನ ಮಾಡಿ ಮೇಲಕ್ಕೆ ಬಂದವರು ಹಾಗೆ ಬದುಕಿ ಮೇಲಕ್ಕೆ ಬಂದಿದ್ದ ಆ ಬ್ರಾಹ್ಮಣಿ. ಹಿಂದೆ ಆಗಿದ್ಲು ಹಾಗೆ ಇದ್ದಾರೆ. ಕಾಲದ ಬಾಧೆ ಇಲ್ಲ, ಕರ್ಮದ ಬಾಧೆ ಇಲ್ಲ, ಮರಣದ ಬಾಧೆ ಇಲ್ಲ. ಭಗವಂತನ ಅನುಗ್ರಹವಾದ್ರೆ ಅದಲ್ವೇ. ಹುಟ್ಟುವ ಭೀತಿ ಹೊಂದುವ ಭೀತಿ ದಾಸರು ಹೇಳ್ತಾರೆ.

శ్రీనివాస గోవింద వెంకటరమణ గోవింద నామ సంకీర్తన నడయుతాయి. ಹುಟ್ಟು ಸಾವುಗಳ ಭೀತಿ ಇರತಕ್ಕಂಥ ಅಜ್ಞಾನಿಗಳಿಗೆ ತೋಂಡಮಾನ ದೇಶದ ರಾಜನನ್ನ ರಕ್ಷಣೆ ಮಾಡಿದಂತಹ ಪವಿತ್ರವಾದ ಮಹಿಮೆ, ಆ ಪಾಂಡವ ವಂಶದ ದೊರೆಯ ಮಹಿಮೆ, ದೇವರ ನಾಮದ ಮಹಿಮೆ ಅಲ್ಲದೆ ಮತ್ತೇನು? ಯಾವ ತೀರ್ಥದಲ್ಲಿ ಅವ ಹಾರಿ ಬದುಕಿ ಬಂದನೋ ಆ ತೀರ್ಥಕ್ಕೆ ಅಸ್ಥಿತೀರ್ಥ ಅಂತ ಹೆಸರು. ಇಂದಿಗೂ ತಿರುಪತಿಯಲ್ಲಿ ಅಸ್ಥಿತೀರ್ಥದ ಅಸ್ಥಿ ವಿಸರ್ಜನೆ ಮಾಡ್ತಾರೆ. ಅದರಿಂದಾಗಿ ಆ ಆತ್ಮನಿಗೆ ದಿವ್ಯ ಗತಿ ಸಿಗುತ್ತದೆ ಅಂತಕ್ಕಂತಹ ಭಾವನೆ ಇದೆ. ತೋಂಡಮಾನ ರಾಜನ ಉಪಾಸ್ಯ ದೇವತೆ ಶ್ರೀನಿವಾಸ ಅಂದಾಕ್ಷಣ ಶ್ರೀಮಂತ ದೇವರು ಅಂತ ಅರ್ಥವೇ. ಎಂಥ ಬಡವರಿಗೂ ಒರೆಯತಕ್ಕಂಥ ಆ ತೋಂಡಮಾನ ರಾಜನ ರಾಜ್ಯದಲ್ಲಿ ಒಬ್ಬ ಬಡಪಾಯಿ ಕುಲಾಲನಿದ್ದ, ಕುಂಬಾರ. ಆ ಕುಂಬಾರನಲ್ಲಿ ಬಹಳ ಭಕ್ತಿ. ಶ್ರೀನಿವಾಸನಿಗೆ ಏನು ಅರ್ಪಿಸೋದು? ಎಳೆ ತುಳಸಿ ಕೂಡ ಕೊಡುವ ಭಾಗ್ಯ ಅವನಿಗಿಲ್ಲ. ತೋಂಡಮಾನ ರಾಜನು 100,000 ಚಿನ್ನದ ತುಳಸಿಯನ್ನು ಮಾಡಿ ಪೂಜೆ ಮಾಡಿದ್ದಾನೆ. ಆ ಶ್ರೀನಿವಾಸನ ಪಾಲಿನಲ್ಲಿ ಚಿನ್ನದ ತುಳಸಿ ಇದೆ. ಮರುದಿನ ಅದನ್ನು ನೋಡ್ಲಿಕ್ಕೆ ಬರುವಾಗ ಅದರ ಜೊತೆಗೆ ಕೆಲವು ಮಣ್ಣಿನ ತುಳಸಿಗಳಿತ್ತು. ಏನಾಗಿದೆ ಅಂದ್ರೆ, ಆ ಕುಂಬಾರ ಪ್ರತಿದಿನ ತನ್ನ ಮಣ್ಣಿನಿಂದ ಒಂದೊಂದು ತುಳಸಿ ದಳ ಮಾಡೋದು, ಅದನ್ನು ಶ್ರೀನಿವಾಸನಿಗೆ ಅರ್ಪಣೆ ಮಾಡೋದು. ಆ ರಾಜ ಬಂದು ನೋಡ್ತಾ ಇದ್ದಾನೆ, ಮೃಣ್ಮಯ ತುಳಸಿಯ ಚಿನ್ಮಯ ಗರ್ಪಿಸಿ ತನ್ಮಯನಾಗುತ್ತ ನರ್ತಿಸುವ. ಆ ಕುಂಬಾರ ಏನ್ ಮಾಡಿದ ಅಂದ್ರೆ,

ಶ್ರೀನಿವಾಸ ಗೋವಿಂದ ವೆಂಕಟರಮಣ ಗೋವಿಂದ ನಾಮ ಸಂಕೀರ್ತನ ನಡೆಸ್ತಾ ಇದ್ದಾನೆ. ಆ ಕುಂಬಾರನ ಹೆಸರು ಭೀಮ ಅಂತವನ ಹೆಸರು. ಆ ಭೀಮನಾಮಕ ಕುಲಾಲನಿಗೆ ಪರಮಾತ್ಮ ಒಲಿದಿದ್ದಾನೆ. ಮರುದಿನ ನೋಡಿದರೆ ಆ ಸ್ವರ್ಣ ತುಳಸಿಗಳು ಒಂದೂ ಇಲ್ಲ ಅಲ್ಲಿ. ಅಲ್ಲಿ ಆ ಮೃಣ್ಮಯ ತುಳಸಿ ಮಾತ್ರ ಉಳ್ಕೊಂಡಿದೆ. ನನ್ನ ರಾಜನ ಪೂಜೆ ಬೇಡ, ಈ ಕುಂಬಾರನ ಪೂಜೆ ಸ್ವೀಕಾರ ಮಾಡಿದೆಯೋ ಅಂದಾಗ ಶ್ರೀನಿವಾಸ ದೇವರಿಗೆ ಆ ವ್ಯತ್ಯಾಸಗಳೇ ಇಲ್ಲ.

ಅಸ್ಥಿತೀರ್ಥದ ಮಹಿಮೆಯನ್ನು ವರ್ಣನೆ ಮಾಡ್ತಾ ಶ್ರೀನಿವಾಸನ ಆವಾಸ ಸ್ಥಾನವಾದಂಥ ತಿರುಪತಿಯಲ್ಲಿ ಸ್ವಾಮಿ ಪುಷ್ಕರಣಿ ತೀರ್ಥ ಇದೆ. ಸಾಕ್ಷಾತ್ ಸಕಲ ದೇವತೆಗಳ ಸನ್ನಿಧಾನವುಳ್ಳ ಕ್ಷೇತ್ರ ಅದು.

ತೀರ್ಥಗಳ ಸನ್ನಿಧಾನ ಇರತಕ್ಕಂಥ ಸ್ಥಳ ಅದು. ತಿರುಪತಿ ಯಾತ್ರೆಗೆ ಹೋದಂಥ ಭಕ್ತರು ಲಕ್ಷ್ಮೀಧವ ಮಾಧವ ಮುಕುಂದ ಅವತಾರ ಮಾಡಿದ ಪುಣ್ಯ ಸ್ಥಳದ ಆ ಪುಷ್ಕರಣಿ ಜಲ ಒಂದು ಬಿಂದು ತಗಲಿದರೆ ನರಕಾದಿಗಳು ದೂರವಾಗ್ತಾವಂತೆ.

ಪುಷ್ಕರಣಿಯಲ್ಲಿ ಸ್ನಾನ ಮಾಡಿದ್ರೆ ಜನ್ಮಾಂತರದ ಪಾಪಗಳು ದೂರ ಹೋಗಿ ಭೂವರಾಹನ ದರ್ಶನ ಪಡೆದು ಆ ಶ್ರೀನಿವಾಸನ ವಿಶೇಷ ಅನುಗ್ರಹ ಆ ತೀರ್ಥ ದರ್ಶನದಿಂದ ಪ್ರಾಪ್ತಿಯಾಗ್ತದಂತೆ. ಅದರ ಮಹಿಮೆ ಹೇಳುವಾಗಂದ್ರೂ ಯಾರು ಸ್ವಾಮಿ ಪುಷ್ಕರಣಿಯ ಬಳಿ ಒಂದು ಕ್ಷಣ ಕುಳಿತು ಶ್ರೀನಿವಾಸನನ್ನು ಧ್ಯಾನ ಮಾಡಿದರೆ ಕೋಟಿ ಕೋಟಿ ಶಾಲಿಗ್ರಾಮವನ್ನು ದಾನ ಮಾಡಿದಂತಹ ಪುಣ್ಯ ಅವನಿಗೆ ಪ್ರಾಪ್ತಿಯಾಗ್ತದಂತೆ. ಯಾತ್ರೆಗೆ ಹೋದವರು ಸತ್ಸಂಗ ಮಾಡಿ ತೀರ್ಥಸ್ನಾನ ಆಡಿಗಳನ್ನು ಪರಿಶುದ್ಧರಾಗಬೇಕು. ಅದನ್ನು ಹೇಳ್ತಾರೆ ವಿಜಯದಾಸರು,

ಪರಮಾತ್ಮನ ಗುಣಗಾನ ಮಾಡ್ತಾ ಆ ಯಾತ್ರೆಗೆ ಹೋಗಬೇಕಂತೆ. ಹಾಗೆ ಯಾತ್ರೆಗೆ ಹೋಗಿ ಶ್ರೀನಿವಾಸನ ಅನುಗ್ರಹ ಪಡೆದಂಥ ದಾಸರು ಎಷ್ಟು ಕಡಿಮೆ, ಭಕ್ತಾದಿಗಳಿಗೆ ಹೇಗೆ ಒಲಿಯುತ್ತಾರೆ ಪರಮಾತ್ಮ, ಪುರಂದರದಾಸರ ಚರಿತ್ರೆಯೇ ಅದಕ್ಕೆ ಕಾರಣವಾಗಿದೆ. ಆ ತಿರುಪತಿಯ ಶ್ರೀನಿವಾಸ ದಾಸರಿಗೆ ಹೇಗೆ ಒಲಿಯುತ್ತಾನೆ ಅದವನು ಮಹಿಮೆ. ಆ ಯಾತ್ರೆ ಮಾಡ್ತಾ ಮಾಡ್ತಾ ಪುರಂದರದಾಸರು ಬಂದು ಮುಟ್ಟಿದ್ದಾರೆ.

ತಿರುಪತಿಗೆ ಬಂದಿದ್ದಾರೆ ಪುರಂದ್ರದಾಸರು. ಆ ದಿನ ಅವರ ತಂದೆಯ ಶ್ರಾದ್ಧ. ದಾಸರು ಶ್ರಾದ್ಧ ಮಾಡುವುದು ಶ್ರದ್ಧೆಯಿಂದ. ನಾನಾ ವಿಧವಾಗಿರತಕ್ಕಂಥ ಭಕ್ಷ್ಯಭೋಜ್ಯಗಳೇ ಮುಖ್ಯ ಅಲ್ಲ, ಶ್ರದ್ಧೆಯಿಂದ ಪಿತರಾಂತರ್ಗ ಶ್ರೀಮಜ್ಜನಾರ್ದನ ವಾಸುದೇವರು ಪೂಜೆ ಮಾಡತಕ್ಕಂಥ. ಕಪಿಲ ತೀರ್ಥಕ್ಕೆ ಬಂದು ಸ್ನಾನ ಮಾಡಿ ಕಪಿಲ ಕಪಿಲ ಅಂದವರ ವಿಪುಲ ಪಾಪಗಳನ್ನು ವಿಫಲಗೊಳಿಸುತ್ತಾನೆ ಪರಮಾತ್ಮ. ಅಲ್ಲಿಗೆ ಬಂದು ದಾಸರು ಪಿತೃಶ್ರಾದ್ದದ ಎಲ್ಲ ಸಿದ್ಧತೆ ಮಾಡಿದ್ದಾರೆ. ತುಪ್ಪ ಮಾತ್ರ ಆ ದಿನ ಭಿಕ್ಷೆಯಲ್ಲೆಲ್ಲೂ ಸಿಗಲಿಲ್ಲ. ದಾಸರು ಅವರು ಇವಳತ್ರ ಬೇಡ್ತಾರೋ, ತಿಮ್ಮಪ್ಪ ಎನ್ನಪ್ಪ, ಇವತ್ತು ನನ್ನಪ್ಪನ ಶ್ರಾದ್ದಕ್ಕೆ ತುಪ್ಪ ಎಲ್ಲಪ್ಪ, ಯಾರು ದಾಸರು ತುಪ್ಪ ಕೇಳಿದ್ರೆ ಕೊಡ್ತಾರೋ, ಯಾರು ಸಿಗಲಿಲ್ಲ, ಏನು ಮಾಡಲಿ, ತುಪ್ಪ ಎಲ್ಲಿಂದ ತರಲಿ. ಆ ದಾಸಯ್ಯ ಕಳಕಳಿಯಿಂದ ಬೇಡಿದ್ದ ಸ್ವಂತಕ್ಕಾಗಿ ಅಲ್ಲ, ದೇವರ ಪೂಜೆಗಾಗಿ. ಶ್ರಾದ್ದ ಅಂದ್ರೆ ದೇವರ ಪೂಜೆ. ಆ ಪಿತ್ರಾಂತರ ಜನಾರ್ದನ ವಾಸುದೇವರ ಪೂಜೆಗಾಗಿ ತುಪ್ಪ ಬೇಕು ಅಂತ ಕೇಳಿದ್ನಲ್ವೇ ಆ ಶ್ರೀನಿವಾಸ. ಎಲ್ಲರ ಅಪ್ಪ ಅವ, ಪುರಂದರದಾಸರ ಮಕ್ಕಳಲ್ಲಿ ಒಬ್ಬ ಅಪ್ಪಣ್ಣ ಭಾಗವತ ಅಂತಿದ್ದ, ಅವನೇ ಭಿಕ್ಷೆಗೆ ಹೋದ. ಆ ಅಪ್ಪಣ್ಣ ಭಾಗವತನ ವೇಷದಲ್ಲಿ ತಾನೇ ತುಪ್ಪದ ಗಿಂಡಿಯನ್ನು ತಂದು ಶ್ರಾದ್ದದ ಹೊತ್ತಿಗೆ ಒದಗಿಸಿಕೊಟ್ಬಿಟ್ಟು, ಶ್ರಾದ್ದ ಕಾಲ ಎಲ್ಲ ಮುಗಿದ ಬಳಿಕ ತುಪ್ಪ ತರಲಿಕ್ಕೆ ಹೋದ ಅಪ್ಪಣ್ಣ ಭಾಗವತ ಎಲ್ಲೂ ತುಪ್ಪ ಸಿಗಲಿಲ್ಲ ಅಂತ ಹಿಂದಕ್ಕೆ ಬರ್ತಾನೆ. ಅಪ್ಪ ತುಪ್ಪ ಸಿಗಲಿಲ್ಲ, ಅಷ್ಟಕ್ಕೆ ತಿಮ್ಮಪ್ಪನೇ ಅಪ್ಪಣ್ಣ ಭಾಗವತ ರೂಪದಿಂದ ಬಂದು ಹೋಗ್ಬಿಟ್ಟಿದ. ಶ್ರಾದ್ದ ಮುಗಿದಿದೆ, ದಾಸರಿಗೆ ಆಗ ಹೊಳೆಯಿತು, ಚಚ್ಚಿಕೊಂಡ್ರು ತಲೆಯನ್ನ.

ದಾಸರಿ ಕುಲದ ಸ್ವಾಮಿ. ಕೋಟಿ ಕೋಟಿ ಭಕ್ತರು ಬರುವುದೆಲ್ಲ ದೇವರಿಗೆ ಹಣವೇ ತಂದು ಒಪ್ಪಿಸ್ತಾರೆ. ಹೀಗಿಲ್ಲ, ದೇವರಿಗೆ ಇವ ಬಡವ, ಇವ ಒಡೆಯ, ಇವ ಒಕ್ಕಲು, ಈ ಭೇದ ಇಲ್ಲ. ಭಕ್ತಿ ಒಂದನ್ನೇ ನೋಡತಕ್ಕಂಥವ. ಕನಕದಾಸರಿ ಗೊಲದಿಲ್ವೇ? ಯಾರೂ ಬಂಧುಗಳೆಲ್ಲರೂ ಕೈ ಬಿಟ್ಟಾಗ ಶತ್ರುಗಳು ಅವರನ್ನ ಬಾಣಗಳಿಂದ ಹೊಡೆದು ಬಡೆದು ಸಾಯಿಸಲು ಪ್ರಯತ್ನ ಮಾಡಿದಾಗ, ರಣಕಣದಲ್ಲಿ ತಾವನ ಒಬ್ಬನೇ ಬಿದ್ದು ಹೊರಳಾಡುವ ಕಾಲದಲ್ಲಿ ಗೋವಿಂದ ಅಂತ ಕರೆದಿದ್ದಾನೆ, ಬಂದು ದರ್ಶನ ಕೊಡ್ಲಿಲ್ವೆ. ಕನಕ ಮರುಗುವಿಯೇ ಕೋ ಸುನಕ, ಯಾಕಳ್ತಾ ಇದ್ಯೋ ನನ್ನ ದಾಸನಾಗೋ, ಬಾರೋ ನನ್ನ ಬಳಿಗೆ ಎಂಬುದಾಗಿ ಕರೆದು ದಾಸತ್ವ ಕೊಟ್ಟು ಕಿರಿಯರಾದ ದಾಸರನ್ನು ಹಿರಿಯರನ್ನಾಗಿ ಮಾಡದೆ ಹಿರಿಯರಿಗೆ ಹಿರಿಯನಾಗಿರತಕ್ಕಂಥ ಹರಿಯ ಮಹಿಮೆ. ಸಾಕ್ಷಾತ್ ಭೃಗು ಋಷಿಗಳ ಅವತಾರಿಗಳಾದಂಥ ವಿಜಯದಾಸರು. ಹಿಂದಿನ ಅವತಾರದಲ್ಲಿ ಪರಮಾತ್ಮ ತನ್ನನ್ನು ಗೌರವಿಸಲಿಲ್ಲ ಎಂಬುದಾಗಿ ಅಜ್ಞಾನಕ್ಕೆ ವಶರಾಗಿ ದೋಷಯುಕ್ತರಾಗಿ ನಾರಾಯಣನ ವಕ್ಷಸ್ಥಳವನ್ನು ಓದಿದ್ದರಲ್ಲ, ಅವರೇ ಈಗ ವಿಜಯದಾಸರಾಗಿ ಹುಟ್ಟಿದ್ದ. ಬ್ರಹ್ಮರಥೋತ್ಸವದ ಮಹಾಮಂಗಳ ಪುಣ್ಯ ಪರ್ವ ಕಾಲದಲ್ಲಿ ದಾಸರು ಭಗವದ್ ದರ್ಶನಕ್ಕೆ ಹೋಗಿದ್ದು. ವಿಜಯದಾಸರನ್ನು ಯಾರು ಗೌರವಿಸಿದೆ ತಿರಸ್ಕರಿಸಿದೆ, ಭಗವಂತನ ದರ್ಶನವಾಗಲಿಲ್ಲ. ಅವರಿಗೆ ದರ್ಶನ ಅಂದ್ರೆ ಬಿಂಬಾಪರೋಕ್ಷವಾಗಬೇಕು. ಜೀವನಾದ ಪ್ರತಿಬಿಂಬನಾದ ಈ ಜೀವನಿಗೆ ಮೂಲ ಬಿಂಬನಾದ ದೇವರು ಕಾಣಿಸಬೇಕು, ಅದು ಕಾಣಿಸಲಿಲ್ಲ. ಯಾರೋ ಧಿಕ್ಕರಿಸಿದ್ರು, ಸ್ಥಾನಮಾನಗಳು ಸಿಗಲಿಲ್ಲ. ಜನರಿಂದ ತಿರಸ್ಕೃತರಾದರೂ ದಾಸರು ಭಾಗವತರಿಗೆ ಅಪಚಾರವಾದಕ್ಕಾಗಿ ದೇವರು ನೊಂದುಕೊಂಡಂತೆ ಶ್ರೀನಿವಾಸ. ಆ ದಾಸರ ಮೇಲೆ ಅಷ್ಟು ಪ್ರೀತಿ ಅವನಿಗೆ. ಎಷ್ಟೇ ಪ್ರಯತ್ನ ಮಾಡಿದರೂ ಬ್ರಹ್ಮರಥ ಎಳೆದರೂ ಒಂದೇ ಒಂದು ಅಂಗುಲವಾದರೂ ಕದಲಲಿಲ್ಲ. ಬಳಿಕ ವಿಜಯದಾಸರೇ

ಸಮರೋಗ ವೈದ್ಯ ಅಂತ ಕರೆದು ಗುಣಗಾನ ಮಾಡಿ ಕೀರ್ತಿಸಿದಾಗ ಸಹಸ್ರಾರು ಜನರು ತಳ್ಳಿದರೂ ಕದಲ್ದೇ ಇರತಕ್ಕಂಥ ರಥ ಆ ಭಕ್ತರ ಮನೋರಥವನ್ನು ಪೂರ್ಣ ಮಾಡಲಿಕ್ಕಾಗಿ ಬಂದನೋ ಭಾಗಬಂದು ರಕ್ಷಣೆ ಕೊಟ್ಟವ ಶ್ರೀನಿವಾಸ. ಅವನ ಮಹಿಮೆಗಳು ಒಂದೆರಡೆ ಆಕಾಶಗಂಗೆಯಂಥ ಪುಣ್ಯತೀರ್ಥ. ಸನಿಹದಲ್ಲೇ ವಾಯುಶೇಷ ಕುಬೇರ ಅಷ್ಟ ದಿಕ್ಪಾಲಕ ತೀರ್ಥಗಳುಂಟು. ನಿರತಿಯು ಆಯುಹರ ಯಮ ಚಂದ್ರ ಅಗ್ನಿಯು ಕಾಯಜಾರಿಯ ತೀರ್ಥ ಸ್ವಾಮಿ ತೀರ್ಥ ಮೊದಲಾದ ಶ್ರೇಯವಹ ಹನ್ನೆರಡು ಸಂಖ್ಯೆಯ ಕಾಯ ಮನಗಳ ಶುದ್ಧಿಗೊಳಿಸುವ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ರಾಯ ವೆಂಕಟಪತಿಯ ಚರಣದ ತೋಯ ಸಮವೆನಿಪ ಆ ಪರಮಾತ್ಮ ಪಾದೋದ್ಭವಿಯಾದ ಗಂಗೆಗೆ ಸಮಾನವಾದಂಥ ಕ್ಷೇತ್ರಗಳು. ಆದ್ರಿಂದ ಅದು ಎಂಥ ಕ್ಷೇತ್ರ ಅದು.

ದಾಸರುಗಳು ಪರಮಾತ್ಮನಲ್ಲಿ ಏಕ ವಚನದ ಸಂಬೋಧನೆ ಮಾಡ್ತಾರೆ. ವೆಂಕಟ ತಿಳಿಯದೇನೋ ಸಂಕಟ, ಏಕ ವಚನದಲ್ಲಿ ಅವರನ್ನು ಮಾತನಾಡ್ತಾ ದೇವರಲ್ಲಿ ಭಕ್ತರಿಗೆ ಅಂಥ ಅನುಕೂಲನಾಗಿರ್ತಕ್ಕಂಥ ಸ್ವಾಮಿ. ಹಿಂದೆ ಅತಿ ಪವಿತ್ರವಾದ ಗೋದಾವರಿ ಪುಣ್ಯ ತೀರದಲ್ಲಿ ಒಬ್ಬ ಬ್ರಾಹ್ಮಣ ವಾಸವಾಗಿದ್ದರಂತೆ. ಇದು ಆಕಾಶಗಂಗಾ ತೀರ್ಥ ಮಹಿಮೆ ಹೇಳಿದ್ದಾರೆ. ಅಲ್ಲಿ ಆ ಮಹಿಮೆ ಆ ಗೋದಾವರಿ ತೀರದಲ್ಲಿ

ಗೋದಾವರಿ ಇದೆ ಪುಣ್ಯತೀರದಲ್ಲಿ. ಒಬ್ಬ ಬ್ರಾಹ್ಮಣ ತನ್ನ ಪಿತೃಶ್ರಾದ್ದ ಮಾಡಿಸಲಿಕ್ಕೆ ಒಬ್ಬ ಪುರೋಹಿತನನ್ನು ಕರೆಸ್ತ. ಅವನು ಅಪುತ್ರವಂತ, ಪಿತೃ ಋಣದಿಂದ ಯಾರು ಮುಕ್ತರಾಗಿಲ್ಲವೋ ಅವರ ಕೈಯಿಂದ ಪಿತೃಶ್ರಾದ್ದ ಮಾಡಿಸಬಾರದು ಅಂತ ಶಾಸ್ತ್ರ. ಪಿತೃ ಋಣದಿಂದ ಮುಕ್ತನಾಗದೇ ಇರತಕ್ಕಂತಹ ಬ್ರಾಹ್ಮಣನ ಕೈಯಲ್ಲಿ ಪಿತೃಶ್ರಾದ್ದಾದಿಗಳು ಮಾಡಿಸಿ ನಾನು ಪುಣ್ಯ ಕಾರ್ಯ ಮಾಡಿದೆ ಅಂತ ಸಂತೋಷ ಪಡ್ತಾನೆ. ಇದರಿಂದ ಪಿತರಾಂತರದ ಪರಮಾತ್ಮ ತೃಪ್ತನಾಗಿದ್ದಾನಾದರೂ ಕೂಡ ಶಾಸ್ತ್ರಕ್ಕೆ ವಿರುದ್ಧವಾಗಿ ನಡೆದವರಿಗೆ ಒಂದು ಸಣ್ಣ ಶಿಕ್ಷೆ ಕೊಡಬೇಕಾಗ್ತದೆ. ದೇವರ ಶಿಕ್ಷೆ ಅಂದರೆ ಶಿಕ್ಷಣ ಅಂತ ಅರ್ಥ. ಯ ಶಾಸ್ತ್ರ ವಿಧಿಮುತ್ಸರ್ಜೆ ವರ್ತದೆ ಕಾಮಕಾರತಃ ದಸಸಿದ್ಧಿ ಮಾ ಪ್ರವೃತ್ತಿ ನ ಸುಖಂ ನ ಪರಾಂಗತಿ ತಸ್ಮಾತ್ ಶಾಸ್ತ್ರಂ ಪ್ರಮಾಣ ಅಂತ ಈ ಕಾರ್ಯಕಾರಿ ವ್ಯವಸ್ಥಿತ. ಶ್ರುತಿ ಸ್ಮೃತಿ ಹರೇರಾಜ್ಞ ಪರಮಾತ್ಮನ ಆಜ್ಞಾರೂಪವಾಗಿರತಕ್ಕಂಥದ್ದು. ಅದನ್ನು ಕೊಂಚ ಮೀರಿದ ಕಾರಣದಿಂದ ಮಕ್ಕಳಿಲ್ಲದ ಪುರೋಹಿತನಿಂದ ಪಿತೃಶ್ರಾದ್ದ ಮಾಡಿಸಿದ ಕಾರಣದಿಂದ ಆ ಗೋದಾವರಿ ತೀರದ ವೇದಜ್ಞ ಪುಣ್ಯಶೀಲ ನಾಮಕನಾದ ವಿಪ್ರನಿಗೆ ಕತ್ತೆಯ ಮುಖ ಉಂಟಾಯಿತಂತೆ. ಗಾರ್ಧಪ ಮೋರೆ, ಈ ಕತ್ತೆ ಬುದ್ಧಿ ಬಂದ್ರೆ ಗೊತ್ತಾಗೋದಿಲ್ಲ, ಮುಖ ಬಂದ್ರೆ ಗೊತ್ತಾಗ್ತದೋ ಇಲ್ಲ, ನಾಚಿಕೆ ಆಯ್ತು. ಈ ಮೋರೆ ಎತ್ಕೊಂಡು ಹ್ಯಾಂಗ ತಿರುಗಾಡ್ಲಿ ಅಂತ ಅದಕ್ಕಾಗಿ ಬಹಳ ದುಃಖದಿಂದ ಅನೇಕ ಜ್ಞಾನಿಗಳನ್ನು ಮಹತ್ವರನ್ನು ಕೇಳ್ತಾನೆ, ನನ್ನ ಈ ಕುರೂಪ ಹೇಗೆ ದೂರ ಹೋದೀತು ಅಂತ. ಅನಿರೀಕ್ಷಿತವಾಗಿ ತಿರುಪತಿಯ ಕಡೆಗೆ ಹೋಗತಕ್ಕಂಥ ಯಾತ್ರಿಕರ ಜೊತೆಗೆ ತಾನು ಸೇರಿಕೊಳ್ತಾನೆ. ಅವರೆಲ್ಲರ ಜೊತೆಗೆ ಆಕಾಶ ಗಂಗೆಯಲ್ಲಿ ಹೋಗಿ ಸ್ನಾನ ಮಾಡ್ತಾನೆ.

ಉದಕದಲ್ಲಿರುವ ಉದದಿ ಶಯನನ್ನು ಚಿಂತನೆ ಮಾಡಿ ಆ ಮುಳುಗಿ ಮೇಳಕ್ಕೆಳಿದಾಗ ಆ ಕತ್ತೆಯ ಮೋರೆ ಹೋಗಿ ಪರಮ ಸುಂದರವಾದ ಪೂರ್ವ ರೂಪವೇ ಪ್ರಾಪ್ತಿಯಾಗಿದೆ. ಏಕ ಪ್ರಕಾರ ಇದು ಆ ತೀರ್ಥದ ಮಹಿಮೆ. ಆಕಾಶಗಂಗೆಯ ಮಹಿಮೆಯನ್ನು ವರ್ಣನೆ ಮಾಡ್ತಾ ಕಪಿಲ ತೀರ್ಥನು ವರ್ಣನೆ ಮಾಡ್ತಾರೆ. ಅದು ಎಂಥ ಸ್ಥಳ ಅದು. ರುದ್ರದೇವರು

ಭೂಮಿ ಒಡೆದು ಮನೋತತ್ವಾಭಿಮಾನ ಮಹಾದೇವರು ಪ್ರಕಟವಾಗಿದ್ದಾರೆ. ಭೂಮ್ಯಾಕಾಶ ವ್ಯಾಪಕವಾಗಿ ಆ ಭೂಮಲಿಂಗವನ್ನು ಕಪಿಲ ಮಹಾಮುನಿ ಲೋಕಕ್ಕೆ ತೋರಿಸಿರ್ತಕ್ಕಂಥ ಪೂರಿಸಿ

ಕಪಿಲ ಕಪಿಲ ಅಂತವನ ಹೆಸರನ್ನು ಪ್ರಾತಃಕಾಲದಲ್ಲಿ ಉಚ್ಚರಿಸುತ್ತಾನೆ. ಸಿದ್ಧಾನಾಂ ಕಪಿಲೋಮುನಿ ಅಂತ ಪರಮಾತ್ಮನ ಸನ್ನಿಧಾನ ವಿಶೇಷವುಳ್ಳ ಅವತಾರ ಅದು. ಆ ರುದ್ರದೇವರಿಗೆ ಮಹತ್ವ ತೋರಿಸಲೋಸ್ಕರವಾಗಿ ಕಪಿಲ ಮುನಿ ತಾನೇ ಅಲ್ಲಿ ಕುಳಿತು ಪೂಜೆ ಮಾಡಿ ಆ ಮನೋತತ್ವಾಭಿಮಾನ ದೇವತೆಯ ಮಹತ್ವವನ್ನು ತಿಳಿಯಪಡಿಸಿದ್ದಾನೆ. ಸ್ವತಃ ಕಪಿಲನಿಗೆ ದೇವರಿಗೆ ಮೊಮ್ಮಗನಾಗಬೇಕಾದ ರುದ್ರದೇವರು ತನ್ನ ಮೊಮ್ಮಗನೆತ್ತಿ ಆರಿಸೋದಲ್ಲಿ ವ್ಯಾಜ್ಯ. ಆ ಕ್ರಮದಲ್ಲಿ ತನ್ನ ಭಕ್ತರ ಮಹಿಮೆ ಲೋಕ ತಿಳಿಯಪಡಿಸಿದ್ದಾನೆ. ಇನ್ನು ಪಾಪನಾಶನ ತೀರ್ಥ ಇದೆ ಈ ಪರ್ವತದಲ್ಲಿ. ಯಾರು ಅದರಲ್ಲಿ ಸ್ನಾನ ಮಾಡ್ತಾರೆ, ಯಾವಾಗ ಸ್ನಾನ ಮಾಡಬೇಕು ಅಂತ ಕೇಳಿದಾಗಂತಾನೆ, ಶುಕ್ಲ ಪಕ್ಷದ ಶುದ್ಧ ಸಪ್ತಮಿ ಹಾಗೆಯೇ ಪುಷ್ಯ ಅಥವಾ ಹಸ್ತ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಕೋಟಿ ಜನ್ಮದ ಪಾಪನಾಶವಂತ. ಅದಕ್ಕೆ ಪಾಪನಾಶನ ತೀರ್ಥ ಅಂತ ಅದಕ್ಕೆ ಹೆಸರು.

ಸಪ್ತಮಿಯ ದಿನ ಹಸ್ತ ಅಥವಾ ಪುಷ್ಯ ನಕ್ಷತ್ರದಂದು ಯಾರಿಲ್ಲಿ ಸ್ನಾನ ಮಾಡ್ತಾರೋ ಅವರ ಜನ್ಮಾಂತರದ ಪಾಪಗಳು ದೂರ ಹೋಗ್ತಾವಂತೆ. ಅದೋ ಮುಂದೆ ಕಾಣಿಸ್ತಾ ಇದೆ ಕುಮಾರಧಾರ, ಎಂಥ ಪವಿತ್ರ ಕ್ಷೇತ್ರವದು. ತಾರಕಾಸುರನ ಬಾಧಿಯಿಂದ ಸಕಲ ಸಜ್ಜನರು ಬಳಲುತ್ತಿರುಳು. ದೇವಸೇನಾನಿಯಾದ ಸ್ಕಂದನು ಕುಮಾರನು ಇಲ್ಲಿ ಸ್ನಾನ ಮಾಡಿ ಘೋರ ತಪಸ್ಸು ಮಾಡಿ ಕ್ರೂರ ಶಕ್ತಿಯಾಯುಧವನ್ನು ಪಡೆದು ಅದರಿಂದ ಶತ್ರು ಸಂಹಾರ ಮಾಡಿದ್ದರಿಂದ ಇದಕ್ಕೆ ಕುಮಾರಧಾರ ಅಂತ ಹೆಸರಾಗ್ತದಂತೆ.

ದೇಹತ್ಯಾಗ ಮಾಡಬೇಕು ಅಂತ ಬಂದು ಬಿದ್ದಾಗ ಅವನ ವೃದ್ಧಾಪ್ಯವೂ ಹೋಗಿ ತಾರುಣ್ಯ ಪ್ರಾಪ್ತಿ ಮಾಡಿಕೊಟ್ಟಂತಹ ಈ ಕ್ಷೇತ್ರಕ್ಕೆ ಕುಮಾರಧಾರ ಅಂತ ಈ ತೀರ್ಥಕ್ಕೆ ಹೆಸರಂತೆ. ಇಂತಹ ಶ್ರೀನಿವಾಸ ದೇವರ ಪವಿತ್ರ ಮಹಿಮೆಗಳನ್ನ ಮತ್ತೆ ಮತ್ತೆ ಚಿಂತಿಸಿ ಹರಿಗುರುಗಳ ಪರಮಾನುಗ್ರಹಕ್ಕೆ ಪಾತ್ರವಾಗುವಂತೆ ಅದಕ್ಕಾಗಿ ಆ ಸ್ವಾಮಿ ಅನ್ಕೊಂಡ.

0: ಇದುವರೆಗೂ ನೀವು ಕೇಳಿದ್ದು ಶ್ರೀ ತಿರುಪತಿ ವೆಂಕಟೇಶ್ವರ ಮಹಿಮೆ ಹರಿಕತೆ. ಹರಿಕತೆ ವಾಚಕರು ಸಂತ ಶ್ರೀ ಭದ್ರಗಿರಿ ಅಚ್ಯುತದಾಸರು. ಈಗ ನಮ್ಮ ರೇಡಿಯೋ ಶಿವಮೊಗ್ಗದ ಕಾರ್ಯಕ್ರಮಗಳ ಪ್ರಸಾರ ಮುಂದುವರಿಯಲಿದ್ದು, ಕೇಳ್ತಾ ಇರಿ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ.
1: ವಾವ್, ಏನ್ ಮೇಡಮ್ ನಿಮ್ ಶಾಲೆ ಮಕ್ಕಳು ಎಷ್ಟು ಚೆನ್ನಾಗಿ ಹಾಡ್ತಾರೆ.
2: ನಿಮ್ ಶಾಲೆ ಮಕ್ಕಳು ಏನ್ ಕಮ್ಮಿ ಇಲ್ಲ ಬಿಡಿ.
3: ನಾನೊಂದ್ ಕತೆ ಹೇಳ್ತೀನಿ. ಒಂದೊಂದ್ ಕಾಲದಲ್ಲಿ ಒಂದ್ ದೊಡ್ಡ ಕಾಡಿತ್ತು.
1: ಆಹಾ, ಆ ಮಗು ಎಷ್ಟು ಮುದ್ದು ಮುದ್ದಾಗಿ ಕತೆ ಹೇಳ್ತಾ ಇದೆ. ಹೇಳ್ತಾ ಇದ್ರೆ ಕತೆ ಕೇಳ್ತಾ ಇರ್ಬೇಕು ಅನ್ಸುತ್ತೆ.
4: ನೋಡಿ, ಈ ತರದ ತುಂಬಾ ಮಕ್ಕಳಿದ್ದಾರೆ, ಆದ್ರೆ ಅವ್ರಿಗೊಂದ್ ಸರಿಯಾದ ವೇದಿಕೆ ಕೊಡಕ್ ಆಗ್ತಿಲ್ಲ ಅನ್ನೋದೇ ಬೇಸರದ ಸಂಗತಿ.
0: ಅದಕ್ಕೆ ಯಾಕೆ ಚಿಂತೆ? ನಿಮ್ಮ ಮಕ್ಕಳ ಪ್ರತಿಭೆಯ ಅನಾವರಣಕ್ಕೆ ರೇಡಿಯೋ ಶಿವಮೊಗ್ಗದ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವಿದೆ. ಬನ್ನಿ, ಅವಕಾಶ ಪಡೆದುಕೊಳ್ಳಿ.
5: ಹೌದು, ರೇಡಿಯೋ ಶಿವಮೊಗ್ಗದಲ್ಲಿ ಪ್ರತಿ ಭಾನುವಾರ ಬೆಳಿಗ್ಗೆ 8 ಗಂಟೆಗೆ ಪ್ರಸಾರವಾಗುವ ನಮ್ಮ ಶಾಲಾ ಪ್ರತಿಭಾ ಅಂಗಳ ಕಾರ್ಯಕ್ರಮವನ್ನು ಆರ್ಜೆ ಪವಿತ್ರಾ ದಿನೇಶ್ ನಡೆಸಿಕೊಡಲಿದ್ದಾರೆ. ಇದು ಮಕ್ಕಳಿಗಾಗಿ ಮೀಸಲಿರುವ ಕಾರ್ಯಕ್ರಮ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.
6: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 ಎಫ್ಎಂ ಸಮುದಾಯ ಬಾನುಲಿ. ಭರವಸೆಗಾಗಿ, ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ದಾಸರ ಪದಗಳನ್ನು ಕೇಳಲಿದ್ದೀರಿ.

0: ಅಮ್ಮ ಈಗ ಕೂಗಿದ್ದು ಹುಲಿನ ಚಿಂತೆನ ಸಿಂಹನ.
1: ಹೇಳ್ತೀನಿ ತಡಿಕಂದ.
2: ಮಿಸ್ ಬಿಲಿ ಬಂದದ ಕಾಕೆ ಇದೆಯಂತೆ. ಹೌದಾ?
3: ಕ್ಲಾಸ್ ಮುಗಿದ್ಮೇಲ್ ಬಾ, ಹೇಳ್ತೀನಿ.
4: ಕಾಡಲ್ಲೆಲ್ಲ ಸುತ್ತಾಡಿ ತುಂಬಾ ಬಾಯಾರಿಕೆ ಆಗ್ತಾ ಇದೆ, ಕುಡಿಯೋಕ್ ನೀರೇ ಇಲ್ವಲ್ಲಪ್ಪ.
3: ಈ ಮರದೊಳಗ್ ನೀರಿದೆ, ಕೊಡ್ತೀನಿ ಬಾ.
4: ಮರದೊಳಗೆ ನೀರು ನಿನಗೆ ಹೇಗ್ ಗೊತ್ತು?
5: ಪ್ರಾಣಿ ಪಕ್ಷಿ ನದಿ ಕಾಡು ಬೆಟ್ಟ ಗುಡ್ಡ ಇದೆಲ್ಲದರ ಬಗ್ಗೆ ಇಂಟ್ರೆಸ್ಟಿಂಗ್ ವಿಷಯ ತಿಳ್ಕೋಬೇಕು ಅಂದ್ರೆ ಸೋಮವಾರದಿಂದ ಶನಿವಾರದವರೆಗೆ ಬೆಳಗ್ಗೆ 8:30-9:00 ಆರ್ಜೆ ಅರ್ಪಿತಾ ನಡೆಸಿಕೊಡುವ ಪರಿಸರ ಪರಿಚಯ ಕಾರ್ಯಕ್ರಮವನ್ನು ರೇಡಿಯೋ ಶಿವಮೊಗ್ಗದಲ್ಲಿ ತಪ್ಪದೇ ಕೇಳಿ. ಮೊಬೈಲ್ ಆಪ್ನಲ್ಲೂ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

0: ಸುಸ್ಥಿರ ಮತ್ತು ಸಾವಯವ ಕೃಷಿಯಿಂದ ಆರ್ಥಿಕ ಲಾಭ.
1: ಆದಾಯವನ್ನು ಹೆಚ್ಚಿಸುವ ನವೀನ ಕೃಷಿ ತಂತ್ರಜ್ಞಾನಗಳಿಂದ ಜೀವನವನ್ನ ಕಂಡುಕೊಂಡ ರೈತರ ಅನುಭವಗಳು.
2: ಮೌಲ್ಯವರ್ಧನೆ ಮತ್ತು ಮಾರುಕಟ್ಟೆ ಬಗ್ಗೆ ಮಾಹಿತಿ. ರಾಸಾಯನಿಕ ಮುಕ್ತ ಆಹಾರ ನಮ್ಮ ಆರೋಗ್ಯಕ್ಕೆ ಹಿತಕರ.
3: ಇದೆಲ್ಲದರೊಂದಿಗೆ ರೈತರಿಗೆ ಉಪಯುಕ್ತ ಯೋಜನೆಗಳ ಬಗ್ಗೆ ಮಾಹಿತಿ.
4: ಕೃಷಿಕರ ಬದುಕಿಗೆ ಭರವಸೆಯ ಮತ್ತು ದಾರಿ ದೀಪವಾಗುವಂತಹ ನಿಮ್ಮ ಕೃಷಿ ನಮ್ಮ ಕೃಷಿ ಕಾರ್ಯಕ್ರಮವನ್ನು ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 7 ಗಂಟೆಗೆ ಆರ್.ಜೆ. ಶ್ರೀಧರ್ ನಡೆಸಿಕೊಡಲಿದ್ದಾರೆ. ಈ ಎಲ್ಲಾ ವಿಷಯಗಳನ್ನು ತಪ್ಪದೇ ಕೇಳಿ ರೇಡಿಯೋ ಶಿವಮೊಗ್ಗದಲ್ಲಿ. ಮೊಬೈಲ್ ಆಪ್ನಲ್ಲಿ ಕೂಡ ರೇಡಿಯೋ ಶಿವಮೊಗ್ಗವನ್ನು ಕೇಳಿ ಆನಂದಿಸಿ.

ಕೇಳುಗರೆ, ಇದು ಸಾಮಾನ್ಯ ಎಚ್ಚರಿಕೆಯಲ್ಲ. ವಿಶ್ವಸಂಸ್ಥೆ ಇಡೀ ಜಗತ್ತಿಗೆ ನೀಡಿದ ರೆಡ್ ಅಲರ್ಟ್. ಭೂಮಿಯ ಪರಿಸರ ಈಗ ತುರ್ತು ಪರಿಸ್ಥಿತಿಯ ಅಂಚಿನಲ್ಲಿದೆ. ರೇಡಿಯೋ ಶಿವಮೊಗ್ಗದ ವಿಶೇಷ ನೇರ ಪ್ರಸಾರ ಪರಿಸರ ರೆಡ್ ಅಲರ್ಟ್ ಅಳಿವು ಉಳಿವು. ಈ ಗಂಭೀರ ಪರಿಸ್ಥಿತಿಯನ್ನು ಎದುರಿಸುವುದು ಹೇಗೆ, ನಮ್ಮ ಮುಂದಿರುವ ದಾರಿಗಳೇನು, ಈ ಬಗ್ಗೆ ಆಳವಾಗಿ ಚರ್ಚಿಸಿ ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್, ಪ್ರೊಫೆಸರ್ ಚಂದ್ರಶೇಖರ್ ಎಎಸ್, ಡಾಕ್ಟರ್ ನಂದಾ ಮತ್ತು ರೇಡಿಯೋ

0: ಅರೆ ಇಂದ್ರಪ್ಪನಿಗೆ ಭಗ ಚಂದ್ರ ವೆಗೋ ಕಾಳೋ ನಾರಚುಗೋ ಅರೆ ನಾರಚುಗೋ ಭಜನೆರೋ ಚಾಳೋ ಅರೆ 60,000 ವರ್ಷ ವಿಶ್ವಾಮಿತ್ರ ಕೀದೋ ಉತೋ ತಪ ಏಕದ ಬಾಯಿ ಆಯಿ ಓರಕನ ವಿದ್ಯಾ ವೇಗಿ ಗಪ್ಪ ಅರೆ ಭಸ್ಮಾಸೋರ್ ಮೌನಿರ ಸೋ ಬದಾನ ಬಳನ ವೇಗೋ ಖಾಕ
1: ವಾ ಭಾಯಿ ವಾ
0: ಕಾಯಿ

ಸೇವಾ ಕಿದಿರೆ ಅನುಸೂಯ ಮಾತಾ ಬ್ರಹ್ಮ ವಿಷ್ಣು ಮಹಾದೇವ ತು ಚಾಲನಾಯ ಸತಾ ಅರೆ ಕಲಿಯವಗೆ ಮಾ ಬಣನಾಕಿ ಗೀತಾ ಅರೆ ಬ್ರಹ್ಮ ವಿಷ್ಣು ಮಹಾದೇವ ಆಯೆ ಅನುಸೂಯ ಘರ ನಗ್ಗಿ ಭಿಕ್ಷಾ ಲಾಯ ಮಾತಾ ಭಾರ ನಿತೋ ಸತವಾಲೆ ನಾ ಉತಾರ ಅರೆ ಅನುಸೂಯ ಮಾತಾ ಗಿರೆ ಘರೆ ಮಾಯಿ ಪತಿ ದೇವರ ಚರಣರೋ ಪಾಣಿ ಲಾಯಿ ತೀನಿ ದೇವ ಪರ ಪಾಣಿ ಛಿಟಕಾಯಿ ಅರೆ ತೀನಿ ರಹು ತೋ ಬಾಲಕ ಬಣಾಯಿ ತೀನಿ ರಾತೆ ತೀನ್ ಹುಂಡಾ ಧಾರಣ ಮಾತಾ ಪಾಣೆ ಘಾನನ ಹಲಾಯಿ ಬಾಯಿ

0: ಮಹಾಕಾಳಿ ಮಾತಾ, ಅನುಸೂಯ ಮಾತಾ ಕಾಯ್ಕಿದ್ದೀತಿ, ಅನುಸೂಯ ಮಾತಾ ಕುಣಿಸಿ ದೇವಿಂದ ಅಂತ ಹೋಗಿದ್ದಿ ಕಾಯಿ ಲಗಾಡದೆ ಉದ್ಬಿನ ಉದೇ ಉದೇ ಉದೇ ಕಿದ್ದೀತಿ ಕಾಯಿ ಕೊನೆ ಕಿದಿ ತಮಕು ಕೀರ್ತನೆ ಬಸನೆ ನಾನು ಬೇಸೋಚೋದು ಗಿರ್ಜಾ ಸಾಯಿತ್ರಾಣಿ ಲಕ್ಷ್ಮಿ ಎ ತೀನಿ ಬೇಟಿ ತಿ ಒತ್ತೆ ನಾರಸ್ವಾಮಿ ಸ್ವಾರಿ ಜಾರಿ ತಿ ನಾರಸ್ವಾಮಿ ಪೂಜಿ ನಾರಸ್ವಾಮಿ ಎ ಜಗೇರ್ ಮಾಯಿ ಬಾಯಿ ಹಮಿತಿ ಮೋಟಿ ಕೊಯಿ ಸಗಾಯಿ ಪಣ ನಾರಸ್ವಾಮಿ ಆತರ ಕೇಳಿವತ್ತು ಕತ್ತ ಅಂಗಾರ ಘರದಾಣು ಬುಣಿಮೀರ್ ಮಾಯಿ ಪಕ್ಕ ಮಾಲಮಿತ್ತು ಕೇಗೋವು ಏ ವೇಂಡಿಯೋ ಅನುಸೂಯ ಮಾತಾ ಛೇ ಮಹೋರ್ ಗಡೇರ ಮಾಯಿ ಓರ್ ಡಯಟ್ ಅಂಗಾರ ಕಿಮ್ಮತ್ ಅಂತ ಮಾಡ್ತೀ ನೀರ್ ಕಿಮ್ಮತ್ ಏಕ್ ಕೇಗೋ ಬಾಯಿನ ಧಗ್ ಪಡಗಿ ಬಾಯಿ ಹಾಂಡಿ ಉಡೋಣ ಮುಂಡಾಕನ ಬೇಸಿಗೆ ಕೋಣ್ ಗಿರ್ಜಾ ಸಾಯಿತ್ರಾಣ್ ಲಕ್ಷ್ಮಿ ಏ ಕೇರಿ ಮಾಲ್ಕಣೆ ಬ್ರಹ್ಮ ವಿಷ್ಣು ಮಾದೇವರಿ ಮಾಲ್ಕಣೆ ಬರ್ಮ ವಿಷ್ಣು ಮಹಾದೇವ್ ತಿನಿ ತಿನ್ ಕಾಮ ಕರತ್ ಬರ್ಮದೇವ್ ಕೀಡಿತಿ ಬರ್ಮದೇವ್ ರಕ್ಷಣ ಕರ ಕೀಡಿತಿ ಬರ್ಮದೇವ್ ತುಳಿ ಜೀವದಾನಂದ ಸೇನ ರಕ್ಷಣ ಕರ್ಯಾಳೋ ಕಟೆಪುರ ಹಾದ ವಿಟೆಪುರ ಹುರಿಯಾಳು ಸಪ್ತ ಪಾತಾಳ ಆಗಾದ ಬ್ರಹ್ಮಾಂಡ ಸಲಾವಳು ಕೀಡಿತಿ ಬರ್ಮದೇವ್ ರಕ್ಷಣ ಕರೆವಾಳು ಜಳಿ ಥಳಿ ಕಾಠಿ ಪಾಷಾಣೆ ಮರ್ಯಾಳೋ ಮಾರೋ ಗೋಪಾಲ ಕೃಷ್ಣ ರಕ್ಷಣ ಕರತ್ಸ ಆನಿ ಭಗವಾನ್ ಶಂಕರ ಫಾತ್ ಕರತ್ಸ ಎ ತಿನಿ ತಿನ್ ಕಾಮ ಕರ್ತಾನೆ ಯಾವಾಗೆ ತೋ ಎ ತಿನಿ ಮುಂಡಾ ಚಡ್ರೆ ಕಾಯ ಕಲಾ ತಮಾರ ಮುಂಡಾ ಕೇಳಿ ಚಡ್ರೆ ಸಾಧನು ಡೇಕ್ ಕಸೆ ಸಾರು ಚಡ್ರೆ ಗೊತ್ತೋನ್ ಕಾತಾ ವಸಂತೋ ಎಲ್ ವಚನ್ ಕಾಯಿ ಹೋಗೋ ನಾರಸ್ವಾಮಿ ಆಯ್ತೋ ಒನ್ ಹಮ್ ಪೂಚಿ ಹಮ್ ದೇವೇ ಘರೇರಿ ಬಾಯಿ ಸಾ ಮಾನವ ಲೋಕ ಹಮಿತಿ ಕೋಯಿ ಮೋಟಿ ಸಕಾಯಿ ಕತಿ ಅನುಸೂಯ ಮಾತಾ ಕದ ಛಗತ್ ಮಾನ ಲೋಕುರೆ ಮಾಯಿ ಮರ್ತವಿ ದೇಶರ ಮಾಯಿ ಓ ಬಾಯಿರೋ ಸತ್ವ ಲಾವ್ ಜರೆ ಪಛ ಬಾಟಿ ಪಾಣಿ ತಮನೆ ಠೇಕ್ ಕಾಯಿ ಹರಕತ್ ಛೇನಿ ಅರೆ ಬಾಯಿರಿ ವಾತೆ ಸಾಂಬಳೋ ಸಾಂಬಳ ಸವಿ ಹರಕತ್ ಛೇನಿ ಸಾಂಬಳೋ ಘರೇರ್ ಮಾಯಿ ಮತ್ ಖೇತೆ ಮಾಯಿ ಖತ್ ಜಗೇರ್ ಮಾಯಿ ಪತ್ ವಾತ್ ಸಾಂಬಳೋ ಪಣ ಸಾಂಬಳರಿ ಸಾಂಬಳೋ ನ ಸಾಂಬಳರ್ ವಾ ಜರ್ ಸಾಂಬಗೆ ತೋ ಕಾಯಿ ಚ
1: ಕಾಯಿ ವಚ
0: ಕಾಂಡೇರ್ ಮಾಯಿ ಜರ್ ಛೋರಿ ಸಗಾಯಿ ಕಿದೇವ ಮಾಲ್ಕಣೇರ್ ಆರೆ ಮಾರೋ ಮಾಟಿ ಜರ್ ರೋಕನ್ಕ ತೋ ಕಾಯಿ ಕರೆಚು ಸಗಾಯಿ ಬಿ ತೊಡಾನಾಕ ಸಗಾಯಿ ನ ತಡಾಯಿ ವಾಯಾ ಬಿ ವೆಗೋ ತೋ ಛೋರಿ ಹೊಟೋ ಬಲಾಲಾವ ಪಣ ಮಾಟಿ ರೋ ಸಾಲೆ ದೇನಿ ಕಾ ಸಾಲೆ ದೇನಿ ಮಾಟಿನ ಆರೆ ಮಿಲೇಲೆ ಚ ಮಾಟಿನ ಆರೆ ಮಿಲೇಲೆ ಚ ಮಾಟಿನ ಆರೆ ಮಿಲೇಲೆ ಜೋ ಬಾಯಿ ಓರ ಸಂಸಾರ ಸಾಲೆ ದೇನಿ ಉ ನಂದಿ ಕರ ಢಾಯ ಗಣ ಆಯೋ ಪಾಣಿ ದೋ ಪ್ರಜ್ ವೆಂಡ ಗಜಾ ಕರಣ ಕೆತ್ತಾನಿ ಮನ ಕಾಯಿ ಕೇರ್ಚ.

ಸೇವಕನ ಕಾಂದೆ ಪಾಡ್ ನಾಚ್ಕೊನಿ ಕ್ಯೂರೇ ಜನ್ಮ ದೇವಳಿ ಮಾತಾತೋ ನಮ್ಮ ಅನುಸಯ ಮಾತಾ ಕುಣಿಸಿದೇವೆ ಅಂತ ಹೊಕೇನ್ಗಿತಿ ಓನಿಗಿ ಕಾಯ್ಕಿದೀವು ಬ್ರಹ್ಮ ವಿಷ್ಣು ಮಾದೇವ್ ಮಾನವರು ಭಾಯಿ ದಾನವರು ದೇವರು ಭಾಯಿ ಮಾನವರು ಬೈರಿ ವಾತೆ ಸಾಮಾನ ಆತೋ ಓರೋದು ಬರೋಬ್ಬರ್ ಕರಸ್ ಕೂ ಫೆರಸ್ ಬಾಯಿ ಬಾಯಿರ ಅರೆ ಮಾರೋ ಮಾಟಿ ಹೋಗೋದು ಬಾಯಿ ಕೂ ಫೆರಸ್ ಬಾಯಿ ಲೋಕ ದೇವೆ ಮಾಡಸೇನ ದೋರಿ ಫಿರ್ವಿ ತಿ ಭೌರ್ಯಾಲ ದೋರಿ ಫಿರ್ವಿ ತಿ ಭೌರ್ಯಾಲ ಬಾಯಿ

0: ನಾರದ ಸ್ವಾಮಿ ಚಲೋಗೋರೆ ಊತೋ ಗಿರ್ಜಾ ಸಾಯ್ತ್ರ ಲಕ್ಷ್ಮೀಕನ ಏ ವೇಂಡಿ ಜಾವೆ ನನ್ಕ ನನ್ಕ ಛಿಚಾಕರಣ ಪಾಡ ಮೇಲೆ ಝೋಳಿ ಮಜಾನ ಬಲಾಲಾ ತುಮಾರೇ ಪತಿ ದೇವೇನ
1: ಅರೇ
0: ಗಿರ್ಜಾ ಸಾಯ್ತ್ರ ಲಕ್ಷ್ಮೀ ಆಯ್ರೆ ಅನುಸೂಯಾ ಮಾತಾ ಕನ ಏ ಜನ್ಮ ದೇವಾಳಿ ಚೂಕ್ವೇಗೋ ಹಮಾರೋ ಪತಿ ದೇ ದಾ ಹಮೇನ ಲೇಜಾ ತುಮಾರೋ ಪತಿ ಏ ಬೇಟೋ ಲೇಜಾ ಓಕೆ ಲಾಗಿ ಪ್ರಭು ರಾಮ ಲೇಜಾ ಮಾ ವಾದ ಖರ್ಚ ಮಾರೋ ಕಾಳೋ ತೋನ ತಾರೋ ಕಾಬರೋ ಮನ ಡಿಗ್ರಿಯಾ ದೋ ಭೂಲ ಪಡ ಜಾ ಕುಂಕರಿಯಾ ಏ ಜನ್ಮ ದೇವಾಳಿ ಮಾತಾ ತೂ ಚಡ್ಗಿ ಹಮ ಹಾರ್ಗಿ ಹಮಾರೋ ಪತಿ ಹಮನೆ ಅಂತ ಏ ಗಿರ್ಜಾ ಇದು ತಾರೋ ಭಗವಾನ್ ಶಂಕರ್ ಏ ಸಾಯಿತ್ರ ಇದಕ್ ತಾರೋ ಬ್ರಹ್ಮದೇವ್ ಏ ಲಕ್ಷ್ಮೀ ಇದಕ್ ತಾರೋ ವಿಷ್ಣು ಆಸಿ ಧಾಟಿ ಮಹಾರಾಜ್ ಹೋಟೋ ದೇಕನ್ ಲಾರ ದೇಕನ್ ಆಗನ್ ಹಾಸ ಅಜಿ ನಾನ್ಕ ನನ್ಕ ಶಿಚಾರ ಕರ್ನಾಗೆ ತು ಕಾಯಿ ಕ್ರಿಯಾಂಗನ್ ಕೇಳ್ ಪದೋ ತೀನಿ ವಚನ್ ದೇಗೆ ದತ್ತಾರೋ ಅವತಾರವೇ ತಾಣಿ ಮೊಹರ್ ಗಡಿರ್ ಮಾಯಿ ಜಲ್ಮಲಿದೆ ಕೋಲಾ ಪ್ರೇಮ ಭಿಕ್ಷಾಕಿದೆ ಘಾಣಗಾ ಪ್ರೇಮ ಪಾನ್ ಮೇಡ ಬೇಸ್ಗೆ ಅನಿ ನಿದ್ರಾದ ಬಜಿ ಜುಗೋ ಮೊಹರ್ ಗಡೇನ ಕರಸ ಅಪಣ ಖೇಳ್ ತಮಾರ ವಾಯಿ ಛಾತ್ರಿ ತಾಕನ್ ಮಾರಿ ಜಲ್ಮದೇವಳಿ ಮಾತಾಂ ಛ ಪಣ ಕಾಯಿ ಕರು ಲಾಗ ಛ

ಸವಿತ್ರ ಅರೆ ಪತಿ ದೇವೇನ ಏಮ ರಾಜ ಲೇರೋ ಜರೆ ಹತೆ ಮಾಹಿತಿ ಲೈ ರೇ ಸಡಾನ ಅತ್ರಿ ತಾಕತ್ ವೇತಿರೇ ಓರೇ.

0: ಪ್ರೇಕ್ಷಕರು ತಮ್ಮ ಪ್ರೀತಿಪೂರ್ವಕ ಚಪ್ಪಾಳೆ ಎಂದು ಅವರನ್ನು ಅಭಿನಂದಿಸಬೇಕಾಗಿ ಕೇಳಿಕೊಳ್ಳುತ್ತಾ ಇದ್ದೀನಿ. ಸುಮಾರು 55 ನಿಮಿಷಗಳ ಕಾಲ ನಿರಂತರವಾಗಿ
1: ಮಗ ಅದೇ ಕೆಲಸ ಅದೇ ಸ್ಯಾಲ್ರಿ, ಜೀವನದಲ್ಲಿ ಪ್ರೋಗ್ರೆಸ್ ಆಗ್ಬೇಕು ಅಂದ್ರೆ ಏನ್ ಮಾಡ್ಬೇಕು?
2: ಓಕೆ,
3: ಎಷ್ಟ್ ದಿನ ಅಂತ ಇನ್ನೊಬ್ರು ಕೈ ಕೆಳಗೆ ಕೆಲಸ ಮಾಡೋದು? ನಮ್ ಓನರ್ ಹತ್ರ ಬೈಸ್ಕೊಂಡ್ ಸಾಕಾಗಿದೆ, ಬೇರೆ ಏನಾದ್ರು ಆಪ್ಷನ್ ಇದೆಯಾ?
2: ಓಕೆ, ನಿನ್ನೆ ನಮ್ಮ ಮನೆಯವ್ರಿಗೊಂದು ಸ್ವೀಟ್ ಮಾಡ್ಕೊಟ್ಟಿದ್ದೆ, ಎಷ್ಟು ಚೆನ್ನಾಗಿತ್ತು ಗೊತ್ತಾ? ನಾವ್ ಯಾಕೆ ಈ ಸ್ವೀಟ್ ಬಿಸ್ನೆಸ್ ನೆ ಸ್ಟಾರ್ಟ್ ಮಾಡಿ ಲಾಭ ಗಳಿಸಬಾರ್ದು?
4: ಓಕೆ
5: ಜೂಡ್, ನಾನ್ ಯಾಕೆ ಯಾವ್ದಾದ್ರು ಒಂದ್ ಒಳ್ಳೆ ಬಿಸ್ನೆಸ್ ಸ್ಟಾರ್ಟ್ ಮಾಡಬಾರ್ದು? ಬಟ್ ಯಾವ ಬಿಸ್ನೆಸ್ ಸ್ಟಾರ್ಟ್ ಮಾಡೋದು, ಹೇಗ್ ಮಾಡೋದು, ಯಾರ್ ಗೈಡ್ ಮಾಡ್ತಾರೆ?
2: ಓಕೆ ಜೂಡ್,
6: ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಗಳನ್ನ ಕೇಳಿದ್ರೆ ನಾವು ಇನ್ಸ್ಪೈರ್ ಆಗ್ತೀವಿ. ಸೊ ಸಕ್ಸಸ್ಫುಲ್ ಬಿಸ್ನೆಸ್ ಮ್ಯಾನ್ ಸ್ಟೋರೀಸ್ ಕೇಳ್ಬೋದಾ?
7: ಓಕೆ ಓಕೆ ಓಕೆ, ನಿಮ್ಮೆಲ್ಲರ ಮಾತಿಗೂನು ಓಕೆ. ಯಶಸ್ವಿ ಉದ್ಯಮಿಗಳ ಗೆಲುವಿನ ಹಾದಿ ಕೇಳಿ ನೀವು ಇನ್ಸ್ಪೈರ್ ಆಗ್ಬೇಕು ಅಂದ್ರೆ
6: ಸೋಮವಾರದಿಂದ ಶನಿವಾರದವರೆಗೆ ಸಂಜೆ 6:30 ರೇಡಿಯೋ ಶಿವಮೊಗ್ಗದಲ್ಲಿ ಪ್ರಸಾರವಾಗುವ ಬಿಸ್ನೆಸ್ ಬಸ್ ಕಾರ್ಯಕ್ರಮವನ್ನ ತಪ್ಪದೆ ಕೇಳಿ.
8: ನೀವು ಕೇಳ್ತಾ ಇದ್ದೀರಾ ರೇಡಿಯೋ ಶಿವಮೊಗ್ಗ 90.8 FM ಸಮುದಾಯ ಬಾನುಲಿ, ಭರವಸೆಗಾಗಿ ಭವಿಷ್ಯಕ್ಕಾಗಿ ನಮ್ಮ ಬಾನುಲಿ. ಈಗ ನೀವು ಭಕ್ತಿ ಗೀತೆಗಳನ್ನು ಕೇಳಲಿದ್ದೀರಿ.

0: ಏನಕ್ಕ ಮಾರ್ಕೆಟ್ ಹೋಗ್ತಾ ಇದೀಯಾ?
1: ಮುಕ್ಕಣಕ್ಕ ಒಸಿ ತರಕಾರಿ ದಿನ್ಸಿ ತರ್ಬೇಕಿತ್ತು.
0: ಅಯ್ಯ ಕೈ ಬೀಸ್ಕೊಂಡ್ ಹೋದ್ರೆ ಹೆಂಗೆ? ಒಂದ್ ಬುಟ್ಟಿನ ಚೀಲನ ತಕೊಂಡು ಹೋಗು.
1: ಏ ಈ ಅಂಗಡಿಯವ್ರೆ ಪ್ಲಾಸ್ಟಿಕ್ ಕವರ್ ನ ಲಾಕೊಡ್ತಾರ ಬಿಡು.
0: ಹಂಗಾರೆ ನಿಂಗ್ ವಿಷಯ ಗೊತ್ತಿಲ್ಲ ಅನ್ನೋ?
1: ಏನವಿ ಅದು?
0: ಸರ್ಕಾರ ಇನ್ ಮುಂದೆ ಏಕ್ ಬಳಕೆ ಪ್ಲಾಸ್ಟಿಕ್ ಕವರ್ ಉಪಯೋಗಿಸ್ಬಾರ್ದು ಅಂತ ಕಾನೂನ್ ಮಾಡವ್ರೆ.
1: ಏನಾರು ಉಪಯೋಗಿಸಿದ್ರೆ
0: ದಂಡ ಹಾಕ್ತಾರ ಕಣಮಿ.
1: ಹಂಗ ಅದ್ಯಾಕಂತೆ?
0: ಅಲ್ ಕಣವಿ, ಈ ಪ್ಲಾಸ್ಟಿಕ್ ಕವರ್ ನ ಮತ್ ಬಳಕೆ ಮಾಡಕ್ ಆಗಕ್ಕಿಲ್ಲ ಅಂತ ಎಲ್ಲಂದ್ರಲ್ಲಿ ಬಿಸಾಕಿದ್ರೆ ಇದರಿಂದ ನಮ್ ಪರಿಸರಕ್ಕೆ ಎಂತ ಅಪಾಯ ಗೊತ್ತಿಲ್ಲೇನ್ ನಿಂಗೆ?
1: ಉಕ್ಕಣಕ್ಕ ಮೊನ್ನೆ ಜೋರಾಗಿ ಮಳೆ ಬಂತಲ್ಲ, ಈ ಪ್ಲಾಸ್ಟಿಕ್ ಕವರ್ ನಮ್ಮ ಮನೆ ಮೋರಿನಾಗ ಸಿಕ್ಕಾಕೊಂಡು ಮನೆಯೆಲ್ಲ ನೀರ್ ತುಂಬಿಕೊಂಡು ಶಾನೆ ಪಾಡ್ಪಟ್ಬಿಟ್ಟೆ. ಹಂಗಾರೆ ಸರ್ಕಾರ ಒಳ್ಳೆ ಕೆಲ್ಸಾನೆ ಮಾಡೈತೆ. ತಡಿ, ಮನೆಗ್ ಹೋಗಿ ಈಗ್ಲೇ ಬಟ್ಟೆ ಚೀಲ ತಕೊಂಡು ಅಂಗಡಿಗೆ ಹೋಯ್ತೀನಿ.
0: ಹಂಗೆ ನಿಮ್ ಅಟ್ಟಿಗೆಲ್ಲ ಈ ವಿಷಯನೂ ಹೇಳು, ಮರಿಬೇಡ.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಏಕ ಬಳಕೆ ಪ್ಲಾಸ್ಟಿಕ್ ಅಂದರೆ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅನ್ನು ಸರ್ಕಾರ ನಿಷೇಧಿಸಿದೆ. ಯಾರಾದರೂ ಏಕ ಬಳಕೆ ಪ್ಲಾಸ್ಟಿಕ್ನಿಂದ ಕವರ್ಗಳನ್ನು ತಯಾರಿಸಿದರೆ, ಆಮದು ಮಾಡಿಕೊಂಡರೆ, ಸಂಗ್ರಹ ಮಾಡಿದರೆ, ವಿತರಣೆ, ಮಾರಾಟ ಹಾಗೂ ಬಳಕೆ ಮಾಡಿದಲ್ಲಿ ಕಾನೂನು ರೀತಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ. ಇದು ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯಿಂದ ಸಾರ್ವಜನಿಕ ಹಿತಾಸಕ್ತಿಯ

0: ಹೆಂಗಮ್ಮ ಮಲ್ಗೆ ಮಾರು,
1: ಹೂ ತಗೊಳಕ್ ಮೊದ್ಲು ಬ್ಯಾಗ್ ಐತ ನಿಂತವ?
0: ಇದೇನೆ ಹೊಸ್ತ ಕೇಳ್ತಿದ್ಯಾ? ಯಾವಾಗ್ಲೂ ಪ್ಲಾಸ್ಟಿಕ್ ಕವರ್ ನಾಗೆ ಹಾಕೊಡ್ತಿದ್ದೆ.
1: ಇನ್ ಮೇಲೆ ಹಂಗೆಲ್ಲ ಆಗಕ್ಕಿಲ್ಲ ಕಣಕ. ಪ್ಲಾಸ್ಟಿಕ್ ಕವರ್ ನಾಗೆ ಹೂ ಹಣ ಹಾಕೊಟ್ರೆ ನಮ್ಮ ಅಂಗಡಿನ ಮುಚ್ಚಿಸ್ ಬಿಡ್ತಾರೆ, ಜೊತೆಗೆ ದಂಡ ಬೇರೆ ಕಟ್ಬೇಕಾಯ್ತದೆ. ಅದಕ್ಕೆ ನೀವೇ ಬ್ಯಾಗ್ ತಂದ್ರೆ ಒಳ್ಳೇದು. ಇಲ್ಲ ಈ ಬಟ್ಟೆ ಬ್ಯಾಗ್ ತಗೊಳ್ಳಿ, 10 ರೂಪಾಯಿ. ಬಿರ್ಬರ್ನ ಹೇಳಿ ಅಕ್ಕ, ಏನ್ ಮಾಡ್ಲಿ?
2: ಸಾರ್ವಜನಿಕರೇ, ಜುಲೈ 1 ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್, ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ಕವರ್ಗಳ ಉಪಯೋಗವನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಕವರ್ಗಳನ್ನು ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

0: ಏನಣ್ಣ ತುಂಬಾ ದಿನ ಆಯ್ತು ನಮ್ಮ ಅಂಗಡಿ ಕಡೆ ಬಂದಿಲ್ಲ.
1: ನಾಳೆ ನನ್ನ ಮಗಳು ಹುಟ್ಟಿದಬ್ಬ, ಅದಕ್ಕೆ ರಜೆ ಹಾಕಿ ಬಂದೆ. ಪ್ಲಾಸ್ಟಿಕ್ ತಟ್ಟೆ, ಲೋಟ, ಚಮಚ, ಬಂಟಿಂಗ್ಸ್, ಟೋಪಿ, ನಿಂಗ್ ಗೊತ್ತಲ್ಲ ಬರ್ತ್ಡೇ ಪಾರ್ಟಿ ಬೇಕಾಗೋ ಎಲ್ಲೋ ಐಟಮ್ಸ್ ದೊಡ್ಡ ಪ್ಲಾಸ್ಟಿಕ್ ಕವರ್ ನಲ್ಲಿ ಪ್ಯಾಕ್ ಮಾಡಿಟ್ಟಿರು, ಬಂದ್ ತಗೊಂಡ್ ಹೋಗ್ತೀನಿ ಆಯ್ತಾ?
0: ಓ, ನಿನ್ಗಿನ್ನು ವಿಷಯನೇ ಗೊತ್ತಿಲ್ಲ ಅಂದರೆ
1: ಏನು? ಏನ್ ವಿಷಯಮ್ಮ?
0: ನೀನು ಈಗ ಕೇಳ್ದೆ ಅಲ್ಲ ಪ್ಲಾಸ್ಟಿಕ್ ಸಾಮಾನು, ಅವನ್ನೆಲ್ಲ ಮಾರೋ ಆಗಿಲ್ಲ, ಉಪಯೋಗಿಸೋ ಆಗೂ ಇಲ್ಲ. ಹಾಗೇನಾದ್ರೂ ಮಾಡಿದ್ರೆ ನನ್ನ ಅಂಗಡಿ ಮುಚ್ಚಿಸ್ತಾರೆ, ಜೊತೆಗೆ ದಂಡ ಹಾಕ್ತಾರೆ. ಅದಕ್ಕೆ ಅದನ್ನ ತರೋದೇ ನಿಲ್ಸ್ಬಿಟ್ಟಿದ್ದೀನಿ ನಾನು.
2: ಸಾರ್ವಜನಿಕರೇ, ಜುಲೈ 1ನೇ ತಾರೀಖಿನಿಂದ ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಅಂದರೆ ಒಮ್ಮೆ ಬಳಸಿ ಬಿಸಾಡುವ ಪ್ಲಾಸ್ಟಿಕ್ ವಸ್ತುಗಳನ್ನು ಸಂಪೂರ್ಣವಾಗಿ ನಿಷೇಧಿಸಲಾಗಿದೆ. ಸಿಂಗಲ್ ಯೂಸ್ ಪ್ಲಾಸ್ಟಿಕ್ ಮಾರುವುದು, ಕೊಳ್ಳುವುದು, ಉಪಯೋಗಿಸುವುದು ಕಂಡು ಬಂದಲ್ಲಿ ದಂಡ ವಿಧಿಸಲಾಗುತ್ತದೆ. ಎಚ್ಚರ, ಬನ್ನಿ ಕರ್ನಾಟಕ ರಾಜ್ಯ ಮಾಲಿನ್ಯ ನಿಯಂತ್ರಣ ಮಂಡಳಿಯ ಜೊತೆ ಕೈಜೋಡಿಸಿ ಕರ್ನಾಟಕವನ್ನು ಪ್ಲಾಸ್ಟಿಕ್ ಮುಕ್ತ ರಾಜ್ಯವಾಗಿಸಲು ಸಹಕರಿಸಿ.

ಕಾರ್ಯಸಾಧ್ಯವಾದ ಪರಿಹಾರಗಳನ್ನು ನೀಡಲಿದ್ದಾರೆ. ನಾಡಿನ ಶ್ರೇಷ್ಠ ತಜ್ಞರು ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗೆ ಇರಲಿದ್ದಾರೆ. ಪ್ರೊಫೆಸರ್ ಕುಮಾರಸ್ವಾಮಿ ಬಿಎಂ, ಪ್ರೊಫೆಸರ್ ಶ್ರೀಪತಿ ಎಲ್ಕೆ, ಪ್ರೊಫೆಸರ್ ಶೇಖರ್ ಗೌಳೇರ್,